ಆಕಾಶವಾಣಿ ಕಾರವಾರ ನಿಲಯದ ಮೊದಲನೇ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ ಬ್ಯಾಂಡ್ 102.3 ಮೆಗಾಹರ್ಟ್ಜ್ಗಳು. ಇಂದು 2026 ಇಸ್ವಿ ಜೂನ್ ತಿಂಗಳ 23 ತಾರೀಕು ಮಂಗಳವಾರ. ಈಗ ಸಮಯ 5:58 32 ಸೆಕೆಂಡುಗಳು. ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ. ನಾನು ದೀಪಕ್ ಕುಮಾರ್.

ಆಕಾಶವಾಣಿ ಕಾರವಾರ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಆಕಾಶವಾಣಿ ಕಾರವಾರ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ.

ಇಂದು 6:10 ನಮ್ಮ ನಿಲಯದಿಂದ ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, HS ಕಲ್ಲಪ್ಪ ಮಠ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನಸುಧೆ, ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದು ಮುಂಜಾನೆ 7:15 ನಮ್ಮ ನಿಲಯದಿಂದ ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಜಯಂತಿ ಹೆಬ್ಬಾರ್, ವ್ಯಾಖ್ಯಾನಕಾರರು ರವಿ ಅಲೆವೂರಾಯ. 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಯೋಗಾಮೃತ ಪ್ರಸ್ತುತಪಡಿಸುತ್ತಾರೆ ನೀತಾ ನಾಯ್ಕ್, ಸಮಗ್ರ ನಿರ್ವಹಣೆ ಟಿ ಶ್ಯಾಮಪ್ರಸಾದ್. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:15 ಶರಣರ ಅಸ್ಪೃಶ್ಯತೆ ವಿಮೋಚನೆ ಕುರಿತು ಮಾತನಾಡುತ್ತಾರೆ ನಾಗೇಂದ್ರ ಪಿ. 9:30 ನಮ್ಮ ನಿಲಯದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಂಜುಳಗಾನ ಪ್ರಸಾರವಾಗಲಿದೆ.

ಹತ್ತು ಗಂಟೆ ಎರಡು ನಿಮಿಷಕ್ಕೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳುವಿರಿ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನು ಜೀವನವನ್ನಾಗಿಟ್ಟುಕೊಂಡಿರುವ ಮಂಡ್ಯದ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಅಲರ್ಜಿ ಅವೇರ್ನೆಸ್ ವೀಕ್ ಆಚರಣೆಯ ಸಂದರ್ಭದಲ್ಲಿ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ನಂತರ ಫಂಗಸ್ ಇನ್ಫೆಕ್ಷನ್, ಈ ಕುರಿತು ಡಾಕ್ಟರ್ ಕೆ ಎನ್ ನವೀನ್ ಅವರೊಂದಿಗೆ ಅವರಿಂದ ಮಾಹಿತಿ ಕೇಳುವಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ಇ ಡ್ರೈವ್ ಕುರಿತು ಮಾಹಿತಿ ನೀಡುತ್ತಾರೆ ಅಶೋಕ್ ಕುಮಾರ್ ಪಿ. 11:20 ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳು. 11:30 ಬೆಂಗಳೂರು ಕೇಂದ್ರದಿಂದ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎ ಎಸ್ ಶಂಕರ ನಾರಾಯಣ. ಸಂಜೆ 3:00 ವಿವಿಧ ಭಾರತಿ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳುವಿರಿ. 5:00 ನಮ್ಮ ನಿಲಯದಿಂದ ಯುವವಾಣಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಯುವ ಪ್ರತಿಭೆಗಳಾದ ಶ್ರೀನಿಧಿ ಎಸ್ ನಾಯ್ಕ್ ಮತ್ತು ಶ್ರುತಿ ಎಸ್ ನಾಯ್ಕ್ ಅವರೊಂದಿಗೆ ಮಾತುಕತೆ. ಸಂದರ್ಶಕರು ಟಿ ಶ್ಯಾಮಪ್ರಸಾದ್. 5:30 ಸಂದೇಶ ಸಂಗಮ, ವಾಟ್ಸ್ಆ್ಯಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಇಂದಿನ ವಿಷಯ ಹೂವೊಂದಿಗೆ ಮಾತುಕತೆ. 6:30 ಅವಲೋಕನ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ. 6:50 ನಮ್ಮ ನಿಲಯದಿಂದ ಕಿಸಾನ್ ವಾಣಿಯಲ್ಲಿ ಹಣ್ಣುಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ವಿಜಯಲಕ್ಷ್ಮಿ ಎಸ್ ನಾಯಕ್, ವಿಜ್ಞಾನಿಗಳು ಆಹಾರ ಮತ್ತು ಪೋಷಕಾಂಶ ನಿರ್ವಹಣೆ ಕೃಷಿ ವಿಜ್ಞಾನ ಕೇಂದ್ರ ಶಿರಸಿ ಇವರೊಂದಿಗೆ ಮಾತುಕತೆ. ನಂತರ ಗುರುಬಸವನಗೌಡ ಮತ್ತು ಸಂಗಡಿಗರಿಂದ ಭಜನಾ ಪದಗಳು ಪ್ರಸಾರವಾಗಲಿವೆ. 7:45 ನಮ್ಮ ನಿಲಯದಿಂದ ಗಜಲ್ಗಳನ್ನು ಕೇಳುವಿರಿ. 8:00 ಬೆಂಗಳೂರು ಕೇಂದ್ರದಿಂದ ಶ್ರೀಗಂಧ. 9:15 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 9:30 ಮನಿ ಟಾಕ್. 10:00 ಶಾಸ್ತ್ರೀಯ ಸಂಗೀತದಲ್ಲಿ ಅಮೃತ ವೆಂಕಟೇಶ್ ಅವರಿಂದ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:05. ಸಂಸ್ಕೃತ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ. ಇದೊಂದು ಬಹಳ ಅದ್ಭುತವಾದಂತ ಒಂದು ಸೂಫಿ ಕತೆ. ಒಂದ್ ದಿವಸ ಒಬ್ಬ ರಾಜ ಸಾರೋಟಲ್ಲಿ ಹೊರಟಿದ್ದಾನೆ. ರಸ್ತೆಯಲ್ಲಿ ಹೋಗ್ತಿರ್ಬೇಕ ರಾಜ ಇದ್ದಾನ ಅಂತ ಹೇಳಿ ಆ ರಸ್ತೆ ಆ ಕಡೆ ಈ ಕಡೆ ಇರುವಂತ ರೈತರೆಲ್ಲ ಬಂದು ತಾವ್ ಏನೇನ್ ಬೆಳೆದಿದ್ರು ಅದ್ರ ಕೊಟ್ಟು ನಮಸ್ಕಾರ ಮಾಡ್ತಿದ್ರು. ಹೋಗ್ತಿರ್ಬೇಕಾದ್ರೆ ಒಂದ್ ಕಡೆ ವಿಚಿತ್ರ ಕಾಣಿಸ್ತಾ ಅವನಿಗೆ. ಒಂದು ದ್ರಾಕ್ಷಿ ತೋಟ, ಎಲ್ಲಾ ಕಡೆ ಚಿಗುರು ಬಂದಿದೆ, ಎಲೆ ಇದೆ, ಒಂದ್ ಹಣ್ಣು ಇಲ್ಲಪ್ಪ. ಬೇರೆ ಕಡೆ ಆ ಸೀಸನ್ ನಲ್ಲಿ ಎಲ್ಲಾ ಕಡೆ ಹಣ್ಣಾಗಿದ್ದಾವೆ, ಇವನ್ ತೋಟದಲ್ಲಿ ಹಣ್ಣೇ ಇಲ್ಲ. ಅವನಿಗೆ ಅಷ್ಟು ಮಂತ್ರಿ ಕೇಳ್ದ, ಕೇಳ್ಕೊಂಬ ಹಣ್ಣಾಕಾಗಿಲ್ಲ ಇವಂದು. ಇವನು ಹೋಗಿ ಹೋದ ಅವನು ಬಂದ ತೋಟಗಾರ, ಏನಯ್ಯ ಹಣ್ಣೇ ಆಗಿಲ್ಲ ತೋಟದಲ್ಲಿ ಅಂತ ರಾಜ ಕೇಳಿದ. ಹೌದು ಸ್ವಾಮಿ, ಈಗ ಆಗಲ್ಲ ಸ್ವಾಮಿ, ಅದು ಇದು ವಿಶೇಷ ತಳಿಯಂತೆ, ಯಾರೋ ನಮ್ಮ ಹಿರಿಯರು ಕೊಟ್ಟಿದ್ರು, ಇದನ್ ಬೀಜ ಹಾಕಿದ್ದೀನಿ, ಈಗೆಲ್ಲ ಚೆನ್ನಾಗಿ ಬರ್ತಾ ಇದೆ, ಏನದು ವಿಶೇಷ ಅಂತ ರಾಜ ಕೇಳಿದ. ಸರ್ ಇದು 30 ವರ್ಷಕ್ಕೆ ಕೊಡಕ್ ಶುರು ಮಾಡತ್ತಂತೆ ಹಣ್ಣು. ಹೌದಾ, ಅದ್ಯಾವ ಗಿಡಪ್ಪ 30 ವರ್ಷ ಕೊಡೋದು? ಇಲ್ಲ ಸ್ವಾಮಿ, ನಮ್ಗೆ ಹೇಳಿದ್ದಾರೆ ಅವರು ಗುರುಗಳು, ಇದನ್ನ ಹಾಕು 30 ವರ್ಷ ಆದ್ಮೇಲೆ ಬೆಳೆ ಬರುತ್ತಲ್ಲ, ಇದರಂತ ದ್ರಾಕ್ಷಿ ಜಗತ್ತಲ್ಲಿ ಎಲ್ಲೂ ಇರೋದಿಲ್ಲ, ಅಷ್ಟು ಅದ್ಭುತವಾದ ದ್ರಾಕ್ಷಿ ಬರ್ತದೆ ಅಂತ ಹೇಳಿದ್ದಾರೆ. ಈಗಾಗಲೇ 26 ವರ್ಷ ಆಯ್ತು ಸ್ವಾಮಿ ಅಂದ. ಅಂದ್ರೆ 26 ವರ್ಷ ದ್ರಾಕ್ಷಿ ತಗೊಂಡೇ ಇಲ್ಲ ನೀನು? ಇಲ್ಲ ಸ್ವಾಮಿ.

0: ಇಪ್ಪತ್ತು ವರ್ಷಕ್ಕೆ ಬರ್ತದಲ್ಲ, ಅದಕ್ಕೆ ಚೆನ್ನಾಗಿ ಇಟ್ಕೊಂಡಿದ್ದೇನೆ ಅಂತ ಅಂದ. ರಾಜ ಅಂದ, ಆಯ್ತಪ್ಪ ಹಾಗಾದ್ರೆ ಒಂದು ಕೆಲಸ ಮಾಡು, ಇನ್ನು 4 ವರ್ಷ ಅಲ್ಲ, ಭಗವಂತನ ಕೃಪೆ ಇದ್ರೆ ನಾನು ಬದುಕಿದ್ರೆ ನೀನು ಬದುಕಿದ್ರೆ ಆ ಮೊದಲನೇ ಫಸಲು ಬರ್ತದಲ್ಲ ಹಣ್ಣು ತಂದು ಕೊಡ್ತೀಯ ನನಗೆ ಅಂತ ರಾಜ ಕೇಳಿದ. ಅವತ್ತು ಖಂಡಿತ ತಂದು ಕೊಡ್ತೀನಿ ಸ್ವಾಮಿ ಅಂದ. 4 ವರ್ಷ ಉರುಳಿತು, ದೇವರ ದಯದಿಂದ ಇಬ್ರು ಬದುಕಿದ್ರು. ಆ ಬಳ್ಳಿಗಳಲ್ಲಿ ಹಣ್ಣಾಗಿತ್ತು ನೀವು ನಂಬಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಹಣ್ಣು ಟೆನಿಸ್ ಚೆಂಡನಷ್ಟು ದೊಡ್ಡದು, ಟೆನಿಸ್ ಬಾಲ್ ಅಷ್ಟು ದೊಡ್ಡದು. ಆಶ್ಚರ್ಯ, ನೋಡೋರ್ಗೆ ಆಶ್ಚರ್ಯ ಆಗುದು, ಇಂತಿಂತ ದೊಡ್ಡ ದ್ರಾಕ್ಷಿ ಹಣ್ಣು ಇದೆಯಾ, ಒಂದು ತಿಂದ್ರೆ ಹೊಟ್ಟೆ ತುಂಬಬೇಕು ಅಷ್ಟು ಅಮೃತದಂತ ರಸ ಅದು. ನೆನಪಾಯ್ತಾ ತೋಟದವನಿಗೆ, ರಾಜನಿಗೆ ಮಾತು ಕೊಟ್ಟಿದ್ನೆಲ್ಲ ಅಂತ. ಒಂದು ಬುಟ್ಟಿ ಒಳಗೆ ತುಂಬಾ ಹಣ್ಣು ಹಾಕೊಂಡ ರಾಜರ ಅರಮನೆಗೆ ಹೋದ. ಒಳಗೆ ಬಿಡಲ್ಲ ಅವರು, ಹೇಳಿದಂತೆ ನಾನು ಮಾತು ಕೊಟ್ಟಿದ್ದೆ 30 ವರ್ಷ ದ್ರಾಕ್ಷಿ ಅಂತ ಬಂದಿದ್ದೀನಿ ಅಂತ ಹೇಳಿ ಅಂತ. ನೆನಪಾಯ್ತಾ ಕರೆಸಿದ ಒಳಗಡೆ ರಾಜ. ಈತ ಹೋಗಿ ಅವನು ಬುಟ್ಟಿ ಇಟ್ಟು ನಮಸ್ಕಾರ ಮಾಡಿ ನಿಂತ್ಕೊಂಡ. ರಾಜ ಅಂದ, ದ್ರಾಕ್ಷಿ ಅನಯ್ಯ ಇದು, ಇದು ದೊಡ್ಡ ದೊಡ್ಡದಿದೆಯಲ್ಲೋ. ಹೌದು ಸ್ವಾಮಿ, ಇದು 30 ವರ್ಷ ತಾಳ್ಕೊಂಡ ಮೇಲೆ ಬಂದದ್ದು, ಅದ್ಭುತವಾದ ಹಣ್ಣು. ಒಂದ್ ತಿಂದ ರಾಜ, ಛೇ ಛೇ ಛೇ, ಇಂತ ಹಣ್ಣು ತಿಂದೇ ಇಲ್ಲಪ್ಪ ಜನ್ಮದಲ್ಲಿ ನಾನು. ತನ್ನ ಪರಿವಾರದವರು ಎಲ್ಲರೂ ಕೊಟ್ಟ, ಭಾರಿ ಸಂತೋಷ ಆಯ್ತು. ಇರಪ್ಪ ಒಂದ್ ನಿಮಿಷ ಇರು ಅಂದ. ಒಳಗಡೆ ಹೋಗಿ ಬಂದು ಅವನಿಗೆ ಸುವರ್ಣ ನಾಣ್ಯಗಳನ್ನ ಕೊಟ್ಟ, ತನ್ನ ಕೊರಳಲ್ಲಿರುವಂತ ಹಾರ ತೆಗೆದು ಹಾಕಿದ. ಅಷ್ಟಕ್ಕೆ ಆದ್ರೆ ಸಾಕಾಗಿತ್ತು. ಮಂತ್ರಿಗಳನ್ನು ಕರೆದ. ರೈತಗೆ ಇರೋ ಊರ್ ಯಾವ್ದಪ್ಪ ಅಂತ ಕೇಳಿದ. ಇಂಥ ಊರಲ್ಲಿ ಇರ್ತೀನಿ ಸ್ವಾಮಿ, ಆ ಇಡೀ ಊರನ್ನೇ ನಿನ್ ಗುಂಬಳಿ ಹಾಕಿ ಕೊಟ್ಬಿಟ್ಟಿದ್ದೀನಿ, ನಿಂದೆ ಅದಿನ ಮೇಲೆ. ನಾನು ಬಂದ್ರು ನಿನಗೆ ಎಲ್ಲ ಲಾಭ, ಒಂದ್ ಬರ್ಕೊಟ್ಬಿಟ್ಟ. ಎಲ್ರಿಗೂ ಬೆರಗಾಗೋಯ್ತು. ಅಲ್ರಿ, ಕೊಟ್ಟದ್ ಒಂದ್ ಬುಟ್ಟಿ ಹಣ್ಣು, ಒಂದ್ ಬುಟ್ಟಿ ಹಣ್ಣಿಗೆ ಇಷ್ಟೊಂದು ಕೊಡದ? ಸುವರ್ಣ ನಾಣ್ಯ ಏನು, ವಜ್ರದ ಹಾರ ಏನು, ಊರೇ ಬರ್ಕೊಡೋದಂದ್ರೇನು, ಅತಿ ಆಯ್ತಪ್ಪ ಇದ್ಯಾಕೋ ಅಂತಂದ್ರು ಮಂತ್ರಿಗಳು. ಹೊರಗಡೆ ಸುದ್ದಿ ಗೊತ್ತಾಗೋ ತಡನಾಗ್ತದ? ಸುದ್ದಿ ಮುಡ್ತು, ಎಲ್ರು ಬಂದ್ರಪ್ಪ ಬುಟ್ಟಿ ಬುಟ್ಟಿ ಹಣ್ಣು ಹಿಡ್ಕೊಂಡು ರಾಜನ ಕೊಡೋದಕ್ಕೆ ಲಾಭ ಬರ್ತದೆ ಅಂತ. ರಾಜ ಯಾರನ್ನು ಮಾತೇ ಆಡಿಸ್ಲಿಲ್ಲ, ಅವ್ರ ರೇಟ್ ಕೊಟ್ಟು ಕಳಿಸ್ಬಿಡಿ ಅಂತ, ಮಾರ್ಕೆಟ್ ರೇಟ್ ಕೊಟ್ಟು ಕಳಿಸಿ ಅಂತ. ಅವ್ರು ಗಲಾಟೆ ಮಾಡೋಕೆ ಶುರು ಮಾಡಿದ್ರು. ಏನಿದು, ಅವನಿಗೆ ಮಾತ್ರ ಎಷ್ಟು ಕೊಡ್ತೀರಿ, ನಮ್ಮ ಹತ್ರ ಬರೀ ರೇಟ್ ಕೊಟ್ಟು ಕಳಿಸ್ತೀರಿ? ಗಲಾಟೆ ಆದ್ಮೇಲೆ ರಾಜನೇ ಹೊರಗೆ ಬಂದು ಅವ್ರ ಹತ್ರ ಮಾತಾಡ್ದ, ಎಲ್ಲ ರೈತರ ಹತ್ರ. ರೈತರಂದ್ರು, ನೋಡಿ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಮಾಡ್ತಾ ಇದ್ದೀರಿ, ಅವನಿಗೆ ಇಷ್ಟೊಂದು ಕೊಟ್ಟರೆ ನಮ್ಗೆ ಏನು ಕೊಡ್ಲಿಲ್ಲ ಅಂತ. ರಾಜ ಇದೆ, ಅವ್ನಿಗೆ ಏನು ಕೊಡ್ಲಿಲ್ಲಪ್ಪ, ನಾನು ರೈತನಿಗೆ ದ್ರಾಕ್ಷಿ ಬೆಲೆ ಕೊಡ್ಲೇ ಇಲ್ಲ ನಾನು. ಮತ್ತೇನ್ ಸರ್ ಇಷ್ಟೊಂದು ಕೊಟ್ಟಿದ್ದೀರಿ ಅಂತ ಗೊತ್ತಲ್ಲ ನಮಗೆ. ಹೌದಪ್ಪ, ಕೊಟ್ಟದ್ ಸರಿ, ಕೊಟ್ಟ ಸುಳ್ಳಲ್ಲ, ಅದು ದ್ರಾಕ್ಷಿ ಬೆಲೆ ಅಲ್ಲ. ಆ ರೈತನಿಗೆ ಇರುವಂತ ತಾಳ್ಮೆ, ನಂಬಿಕೆ ಇದೆಯಲ್ಲ, ಇದು ಹಾಕಿದ್ದು 30 ವರ್ಷದ ಮೇಲೆ ನನಗೆ ಹಣ್ಣು ಕೊಡ್ತದೆ ಅಂತ ನಂಬಿಕೆಯಿಂದ 30 ವರ್ಷ ಕಾಯ್ಕೊಂಡಿದ್ದಲ್ಲ ಅವನು. ನಾವೇನ್ ಮಾಡ್ತೀವಿ, ಬೆಳೆ ಬರ್ದಿ ತೆಗೆದು ಹಾಕ್ಬಿಡು, ಕಿತ್ ಹಾಕ್ಬಿಡು, ಬೇರೆ ಹಾಕೋಣ ಅಂತೀವಿ ನಾವು. ಅವನ ನಂಬಿಕೆ ಎಷ್ಟು ಗಟ್ಟಿ ಇದೆ, ತಾಳ್ಮೆ ಎಷ್ಟಿದೆ, 30 ವರ್ಷ ಕಾದಿಟ್ನಲ್ಲ, ನಾನು ಕೊಟ್ಟದ್ದೆಲ್ಲ ದ್ರಾಕ್ಷಿ ಬೆಲೆ ಅಲ್ಲ, ಅವನಿಗಿರುವಂತ ನಂಬಿಕೆ, ಆ ತಾಳ್ಮೆ ಬೆಲೆ. ಯಾವಾಗ್ಲೂ ಸ್ನೇಹಿತರೆ, ತಾಳ್ಮೆ ಬೆಲೆ ಬಹಳ ದೊಡ್ಡದಿರುತ್ತೆ. ಸಹಿಸುವ ಕಷ್ಟ ಅನಿಸಬಹುದು, ಆ ಸಹನೆ ಮುಗಿದಾಗ, ಆ ತಾಳ್ಮೆಯನ್ನ ತಡ್ಕೊಂಡಾಗ, ಸಾಧಿಸಿದಾಗ ಕೊನೆಗೆ ಬರುತ್ತಲ್ಲ ಅದ್ರ ಪ್ರತಿಫಲ, ಅದ್ಭುತವಾದ ಪ್ರತಿಫಲ ಬರುತ್ತೆ. ಜೀವನದಲ್ಲಿ ನಮ್ಮನ್ನು ಕಾಪಾಡೋದೇ. ಅದಕ್ಕೆ DVG ಹೇಳ್ತಾರೆ, ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ. ನಮಗೆ ಕಷ್ಟದಲ್ಲಿ ಪಾರು ಮಾಡುವಂತಹದ್ದು ಸಹನೆ ಮಾತ್ರ, ಆ ತಾಳ್ಮೆ ಮಾತ್ರ. ಆ ತಾಳ್ಮೆ ಯಾವಾಗಲೂ ನಮ್ಮ ಬದುಕನ್ನು ರಕ್ಷಣೆ ಮಾಡಲಿ ಅಂತ ಕೇಳ್ಕೊಳ್ಳೋಣ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಇರುನು ಕತ್ತಲೆಯಾಗವಿ ಮನದೂರ ಕನಿಕರಿಸಿ.
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು.
1: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ.
3: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು. ರಾಧಾ ಜಯಲಕ್ಷ್ಮಿ ಹಾಡಿದ ಪುರಂದರದಾಸರ ಕೃತಿ ಏಳುತ್ತ ಗೋವಿಂದಗಿನಿಗೇಕೆ.

ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಪುರಂದರದಾಸರು ಹಾಗೂ ಶ್ರೀಪಾದರಾಯರ ರಚನೆಗಳನ್ನು ರಾಧಾ ಜಯಲಕ್ಷ್ಮಿ ಮತ್ತು ಮಾಧವಗುಡಿ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಆಕಾಶವಾಣಿ ಕಾರವಾರ, ಸಮಯ 6:30. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

0: ಆಕಾಶವಾಣಿ ಚಿಂತನ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ
1: ನಡೆ ನುಡಿ ಒಂದು ಚಿಂತನೆ. ಪ್ರಪಂಚ ಇಬ್ಬೆಗೆಯಾಗಿದೆ. ಚರ ಅಚರ ಸುಖ ದುಃಖ ಹಗಲು ರಾತ್ರಿಗಳಂತೆ ನಡೆ ನುಡಿ ಅಥವಾ ಚರ ಅಚರವೂ ಒಂದು. ಚರ ಎಂದರೆ ಚಲಿಸುವುದು, ಅಚರ ಎಂದರೆ ಚಲಿಸದೇ ಇರುವುದು. ಚಲಿಸುವ ಮಾರ್ಗಗಳು ಭೂಚರ ಜಲಚರ ಗಗನಚರ ಎಂದು ಮೂರು ಬಗೆಗಳಿಂದ ಕೂಡಿದೆ. ನೆಲದಲ್ಲಿ ನಡೆದಾಡಲು ಕಾಲುಗಳೇ ಆಧಾರ. ಜಲದಲ್ಲಿ ಕಾಲು ಕೈ ಎದೆ ಆಧಾರವಾದರೆ ಗಗನದಲ್ಲಿ ಚಲಿಸಲು ಪಕ್ಕಗಳೇ ಬೇಕು. ಜನನದಿಂದ ಮರಣದವರೆಗೆ ಮಾನವ ನಡೆಯಲಿಲ್ಲ. ಈ ಎರಡರ ನಡುವೆ ನಡೆಯಲೇಬೇಕು, ಸರಿಯಾಗಿ ನಡೆಯಬೇಕು. ಸರಿಯಾಗಿ ನಡೆದರೆ ಅವರ ನಡೆ ಸತ್ತ ನಂತರವೂ ಹಲವರ ನಾಲಿಗೆಯಲ್ಲಿ ನಡೆಯುತ್ತದೆ. ಮದರ ತೆರೇಸಾ ಸೇವಾ ನಡೆ, ಬಸವೇಶ್ವರರ ಕಾಯಕ ನಡೆ ಇನ್ನೂ ನಡೆಯುತ್ತಲೇ ಇದೆ. ಮಾನವನಿಗೆ ನಡೆ

0: ನುಡಿ ಎರಡೂ ಮುಖ್ಯವಾಗಿದೆ. ನಡೆ ಕ್ರಿಯಾದೋತಕವಾದರೆ ನುಡಿ ಜ್ಞಾನದೋತಕ. ನಡೆ ನುಡಿ ಒಂದೇ ರಥದ ಚಕ್ರಗಳು. ಬಸವೇಶ್ವರರ ವಾಣಿಯಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಡೆ ಎಂದರೆ ಕಾಲ್ನಡಿಗೆ. ಕಾಲ್ನಡಿಗೆ ಎಂದರೆ ಬರೇ ನಡೆಯುವುದಲ್ಲ, ಅಲ್ಲಿ ನಡತೆ ಇರಬೇಕು. ಅದು ಬರೇ ನಡತೆಯಾಗದೆ ಆದರ್ಶ ನಡತೆಯಾಗಬೇಕು. ನಡೆಗಿಂತ ನಡತೆ ಪ್ರಧಾನವಾದರೆ ಜೀವನದಲ್ಲಿ ಪ್ರಗತಿ ಸಾಧ್ಯ. ವ್ಯಕ್ತಿಗೆ ನಡೆ ಮುಖ್ಯವಾದರೆ ವ್ಯಕ್ತಿತ್ವ ವಿಕಾಸಕ್ಕೆ ಸನ್ನಡತೆ ಅಗತ್ಯ. ನಡೆಯಿಂದ ಆಯುಷ್ಯ ಆರೋಗ್ಯ ಪುಷ್ಟಿಯಾದರೆ ನಡೆ ಅಥವಾ ಸೂಳ್ನುಡಿಯಿಂದ ಆತ್ಮೋದ್ಧಾರ. ಕಾಲ್ನಡಿಗೆಗೆ ನೆಲ ಆಧಾರವಾದರೆ ಸೂಳ್ನಡಿಗೆಗೆ ಸಮ್ಮಜ್ಞಾನವೇ ಆಧಾರವಾಗಿದೆ. ನಡೆ ಅಡ್ಡದಾರಿಗೆ ಹೋಗದೆ ನೇರದಾರಿಗೆ ಹೋಗಲು ಶರಣರು ಅತ್ತಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಎಂದು ದೈವದಲ್ಲಿ ಅಂಗಲಾಚಿ ಪ್ರಾರ್ಥಿಸಿದ್ದಾರೆ. ನಡೆಗೆಗೆ ಸತ್ಪಥ ದುಷ್ಪಥ ಎಂದು ಉಭಯ ಮಾರ್ಗಗಳಿವೆ. ನಡೆ ಸತ್ಪಥದಲ್ಲಿರಲಿ. ಆರೈದು ನುಡಿವರೋ ಆರೈದು ನಡೆವರೋ ಅವರೇ ಲೋಕಕ್ಕೆ ಆರಾಧ್ಯ ಸರ್ವಜ್ಞ. ಸರ್ವಜ್ಞರ ವಾಣಿಯಂತೆ ನುಡಿದಂತೆ ನಡೆದವರನ್ನು ಲೋಕವು ಪೂಜ್ಯ ಭಾವನೆಯಿಂದ ಕಾಣುವುದು. ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮತ್ತು ರಾಜಕೀಯ ನಡೆಗಳಲ್ಲಿ ಒಪ್ಪು ತಪ್ಪು ಸಹಜ. ತಪ್ಪು ತಿದ್ದಿಕೊಂಡು ನಡೆಯಬೇಕು. ಕವಿ ರಾಘವಾಂಕರು ನಡೆಯುವವನು ಎಡವವನಲ್ಲದೆ ಕುಳಿತುವವನು ಎಡವವನೇ ಎಂದು ಪ್ರಶ್ನಿಸಿದ್ದಾರೆ. ಸಾಧನೆಗೆ ಸಾಧಕರ ನಡೆ ನಿಂತ ನೀರಾಗದೆ ಹರಿಯುವ ನೀರಾದರೆ ಗುರಿ ತಲುಪಲು ಸಾಧ್ಯ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಏಳಿ ಎದ್ದೇಳಿ ಗುರು ಮುಟ್ಟುವರೆಗೆ ನಿಲ್ಲದಿರಿ ಎಂದು ಸಿಂಹನಾದಗೈದಿದ್ದಾರೆ. ನಡಿಗೆ ಒಂದು ಕಲೆ, ಶಿವತಾಂಡವ ನೃತ್ಯ ಒಂದು ಕಲೆ. ನೆಲದ ಮೇಲಿನ ಹಂಸ ನಡೆ, ಜಲಚರ ಮೀನಿನ ನಡೆ, ಗಗನ ಪಕ್ಷಿಯ ನಡೆ ಬರೀ ಕಲೆಯಲ್ಲ, ರಂಜನೀಯ ಕಲೆಗಳಾಗಿವೆ. ಈ ಎಲ್ಲವುಗಳ ಮಧ್ಯೆ ಮನಸ್ಸಿನ ನಡಿಗೊಂದಿದೆ. ಅದು ಅಡಿಗಡಿಗೆ ಮಾತ್ರ ಮೀಸಲಾಗಿಲ್ಲ, ಒಮ್ಮಡಿ ಇಮ್ಮಡಿ ನೂರ್ಮಡಿ ಸಾಸಿರ್ಮಡಿಗಿಂತಲೂ ಮಿಗಿಲಾಗಿ ಮನಸ್ಸು ನಡೆಯುತ್ತದೆ. ಕ್ಷಣ ಮಾತ್ರದಲ್ಲಿ ಮೂಜಗ ಸುತ್ತಬಲ್ಲದು. ದೇಶ ಸುತ್ತಿ ನೋಡು ಎಂಬ ಗಾದಿಯಂತೆ ಪ್ರವಾಸಿಗ ಹೊಯನ್ ಸಾಂಗ್ ನಡಿಗೆಯಿಂದಲೇ ದೇಶ ಸುತ್ತಿದ್ದಾನೆ. ಸೂರ್ಯನ ನಡಿಗೆಯಿಂದ ಹಗಲು ರಾತ್ರಿ ಸಾಧ್ಯವಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ನಡೆ ಮುಂದೆ ನಡೆ ಮುಂದೆ, ಜಗ್ಗದೆಯೇ ಬಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಎಂಬ ಮಾತು ನಡೆಯುವವರಿಗೆ ಸ್ಫೂರ್ತಿಯಾಗಿದೆ. ಆ ಸ್ಫೂರ್ತಿಯಂತೆ ನಡೆ ನುಡಿ ಒಂದಾದರೆ ಜೀವ ದೇವನಾಗಬಲ್ಲ. ಕಡುಗಿಲ್ಲದ ಬಂಡಿ ಹೊಡೆಗೆಡುವುದು ಮಾಡ್ಪುದೇ ಕಡುಗೀಲು ಬಂಡಿಗಾಧಾರ. ಈ ಕಡುದರ್ಪವಿರದ ಒಡಲೆಂಬ ಬಂಡಿಗೆ ಮುರುಡ ಶರಣರ ನುಡಿಗಣನವೇ ಕಡುಗೀಲು ಕಾಣರಾಮನಾಥ. ಜೇಡರ ದಾಸಿಮಯನವರ ವಾಣಿಯಂತೆ ನಡೆ ನುಡಿ ಸುಂದರವಾಗಿರಲಿ.
1: ಇದುವರೆಗೆ FS ಕಲ್ಲಪ್ಪನ ಮಠ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ, ರೈತರಿಗೆ ಸಲಹೆ.
3: ತರಕಾರಿ ಉತ್ಪಾದನೆಯಲ್ಲಿ ಅನೇಕ ಸುಧಾರಿತ ತಂತ್ರಜ್ಞಾನಗಳನ್ನು ರೈತರು ಅಳವಡಿಸಿಕೊಳ್ಳುವುದಕ್ಕೆ ಅವಕಾಶ ಇದೆ. ಇಂತಹ ತಂತ್ರಜ್ಞಾನವನ್ನು ಅಳವಡಿಸುವುದರಿಂದ ಅನೇಕ ಅನುಕೂಲತೆಗಳು ಕೂಡ ರೈತರಿಗೆ ಆಗ್ತದೆ. ಕೆಲವೊಂದು ಅಂತಹ ಸುಧಾರಿತ ತಂತ್ರಜ್ಞಾನಗಳು ಈ ರೀತಿಯಾಗಿವೆ. ಟ್ರೇಗಳಲ್ಲಿ ಸಸ್ಯಗಳ ಉತ್ಪಾದನೆ ಮಾಡಿ ಮುಖ್ಯ ಜಮೀನಿನಲ್ಲಿ ನಾಟಿ ಮಾಡುವಂತಹದ್ದು. ಪ್ರೋ ಟ್ರೇಗಳಲ್ಲಿ ಸಂರಕ್ಷಿತ ಕ್ರಮದಿಂದ ಕೊಕೋಪೀಟ್ ಅಥವಾ ತೆಂಗಿನ ನಾರಿನ ಹೂಡಿ ಗೊಬ್ಬರವನ್ನು ಬಳಸಿಕೊಂಡು ಅತ್ಯುತ್ತಮ ಗುಣಮಟ್ಟದ ಸಸ್ಯಗಳನ್ನು ತಯಾರಿಸಬಹುದು. ಸಾಮಾನ್ಯವಾಗಿ ಸಂಕರಣ ತಳಿಗಳ ಬೀಜವನ್ನು ಬಳಸಿಕೊಂಡು ಉತ್ಪಾದನಾ ಖರ್ಚು ಕಡಿಮೆ ಮಾಡಿ ಸಸಿಗಳನ್ನು ಈ ರೀತಿಯಾಗಿ ತಯಾರಿಸಿಕೊಳ್ಳಬಹುದು. ಸಾಯುವ ಸಸಿಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ರೋಗರಹಿತ ಸಸಿಗಳ ಉತ್ಪಾದನೆಯನ್ನು ಬೆಳಬೇಗನೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಸಾಗಾಣಿಕೆ ಸುಲಭವಾಗುತ್ತದೆ ಮತ್ತು ಮುಖ್ಯ ತಾಕಿನಲ್ಲಿ ನೆಟ್ಟಾಗ ಬೇಗನೆ ಬೆಳವಣಿಗೆ ಹೊಂದಿ ಫಸಲನ್ನು ನೀಡುತ್ತದೆ. ಹಾಗೆ ನೆರಳು ಮನೆಗಳಲ್ಲಿ ತರಕಾರಿಗಳ ಉತ್ಪಾದನೆಯನ್ನು ಮಾಡುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ತಂತ್ರಜ್ಞಾನ. ವರ್ಷವಿಡೀ ಜೈವಿಕ ಮತ್ತು ಅಜೈವಿಕ ಒತ್ತಡ ರಹಿತ ವಿಧಾನದಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯುವುದಕ್ಕೆ ಈ ವಿಧಾನವನ್ನು ಅನುಸರಿಸುತ್ತಾರೆ. ದೊಣ್ಣೆ ಮೆಣಸು, ಮಿಡಿ ಸೌತೆ, ಟೊಮೆಟೊ, ಕರ್ಬೂಜ, ಕಲ್ಲಂಗಡಿ, ಲೆಟ್ಯೂಸ್, ಎಲೆಕೋಸು, ಮೆಣಸಿನಕಾಯಿ, ಬಳ್ಳಿ ಅಲಸಂಡೆ, ಬಟಾಣಿಗಳಲ್ಲಿ ಅತ್ಯಧಿಕ ಇಳುವರಿ ಪಡೆಯುವುದಕ್ಕೆ ಈ ವಿಧಾನವನ್ನು ಅನುಸರಿಸಲಾಗುತ್ತದೆ. ಹಾಗೆಯೇ ಸಾವಯವ ಕೃಷಿಗೂ ಕೂಡ ಹೆಚ್ಚಿನ ಒತ್ತನ್ನು ಕೊಟ್ಟು ತರಕಾರಿ ಕೃಷಿಯನ್ನು ಮಾಡಬಹುದು. ಸರಿಯಾದ ಹಂಗಾಮು ಮತ್ತು ತಳಿಗಳನ್ನು ಆಯ್ಕೆ ಮಾಡಿಕೊಂಡು ತರಕಾರಿ ಬೆಳೆಗಳಾದ ಟೊಮೆಟೊ, ಹುರುಳಿಕಾಯಿ, ನುಗ್ಗೆ, ಗುಲಾಬಿ ಈರುಳ್ಳಿ, ಎಲೆಕೋಸು ಮತ್ತು ಹೂಕೋಸುಗಳನ್ನು ಸಾವಯವ ವಿಧಾನದಲ್ಲಿ ಬೆಳೆಯುವುದಕ್ಕೆ ಸಾಧ್ಯವಿದೆ. ಸಾಂಪ್ರದಾಯಿಕ ವಿಧಾನದಲ್ಲಿ ಬಂದಷ್ಟೇ ಇಳುವರಿಯನ್ನು ಹುರುಳಿಕಾಯಿ ಮತ್ತು ಗುಲಾಬಿ ಈರುಳ್ಳಿ ಬೆಳೆಗಳಲ್ಲಿಯೂ ಕೂಡ ಪಡೆಯಬಹುದು. ಟೊಮೆಟೊ, ಮೆಣಸಿನಕಾಯಿ, ಎಲೆಕೋಸು, ಹೂಕೋಸು ಮತ್ತು

0: ನುಗ್ಗೆ ಬೆಳೆಗಳಲ್ಲಿ ಸಾಂಪ್ರದಾಯಿಕ ವಿಧಾನಗಳಿಗಿಂತ ಸಾವಯವ ಕೃಷಿಯಲ್ಲಿ ಶೇಕಡ 10% ಹೆಚ್ಚುವರಿ ಇಳುವರಿಯನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಇತರ ಕೃಷಿ ವಿಧಾನಕ್ಕಿಂತ ಸಾವಯವ ಕೃಷಿ ಮಾಡಿದ ಮಣ್ಣುಗಳಲ್ಲಿ ಆಕ್ಟಿನೋಮೈಸಿಟ್ಸ್ ಜೀವಾಣುವಿನ ಚಟುವಟಿಕೆಯು ಜಾಸ್ತಿ ಆಗಿರುತ್ತದೆ. ಹಾಗೆಯೇ ಹನಿ ನೀರಾವರಿಯ ಪದ್ಧತಿಯನ್ನು ಅಳವಡಿಸುವುದರಿಂದ ನೀರಿನ ಉಳಿತಾಯವನ್ನು ಮಾಡುವುದೇ ಅಲ್ಲದೆ ಪೋಷಕಾಂಶವನ್ನು ಕೂಡ ಬೇರಿನ ವಲಯಕ್ಕೆ ಒದಗಿಸುವುದಕ್ಕೆ ಅನುಕೂಲವಾಗುತ್ತದೆ. ಹಾಗೆ ಇಳುವರಿಯಲ್ಲಿಯೂ ಕೂಡ ಶೇಕಡ 10-15% ಹೆಚ್ಚುವರಿ ಇಳುವರಿಯನ್ನು ಪಡೆಯುವುದಕ್ಕೆ ಅವಕಾಶ ಆಗ್ತದೆ. ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರಘಟ್ಟ ಇವರು ಕೆಲವೊಂದು ಸುಧಾರಿತ ತರಕಾರಿ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಹುರುಳಿಕಾಯಿಯಲ್ಲಿ ಅರ್ಕ ಅರ್ಜುನ್ ಎನ್ನುವಂತಹದ್ದು ಅಂತಹ ಒಂದು ತಳಿ, ಇದು ನಂಜಾಣು ರೋಗ ನಿರೋಧಕ ಶಕ್ತಿಯನ್ನು ಪಡ್ಕೊಂಡಿದೆ. ನಾರುರಹಿತ ದುಂಡನೆಯ ನವಿರಾದ ಹಸಿರು ಕಾಯಿಗಳನ್ನು ಬಿಡುತ್ತದೆ. ಪ್ರತಿ ಹೆಕ್ಟೇರಿಗೆ ಸುಮಾರು 17 ಟನ್ಗಳಷ್ಟು ಇಳುವರಿಯನ್ನು ನೀಡುತ್ತದೆ. ಬಳ್ಳಿ ಅಲಸಂಡೆ ಅರ್ಕ ಮಂಗಳ ಎನ್ನುವಂತಹದ್ದು ಉದ್ದನೆಯ ಬಳ್ಳಿಯಾಕಾರದ ಕಾಯಿಗಳು, ಹಸಿರು ಬಣ್ಣದ ನವಿರಾದ ಕಾಯಿ ಮುಂಗಾರು ಮತ್ತು ಹಿಂಗಾರು ಹಂಗಾಮಿಗೆ ಸೂಕ್ತವಾದಂತಹ ತಳಿಯಾಗಿದೆ. ಪ್ರತಿ ಹೆಕ್ಟೇರ್ಗೆ ಸುಮಾರು 25 ಟನ್ನಷ್ಟು ಇಳುವರಿಯನ್ನು ನಿರೀಕ್ಷಿಸಬಹುದು. ಅರ್ಕ ಮುತ್ತು ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ಕಲ್ಲಂಗಡಿ ತಳಿ, ಗಿಡ್ಡ ಬಳ್ಳಿಯ ಅಧಿಕ ಇಳುವರಿ ತಳಿ, ಸುಮಾರು 75-80 ದಿವಸಗಳಲ್ಲಿ ಕಟಾವಿಗೆ ಬರುತ್ತದೆ. ಕಡು ಕೆಂಪು ರಸಭರಿತ ಹಣ್ಣು, ಹೊರಭಾಗ ಪಚ್ಚೆ ಹಸಿರು ಪಟ್ಟಿಗಳಿಂದ ಕೂಡಿದ ಅಂಡಾಕಾರದಿಂದ ದುಂಡನೆಯ ಆಕಾರ ಇರುತ್ತದೆ. ಹಣ್ಣಿನ ಸರಾಸರಿ ತೂಕ 2.5-3 ಕಿಲೋದಷ್ಟು. ಸಕ್ಕರೆಯ ಅಂಶ TSS 12-14 ಇರುತ್ತದೆ. ಇಳುವರಿ ಪ್ರತಿ ಹೆಕ್ಟೇರ್ಗೆ 55-60 ಟನ್ನಷ್ಟು ಇರುತ್ತದೆ.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಕಾರವಾರ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ. ಸಂಗೀತ ಕಟ್ಟಿ ಹಾಡಿದ ಪುರಂದರದಾಸರ ಕೃತಿ ನೀರೇ ನೀ ಕರೀತಾರೆ.

ಗಾನಸುಧೆ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 6:55. ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಪ್ರಕಟಣೆಗಳು. ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಅಮ್ಮ ಅಮ್ಮ,
3: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಸ್ ಬರ್ತೀನಿ.
2: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
4: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
3: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
3: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
2: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
5: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
6: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ, ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯಿಂದ ಕೇಂದ್ರ ಸಚಿವರ ಭೇಟಿ, ಸಮಾಲೋಚನೆ. ಕೇಂದ್ರ ಪುರಸ್ಕೃತ ನಶೆ ಮುಕ್ತ ಭಾರತ ಜನಜಾಗೃತಿ ಅಭಿಯಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮಂಜೂರು. ಮಕ್ಕಳ ರಕ್ಷಣಾ ಸಮಿತಿಯಿಂದ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರ ರಕ್ಷಣೆ. ನಿಮಗೆ ಸಾಧ್ಯವಿದೆ ಮುನ್ನಡೆಯಿರಿ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಒಲಿಂಪಿಕ್ ದಿನಾಚರಣೆ. ಈಗ ವಾರ್ತೆಗಳ ವಿವರ. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಗಡಿ ಹಂಚಿಕೊಂಡಿರುವ ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರದ ಎತ್ತರ ಹೆಚ್ಚಿಸುವ ಪ್ರಸ್ತಾವಕ್ಕೆ ಸಂಬಂಧಿಸಿ ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯ ನಿಯೋಗ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿತು. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಜಲಾಶಯದಲ್ಲಿ 524.256 ಮೀಟರ್ ವರೆಗೆ ನೀರು ಸಂಗ್ರಹಿಸುವುದು ಅತ್ಯಗತ್ಯ ಎಂದು ಮನವಿ ಪತ್ರದ ಮೂಲಕ ನಿಯೋಗ ವಿನಂತಿಸಿತು. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಆಲಮಟ್ಟಿ ಅಣೆಕಟ್ಟೆ ಎತ್ತರ ಹೆಚ್ಚಳ ಪ್ರಸ್ತಾವದ ಕುರಿತು ಕಾನೂನು ಹಾಗೂ ತಾಂತ್ರಿಕ ಅಂಶಗಳ ಕುರಿತು ತಜ್ಞರು ಹಾಗೂ ಕೇಂದ್ರ ನೀರಾವರಿ ಇಲಾಖೆ ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆದು ಎಲ್ಲ ರೀತಿಯ ಪ್ರಯತ್ನ ಕೈಗೊಳ್ಳುವ ಭರವಸೆಯನ್ನು ನಿಯೋಗಕ್ಕೆ ನೀಡಿದರು. ತುಂಗಭದ್ರಾ ಜಲಾಶಯಕ್ಕೆ ಅಳವಡಿಸಲಾದ 33 ಸ್ಟೀಲ್ ವೇ ನೂತನ ಗೇಟ್ಗಳನ್ನು ನಾಡಿದ್ದು 25ರಂದು ಲೋಕಾರ್ಪಣೆಗೊಳಿಸಲಾಗುತ್ತಿದೆ. ಅಂದು ಬೆಳಗ್ಗೆ 11 ಗಂಟೆಗೆ ಕೊಪ್ಪಳ ಜಿಲ್ಲೆ ಮುನಿರಾಬಾದಿನ ಸರ್ಕಾರಿ ಪ್ರೌಢಶಾಲೆ ಮೈದಾನದಲ್ಲಿ ಕಾರ್ಯಕ್ರಮ ಜರುಗಲಿದೆ. ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜರುಗಿದ ಜನಪ್ರತಿನಿಧಿಗಳು ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳ ಸಭೆ ಈ ನಿರ್ಣಯ ಕೈಗೊಂಡಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಿದರು.

0: ಸಲ್ಲಿದ್ದಾರೆ. ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪಾಲ್ಗೊಳ್ಳಲಿದ್ದಾರೆ. ಸಂಸದ ಕೆ ರಾಜಶೇಖರ್ ಹಿಟ್ನಾಳ್, ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಹಾಗೂ ಶಿವರಾಜ್ ತಂಗಡಗಿ ಮುನಿರಾಬಾದ್ನ ಸರ್ಕಾರಿ ಶಾಲಾ ಆವರಣ ಹಾಗೂ ಐಆರ್ಬಿ ಹೆಲಿಪ್ಯಾಡ್ಗಳಿಗೆ ಭೇಟಿ ನೀಡಿ ಪೂರ್ವ ಸಿದ್ದತೆ ಅವಲೋಕಿಸಿದರು. ನಶಾಮುಕ್ತ ಭಾರತ ಅಭಿಯಾನ ಅನುಷ್ಠಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಾರ್ಯದರ್ಶಿ ಡಾ ಶಮ್ಲಾ ಇಕ್ಬಾಲ್ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ ಯೋಜನೆ ಎನ್ಎಪಿ ಟಿಡಿಆರ್, ಮಾದಕ ವಸ್ತುಗಳ ಬಳಕೆ ನಿರ್ಮೂಲಿಸುವ ರಾಷ್ಟೀಯ ಕ್ರಿಯಾಯೋಜನೆ ಅನುಷ್ಠಾನ ಕುರಿತು ಬೆಂಗಳೂರಿನಲ್ಲಿ ಅವರು ಸಭೆ ನಡೆಸಿದರು. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಬಸ್ಗಳು ಮತ್ತು ಬಿಎಂಟಿಸಿ ಬಸ್ ನಿಲ್ದಾಣಗಳಲ್ಲಿ ಮಾದಕ ವಸ್ತು ಹಾಗೂ ತಂಬಾಕು ವ್ಯಸನಮುಕ್ತಿ ಜಾಗೃತಿ ಭಿತ್ತಿಪತ್ರಗಳನ್ನು ಹಾಕಲಾಗುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ದೃಶ್ಯ ಶ್ರಾವ್ಯ ತುಣುಕುಗಳನ್ನು ಬಿತ್ತರಿಸಲಾಗುವುದು ಎಂದರು. ಮಾದಕ ಪದಾರ್ಥಗಳ ವ್ಯಸನಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ತಮ್ಮ ಸರ್ಕಾರ ಬದ್ದವಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ರಾಜ್ಯ ಮುಖ್ಯ ಕಾರ್ಯದರ್ಶಿ, ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಮುಖ್ಯಸ್ಥರೊಂದಿಗೆ ಅವರು ಸಭೆ ನಡೆಸಿ ಮಾತನಾಡಿದರು. 4ನೇ ಅತ್ಯುನ್ನತ ನಾಗರಿಕ ಪುರಸ್ಕಾರ ಪದ್ಮಶ್ರೀಗೆ ಭಾಜನರಾದ ರಾಜ್ಯದ 5 ಸಾಧಕರಿಗೆ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಇಂದು ಆಯೋಜಿತ ವರ್ಣರಂಜಿತ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪುರಸ್ಕಾರ ಪ್ರದಾನಿಸಿ ಗೌರವಿಸಲಿದ್ದಾರೆ. ಹಿಮೋಫಿಲಿಯಾ ಸೊಸೈಟಿ ರಾಜ್ಯಾಧ್ಯಕ್ಷ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಶಿಕ್ಷಣ ತಜ್ಞ ಪ್ರಭಾಕರ್ ಕೋರೆ ಹಾಗೂ ಉದ್ಯಮಿ ಟಿಟಿ ಜಗನ್ನಾಥನ್ ಪದ್ಮಶ್ರೀ ಪುರಸ್ಕಾರ ಪಡೆಯಲಿದ್ದಾರೆ. ಶಿಕ್ಷಣ ತಜ್ಞ ಬೆಳಗಾವಿಯ ಪ್ರಭಾಕರ್ ಕೋರೆ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: 2026ರಲ್ಲಿ ಪದ್ಮಶ್ರೀ ನನಗೆ ದೊರಕಿದ್ದು ಬಹಳಷ್ಟು ಆನಂದ ಆಗಿದೆ. ನಾನು ಸುಮಾರು 42 ವರ್ಷ ಈ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷನಾಗಿ ಈ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ಹಳ್ಳಿಯಲ್ಲಿ ಹೆಚ್ಚಿನ ಶಿಕ್ಷಣ ಸಂಸ್ಥೆ ಮುಟ್ಟಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಈ ಭಾಗ ಶಿಕ್ಷಣದ ವಂಚಿತಾಗಿತ್ತು. ಬಹಳಷ್ಟು ಹೊಸ ಹೊಸ ಕೋರ್ಸ್ಗಳು, ಹೊಸ ಹೊಸ ಕಾಲೇಜುಗಳನ್ನು ನಾನು ಪ್ರಾರಂಭ ಮಾಡಿದೆ. 318 ಸಂಸ್ಥೆಗಳನ್ನು ಈಗ ನಡೆಸ್ತಾ ಇದೆ. 1,48,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಈ ಸಂಸ್ಥೆಯಲ್ಲಿ. ಇದರ ಜೊತೆಗೆ ಈ ಭಾಗದಲ್ಲಿ ಆರೋಗ್ಯ ಸೇವೆ ಕೊರತೆ ಬಹಳ. ಅದಕ್ಕೆ ಮೊದಲನೇ ಸಲ 1,000 ಹಾಸಿಗೆ ಆಸ್ಪತ್ರೆಯನ್ನು ಬೆಳಗಾವಿಯಲ್ಲಿ ಪ್ರಾರಂಭ ಮಾಡಿ ಈ 2,500 ಹಾಸಿಗೆ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೇವೆ. ಅದರಲ್ಲಿ 1,200 ಹಾಸಿಗೆ ನಾವು ಪುಕ್ಕಟ್ಟಾಗಿ ನಡೆಸ್ತಾ ಇದ್ದೇವೆ ಬಡವರ ಸಲುವಾಗಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಕ್ಕಳ ರಕ್ಷಣಾ ಸಮಿತಿ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಿಸಿದೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಪೊಲೀಸ್ ಇಲಾಖೆ ಹಾಗೂ ಚೈಲ್ಡ್ ಲೈನ್ ಸಂಘಟನೆಯ ಸಹಯೋಗದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕೆಲಸದಲ್ಲಿ ತೊಡಗಿದ್ದ 5 ಮಕ್ಕಳನ್ನು ರಕ್ಷಿಸಿ ಮಕ್ಕಳ ಕಲ್ಯಾಣ ಸಮಿತಿಯ ಸುಪರ್ದಿಗೆ ನೀಡಲಾಗಿದೆ. ಮಾಲೀಕರ ವಿರುದ್ದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಲ್ಲಿ 86 ಮಕ್ಕಳು ಕಾಣೆಯಾಗಿವೆ. ಆ ಪೈಕಿ 79 ಮಕ್ಕಳನ್ನು ಪತ್ತೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ HV ದರ್ಶನ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಬಾಲ ನ್ಯಾಯ ಕಾಯ್ದೆಯಲ್ಲಿ ನೋಂದಣಿಯಾದ ಅನಾಥಾಲಯ, ವಿಶೇಷ ಮಕ್ಕಳ ಸಂಸ್ಥೆಗಳು ಸೇರಿದಂತೆ 69 ಮಕ್ಕಳ ಮತ್ತು ಪಾಲನಾ ಸಂಸ್ಥೆಗಳಲ್ಲಿ 2,581 ಮಕ್ಕಳು ಕಲಿಯುತ್ತಿದ್ದಾರೆ ಎಂದರು. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಒಲಿಂಪಿಕ್ ದಿನಾಚರಣೆ.

0: ಯುವಜನತೆ ಕ್ರೀಡೆ ವ್ಯಾಯಾಮ ಸೇರಿದಂತೆ ದೈಹಿಕ ಚಟುವಟಿಕೆಗಳತ್ತ ಮುಂದುವರೆಯಲು ಸಬಲೀಕರಿಸುವ ಗುರಿ ಅಂತಾರಾಷ್ಟೀಯ ಒಲಿಂಪಿಕ್ ಸಂಸ್ಥೆ ಹೊಂದಿದೆ. ಹಿರಿಯ ಕ್ರೀಡಾ ವರದಿಗಾರ ಬೆಂಗಳೂರಿನ ಗಿರೀಶ್ ದೊಡ್ಡಮನಿ ಅಂತಾರಾಷ್ಟೀಯ ಒಲಿಂಪಿಕ್ ದಿನಾಚರಣೆ ಮಹತ್ವ ತಿಳಿಸಿದ್ದಾರೆ.
1: 1894 ಜೂನ್ 23 ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ. ಅದರ ಸ್ಮರಣಾರ್ಥವಾಗಿ ದಿನವನ್ನ ಆಚರಣೆ ಮಾಡ್ತಾರೆ. ಆಧುನಿಕ ಒಲಿಂಪಿಕ್ಸ್ ಅಂತ ನಾವು ಇದನ್ನ ಕರಿತೀವಿ. ಶುರು ಮಾಡಿದಂತವರು ಫ್ರೆಂಚ್ ವ್ಯಕ್ತಿ ಪಿಯರೆ ದಿ ಕುಬರ್ತಿನ್ ಅಂತ ಹೇಳಿ, ಅವರು ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಪಿತಾಮಹ ಅಂತಾನೆ ಪರಿಚಿತರು. ಒಲಿಂಪಿಕ್ ಕ್ರೀಡೆಗಳ ಮುಖ್ಯ ಧ್ಯೇಯೋದ್ದೇಶ ಪರಸ್ಪರ ಸೌಹಾರ್ದತೆ, ಶಾಂತಿ, ಆರೋಗ್ಯ, ದೈಹಿಕ ಹಾಗೂ ಮಾನಸಿಕ ಸದೃಢತೆ ಮತ್ತು ಮನೋಲ್ಲಾಸವನ್ನ ಉತ್ತೇಜಿಸುವ ಗುರಿಯನ್ನು ಹೊಂದಿರುವಂತಹ ಒಲಿಂಪಿಕ್ ಹಬ್ಬ ಇದು. 4 ವರ್ಷಕ್ಕೊಮ್ಮೆ ನಡೆಯುವ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಎಲ್ಲಾ ಜಾತಿ, ಎಲ್ಲಾ ವರ್ಣ, ಎಲ್ಲಾ ಭಾಷೆ, ಎಲ್ಲ ರೀತಿಯ ಸಾಂಸ್ಕೃತಿಕ ಹಿನ್ನೆಲೆ ಉಳ್ಳಂತಹ ವಿಭಿನ್ನವಾದ ಜನರು ಒಂದೇ ಸೂರಿನಡಿಯಲ್ಲಿ ಸೇರುವಂತಹ ಈ ಒಲಿಂಪಿಕ್ ನಿಜಕ್ಕೂ ಜಗತ್ತಿನ ಮಹಾ ಹಬ್ಬ.
0: ಹಾವೇರಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ನಾಡಿದ್ದು 25ನೇ ತಾರೀಖಿನಿಂದ 4 ಹಂತದ ತರಬೇತಿ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಪ್ರತಿ ಬೂತ್ಗಳಿಗೆ ರಾಜಕೀಯ ಪಕ್ಷಗಳು ತಮ್ಮ ಏಜೆಂಟ್ ನೇಮಕ ಮಾಡಬೇಕು, ತನ್ಮೂಲಕ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಹಕಾರ ನೀಡುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಕೋರಿದ್ದಾರೆ. ಆಕಾಶವಾಣಿ ಕಲಬುರಗಿ ಕೇಂದ್ರ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕುರಿತು ಇಂದು ಬೆಳಗ್ಗೆ 11 ಗಂಟೆಗೆ ಕಲ್ಯಾಣವಾಣಿ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಆಯೋಜಿಸಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಪಾಲ್ಗೊಂಡು ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ, ತಿದ್ದುಪಡಿ ಪ್ರಕ್ರಿಯೆ ಕುರಿತಾದ ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ, ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯಿಂದ ಕೇಂದ್ರ ಸಚಿವರ ಭೇಟಿ, ಸಮಾಲೋಚನೆ. ಕೇಂದ್ರ ಪುರಸ್ಕೃತ ನಶೆಮುಕ್ತ ಭಾರತ ಜನಜಾಗೃತಿ ಅಭಿಯಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮಂಜೂರು. ಮಕ್ಕಳ ರಕ್ಷಣಾ ಸಮಿತಿಯಿಂದ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರ ರಕ್ಷಣೆ. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಒಲಿಂಪಿಕ್ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಸಾರವಾಗುವುದು.
3: ಆಕಾಶವಾಣಿ ಕಾವ್ಯಯಾನ, ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 86ನೇ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಜಯಂತಿ ಹೆಬ್ಬಾರ್, ವ್ಯಾಖ್ಯಾನಕಾರರು ರವಿ ಅಲೆವೂರಾಯ ವರ್ಕಾಡಿ.
4: ತನ್ನ ಅಮಾತ್ಯ ಶ್ರೇಷ್ಠನಿಂದ ತಾವು ಪ್ರವೇಶ ಮಾಡಿದ್ದು ತೇಜಪುರ ಎಂಬುದು ಶತ್ರುನಿಗೆ ತಿಳಿಯಿತು. ಅವರಿಂದ ಈ ರಾಜನು ಮಗುವನ್ನು ಪಡೆದ ಕುತೂಹಲಕಾರಿ ಕಥೆಯನ್ನು ಕೇಳುವುದಕ್ಕೆ ಶತ್ರುಘ್ನ ಸಿದ್ಧನಾಗುತ್ತಾನೆ. ಗೋವಿನ ಆರಾಧನೆಯಿಂದ ಋತುಂಬರನು ಹೇಗೆ ಪುತ್ರ ಸಂತಾನವನ್ನು ಪಡೆಯುತ್ತಾನೆ ಎನ್ನುವ ಕಥೆಯನ್ನು ಮಂತ್ರಿ ಈಗ ಶತ್ರುಘ್ನನಿಗೆ ವಿವರಿಸುತ್ತಾನೆ.

ಅಯ್ಯ ಶತ್ರುಘ್ನರಾಯ, ಈ ಊರಿನ ಅರಸನಾದಂತಹ ತುಂಬರ ಬಹಳ ಪ್ರಸಿದ್ಧನಾಗಿದ್ದ. ಇವನಲ್ಲಿ ವಿಶೇಷವಾದ ರಾಜತ್ವದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಾ ಇದ್ದವು. ಬೃಹಸ್ಪತಿಯ ಜಾಣ್ಮೆ, ಶುಕ್ರನ ಜ್ಞಾನ, ಯಮನ ದರ್ಪ, ಕುಬೇರನ ಐಶ್ವರ್ಯ ತನ್ನಲ್ಲಿದ್ದು ಈತ ಮನುವಿನ ಬೋಧನೆಯ ಧರ್ಮಮಾರ್ಗದಲ್ಲೇ ನಡೆಯುತ್ತಾ ಇದ್ದ. ಸುರಪನ ಓಲಗದ ಚೆಲುವಿಗೆ ಇಮ್ಮಡಿ ಮೀರಿದ ಹಿರಿಮೆ ಅಂತಂದ್ರೂ ತಪ್ಪಲ್ಲ ಇವನ ಒಡ್ಡೋಲಗದಲ್ಲಿ. ಆದರೆ ಎಷ್ಟು ಸುಖ ಇದ್ದರೇನು, ಎಷ್ಟು ಸಂತೋಷ ಇದ್ದರೇನು, ಎಷ್ಟು ಸಮೃದ್ಧಿ ಇದ್ದರೇನು. ತನ್ನ ಜೀವನವನ್ನು ಮುನ್ನಡೆಸುವಂತ ಮಗುವೊಂದು ತನಗಾಗಲಿಲ್ಲ, ಪುತ್ರ ಸಂತಾನ ಆಗಲಿಲ್ಲ ಅನ್ನುವಂಥ ಒಂದು ಚಿಂತೆಯಲ್ಲಿ ಆತ ಇದ್ದ.

ತನಗೆ ಮಕ್ಕಳಾಗಲಿಲ್ಲ ಅನ್ನುವಂತಹ ದುಃಖವನ್ನು ರಾಜ ಪ್ರಕಟಪಡಿಸ್ತಾ ಇದ್ದಾನೆ. ಇಲ್ಲಿ ಕವಿ ಅದಕ್ಕೆ ಈ ದುಃಖ ಹೇಗೆ ಕಾಣಿಸ್ತಾ ಇತ್ತು ಅನ್ನುವುದಕ್ಕೆ ಇಂತಹ ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಹಬ್ಬುವ ಜೀವನಲತೆಯ ಎಳೆಯ ಚಿಗುರು ಚಿಗುರುತ್ತಿದ್ದಂತೆಯೇ ಸೊರಟಿದ ಹಾಗೆ, ಅಲ್ಲೇ ಒಣಗಿ ಹೋದ ಹಾಗೆ, ಸೊಗಸಿನ ಸೊಬಗಿನ ನೆಲಮನೆಯ ಮುಖಭಾಗ ಸ್ವಾಗತಕ್ಕಾಗಿ ಚೆನ್ನಾಗಿರಬೇಕು, ಆದರೆ ಅದು ಮುರುಟಿದಂತೆ ತುಂಬಿ ಹರಿಯುವ ಕಾಡಿನ ತೊರೆಯು ತನ್ನ ಪ್ರವಾಹವನ್ನು ಮುರಿದು ಬಿಟ್ಟ ಹಾಗೆ, ಅಂದ್ರೆ ಅಲ್ಲೇ ನಿಂತು ಹೋದ ಹಾಗೆ, ಸೊಗಸಾದ ಶರೀರದ ಹೊಸ ತಾರುಣ್ಯವು ಅಲ್ಲೇ ಮುಪ್ಪಡಿರುವ ಹಾಗೆ, ಕಳೆದು ಹೋದ ಹಾಗೆ. ಇಷ್ಟರವರೆಗೆ ಈ ವಂಶವಾಹಿನಿ ಮುಂದುವರೆದುಕೊಂಡು ಬಂದಿತ್ತು. ಆದರೆ ತನ್ನಿಂದಾಗಿ ಈ ವಂಶದ ವಾಹಿನಿ ಇಲ್ಲೇ ಕತ್ತರಿಸಲ್ಪಟ್ಟು ಮುಂದೆ ಅದು ಬೇರೊಂದು ಸ್ಥಿತಿಗೆ ಪರಿವರ್ತನೆ ಆಗುತ್ತದಲ್ಲ, ನನ್ನಿಂದಾಗಿ ಹೀಗಾಯ್ತಲ್ಲ ಅಂತ ರಾಜ ನಿತ್ಯವೂ ರೋಧಿಸುತ್ತಾ ಅದಕ್ಕಾಗಿ ಚಿಂತಿಸ್ತಾ ಇದ್ದ. ಆದರೆ ಒಂದು ದಿವಸ ಅವನ ಆಸ್ಥಾನಕ್ಕೆ ಈ ಮನಸ್ಸು ಕೆಟ್ಟು ಕುಳಿತಿರುವಂತಹ ಆ ಕಾಲಕ್ಕೆ ಒಬ್ಬ ಜಾಬಾಲಿ ಮಹರ್ಷಿಗಳ ಪ್ರವೇಶ.

ಮಣಿಪದನ್ನು ಯಥೋಚಿತವಾಗಿ ಮಹಾರಾಜ ಸ್ವಾಗತಿಸ್ತಾನೆ, ಅವನನ್ನು ಕುಳ್ಳಿರಿಸಿ ಅವನಿಗೆ ಆತಿಥ್ಯವನ್ನು ಮಾಡ್ತಾನೆ. ಅನಂತರ ರೂಢಿಯ ಲೋಕಾಭಿರಾಮದ ಮಾತುಗಳು ನಡೆಯುತ್ತಿರುವ ಹೊತ್ತಲ್ಲಿ ರಾಜ ಮಹರ್ಷಿಗಳ ಹತ್ರ ಕೇಳ್ತಾನೆ, ಓ ಶ್ರೇಷ್ಠ ಸನ್ಯಾಸಿಗಳೇ, ನನ್ನ ಜೀವನದಲ್ಲಿ ದೊಡ್ಡ ದುರಂತ ಎಂಬ ಹಾಗೆ ನಾನು ಅದನ್ನು ಅನುಭವಿಸ್ತಾ ಇದ್ದೇನೆ. ನನಗೆ ಬಂದ ಕಷ್ಟ ಹೇಗಿದೆ ಅಂದ್ರೆ ಹಣ್ಣಿಲ್ಲದ ಮರದ ಬಾಳ್ವೆಯ ಹಾಗೆ, ತಣ್ಣೀರಿನ ಒಸಳೆ ಇಲ್ಲದಂತಹ ಕೊಳದ ಹಾಗೆ, ಚಂದ್ರನಿಲ್ಲದ ರಾತ್ರಿಯ ಸೊಗಸು ಹೇಗಿರುತ್ತದೋ ಆ ರೀತಿ ಇದೆ ನನ್ನ ಬದುಕು. ಇದಕ್ಕೆಲ್ಲ ಕಾರಣ ಏನಂತ ಕೇಳಿದ್ರೆ, ಒಂದು ಮಗು ಹುಟ್ಟಿ ಬೆಳಗಿ ಈ ವಂಶವನ್ನು ಎತ್ತರದ ಸ್ಥಿತಿಗೆ ಒಯ್ಯಬೇಕಾಗಿತ್ತು. ಆದರೆ ಅಂತಹ ಒಂದು ವಂಶದ ಅಂದ ಸಂದ ಜಗತ್ತಿನ ಪರಿತ್ಯಾಗಕ್ಕೆ ಎಡೆಗೊಡದೆ ಹೋದೀತೆಯೇ?

0: తట సంఘటిత కర సంపుటన్ అప్పుదుం.
1: ಅಲ್ಲದೆ ಪುತ್ರ ಸಂತಾನವನ್ನು ಹೊಂದದೇ ಇದ್ರೆ ಏನೆಲ್ಲ ಆಗುತ್ತದೆ ಮುಂದೆ, ಅದನ್ನು ರಾಜ ಋಷಿಗಳಲ್ಲಿ ಬಿಚ್ಚಿಡ್ತಾನೆ. ಮಕ್ಕಳಿಲ್ಲದವರಿಗೆ ಸ್ವರ್ಗ ಪ್ರಾಪ್ತಿಯಾಗುವುದಿಲ್ಲ, ಮಗನನ್ನು ಪಡೆಯದವನಿಗೆ ಸ್ವರ್ಗದವರು ಬಾಗಿಲನ್ನು ತೆರೆಯರು ಎನ್ನುವರಷ್ಟೇ. ಪ್ರೀತಿ ತುಂಬಿರುವಂತೆ ಹೆತ್ತ ಹುಡುಗನ ಮಕ್ಕಳಾಟವನ್ನು ಕಾಣದ ಈ ಕಣ್ಗಳು ನವಿಲುಗರಿಯ ಕಣ್ಣುಗಳಾಗವೆ. ನವಿಲುಗರಿಯಲ್ಲಿ ಕಣ್ಣಿದ್ರೆ ನೋಡ್ಲಿಕ್ಕೆ ದೃಷ್ಟಿ ಇಲ್ಲ, ಹಾಗಾಗಲಿಕ್ಕಿಲ್ವೇ? ನೋಡುವುದಕ್ಕೆ ಮಾತ್ರ ಚಂದ ಅದು. ಅಯ್ಯೋ, ಮಗನನ್ನು ಪಡೆಯದೆ ನರಕವನ್ನು ಹೋಗುವಂತ ಒಂದು ಭಾಗ್ಯ ವಿಧಿ ನನಗೆ ಕೊಟ್ಟನೆ, ಎಷ್ಟಿದ್ರೆ ಏನು? ಇಹಕ್ಕೂ ಪರಕ್ಕೂ ಹೊರಗಾದ ಅಯೋಗ್ಯನಾದೆ ನಾನು, ಮುಂದೇನು ಗತಿ? ನನಗೇನಾದರೂ ದಾರಿಯನ್ನು ತೋರಿಸಬೇಕು ಅಂತ ಮುನಿಪದದಲ್ಲಿ ರಾಜ ಕೇಳಿಕೊಳ್ತಾನೆ. ಆಗ ಋಷಿಗಳು ಅವನಿಗೆ ಉತ್ತರವನ್ನು ಹೀಗೆ ಕೊಡ್ತಾರೆ.

ತನ್ನ ದುಃಖವನ್ನು ಹೇಳಿಕೊಂಡಾಗ ಜಾಬಾಲಿ ಮಹರ್ಷಿಗಳು ಅತ್ಯಂತ ಒಲುಮೆಯಿಂದ ಹೇಳುತ್ತಾರೆ, ರಾಜ, ನೀನು ಈ ರೀತಿಯಾಗಿ ಮರಗುವುದರಿಂದ ಏನೂ ಪ್ರಯೋಜನ ಇಲ್ಲ. ನೀನು ಈ ರೀತಿಯಾಗಿ ಮರಗುತ್ತಾ ಇದ್ದೀ ಅಂತಾದ್ರೆ ಇದನ್ನು ಕೇಳುವ ಜನ ಯಾರಿದ್ದಾರೆ? ನಿನ್ನ ಹೃದಯವನ್ನು ಅರ್ಥ ಮಾಡಿಕೊಳ್ಳುವರು ಬೇಕಲ್ಲ, ಇದಕ್ಕೆ ಪರಿಹಾರ ಕೊಡಬಹುದು ಅಂತ ಸಾಧ್ಯ ಆದ್ರೆ ನೀನು ನಂಬಿದ ದೇವರನ್ನೇ ಪ್ರಾರ್ಥಿಸಿಕೋ, ಅವನಲ್ಲೇ ಕೇಳಬೇಕು, ನಿನಗೆ ಮುಂದೆ ಈ ರೀತಿಯ ಸುಖ ಸಿಗುವುದಕ್ಕೆ ಸಾಧ್ಯ ಇದೆ. ಆದರೂ ನಾನೊಂದು ಮಾತನ್ನು ಹೇಳುತ್ತೇನೆ, ನೀನೇನಾದರೂ ನನ್ನ ಮನಸ್ಸಿಗೆ ನೀನು ಗೋವನ್ನು ಪೂಜಿಸಿದ್ರೆ ನಿನ್ನ ಭಯಕ್ಕೆ ಸಿದ್ಧಿಸಬಹುದೆಂದು ನನಗೆ ತೋರುತ್ತದೆ. ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ ಅಂತಂದ್ರೆ, ಹಿಂದೆಯೂ ನಿನ್ನ ಅರಸರುಗಳಿಗೆ ಈ ರೀತಿಯ ಒಂದು ಹಸು ಒಲಿದದ್ದುಂಟು ಅಂತ ಅವನನ್ನು ಸಂತೈಸುತ್ತಾನೆ. ಇದರಿಂದ ರಾಜನಿಗೆ ಕುತೂಹಲ ಹುಟ್ಟಿಕೊಳ್ತದೆ, ಆಶ್ಚರ್ಯ ಹೆಚ್ಚಾಗ್ತದೆ. ಅವನು ಮುನಿಯನ್ನು ಹೀಗೆಂದು ಪ್ರಶ್ನಿಸುತ್ತಾನೆ.

ಗೋಮಾತೆ ಅಷ್ಟು ವಿಶೇಷವಾದದ್ದೇ, ಗೋಪೂಜೆ ಗೋ ಆರಾಧನೆಯಿಂದ ಇಂಥದ್ದೆಲ್ಲ ಘಟಿಸುವುದೇ. ನನಗದನ್ನು ದಯವಿಟ್ಟು ಅರ್ಥವಿಸಿ ಹೇಳಬೇಕು, ನಾನದನ್ನು ಕೇಳುವುದಕ್ಕೆ ಉತ್ಸಾಹತನಾಗಿದ್ದೇನೆ ಎಂದು ಜಾಬಾಲಿಯಲ್ಲಿ ರಾಜ ಕೇಳಿಕೊಳ್ತಾನೆ.

0: ಅಯ್ಯ ಮಹಾರಾಜ, ಗೋಮಹಾತ್ಮೆಯನ್ನು ವರ್ಣಿಸುವುದಕ್ಕೆ ಅಸಾಧ್ಯ. ಯಾಕಂದ್ರೆ ಗಾವೋ ವಿಶ್ವಸ್ಯ ಮಾತರ, ಅದರ ಮೈಯ ರೋಮಕೂಪಗಳೆಲ್ಲ ದೇವತೆಗಳ ಒಂದೊಂದು ನೆಲೆವೀಡಾಗಿದೆ. ಹೊಟ್ಟೆ ದೇಹಗಳಲ್ಲೆಲ್ಲ ವಿಶ್ವದ ಒಂದೊಂದು ಸ್ಥಾನ. ಇಂತಿರಲು ನೀನೇ ಯೋಚನೆ ಮಾಡು. ಯಾರಾದರೊಬ್ಬನು ನಿತ್ಯವೂ ಬಿಸಿಲಲ್ಲಿ ಬಾಯಾರಿದ ಹಸುವಿಗೆ ನೀರನ್ನೆರೆದರೆ ಅವನಿಗೆ ಐಶ್ವರ್ಯ ಉಂಟಾಗುತ್ತದೆ. ಮೇವನ್ನು ಕೊಟ್ಟು ಕಾಪಾಡುವವನಿಗೆ ಹಾಲು ಮೊಸರ ಊಟದ ಪುಣ್ಯಲೋಕ ದೊರೆಯುತ್ತದೆ. ಮೈಯ ನೊಣವನ್ನು ಓಡಿಸುವ ಅಥವಾ ಕೋಡುಗಳ ಎಡೆಯನ್ನು ತುರಿಸುವ ಆ ಮನುಷ್ಯನಿಗೆ ತಾನು ಯಾವುದೇ ವ್ಯಾಧಿ ಹೊಂದಿದ್ರೂ ಕೂಡ ಅದು ನಷ್ಟವಾಗಿ ಹೋಗುತ್ತದೆ. ಮತ್ತೆ ಎಲ್ಲಾದರೂ ಇದಕ್ಕೆ ತಪ್ಪಿ ನಡೆದು ಮೇಯುವ ಹಸುವನ್ನು ನಿವಾರಿಸುವ ಅಥವಾ ಅದಕ್ಕೆ ಹಿಂಸೆ ಕೊಡುವ, ಶಿಕ್ಷಿಸುವ ಮನುಷ್ಯ ನೇರವಾಗಿ ನರಕಕ್ಕೆ ಹೋಗುತ್ತಾನೆ. ನಾನಿಷ್ಟು ಹೇಳುವುದಕ್ಕೆ ಒಂದು ದೃಷ್ಟಾಂತ ಇದೆ, ಒಂದು ಇತಿಹಾಸವಿರುವುದರಿಂದಲೇ ಈ ಮಾತನ್ನು ಹೇಳ್ತಾ ಇದ್ದೇನೆ. ಅದೇನೆಂದು ಕೇಳಯ್ಯ.
1: ಕಾವ್ಯಯಾನ, ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಜಯಂತಿ ಹೆಬ್ಬಾರ್, ವ್ಯಾಖ್ಯಾನಕಾರರು ರವಿ ಅಲೆವೂರಾಯ ವರ್ಕಾಡಿ, ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ, ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
2: ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.
3: ಆಕಾಶವಾಣಿ ಕಾರವಾರ.
4: ವಿದ್ಯುತ್ ಅವಘಡಗಳ ಬಗ್ಗೆ ಜಾಗ್ರತೆ ಇರಲಿ, ಭಯಬೇಡ. ದೋಷಪೂರಿತ ವಿದ್ಯುತ್ ಉಪಕರಣಗಳನ್ನು ಬಳಸದಿರಿ. ಒದ್ದೆ ಕೈಗಳಿಂದ ವಿದ್ಯುತ್ ಸ್ವಿಚ್ಗಳನ್ನು ಮುಟ್ಟದಿರಿ. ಅರ್ಥಿಂಗ್ ವ್ಯವಸ್ಥೆ ಸಮರ್ಪಕವಾಗಿರಲಿ. ವಿದ್ಯುತ್ ಪರಿವರ್ತಕಗಳ ಹತ್ತಿರ ವಾಹನಗಳನ್ನು ನಿಲ್ಲಿಸದಿರಿ. ಮನೆಯಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಿಪಡಿಸುವ ಮೊದಲು ಮೇನ್ ಸ್ವಿಚ್ ಅನ್ನು ಆಫ್ ಮಾಡಿಕೊಳ್ಳಿ. ತುರ್ತು ಪ್ರತಿಕ್ರಿಯೆ ಬೆಂಬಲ ವ್ಯವಸ್ಥೆ ERSS 112 ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ ಎನ್ನುವುದು ತುರ್ತು ಸಹಾಯವಾಣಿ ವ್ಯವಸ್ಥೆಯಾಗಿದ್ದು ಅವಶ್ಯವಿದ್ದಾಗ ಪೊಲೀಸ್, ಅಗ್ನಿಶಾಮಕ ಮತ್ತು ರಕ್ಷಣೆ ಆರೋಗ್ಯ ಸೇವೆಗಳನ್ನು ಪಡೆಯಲು ಬಳಸಿಕೊಳ್ಳಬಹುದು. ನಿಮ್ಮ ಮೊಬೈಲ್ನಿಂದ 112 ಕರೆ ಮಾಡಬಹುದು. 3 ಬಾರಿ ನಿಮ್ಮ ಸ್ಮಾರ್ಟ್ಫೋನ್ ಸ್ವಿಚ್ ಅನ್ನು ನಿರಂತರವಾಗಿ ಅದುಮಿ ದಿಗಿಲು ಕರೆ ದಾಖಲಿಸಬಹುದು. ಹಳೆಯ ಮಾದರಿಯ ಮೊಬೈಲ್ ಫೋನ್ನಿಂದ 5 ಅಥವಾ 9 ಅಂಕೆಯನ್ನು ದೀರ್ಘವಾಗಿ ಒತ್ತಿ ಹಿಡಿದು ಪ್ಯಾನಿಕ್ ಸಂದೇಶವನ್ನು ರವಾನಿಸಬಹುದು. ರಾಜ್ಯ ತುರ್ತು ಪ್ರತಿಕ್ರಿಯೆ ಬೆಂಬಲ ವ್ಯವಸ್ಥೆ ERSS ವೆಬ್ಸೈಟ್ಗೆ ಹೋಗಿ ನಿಮ್ಮ ಸಂದೇಶವನ್ನು ದಾಖಲಿಸಬಹುದು ಅಥವಾ ಇಮೇಲ್ ಕಳುಹಿಸಬಹುದು. ಇಲ್ಲವೇ 112 ಇಂಡಿಯಾ ಮೊಬೈಲ್ ಆಪ್ ಅನ್ನು ಬಳಸಿಕೊಂಡು ತುರ್ತು ಕರೆಯನ್ನು ಕಳುಹಿಸಬಹುದು. ನೆನಪಿಡಿ, 112 ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗಾಗಿ ತುರ್ತು ಸಂದರ್ಭಗಳಲ್ಲಿ ಬಳಸಬೇಕಾದ ಸಹಾಯವಾಣಿ ಸಂಖ್ಯೆ. ಇದು ಈ ಹಿಂದಿನ ತುರ್ತು ಸಹಾಯವಾಣಿ ಸಂಖ್ಯೆ 100 ಪೊಲೀಸ್, 101 ಅಗ್ನಿಶಾಮಕ ಸೇವೆ, 108 ಆಂಬ್ಯುಲೆನ್ಸ್, 181 ಮಹಿಳೆ ಮತ್ತು ಮಕ್ಕಳ ಸುರಕ್ಷಾ ಸಂಖ್ಯೆಗಳ ಏಕೀಕೃತ ಸಂಖ್ಯೆ

0: 112.
1: ಆಕಾಶವಾಣಿ ಕಾರವಾರ ವಾಣಿಜ್ಯ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸ್ನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದೆ, ಪ್ರಧಾನಿ ನರೇಂದ್ರ ಮೋದಿ. ರಸಗೊಬ್ಬರಗಳನ್ನು ಸಾಗಿಸುತ್ತಿದ್ದ 4 ಸರಕು ಹಡಗುಗಳು ಹಾರ್ಮೋ ಜಲಸಂಧಿಯಿಂದ ಹೊರಟಿವೆ, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿದೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 2025ರಲ್ಲಿ ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿದೆ, ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್. ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದ್ದು ನಂಬಿಕೆಯ ಶಕ್ತಿಯಾಗಿ ಮಾರ್ಪಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನಿನ್ನೆ ನವದೆಹಲಿಯಲ್ಲಿ ಖಾಸಗಿ ಮಾಧ್ಯಮ ಸಂಸ್ಥೆ ಆಯೋಜಿಸಿದ್ದ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಕಳೆದ 12 ವರ್ಷಗಳಲ್ಲಿ ರಾಷ್ಟ ಮೊದಲು ಎಂಬ ಮನೋಭಾವ ಭಾರತದ ಸಾಧನೆಗಳಿಗೆ ಮಾರ್ಗದರ್ಶನ ನೀಡಿದೆ. ಪ್ರಸ್ತುತ ನಿರ್ಧಾರಗಳು ಮತ್ತು ಕ್ರಮಗಳು ಮುಂಬರುವ ಶತಮಾನಗಳವರೆಗೆ ದೇಶದ ಭವಿಷ್ಯಕ್ಕೆ ಅಡಿಪಾಯವಾಗಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ನಾಯಕರು ರಾಷ್ಟ ಮೊದಲು ಎಂಬ ತತ್ವಕ್ಕೆ ಭಾರತದ ಅಚಲ ಬದ್ಧತೆಯನ್ನು ಅಂಗೀಕರಿಸಿದ್ದು G7 ಶೃಂಗಸಭೆಯಲ್ಲಿ ಇತ್ತೀಚೆಗೆ ಭಾಗವಹಿಸಿದ್ದನ್ನು ಪ್ರಧಾನಿ ನೆನಪಿಸಿಕೊಂಡರು. ಯೂರಿಯಾ, ಡಿ ಅಮೋನಿಯಂ ಫಾಸ್ಫೇಟ್, ಡಿಎಪಿ ಮತ್ತು ಸಲ್ಫರ್ ಸರಕನ್ನು ಹೊತ್ತ 4 ಹಡಗುಗಳು ಕಳೆದ ವಾರ ಹಾರ್ಮೋ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. ಈ ಹಡಗುಗಳು ಪ್ರಸ್ತುತ ಆಂಧ್ರಪ್ರದೇಶದ ಕೃಷ್ಣಪಟ್ಟಣಂ ಮತ್ತು ಕಾಕಿನಾಡ, ಒಡಿಶಾದ ಪಾರಾದೀಪ್ ಬಂದರು ಮತ್ತು ಗುಜರಾತ್ನ ಮುಂದ್ರಾ ಬಂದರು ಸೇರಿದಂತೆ ದೇಶಾದ್ಯಂತ ತಮ್ಮ ಗೊತ್ತುಪಡಿಸಿದ ಗಮ್ಯಸ್ಥಾನ ಬಂದರುಗಳ ಕಡೆಗೆ ಸಾಗುತ್ತಿವೆ. ದೇಶದ ಅಸ್ತಿತ್ವದಲ್ಲಿರುವ ರಸಗೊಬ್ಬರ ಬಫರ್ಗಳಿಗೆ ಪೂರೈಸಲು ಮತ್ತು ಪ್ರಸಕ್ತ ಕೃಷಿ ಅವಶ್ಯಕತೆಗಳನ್ನು ಖಚಿತಪಡಿಸಿಕೊಳ್ಳಲು ಈ ಹೊಸ ಆಮದುಗಳನ್ನು ತಕ್ಷಣವೇ ಒದಗಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ದೇಶದ ಸಂಚಿತ ರಸಗೊಬ್ಬರ ದಾಸ್ತಾನು 196 ಲಕ್ಷ ಟನ್ಗಳಷ್ಟಿದ್ದು ಕಳೆದ ವರ್ಷದ ಇದೇ ಅವಧಿಯಲ್ಲಿ ಇದು 168 ಲಕ್ಷ ಟನ್ಗಳಷ್ಟಿತ್ತು.

0: ಬಿಕ್ಕಟ್ಟಿನ ನಂತರ ದೇಶೀಯ ರಸಗೊಬ್ಬರ ಉತ್ಪಾದನೆಯು ಗಮನಾರ್ಹವಾಗಿ ಏರಿಕೆಯಾಗಿ 133 ಲಕ್ಷ ಮೆಟ್ರಿಕ್ ಟನ್ಗಳನ್ನು ತಲುಪಿದೆ ಎಂದು ಸಚಿವಾಲಯ ತಿಳಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿರುವ ಬಗ್ಗೆ ಪ್ರಮುಖ ಹೇಳಿಕೆ ನೀಡಿದ್ದಾರೆ. ಭಾರತ 100ಕ್ಕೂ ಹೆಚ್ಚು ದೇಶಗಳಿಗೆ ರಕ್ಷಣಾ ಸಾಧನಗಳನ್ನು ರಫ್ತು ಮಾಡುತ್ತಿದ್ದು ಈ ಮೂಲಕ ಈ ವಲಯದಲ್ಲಿ ಸ್ವಾವಲಂಬಿಯಾಗುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮವೊಂದನ್ನು ಉದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವರು, ಆಪರೇಷನ್ ಸಿಂಧೂ ಸಮಯದಲ್ಲಿ ದೇಶದ ಸಶಸ್ತ್ರ ಪಡೆಗಳು ಭಾರತೀಯ ನಾಗರಿಕರ ಹತ್ಯೆಗೆ ಕಾರಣರಾದವರನ್ನು ಮಾತ್ರ ಗುರಿಯಾಗಿಸಿಕೊಂಡವು ಎಂದು ಹೇಳಿದರು. ಸಾಮರ್ಥ್ಯ ಮತ್ತು ಸಂಸ್ಕೃತಿ ಎರಡಕ್ಕೂ ಒತ್ತು ನೀಡುವ ಮೂಲಕ ಸಬಲೀಕೃತ ಭಾರತವನ್ನು ನಿರ್ಮಿಸಲು ಸರ್ಕಾರ ಬದ್ದವಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ದೇಶದ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದ ಮಾನವೀಯತೆಗೆ ದಾರಿ ತೋರಿಸಿದೆ, ನಾಗರಿಕರಲ್ಲಿ ರಾಷ್ಟೀಯತೆಯ ಭಾವನೆಯನ್ನು ಹುಟ್ಟುಹಾಕಿದ್ದಕ್ಕಾಗಿ ಭಾರತೀಯ ಸಂತರನ್ನು ಅವರು ಶ್ಲಾಘಿಸಿದರು. 2025ರಲ್ಲಿ ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿದೆ. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನದ ಇತ್ತೀಚಿನ ವರದಿಯ ಪ್ರಕಾರ ಜಾಗತಿಕ ಹಡಗು ಮರುಬಳಕೆಯಲ್ಲಿ ಭಾರತದ ಪಾಲು 2024ರಲ್ಲಿ ಶೇಕಡ 30.1ರಿಂದ 2025ರಲ್ಲಿ ಶೇಕಡ 35.4ಕ್ಕೆ ಏರಿದೆ ಎಂದು ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ತಿಳಿಸಿದೆ. 2025ರಲ್ಲಿ ದೇಶದಲ್ಲಿ ಹಡಗು ಮರುಬಳಕೆ ಗಣನೀಯವಾಗಿ 2.99 ಮಿಲಿಯನ್ ಒಟ್ಟು ಟನ್ಗಳಿಗೆ ಏರಿದೆ. ಇದು 2024ರಲ್ಲಿ 1.86 ಮಿಲಿಯನ್ ಒಟ್ಟು ಟನ್ಗಳಿಗಿಂತ ಸುಮಾರು ಶೇಕಡ 60ರಷ್ಟು ಹೆಚ್ಚಾಗಿದೆ. ಈ ಸಾಧನೆಯೊಂದಿಗೆ ಮ್ಯಾರಿಟೈಮ್ ಇಂಡಿಯಾ ವಿಷನ್ 2030ರ ಅಡಿಯಲ್ಲಿ ವಿಶ್ವದ ಪ್ರಮುಖ ಹಡಗು ಮರುಬಳಕೆ ರಾಷ್ಟವಾಗಲು ನಿಗದಿಪಡಿಸಿದ ಗುರಿಯನ್ನು ನಿಗದಿತ ಸಮಯಕ್ಕಿಂತ 5 ವರ್ಷಗಳ ಮೊದಲೇ ಸಾಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಬಂದರುಗಳು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಅವರು, ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿ ಭಾರತ ಹೊರಹೊಮ್ಮುತ್ತಿರುವುದು ನಿರಂತರ ನೀತಿ ಸುಧಾರಣೆಗಳು, ಕೈಗಾರಿಕಾ ಪ್ರಯತ್ನಗಳು ಮತ್ತು ಅಂತಾರಾಷ್ಟೀಯ ಪರಿಸರ ಮತ್ತು ಸುರಕ್ಷತಾ ಮಾನದಂಡಗಳ ಅನುಸರಣೆಯ ಯಶಸ್ಸನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಜವಾಬ್ದಾರಿಯುತ ಮತ್ತು ಸುಸ್ಥಿರ ಹಡಗು ಮರುಬಳಕೆಗಾಗಿ ಜಾಗತಿಕ ಕೇಂದ್ರವಾಗಿ ದೇಶದ ಸ್ಥಾನವನ್ನು ಈ ಸಾಧನೆಯು ಬಲಪಡಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ಭಾರತೀಯ ರಾಷ್ಟೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಹರಾಜು ಪೋರ್ಟಲ್ ಅನ್ನು ಉದ್ಘಾಟಿಸಲಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಕಾರ್ಯಾಚರಣೆಯ ಸುಲಭತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಪೋರ್ಟಲ್ನ ಉದ್ಘಾಟನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ. ರೈತರು, ಸದಸ್ಯ ಸಂಸ್ಥೆಗಳು ಮತ್ತು ಪಾಲುದಾರರ ಹಿತದೃಷ್ಟಿಯಿಂದ ಹರಾಜು ಸಂಬಂಧಿತ ಚಟುವಟಿಕೆಗಳನ್ನು ಸುಗಮಗೊಳಿಸಲು ಮತ್ತು ನಾಫೆಡ್ನ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ಈ ಪೋರ್ಟಲ್ ಡಿಜಿಟಲ್ ವೇದಿಕೆಯನ್ನು ಒದಗಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ನಾಫೆಡ್ನ ಹಲವಾರು ಪ್ರಮುಖ ಡಿಜಿಟಲ್ ಮತ್ತು ರೈತ ಕೇಂದ್ರಿತ ಉಪಕ್ರಮಗಳನ್ನು ಸಹ ಪ್ರಾರಂಭಿಸಲಿದ್ದಾರೆ ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ ರೈತರ ಮಕ್ಕಳಿಗೆ ನಾಫೆಡ್ ಕಲ್ಯಾಣ್, ವಿದ್ಯಾರ್ಥಿ ವೇತನ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್ ಮತ್ತು ಉದ್ಯಮ ಸಂಪನ್ಮೂಲ ಯೋಜನೆಯನ್ನು ಬಲಪಡಿಸಲು ಉದ್ಯಮ ಸಂಪನ್ಮೂಲ ಯೋಜನಾ ಪೋರ್ಟಲ್ ಸೇರಿವೆ. ನಂತರ ಅಮಿತ್ ಶಾ ಅವರು ನಾಫೆಡ್ನ ನಿರ್ದೇಶಕರ ಮಂಡಳಿಯ ಸದಸ್ಯರ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರು ತಮ್ಮ ಹಿಂದಿನ ಭೇಟಿಯ ಸಮಯದಲ್ಲಿ ನೀಡಿದ ನಿರ್ದೇಶನಗಳ ಮೇಲೆ ಮತ್ತು ನಾಫೆಡ್ನ ಭವಿಷ್ಯದ ಮಾರ್ಗಸೂಚಿಯ ಕುರಿತು ತಿಳಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಡಿಜಿಟಲ್ ಮತ್ತು ಕಲ್ಯಾಣ ಉಪಕ್ರಮಗಳ ಆರಂಭವು ಪ್ರಧಾನಿ ನರೇಂದ್ರ ಮೋದಿ ಅವರ ಸಹಕಾರದಿಂದ ಸಮೃದ್ಧಿ ಎಂಬ ದೃಷ್ಟಿಕೋನ ಮತ್ತು ತಂತ್ರಜ್ಞಾನ, ಪಾರದರ್ಶಕತೆ ಮತ್ತು ರೈತ ಕೇಂದ್ರಿತ ಸುಧಾರಣೆಗಳ ಮೂಲಕ ಸಹಕಾರಿ ಸಂಸ್ಥೆಗಳನ್ನು ಬಲಪಡಿಸುವ ಸರ್ಕಾರದ ಪ್ರಯತ್ನಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಫಿಫಾ ವಿಶ್ವಕಪ್ನಲ್ಲಿ ಫ್ರಾನ್ಸ್ ತಂಡವು ಮುಂಜಾನೆ ಫಿಲಿಡೆಲ್ಫಿಯಾ ಕ್ರೀಡಾಂಗಣದಲ್ಲಿ ನಡೆದ ಗ್ರೂಪ್ ಐ ಪಂದ್ಯದಲ್ಲಿ ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶವನ್ನು ಖಚಿತಪಡಿಸಿಕೊಂಡಿತು. ಕೈಲಿಯನ್ ಎಂಬಾಪೆ 2 ಗೋಲುಗಳನ್ನು ಗಳಿಸಿದರು ಮತ್ತು ಔಸ್ಮಾನೆ ಡೆಂಬೆಲೆ 3 ಗೋಲು ಗಳಿಸಿದರು. ಆದರೆ ಪಂದ್ಯವು

0: ತೀವ್ರ ಗುಡುಗು ಸಹಿತ ಮಳೆಯಿಂದ ಮುಚ್ಚಿಹೋಯಿತು. ಇದು 2:12 ವಿಳಂಬ. ಪ್ರೇಕ್ಷಕರನ್ನು ಸ್ಥಳಾಂತರಿಸುವುದು ಮತ್ತು ಮೈದಾನವನ್ನು ಸಂಪೂರ್ಣವಾಗಿ ತೊಳೆಯುವುದು ಅಗತ್ಯವಾಯಿತು. ಇದಕ್ಕೂ ಮೊದಲು ಅರ್ಜೆಂಟೀನಾ ನಿನ್ನೆ ರಾತ್ರಿ ಯುನೈಟೆಡ್ ಸ್ಟೇಟ್ಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದ ಗ್ರೂಪ್ ಎ ಪಂದ್ಯದಲ್ಲಿ ಆಸ್ಟ್ರಿಯಾವನ್ನು 2-0 ಗೋಲುಗಳಿಂದ ಸೋಲಿಸಿ 32 ರೌಂಡ್ನಲ್ಲಿ ಸ್ಥಾನ ಪಡೆದುಕೊಂಡಿತು. ಅರ್ಜೆಂಟೀನಾ ನಾಯಕ ಲಿಯೋನೆಲ್ ಮೆಸ್ಸಿ 38ನೇ ನಿಮಿಷದಲ್ಲಿ ಗೋಲು ಗಳಿಸುವ ಮೂಲಕ ತನ್ನ 2 ಗೋಲುಗಳೊಂದಿಗೆ ಮೆಸ್ಸಿ ತನ್ನ ಫಿಫಾ ವಿಶ್ವಕಪ್ ಸಂಖ್ಯೆಯನ್ನು 18ಕ್ಕೆ ಏರಿಸಿದರು. ಜರ್ಮನಿಯ ಮಿರೋಸ್ಲಾವ್ ಕ್ಲೋಸ್ ಅವರ 16 ಗೋಲುಗಳ ದಾಖಲೆಯನ್ನು ಹಿಂದಿಕ್ಕಿ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರಾದರು. ಹಾಕಿಯಲ್ಲಿ ಭಾರತೀಯ ಪುರುಷರ ಹಾಕಿ ತಂಡವು ಇಂದು ಎಫ್ಐಎಚ್ ಪ್ರೊ ಲೀಗ್ನ ಆರಂಭಿಕ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. 2024ರಲ್ಲಿ ಚೀನಾದ ಹುಲುನ್ ಬುಯಿರ್ನಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮೊದಲ ಮುಖಾಮುಖಿ ಇದಾಗಿದ್ದು, ಆ ಪಂದ್ಯದಲ್ಲಿ ಭಾರತ 2-1 ಅಂತರದ ಜಯ ಸಾಧಿಸಿತ್ತು. ಕಳೆದ 10 ವರ್ಷಗಳಲ್ಲಿನ 17 ಪಂದ್ಯಗಳಲ್ಲಿ ಭಾರತ 15 ಗೆಲುವುಗಳು ಮತ್ತು 2 ಡ್ರಾಗಳನ್ನು ಸಾಧಿಸಿದೆ. ಎಫ್ಐಎಚ್ ಪ್ರೊ ಲೀಗ್ನ ರೋಟರ್ಡ್ಯಾಮ್ ಲೆಗ್ನ ನಿನ್ನೆಯ ಅಂತಿಮ ಪಂದ್ಯದಲ್ಲಿ ವಿಶ್ವದ 2ನೇ ಶ್ರೇಯಾಂಕದ ನೆದರ್ಲ್ಯಾಂಡ್ಸ್ ವಿರುದ್ದ 3-2 ಅಂತರದ ಜಯ ಗಳಿಸಿದ ನಂತರ ಭಾರತೀಯ ಹಾಕಿ ತಂಡವು ತನ್ನ ವೇಗವನ್ನು ಮುಂದುವರಿಸುವ ಗುರಿಯನ್ನು ಹೊಂದಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಇಂದಿನಿಂದ ಆರಂಭವಾಗಲಿರುವ ಯುಎಸ್ ಓಪನ್ ಸೂಪರ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ತಾರಾ ಶೆಟ್ಲರ್ಗಳಾದ ಲಕ್ಷ್ಯಸೇನ್ ಮತ್ತು ತನ್ವಿ ಶರ್ಮಾ ಭಾರತದ ಸವಾಲನ್ನು ಮುನ್ನಡೆಸಲಿದ್ದಾರೆ. ವಿಶ್ವದ ನಂಬರ್ 14ನೇ ಶ್ರೇಯಾಂಕದ ಲಕ್ಷ್ಯಸೇನ್ ಪುರುಷರ ಸಿಂಗಲ್ಸ್ ವಿಭಾಗದ ಆರಂಭಿಕ ಸುತ್ತಿನಲ್ಲಿ ಬೆಲ್ಜಿಯಂನ ಜೂಲಿಯನ್ ಕರಾಗಿ ಮತ್ತು 5ನೇ ಶ್ರೇಯಾಂಕದ ಕಿಡಂಬಿ ಶ್ರೀಕಾಂತ್ ತಮ್ಮ ಮೊದಲ ಸುತ್ತಿನಲ್ಲಿ ಪಂದ್ಯದಲ್ಲಿ ಚೈನೀಸ್ ತೈಪೆಯ ಲಿಯಾವೋ ಜುವೋಫು ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದೆ, ಪ್ರಧಾನಿ ನರೇಂದ್ರ ಮೋದಿ. ರಸಗೊಬ್ಬರಗಳನ್ನು ಸಾಗಿಸುತ್ತಿದ್ದ 4 ಸರಕು ಹಡಗುಗಳು ಹಾರ್ಮುಜ್ ಜಲಸಂಧಿಯಿಂದ ಹೊರಟಿವೆ, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿದೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 2025ರಲ್ಲಿ ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿದೆ, ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್, ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಶ್ರೀರಾಮಚಂದ್ರ ಚಿತ್ರಕ್ಕಾಗಿ ಮನು ಮತ್ತು ಚಿತ್ರ ಹಾಡಿದ ಗೀತೆ. ಗೀತರಚನೆ ಮತ್ತು ಸಂಗೀತ ಹೌಸಲೇಖ ಅವರದು.

0: ಸೈಬಾಲ್ ಲೇ ಗಜಕರ್ಣ ಸೈಬಾಲ್ ಕೆಸರು ಹುಣ್ಣ
1: ಸೈಬಾಲ್ 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.
2: ಹೇಮಂತ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿದ ಬೃಂದಾವನ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಹರಿಕೃಷ್ಣ.

0: ಅದು ಕೂಡ ಆಪ್ ನಿಂದ.
1: ಸಿಕ್ಬಿದ್ರು ಅಪರಿಚಿತ ಆಪ್ ನಿಂದ ಬಚಾವಾಗಿ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಹೇಮಂತ್ ಹಾಗೂ ಸೌಮ್ಯರಾವ್ ಅವರ ಧ್ವನಿಯಲ್ಲಿರುವ ಬುಲ್ಬುಲ್ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಕೆ ಹರಿಕೃಷ್ಣ.

ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ ಸಮಯ 8 ಗಂಟೆ, ಹಿಂದಿಯಲ್ಲಿ 8 ಗಂಟೆ 15 ನಿಮಿಷಕ್ಕೆ, ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಕೇಳಿ ಯೋಗಾಮೃತ.
1: ನಮಸ್ಕಾರ ಪ್ರಿಯ ಶ್ರೋತೃಗಳೇ, ಇಂದಿನ ಯೋಗಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದ ವಿಷಯ ಆರೋಗ್ಯಕರ ನಿದ್ರೆಗಾಗಿ ಯೋಗ.

ಆಹಾಹಾ, ಪ್ರತಿಯೊಬ್ಬರಿಗೂ ಈ ಮಗುವಿನಂತೆ ನಿದ್ದೆ ಬಂದರೆ ಎಷ್ಟು ಚೆನ್ನಾಗಿತ್ತಲ್ವಾ? ಯಾವ ಚಿಂತೆಯೂ ಇಲ್ಲ, ನಿದ್ರೆ ಭಂಗವಾಗುವ ಪ್ರಮೇಯವೂ ಇಲ್ಲ. ಆ ಭಾಗ್ಯವನ್ನು ಪಡೆದವರೇ ಧನ್ಯ. ಆದರೆ ಪ್ರಸ್ತುತ ಬಹಳಷ್ಟು ಜನರು ಈ ಭಾಗ್ಯದಿಂದ ವಂಚಿತರಾಗಿದ್ದಾರೆ, ನಿಜ ಅಲ್ವಾ? ಇಂದಿನ ವೇಗದ ಜೀವನದಲ್ಲಿ ಜನರು ಕೆಲಸ, ಶಿಕ್ಷಣ, ಕುಟುಂಬದ ಜವಾಬ್ದಾರಿಗಳು ಮತ್ತು ಸಾಮಾಜಿಕ ಮಾಧ್ಯಮಗಳ ನಡುವೆ ಹೆಚ್ಚು ಸಮಯವನ್ನ ಕಳೆಯುತ್ತಿದ್ದಾರೆ. ಇದರಿಂದ

0: ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ಸಿಗದೆ ಒತ್ತಡ ಹೆಚ್ಚಾಗುತ್ತಿದೆ. ಒತ್ತಡ ಹೆಚ್ಚಾದಾಗ ಮನಸ್ಸು ಶಾಂತವಾಗಿರದೆ ರಾತ್ರಿಯ ಸಮಯದಲ್ಲೂ ಆಲೋಚನೆಗಳು ಮುಂದುವರಿಯುತ್ತವೆ. ಇದರ ಪರಿಣಾಮವಾಗಿ ನಿದ್ರಾಹೀನತೆ ಉಂಟಾಗುತ್ತದೆ. ದಿನವಿಡೀ ಕೆಲಸ, ಓಡಾಟ, ಚಿಂತೆಗಳು ಇವೆಲ್ಲದರ ನಡುವೆ ರಾತ್ರಿ ನೆಮ್ಮದಿಯ ನಿದ್ರೆ ಇಂದು ಅನೇಕರಿಗೆ ದೂರವಾಗುತ್ತಿದೆ. ವಿಶೇಷವಾಗಿ ಮಲಗುವ ಮುನ್ನ ಹೆಚ್ಚು ಸಮಯ ಮೊಬೈಲ್ ಬಳಸುವುದು ನಿದ್ರೆಯ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ. ದೇಹದ ನೈಸರ್ಗಿಕ ನಿದ್ರೆಯ ಚಕ್ರದ ಮೇಲೆ ಗಾಢವಾದ ಪರಿಣಾಮವನ್ನು ಬೀರುತ್ತದೆ. ಅದೇ ರೀತಿ ಇಂದಿನ ಆಹಾರ ಕ್ರಮ ಕೂಡ ನಿದ್ರಾಹೀನತೆಗೆ ಕಾರಣವಾಗಿದೆ ಎಂದರೆ ತಪ್ಪಾಗಲಾರದು. ಇಂದಿನ ಕಾರ್ಯಕ್ರಮದಲ್ಲಿ ಆರೋಗ್ಯಕರ ನಿದ್ರೆಯ ಮಹತ್ವ ಹಾಗೂ ಯೋಗದ ಮೂಲಕ ಆರೋಗ್ಯಕರ ನಿದ್ರೆಯನ್ನು ಹೇಗೆ ಪಡೆಯಬಹುದು ಎಂಬುದರ ಕುರಿತು ತಿಳಿದುಕೊಳ್ಳೋಣ. ಆರೋಗ್ಯಕರ ಜೀವನದ ಮೂರು ಸ್ತಂಭಗಳೆಂದರೆ ಸಮತೋಲನ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ಉತ್ತಮ ನಿದ್ರೆ. ಔಷಧಿಗಳಿಲ್ಲದೆ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡಿ ಹೊಸ ಚೈತನ್ಯವನ್ನು ನೀಡುವ ಶಕ್ತಿ ನಿದ್ರೆಗೆ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ನಿದ್ರಾಹೀನತೆ ಒಂದು ಪ್ರಮುಖ ಆರೋಗ್ಯ ಸಮಸ್ಯೆಯಾಗಿ ಎಲ್ಲರಿಗೂ ಕಾಡುತ್ತಿದೆ. ಆರೋಗ್ಯಕರ ಜೀವನಕ್ಕೆ ಆಹಾರ ಮತ್ತು ವ್ಯಾಯಾಮ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದುದು ಉತ್ತಮ ನಿದ್ರೆ. ಸಾಕಷ್ಟು ಮತ್ತು ಗುಣಮಟ್ಟದ ನಿದ್ರೆ ಇದ್ದರೆ ದೇಹಕ್ಕೆ ಶಕ್ತಿ ಮತ್ತು ಚೈತನ್ಯ ಸಿಗುತ್ತದೆ, ಮನಸ್ಸು ಶಾಂತವಾಗಿರುತ್ತದೆ, ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಹೆಚ್ಚುತ್ತದೆ, ಒತ್ತಡ ಕಡಿಮೆಯಾಗಲು ಸಹಾಯವಾಗುತ್ತದೆ, ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತದೆ. ಅದೇ ನಿದ್ದೆಯ ಕೊರತೆಯಿಂದ ದಣಿವು, ಕಿರಿಕಿರಿ, ನೆನಪಿನ ಶಕ್ತಿಯ ಕೊರತೆ ಹಾಗೂ ಹಲವು ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ಆರೋಗ್ಯಕರ ನಿದ್ರೆ ಎಂದರೆ ಕೇವಲ ವಿಶ್ರಾಂತಿಯಲ್ಲ, ಅದು ಉತ್ತಮ ಆರೋಗ್ಯದ ಅಡಿಪಾಯವಾಗಿದೆ. ನಿದ್ದೆಯ ಮಹತ್ವದ ಬಗ್ಗೆ ಪ್ರೊಫೆಸರ್ ಎಸ್ಎಸ್ ಮಾಲಿನಿ, ಜಿನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ವಿಭಾಗ, ಮೈಸೂರು, ಇವರು ಏನು ಹೇಳುತ್ತಾರೆ ಎಂದು ಒಂದು ಧ್ವನಿಮುದ್ರಣವನ್ನ ಕೇಳೋಣ.
1: ಇತ್ತೀಚಿನ ದಿನದಲ್ಲಿ ಜಗತ್ತನ್ನು ಕಾಡುತ್ತಿರುವ ಬಹಳ ದೊಡ್ಡ ಸಮಸ್ಯೆ ಎಂದ್ರೆ ನರಕೋಶಗಳ ನಶಿಸುವಿಕೆಯ ತೊಂದರೆಗಳು. ಅವರಿಗೆ ಒಂದು 50 ವರ್ಷ 55 ವರ್ಷ ಆದ ತಕ್ಷಣ ಈಗೇನು ಏಜ್ ಆದ್ಮೇಲೆ 80-90 ವರ್ಷಕ್ಕೆ ಬರ್ತಿತ್ತಲ್ಲ ಅಂತಹ ತೊಂದರೆಗಳು, ಮರಗುಳಿತನ ಆಗ್ಬೋದು, ಅಲ್ಝೈಮರ್ ಆಗ್ಬೋದು, ಪಾರ್ಕಿನ್ಸನ್ ಆಗ್ಬೋದು, ಈ ಥರದ್ದು ಯುವಕರಲ್ಲೇ ಕಾಣ್ತಾ ಇದೆ. ಹಾಗಾಗಿ ನಿದ್ರೆಯ ಬಗ್ಗೆ ಎಲ್ಲ ಎಚ್ಚರಿಕೆಯಿಂದ ಇರಿ, ಚೆನ್ನಾಗಿ ನಿದ್ರೆ ಮಾಡಿ. ಈ ಮರಗುಳಿತನ ಅಥವಾ ನರಕೋಶಗಳ ನಶಿಸುವಿಕೆಯನ್ನು ತಡೆಗಟ್ಟೋದಕ್ಕೆ ನಿದ್ರೆ ಅತ್ಯಂತ ಪ್ರಮುಖವಾದುದು ಅಂತೇಳಿ ವಿಜ್ಞಾನಿಗಳು ತಿಳಿಸ್ತಾ ಇದ್ದಾರೆ. ಆರೋಗ್ಯವಂತ ವ್ಯಕ್ತಿ ನಿದ್ರಿಸುವ ಸ್ಥಿತಿನ ನಾವು ನೋಡಿದ್ರೆ ಬಲ ಅಥವಾ ಎಡಮಗಲು ಇದರಲ್ಲಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವನ ಲಿಂಫ್ಯಾಟಿಕ್ ಸಿಸ್ಟಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ರಕ್ತದ ನಾಳಗಳು ಹೇಗೋಗಿದೆ, ಲಿಂಫ್ಯಾಟಿಕ್ ವೆಸಲ್ಸ್ಗಳು ಹಾಗೆ ದೇಹದ ಎಲ್ಲಾ ಕಡೆನೂ ಹೋಗಿದೆ. ಇದರ ಕೆಲಸ ಏನಂದ್ರೆ ಕ್ಲೆನ್ಸಿಂಗ್, ನಮ್ಮ ದೇಹದಲ್ಲಿ ಪ್ರತಿ ಜೀವಕೋಶಗಳಲ್ಲಿ ಬಿಡುಗಡೆಯಾಗುವಂತಹ ಕಲ್ಮಶಗಳು ಈ ಒಂದು ಲಿಂಫ್ಯಾಟಿಕ್ ಇದಕ್ಕೆ ಹೋಗುತ್ತೆ. ಮತ್ತೆ ಜೀವಕೋಶಗಳಲ್ಲಿ ಅಥವಾ ರಕ್ತದಲ್ಲಿ ಏನಾದರೂ ಇದ್ದಂತಹ ವೈರಸ್ಗಳಾಗ್ಬೋದು, ಪ್ಯಾಥೋಜನ್ಗಳಾಗ್ಬೋದು, ಇವುಗಳನ್ನ ಈ ಲಿಂಫ್ಯಾಟಿಕ್ ಸಿಸ್ಟಮ್ ನಾಶ ಮಾಡುತ್ತೆ. ಹಾಗಾಗಿ ನಿದ್ರಿಸುವ ಸಂದರ್ಭದಲ್ಲಿ ನಮ್ಮ ನರಕೋಶಗಳಲ್ಲಿ ಏನಾದರೂ ಈ ವಿಷಗಳು, ಟಾಕ್ಸಿನ್ಸ್ಗಳು ಅಂತ ಕರಿತೀವಿ, ಜಾಸ್ತಿ ಆಗ್ತಾ ಇದೆ ಸಂಖ್ಯೆ ಎಂದಾಗ ನಿದ್ರಿಸಬೇಕಾದರೆ ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್ ಆ ಎಲ್ಲ ಟಾಕ್ಸಿನ್ಗಳನ್ನು ಕಲೆಕ್ಟ್ ಮಾಡಿ ನಮ್ಮ ಮೆದುಳಿನಿಂದ ಹೊರ ಹಾಕುತ್ತೆ. ಹಾಗಾಗಿ ನಿದ್ರೆ ಅನ್ನೋದು ಅತ್ಯಂತ ಮುಖ್ಯವಾದುದು. ನಾವು ನಿದ್ರಾವಸ್ಥೆಯಲ್ಲಿ ಇದ್ದಾಗ ನಮ್ಮ ಹೃದಯದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಬ್ಲಡ್ ಪ್ರೆಷರು ಕಮ್ಮಿ ಆಗುತ್ತೆ, ಹೃದಯ ಆರೋಗ್ಯವಾಗಿರುತ್ತೆ. ಅದೇ ರೀತಿ ನಮ್ಮ ಮೆಟಬಾಲಿಸಮ್ ಅಂತ ನಾವೇನು ಕರಿತೀವಿ ಅದು ಜಾಸ್ತಿ ಇರುತ್ತೆ. ಯಾವುದೇ ರೀತಿಯ ಮಧುಮೇಹಕ್ಕೆ ತುತ್ತಾಗದಿದ್ದ ಹಾಗೆ ಈ ನಿದ್ರೆ ನಮ್ಮನ್ನ ಕಾಪಾಡುತ್ತೆ. ಯಾವ ವ್ಯಕ್ತಿಗೆ ನಿದ್ರೆ ಇರೋದಿಲ್ಲ ಅವನಿಗೆ ಅಜೀರ್ಣ ಆಗ್ಬೋದು, ಅಥವಾ ಕರುಳಿಗೆ ಸಂಬಂಧಿಸಿದಂತಹ ತೊಂದರೆಗೂ ನಿದ್ರೆಗೂ ನೇರ ಸಂಬಂಧ ಇದೆ. ಹಾಗಾಗಿ ಇದು ಅತ್ಯಂತ ಮುಖ್ಯ ಅಂತ ನಾವು ಹೇಳ್ತೀವಿ. ಜೊತೆ ಜೊತೆಯಲ್ಲಿ ನಿದ್ರೆ ರೋಗ ಪ್ರತಿರೋಧಕ ಶಕ್ತಿ

0: ಶಕ್ತಿಯನ್ನ ಹೆಚ್ಚಿಸುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಯಾವ ವ್ಯಕ್ತಿ ಒಳ್ಳೆ ನಿದ್ರೆನ ಮಾಡ್ತಾನೆ ಅವನ ಇಮ್ಯುನಿಟಿ ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಹಾಗಾಗಿ ನಿದ್ರೆ ಅನ್ನೋದು ನಮ್ಮ ಇಮ್ಯುನಿಟಿ, ನಮ್ಮ ಫಿಸಿಯಾಲಜಿ ಮತ್ತು ನಮ್ಮ ಮೆದುಳಿನಲ್ಲಿ ಬಿಡುಗಡೆಯಾಗುವ ಬಹಳಷ್ಟು ಹಾರ್ಮೋನುಗಳನ್ನು ಈ ನಿದ್ರೆ ಬಹಳ ಚೆನ್ನಾಗಿ ಕಾಪಾಡುತ್ತೆ. ಈ ರೀತಿ ನಿದ್ರೆಯಿಂದ ಬೇಕಾದಷ್ಟು ಪ್ರಯೋಜನಗಳು ದೇಹದ ಎಲ್ಲ ರೀತಿಯ ನಮ್ಮ ಮೆದುಳಿನಿಂದ ಕಾಲಿನವರೆಗೂ ನಾನಾ ರೀತಿಯ ಪ್ರಯೋಜನಗಳನ್ನು ನಾವು ನಿದ್ರೆಯಲ್ಲಿ ನೋಡಬಹುದು. ದೇಹದಲ್ಲಿ ಏನೇ ತೊಂದರೆಗಳಾಗಲಿ ಅದನ್ನು ಗುಣಪಡಿಸುವ ಶಕ್ತಿ ನಿದ್ರೆಗಿದೆ. ನಿದ್ರೆ ಬಹಳ ಮುಖ್ಯವಾದುದು, ಹಾಗಾಗಿ ಇದನ್ನು ಯಾರೂ ಕಡೆಗಣಿಸಬಾರದು. ನಮಸ್ಕಾರ.
1: ಯೋಗವು ದೇಹವನ್ನು ಮಾತ್ರವಲ್ಲ ಮನಸ್ಸನ್ನು ಕೂಡ ಶಾಂತಗೊಳಿಸಿ ಸಹಜವಾದ ಉತ್ತಮ ನಿದ್ದೆಗೆ ಸಹಕಾರಿಯಾಗುತ್ತದೆ. ಕೆಲವು ಸರಳ ಯೋಗಾಭ್ಯಾಸಗಳು, ಪ್ರಾಣಾಯಾಮ ಮತ್ತು ವಿಶ್ರಾಂತಿಯ ವಿಧಾನಗಳನ್ನು ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿದ್ರೆಯ ಗುಣಮಟ್ಟವನ್ನು ಉತ್ತಮಗೊಳಿಸಬಹುದು.

ಆರೋಗ್ಯಕರ ನಿದ್ದೆಗಾಗಿ ನಾವು ಯಾವೆಲ್ಲ ಯೋಗಾಸನಗಳು ಹಾಗೂ ಪ್ರಾಣಾಯಾಮಗಳನ್ನು ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ತಾಡಾಸನ. ನೇರವಾಗಿ ನಿಂತು ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ದೇಹವನ್ನು ಹಿಗ್ಗಿಸಬೇಕು. ಇದು ದೇಹದ ಸ್ನಾಯುಗಳನ್ನು ಸಡಿಲಗೊಳಿಸಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಬಾಲಾಸನ. ಮೊಣಕಾಲಿನ ಮೇಲೆ ಕುಳಿತುಕೊಂಡು ದೇಹವನ್ನು ಮುಂದಕ್ಕೆ ಬಾಗಿಸಿ ಹಣೆಯನ್ನು ನೆಲಕ್ಕೆ ತಾಗಿಸಬೇಕು. ಈ ಆಸನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಪಶ್ಚಿಮೋತ್ಥಾನಾಸನ. ಕಾಲುಗಳನ್ನು ನೇರವಾಗಿ ಚಾಚಿ ಕುಳಿತು ಮುಂದೆ ಬಾಗಿ ಪಾದಗಳನ್ನು ಸ್ಪರ್ಶಿಸಲು ಪ್ರಯತ್ನಿಸಬೇಕು. ಇದು ನರಮಂಡಲವನ್ನು ಶಾಂತಗೊಳಿಸುತ್ತದೆ. ವಿಪರೀತ ಕರಣಿ. ಗೋಡೆಯ ಸಹಾಯದಿಂದ ಕಾಲುಗಳನ್ನು ಮೇಲಕ್ಕೆ ಎತ್ತಿ ಮಲಗುವ ಆಸನ. ಇದು ರಕ್ತ ಸಂಚಾರವನ್ನು ಸುಧಾರಿಸಿ ಉತ್ತಮ ನಿದ್ರೆಗೆ ಸಹಕಾರಿಯಾಗಿದೆ. ಶವಾಸನ. ಬೆನ್ನಿನ ಮೇಲೆ ನೇರವಾಗಿ ಮಲಗಿ ದೇಹದ ಪ್ರತಿಯೊಂದು ಭಾಗವನ್ನು ಸಂಪೂರ್ಣವಾಗಿ ಸಡಿಲಗೊಳಿಸಬೇಕು. ಇದು ನಿದ್ರೆಗೆ ಮುನ್ನ ಮಾಡುವ ಅತ್ಯುತ್ತಮ ಯೋಗಾಭ್ಯಾಸವಾಗಿದೆ.

ಪ್ರಾಣಾಯಾಮ ಮತ್ತು ಧ್ಯಾನ. ಯೋಗಾಸನಗಳ ಜೊತೆಗೆ ಪ್ರಾಣಾಯಾಮವು ಕೂಡ ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ನಾಡಿ ಶೋಧನ ಪ್ರಾಣಾಯಾಮ. ಒಂದು ಮೂಗಿನ ಹೊಳ್ಳಿಯಿಂದ ಉಸಿರನ್ನ ಎಳೆದು ಮತ್ತೊಂದು ಮೂಗಿನ ಹೊಳ್ಳಿಯಿಂದ ಉಸಿರನ್ನ ಬಿಡಬೇಕು. ಈ ಅಭ್ಯಾಸ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡುತ್ತದೆ. ಭ್ರಮರಿ ಪ್ರಾಣಾಯಾಮ. ಜೇನುನೊಣದ ಧ್ವನಿಯಂತೆ ಎಂದು ಉಚ್ಚರಿಸುತ್ತಾ ಉಸಿರನ್ನು ಹೊರಬಿಡಬೇಕು. ಇದು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ. ಸರಳ ಧ್ಯಾನ. ಕಣ್ಣನ್ನ ಮುಚ್ಚಿ ಉಸಿರಾಟದ ಮೇಲೆ ಗಮನವನ್ನ ಕೇಂದ್ರೀಕರಿಸಿ ಕುಳಿತುಕೊಳ್ಳಿ. ಮನಸ್ಸು ಶಾಂತಗೊಂಡು ಉತ್ತಮ ನಿದ್ರೆಗೆ ನೆರವಾಗುತ್ತದೆ.

0: ಈಗ ಶ್ರೀ ಶ್ರೀನಾಥ್ ಜಿ ಗೌಡ, ಪತಂಜಲಿ ಯೋಗ ಸಮಿತಿಯ ಜಿಲ್ಲಾ ಪ್ರಭಾರಿ ಹಾಗೂ ಶಿಕ್ಷಕರು, ಕರ್ನಾಟಕ ರಾಜ್ಯ ಯೋಗಾಸನ ಸ್ಪೋರ್ಟ್ಸ್ನ ಜಿಲ್ಲಾ ಕೋಆರ್ಡಿನೇಟರ್. ಯೋಗ ನಿದ್ರೆಯ ಬಗ್ಗೆ ಇವರಿಂದ ಕೆಲವು ಮಾಹಿತಿಯನ್ನ ತಿಳಿದುಕೊಳ್ಳೋಣ.
1: ನಮಸ್ಕಾರ. ಯೋಗ ನಿದ್ರೆ, ಇಂದಿನ ಒಂದು ಒತ್ತಡದ ಜೀವನದಲ್ಲಿ ನಾವು ಯೋಗವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. ಇದು ಬಹಳ ಮಹತ್ವಪೂರ್ಣವಾದದ್ದು. ಹಾಗೆ ಸಮತ್ವಂ ಯೋಗ ಉಚ್ಯತೆ, ಎಲ್ಲವನ್ನ ಜೀವನದಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಆ್ಯಕ್ಚುಲಿ ನಾವು ತಿನ್ನುವಂಥ ಆಹಾರ, ವಿಹಾರ, ವಿಚಾರ ಇವೆಲ್ಲವೂ ಯೋಗದ ಒಂದು ಭಾಗ. ಯೋಗಕ್ಕೆ ಸಂಪೂರ್ಣವಾದಂಥ ಅದರದೇ ಒಂದು ಇತಿಹಾಸ ಇದೆ. ಅದು ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಆ ಒಂದು ಜಾಗತಿಕ ಮಟ್ಟದಲ್ಲಿ ಇವತ್ತು ಮೋದಿಜಿಯವರು ಪುನಃ ಅದನ್ನು ಒಂದು ದೇಶಕ್ಕೆ ಎಲ್ಲರೂ ಶಾಲೆ ಕಾಲೇಜುಗಳಲ್ಲಿ, ಮನೆಗಳಲ್ಲಿ, ಪ್ರತಿಯೊಬ್ಬರು ಮನೆಗಳಲ್ಲೂ ಕೂಡ ಅದನ್ನು ಆಚರಣೆ ಮಾಡಬೇಕು ಹೇಳುವಂಥದ್ದನ್ನು ಇವತ್ತು ಅದನ್ನು ಕರೆಕೊಟ್ಟಾಗ ಎಲ್ಲ ದೇಶಗಳು ಅದನ್ನು ಒಪ್ಪಿಕೊಂಡಿವೆ. ಭಾರತವು ಕೂಡ ಅದರ ಮುಂಚೂಣಿಯಲ್ಲಿ ಋಷಿಮುನಿಗಳು ಕೊಟ್ಟಂಥ ಒಂದು ವರದಾನ, ಒಂದು ದೇಣಿಗೆ ಅಂತಲೇ ಹೇಳ್ಬೋದು. ಆ ಒಂದು ಕೆಲಸದ ಮುಂಚೂಣಿಯಲ್ಲಿ ನಾವು ನೀವೆಲ್ಲರೂ ಕೂಡ ಇವತ್ತು ಬೇರೆ ಬೇರೆ ಮಾಧ್ಯಮದ ಮುಖಾಂತರ ಇವತ್ತು ಜನರಿಗೆ ಅದನ್ನು ಮತ್ತೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಯೋಗ ನಿದ್ರೆ, ಯೋಗ ಅದರ ಒಂದು ಪಾರ್ಟು. ಯೋಗ ನಿದ್ರೆನೇ ಮುಖ್ಯ ಅಲ್ಲ, ಆದರೆ ಎಲ್ಲವನ್ನ ಬ್ಯಾಲೆನ್ಸ್ನಲ್ಲಿ ಇಟ್ಟಾಗ ಮಾತ್ರ ಯೋಗ ನಿದ್ರೆ ಬರಲಿಕ್ಕೆ ಸಾಧ್ಯ. ಯೋಗ ನಿದ್ರೆ ಅಂದರೆ ಯೋಗಿಕ ನಿದ್ರೆ ಅಥವಾ ಒಂದು ಜಾಗೃತ, ಒಂದು ವಿಶ್ರಾಂತಿ ಎಂಬ ಒಂದು ಅರ್ಥ. ಇದರಲ್ಲಿ ದೇಹ ಸಂಪೂರ್ಣ ವಿಶ್ರಾಂತಿಯಲ್ಲಿದ್ದರೂ ಮನಸ್ಸು ಜಾಗೃತವಾಗಿರುತ್ತೆ. ಸಾಮಾನ್ಯವಾಗಿ ಮಲಗಿ ಕಣ್ಣನ್ನು ಮುಚ್ಚಿಕೊಂಡು ಗುರುಗಳು ಅದನ್ನು ಅಭ್ಯಾಸವನ್ನು ಮಾಡಿಸ್ತಾರೆ. ಯೋಗ ನಿದ್ರೆಯಲ್ಲಿ ಬಹಳಷ್ಟು ಪ್ರಯೋಜನ ಬರುತ್ತೆ, ಮಾನಸಿಕವಾಗಿ ಮತ್ತು ಒತ್ತಡ, ಆತಂಕ ಇವೆಲ್ಲ ಈ ಯೋಗ ನಿದ್ರೆಯಲ್ಲಿ ಕಮ್ಮಿ ಆಗುತ್ತೆ. ನಿದ್ರೆಯ ಗುಣಮಟ್ಟ ಸುಧಾರಿಸುತ್ತೆ. ಎಷ್ಟೋ ಜನ ಇವತ್ತು ನಿದ್ರೆ ಮಾತ್ರವೇ ನಿದ್ರೆ ಬರಲ್ಲ ಅಂತ ನಿದ್ರೆ ಗುಳಿಗೆಯನ್ನು ಸೇವಿಸ್ತಾರೆ. ಅದು ನಿಲ್ಲಬೇಕಾದ್ರೆ ನಮ್ಮ ಜೀವನದ ಪದ್ಧತಿ ಯೋಗವನ್ನು ಮಾಡಬೇಕು, ಯೋಗ ನಿದ್ರೆಯನ್ನು ಮಾಡಬೇಕು. ಅದು ಗುರುಗಳ ಮುಖಾಂತರನೇ ಆಗಬೇಕು. ಏಕಾಗ್ರತೆ ಮತ್ತು ನೆನಪಿನ ಶಕ್ತಿಯನ್ನು ಕೂಡ ಇದರಲ್ಲಿ ಹೆಚ್ಚಿಸುತ್ತೆ ಈ ಒಂದು ಯೋಗ ನಿದ್ರೆಯ ಒಂದು ವಿಶ್ರಾಂತಿಯಲ್ಲಿ. ದೇಹಕ್ಕೆ ಒಂದು ಆಳವಾದ ಒಂದು ವಿಶ್ರಾಂತಿಯು ಕೂಡ ಇದರಲ್ಲಿ ದೊರೆಯುತ್ತದೆ. ಮತ್ತು ರಕ್ತದ ಒತ್ತಡವನ್ನು ಕೂಡ, ಇದು BP, ಹೈ BP ಇದೆ, ಇದನ್ನು ನಿಯಂತ್ರಿಸಲಿಕ್ಕೆ ಸಹಾಯವಾಗುತ್ತೆ. ಯಾಕಂದರೆ ಮನುಷ್ಯನಿಗೆ ಊಟ, ನಿದ್ರೆ ಮತ್ತು ಹಸಿವು ಈ ಮೂರು ಸರಿಯಾಗಿಲ್ಲ ಅಂತಂದರೆ ಅವನು ರೋಗಿಯಾಗಿರ್ತಾನೆ. ಹಾಗಾಗಿ ಯೋಗ ಬಹಳ ಮಹತ್ವಪೂರ್ಣವಾದದ್ದು. ಅದನ್ನು ನಾವು ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ. ಶವಾಸನದಲ್ಲಿ ಬೆನ್ನಿನ ಮೇಲೆ ಮಲಗಿ ಕಣ್ಣುಗಳನ್ನು ಮುಚ್ಚಿ ದೇಹವನ್ನು ಸಡಿಲಗೊಳಿಸಿ ಉಸಿರಾಟದ ಮೇಲೆ ಗಮನವನ್ನು ಕೇಂದ್ರೀಕರಿಸಬೇಕು. ದೇಹದ ಪ್ರತಿಯೊಂದು ಭಾಗದ ಕಡೆಗೆ ಗಮನ ಹರಿಸಿ ಅದರನ್ನು ವಿಶ್ರಾಂತಿಯನ್ನು ನೀಡಬೇಕು. ಹಾಗೆ ಇದನ್ನು 15-20 or 30 ನಿಮಿಷಗಳ ಕಾಲವರೆಗೆ ಇದನ್ನು ಅಭ್ಯಾಸ ಮಾಡಬೇಕು. ಯೋಗಾಸನಗಳ ಬಾಕಿ ಎಲ್ಲ ಚಟುವಟಿಕೆ ಆದ ನಂತರ ಕೊನೆಯಲ್ಲಿ ಇದನ್ನು ಮಾಡಬೇಕು. ಆವಾಗ ಈ ನಿದ್ರೆಗಳು ರಾತ್ರಿ ಚೆನ್ನಾಗಿ ಬರುತ್ತೆ. ಇದು ಜನರನ್ನು ತಲುಪಿಸಲಿಕ್ಕೆ ನಾವು ಇದನ್ನು ಬಹಳಷ್ಟು ಇಂದು ಯೋಗ ಟೀಚರ್ಸ್ಗಳು, ಬೇರೆ ಬೇರೆ ಸಂಸ್ಥೆಗಳು ಇದನ್ನು ಮುಂಚೂಣಿಯಲ್ಲಿ ಬರ್ತಾ ಇದ್ದಾವೆ. ತುಂಬ ಖುಷಿ ಆಗ್ತಾ ಇದೆ. 12ನೇ ಇಂಟರ್ನ್ಯಾಷನಲ್ ಯೋಗ ಡೇ ಇವತ್ತು ಎಲ್ಲರೂ ಪ್ರತಿ ಮನೆ ಮನೆಯಲ್ಲಿ, ಹಳ್ಳಿ ಹಳ್ಳಿಯಲ್ಲಿ ಕೂಡ, ಪ್ರತಿಯೊಂದು ಕುಟುಂಬದಲ್ಲೂ ಕೂಡ, ದೇವ್ರ ಮನೆಯಲ್ಲಿ ಹೇಗೆ ದೇವ್ರ ಪೂಜೆ ಮಾಡಲಿಕ್ಕೆ ಒಂದು ರೂಮ್ ಇರುತ್ತೋ ಅದೇ ಥರನೇ ಪ್ರತಿಯೊಂದು ಒಂದು ಹೊಸ ಹೊಸ ಮನೆ ಕಟ್ತಾರೆ. ಅವರೆಲ್ಲ ಮುಂದಿನಿಂದಲ್ಲಿ ಒಂದೊಂದು ಹಾಲನ್ನು ಕಟ್ಕೊಳ್ಬೇಕು. ಯಾಕಂದರೆ ನಾವು ಇಂದು ಅನೇಕ ರೋಗಗಳಿಗೆ ತುತ್ತಾಗ್ತಾ ಇದ್ದೀವಿ. ಆಹಾರ, ನೀರು, ಗಾಳಿ, ಬೆಳಕು ಇವೆಲ್ಲ ಕಲುಷಿತವಾಗಿ, ಹಾಗಾಗಿ ಇದರೆಲ್ಲ ಗಮನ ಇಟ್ಟುಕೊಂಡು ನಾವು ಇದನ್ನು ಮಾಡಬೇಕು ಅಂತ ಹೇಳ್ತಾ ಈ ಒಂದು ಸಣ್ಣ ಒಂದು ಮಾಹಿತಿಯನ್ನು ನಾನು ತಮ್ಮಲ್ಲಿ ಹಂಚಿಕೊಂಡಿದ್ದೇನೆ. ನಮಸ್ಕಾರ.
0: ಉತ್ತಮ ನಿದ್ರೆಗೆ ಕೆಲವು ಸಲಹೆಗಳು. ಪ್ರತಿದಿನ ಒಂದೇ ಸಮಯಕ್ಕೆ ಮಲಗಿ ಮತ್ತು ಏಳಿ. ಮಲಗುವ 1 ಗಂಟೆಯ ಮೊದಲು ಮೊಬೈಲ್ ಮತ್ತು ಟಿವಿ ಬಳಕೆಯನ್ನು

ಕಡಿಮೆ ಮಾಡಿ. ರಾತ್ರಿಯ ವೇಳೆ ಮಿತವಾಗಿ ಸಾತ್ವಿಕ ಆಹಾರವನ್ನ ಸೇವಿಸಿ. ಸಂಜೆಯ ನಂತರ ಕಾಫಿ ಮತ್ತು ಚಹಾದ ಸೇವನೆಯನ್ನ ನಿಲ್ಲಿಸಿ. ಮಲಗುವ ಮುನ್ನ ಕೆಲವು ನಿಮಿಷಗಳ ಕಾಲ ಧ್ಯಾನವನ್ನ ಅಭ್ಯಾಸ ಮಾಡಿ.

ಪ್ರಿಯ ಶ್ರೋತೃಗಳೇ, ಆರೋಗ್ಯಕರ ನಿದ್ರೆ ಉತ್ತಮ ಆರೋಗ್ಯದ ಕೀಲಿಗೈ. ನಿಯಮಿತ ಯೋಗಾಭ್ಯಾಸ, ಪ್ರಾಣಾಯಾಮ ಮತ್ತು ಧ್ಯಾನದಿಂದ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಬಹುದು. ದಿನಕ್ಕೆ ಅರ್ಧ ಗಂಟೆಯನ್ನ ಯೋಗಕ್ಕೆ ಮೀಸಲಿಟ್ಟರೆ ದೇಹ ಮತ್ತು ಮನಸ್ಸು ಎರಡೂ ಆರೋಗ್ಯಕರವಾಗಿರುತ್ತವೆ. ಈ ಉಪಯುಕ್ತ ಮಾಹಿತಿಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.

ದೇಹ ಮತ್ತು ಮನಸ್ಸು ಎರಡೂ ಆರೋಗ್ಯಕರವಾಗಿರುತ್ತವೆ. ಈ ಉಪಯುಕ್ತ ಮಾಹಿತಿಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.

ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಯೋಗಾಮೃತ ಕೇಳಿದಿರಿ. ಪ್ರಸ್ತುತಪಡಿಸಿದವರು ನೀತಾ ನೈಕ್. ಸಮಗ್ರ ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್.

ಆಕಾಶವಾಣಿ ಕಾರವಾರ. ಸಮಯ 8:50. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ ಬೇರಲ್ಲ, ರಕ್ತಿ ವಿಪರೀತವದ ಕಾಗದಿರೆ ಮುಕ್ತಿ. ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ ಬೇರಲ್ಲ, ರಕ್ತಿ ವಿಪರೀತವದ ಕಾಗದಿರೆ ಮುಕ್ತಿ. ಯುಕ್ತಿಯಿಂ ಕರ್ಣ ಚೇಷ್ಟಿತವತಿದ್ದುತೆ ಶಮಿಪ ಶಕ್ತಿ ವಂತನೆ ಮುಕ್ತ ಮಂಕುತಿಮ್ಮ. ಯುಕ್ತಿಯಿಂ ಕರ್ಣ ಚೇಷ್ಟಿತವತಿದ್ದುತೆ ಶಮಿಪ ಶಕ್ತಿ ವಂತನೆ ಮುಕ್ತ ಮಂಕುತಿಮ್ಮ.

ರೀತಿಯಲ್ಲಿ ಸ್ಥಿತಪ್ರಜ್ಞ ಲಕ್ಷಣ ಎನ್ನುತ್ತಾನೆ ಶ್ರೀಕೃಷ್ಣ. ಬದುಕಿನಲ್ಲಿ ಆಸಕ್ತನು ಕಲ್ಲು ಬಂಡೆ ಕಟ್ಟಿಕೊಂಡವನು ನೀರಿನಲ್ಲಿ ಮುಳುಗುವ ಹಾಗೆ ಪಾಪ ಪುಣ್ಯಗಳ ಕೋಟಲೆಯ ಸಾಗರದಲ್ಲಿ ಮುಳುಗುತ್ತಾನೆ. ವಿರಕ್ತಿ ನಿರಾಸೆ ಹೊಂದಿದವನು ಬೆಂಡನ್ನು ಕಟ್ಟಿಕೊಂಡು ನೀರಿನಲ್ಲಿ ತೇಲಿದಂತೆ ಬಾಹಿರನಾಗುತ್ತಾನೆ. ಇವೆರಡೂ ವ್ಯಕ್ತಿಯ ಲಕ್ಷಣವಲ್ಲ. ಈಸಬೇಕು, ಇದ್ದು ಜಯಿಸಬೇಕು ಎಂದು ದಾಸರು ಹೇಳಿದಂತೆ ಯುಕ್ತಿಯಿಂದ ಇಂದ್ರಿಯಗಳ ಚೇಷ್ಟೆಗಳನ್ನು ತಿದ್ದುತ್ತ, ನಿಗ್ರಹಿಸುತ್ತ, ನಿಯಂತ್ರಿಸುತ್ತ, ಸಮತೋಲನದಲ್ಲಿ ಸಮಸ್ಥಿತಿಯಲ್ಲಿ ಬಾಳನ್ನು ಸಾಧಿಸಬೇಕು. ಎತ್ತು ಏರಿಗೆಳೆದರೆ ಕೋಣ ನೀರಿಗೆಳೆಯಿತು ಎಂಬಂತೆ ಜಗ್ಗಾಡುವ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಅಂತರಂಗ ಬಹಿರಂಗಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿರುವ ಶಕ್ತನೇ ಮುಕ್ತ ಎನ್ನುತ್ತಾರೆ ಡಿವಿಜಿ. ಇಂದ್ರಿಯ ಹತೋಟಿ ಅಂದಾಗ ಸಮತೆ, ಸಮನ್ವಯ, ಸಾಧನೆ. ಆಹಾರವಿಲ್ಲದೆ ಹಸುವಿನಿಂದ ದೇಹವನ್ನು ಕೃಶಗೊಳಿಸುವುದು ಅಲ್ಲ, ಅತಿಯಾಗಿ ಸೇವಿಸಿ ಅಜೀರ್ಣಕ್ಕೆ ಒಳಗಾಗುವುದು ಅಲ್ಲ ಎನ್ನುವ ಸ್ಥಿತಿ. ಹಿತವಾಗಿ, ಮಿತವಾಗಿ, ಶುಚಿಯಾಗಿ, ರುಚಿಯಾಗಿ ಸೇವಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು. ಅಂಥವನಿಗೆ ರಕ್ತಿಯಾಗಲಿ ವಿರಕ್ತಿಯಾಗಲಿ, ಬೇಡಲೇ ಬೇಡವೆಂಬುದಾಗಲಿ ಬೇಕೇ ಬೇಕೆಂಬುದಾಗಲಿ ಅತಿರೇಕದ ಭಾವನೆಗಳೊಂದೂ ಇಲ್ಲದೆ ಎರಡರ ಸಮನ್ವಯದ, ಸಮರಸದ, ಸಮತೆಯ ಭಾವ ಅವನಲ್ಲಿರುತ್ತದೆ. ಅದೇ ನಿಜವಾದ ಮುಕ್ತಿಯ ಲಕ್ಷಣ.

ಮೋಕ್ಷ ಮುಕ್ತಿ ಎಂದರೇನು? ಬಂಧನದಿಂದ ಬಿಡುಗಡೆ ಎಂಬ ಸಾಮಾನ್ಯ ಅರ್ಥದಿಂದ ಹಿಡಿದು ಸಾರೂಪ್ಯ, ಸಾಯುಜ್ಯ, ಸಾಮೀಪ್ಯ, ಸಾಲೋಕ್ಯಗಳೆಂಬ ಚತುರ್ವಿಧ ಮೋಕ್ಷಗಳವರೆಗೆ ನಾನಾರ್ಥಗಳಿವೆ. ಮೋಕ್ಷವೆಂದರೆ ಮನಸ್ಸಿನ ಒಂದು ಸ್ಥಿತಿಯೇ ಹೊರತು ದೇಹ ಬಿಡುವುದು, ಜೀವ ಬಿಡುವುದು, ಪರಲೋಕಗಳನ್ನು ಸೇರುವುದು, ಸ್ವರ್ಗಸುಖ ಅನುಭವಿಸುವುದು ಇತ್ಯಾದಿ ಅರ್ಥಗಳನ್ನು ಗಮನಿಸಬೇಕಿಲ್ಲ. ಈ ಬದುಕಿನ ಬಗ್ಗೆ ವಿಪರೀತ ಆಸಕ್ತಿ ಅಥವಾ ಅದಕ್ಕೆ ವಿರುದ್ಧವಾಗಿ ವಿಪರೀತ ನಿರಾಸೆ ಹೊಂದದೇ ಇರುವ ಸ್ಥಿತಿಯೇ ಮುಕ್ತಿ ಎನ್ನುತ್ತಾರೆ ಡಿವಿಜಿ. ಇದನ್ನೇ ಭಗವದ್

ಕರಿದು ಬಿಡು ತೊರೆದು ಬಿಡು ತೊಡೆದು ಬಿಡು ನೆನಹಿಂದ ಕರೆ ಕರೆಯ ಬೇರುಗಳ ಮನದ ಗಂಟುಗಳ ತರಿದು ಬಿಡು ತೊರೆದು ಬಿಡು ತೊಡೆದು ಬಿಡು ನೆನಹಿಂದ ಕರೆ ಕರೆಯ ಬೇರುಗಳ ಮನದ ಗಂಟುಗಳ ಉರಕೆ ಸೊಗಸೆನಿಸಿದ ಪ್ರೀತಿ ಹಾರಮು ಮೊರ್ಮೆ ಉರುಳಪ್ಪುದಾತ್ಮಕ್ಕೆ ಮಂಕುತಿಮ್ಮ ಉರಕೆ ಸೊಗಸೆನಿಸಿದ ಪ್ರೀತಿ ಹಾರಮು ಮೊರ್ಮೆ ಉರುಳಪ್ಪುದಾತ್ಮಕ್ಕೆ ಮಂಕುತಿಮ್ಮ.

ತೃಪ್ತಿ ಪಡೆಯುವುದು ಎಂದರೆ ಮನಸ್ಸನ್ನು ಸಂಸ್ಥಿತಿಯಲ್ಲಿಟ್ಟುಕೊಳ್ಳುವುದು ಎಂದು ಹೇಳಿಬಿಡುವುದು ಸುಲಭ. ಆದರೆ ಅದನ್ನು ಸಾಧಿಸುವುದು ಹೇಗೆ ಎಂದಾಗ ಅದು ಅಷ್ಟು ಸುಲಭವಲ್ಲ ಅಂತ ತಿಳಿಯುತ್ತದೆ. ಸಿಕ್ಕಿದ ಕಡೆ ಓಡುವ ಚಿಕ್ಕ ಮಗುವನ್ನು ಬೆನ್ನಟ್ಟಿ ಹಿಡಿದ ಹಾಗೆ ಸದಾ ಮನಸ್ಸನ್ನು ಪ್ರಯತ್ನಿಸಿ ಪ್ರಯತ್ನಿಸಿ ಬೆನ್ನಟ್ಟಿ ಹಿಡಿಯುತ್ತಿರಬೇಕು, ನಿಯಂತ್ರಣದಲ್ಲಿರಿಸಿಕೊಳ್ಳಬೇಕು. ಹಾಗೆಯೇ ಲೋಕ ವ್ಯವಹಾರದಲ್ಲೂ ಆಸಕ್ತಿ ಅಹಂಭಾವಗಳು ಸ್ವಾರ್ಥಗಳು ಮತ್ತೆ ಮತ್ತೆ ಸುಳಿಯುತ್ತಿರುತ್ತವೆ, ಮಾಯಾ ಜಿಂಕೆ ಸೀತೆಯ ಮುಂದೆ ಸುಳಿದ ಹಾಗೆ. ಅವಕಾಶ ಸಿಕ್ಕಿದರೆ ಸಾಕು ಕರ್ಣಗಳು ಇಂದ್ರಿಯಗಳು ದಾರಿ ತಪ್ಪುತ್ತವೆ. ಅದಕ್ಕೆ ಬಸವಣ್ಣನವರು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಎಂದು ಹೇಳುತ್ತಾ ಮನದಲ್ಲಿ ತುಂಬಿ ನಿನ್ನ ಚರಣ ಕಮಲದಲ್ಲಿ ತುಂಬಿಯಾಗಿರಿಸು ಎಂದರು. ಹೀಗೆ ಸರ್ವಾರ್ಪಣ ಭಾವದಿಂದ ಮುಕ್ತನಾಗಿರಬೇಕಾದರೆ ನೆನಪಿನಿಂದ ನಮ್ಮ ಸ್ಮೃತಿಗಳ ಆಳದಲ್ಲಿ ಹುದುಗಿರುವ ಹಳೆಯ ಸಂಬಂಧಗಳ ಗಂಟುಗಳನ್ನು ತೊರೆದು ಬಿಡಬೇಕು. ನಿರ್ಭೀತಿಯಿಂದ ವರ್ತಿಸಲಾಗದ ಅಹಂತೆಯಿಂದ ಕೂಡಿದ ಮುಜುಗರಗಳನ್ನು ತೊಡೆದು ಹಾಕಿಬಿಡಬೇಕು. ಮನಸ್ಸಿನಲ್ಲಿರುವ ಮಮತೆಯ ಗಂಟುಗಳನ್ನು ತೆರೆದು ಬಿಡಬೇಕು. ಇದೆಲ್ಲ ಸಾಧ್ಯವಾಗಬೇಕಾದರೆ ಮುಜುಗರದ ಬೇರುಗಳನ್ನು ತೆರೆದು ಬಿಡುವ ಶಕ್ತಿ, ನೆನಪುಗಳ ಬಂಧನಗಳನ್ನು ಕಿತ್ತೆಗೆವ ಸಾಮರ್ಥ್ಯ, ಮನಸ್ಸಿನಲ್ಲಿ ಅಂಟಿಕೊಂಡ ವ್ಯಾಮೋಹವನ್ನು ತೊರೆಯುವ ಸಂಕಲ್ಪ, ಇವೆಲ್ಲ ಅಹಂ ಬ್ರಹ್ಮಾಸ್ಮಿ ಭಾವದಿಂದ ಬರಲು ಸಾಧ್ಯ. ನಾನು ಆತ್ಮರೂಪಿ, ಪರಬ್ರಹ್ಮ ಸ್ವರೂಪಿ, ಎಲ್ಲವೂ ಬ್ರಹ್ಮವಸ್ತುವೆ.

0: ಸೇರಿದ್ದು ಎಂಬ ಭಾವನೆಯನ್ನು ರೂಢಿಸಿಕೊಂಡಾಗ ಸಾಧ್ಯ. ಆಗ ಮಲಿನ ಮನ ನಿರ್ಮಲ ಮನವಾಗುತ್ತದೆ. ಈ ಎಲ್ಲ ಗಂಟುಗಳ ನಂಟು ಅಂಟುಗಳ ತಂಟೆ ದೂರವಾಗುತ್ತದೆ. ಹೃದಯದಲ್ಲಿ ಉಕ್ಕುವ ಆತ್ಮಪ್ರೀತಿ ಕೊರಳಿಗೆ ಮುತ್ತಿನ ಹಾರವಂತೆ ಭೂಷಣವಾಗುತ್ತದೆ. ಇಲ್ಲದಿದ್ದರೆ ಈ ಎಲ್ಲ ಸಂಬಂಧದ ಬೇರುಗಳು, ವ್ಯಾಮೋಹದ ಗಂಟುಗಳು, ವಾಸನೆಯ ನೆನಪುಗಳು ಆತ್ಮಕ್ಕೆ ಹಾರವಾಗುವ ಬದಲು ಕರ್ತವ್ಯ ಚ್ಯುತಿಗೆ ಸಾಕ್ಷಿಯಾಗಿ ನೇಣು ಹಗ್ಗ ಉರುಳು ಆಗುತ್ತದೆ ಎಂಬ ಎಚ್ಚರಿಕೆಯನ್ನು ಡಿವಿಜಿ ನೀಡುತ್ತಾರೆ. ಮನಸ್ಸಿನ ಹುರುಳು ಅರಳಬೇಕೇ ಹೊರತು ಉರುಳಾಗಬಾರದು ಎಂಬುದು ಅವರ ನೀತಿ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದರು. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್.

0: ಆಕಾಶವಾಣಿ ಕಾರವಾರ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಸಂಗೀತ ನೀಡಿದವರು ಮೈಸೂರು ಅನಂತಸ್ವಾಮಿ, ಗಾಯಕರು ಸುಲೋಚನಾ.

ರತ್ನಮಾಲಾ ಪ್ರಕಾಶ್ ಹಾಡಿದ ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆ, ಸಂಗೀತ ಮೈಸೂರು ಅನಂತಸ್ವಾಮಿ ಅವರದು.

0: ಇದುವರೆಗೆ ಮೈಸೂರು ಅನಂತಸ್ವಾಮಿ ಅವರ ಸಂಗೀತ ಸಂಯೋಜನೆಯಲ್ಲಿ ಗೋಪಾಲಕೃಷ್ಣ ಅಡಿಗ, ಕೆ ಎಸ್ ನರಸಿಂಹಸ್ವಾಮಿ ಮತ್ತು ಜೆ ಎಸ್ ಸಿದ್ದಲಿಂಗಯ್ಯ ಅವರ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ ಶರಣರ ಅಸ್ಪೃಶ್ಯತೆ ವಿಮೋಚನೆ ಕುರಿತು ಮಾತನಾಡುತ್ತಾರೆ ನಾಗೇಂದ್ರ ಪಿ.
1: ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂಥ ಕ್ರಾಂತಿಕಾರಿ ಬಸವಾದಿ ಶರಣರ ಒಂದು ಅನುಭವ ಮಂಟಪದ ಸಾರವನ್ನು ಈ ಒಂದು ವಚನ ಸಾಹಿತ್ಯ ಬಿಂಬಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ನಾವು ಒಂದು ಮಾತುಗಳನ್ನು ಹೇಳಬೇಕಾಗ್ತದೆ. ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂಥ ಆ ಶರಣರು ಕೆಲವೊಂದಿಷ್ಟು ತಮ್ಮದೇ ಆಗಿರ್ತಕ್ಕಂಥ ವಿಚಾರಗಳನ್ನು ಮಂಡಿಸುವುದರ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ಪಾತ್ರವನ್ನು ಈ ಸಮಾಜದಲ್ಲಿ ನೀಡಿರ್ತಕ್ಕಂಥದ್ದು ಬಹಳಷ್ಟು ನಮಗೆ ಈ ಒಂದು ಪ್ರಸ್ತುತ ವರ್ತಮಾನ ಕಾಲದ ಪಲ್ಲಟಗಳಿಗೆ ಹೇಗದು ಅನ್ವಯಿಸುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಶರಣರ ಅಸ್ಪೃಶ್ಯತೆ ವಿಮೋಚನೆ. ಈ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಈ ಸಮಾಜಕ್ಕೆ ಅಂಟಿರ್ತಕ್ಕಂಥ ದೊಡ್ಡ ಜಾಡ್ಯ. ಈ ಜಾಡ್ಯವನ್ನು ನಿವಾರಣೆ ಮಾಡಲಿಕ್ಕೆ ಹನ್ನೆರಡನೇ ಶತಮಾನದಿಂದಲೇ ಶರಣರು ತಮ್ಮದೇ ಆದ ರೀತಿಯಲ್ಲಿ ಕೆಲವೊಂದಿಷ್ಟು ಪಾತ್ರಗಳನ್ನು ವಹಿಸಿದ್ರು ಅಂತಕ್ಕಂಥದ್ದು, ಅದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ವಚನ ಸಾಹಿತ್ಯದ ವಚನ ಚಳುವಳಿ. ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೇ ನಾವು ನೋಡೋದಾದರೆ ವಚನ ಸಾಹಿತ್ಯದಂತಹ ಅದ್ಭುತವಾದ ಸಾಹಿತ್ಯ ಮತ್ತೊಮ್ಮೆ ನಾವು ಇವತ್ತಿಗೂ ಕಾಣಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು. ವಚನ ಅಂದ್ರೇನು? ಬಹಳ ಅದ್ಭುತವಾಗಿ ಒಂದು ಮಾತನ್ನು ಹೇಳ್ತಾರೆ. ವಚನ ಅಂತ ಹೇಳಿದ್ರೆ ವಚಿಸುವಲ್ಲಿ, ಚ ಅಂದರೆ ಚಲಿಸುವಲ್ಲಿ, ನಾ ಅಂದರೆ ನಯನಿಸುವಲ್ಲಿ, ತಮ್ಮದೇ ಆದ ರೀತಿಯಲ್ಲಿ ಈ ಗಟ್ಟಿತನವನ್ನು ಇಟ್ಕೊಂಡು ಬಾಳಿರ್ತಕ್ಕಂಥ ನಮ್ಮ ಈ ಶರಣರು ತಮ್ಮದೇ ಆದ ರೀತಿಯಲ್ಲಿ ಒಂದು ಮಾತುಗಳನ್ನು ವರ್ತಮಾನದ ಸನ್ನಿವೇಶಕ್ಕೆ ಹೇಳ್ತಾ ಹೋಗ್ತಾರೆ. ಇವತ್ತು ನಾವು ನೋಡಬೇಕಾಗಿರ್ತಕ್ಕಂಥದ್ದು ಶರಣರ ಪಾತ್ರ ಹೇಗೆ ನಮಗೆ ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತದೆ ಅಂತಕ್ಕಂಥದ್ದು. ಶರಣರ ಜೀವನ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಕೆಲವರಂತೂ ಒಂದು ಕಡೆ ಸಾಧಕರು, ಇನ್ನೊಂದು ಕಡೆ ಸಮಾಜ ಸೇವಕರು, ಮತ್ತೊಂದು ಕಡೆ ಧರ್ಮದ ಬೆಳಕನ್ನು ಹೊತ್ತ ದೀವಿಟಿಗರು, ಕ್ರಾಂತಿಕಾರರಾಗಿ ಅವರು ತಮ್ಮದೇ ಆದ ರೀತಿಯಲ್ಲಿ ಈ ಒಂದು ಅಸ್ಪೃಶ್ಯತೆ ನಿವಾರಣೆಗೆ ತಮ್ಮ ದೀವಿಟಿಗೆ ತಮ್ಮ ಬೆಳಕನ್ನು ಕೊಟ್ಟಿರ್ತಕ್ಕಂಥದ್ದು. ಅಲ್ಲಮ ಪ್ರಭು ಅಂತಕ್ಕಂಥ ಶರಣಕ ಹೇಳ್ತಾರೆ, 360 ನಕ್ಷತ್ರಕ್ಕೆ ಬಾಯಿ ಬಿಡದ ಸಿಂಪು ಒಂದು ಸ್ವಾತಿಗಲ್ಲದೆ ಬಾಯಿ ತೆರೆದೀತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೇಗೆ ಸಮುದ್ರದಲ್ಲಿರ್ತಕ್ಕಂಥ ಆ ಕಪ್ಪೆ ಚಿಪ್ಪು ಸ್ವಾತಿ ಮಳೆ ಬರ್ತಕ್ಕಂಥ ಸಂದರ್ಭದಲ್ಲಿ ಮೇಲೆ ಇರ್ತದೆ, ಮೇಲೆದ್ದಾಗ ಆ ಸ್ವಾತಿ ಮಳೆಯ ಒಂದು ಹನಿ ಹೇಗೆ ಆ ಚಿಪ್ಪಿನೊಳಗೆ ಬಿದ್ದು ಅದು ಮುತ್ತಾಗ್ತದೆ ಅಂತಕ್ಕಂಥದ್ದು, ಆ ರೀತಿಯಲ್ಲಿ ಮುತ್ತಾಗಿರ್ತಕ್ಕಂಥ ಶರಣರು ಈ ತಮ್ಮದೇ ಆದ ರೀತಿಯಲ್ಲಿ ಈ ಒಂದು ಅಸ್ಪೃಶ್ಯತೆ ವಿಮೋಚನೆಗೆ ತಮ್ಮದೇ ಆದ ರೀತಿಯ ಸಹಾಯವನ್ನು ಮಾಡಿರ್ತಕ್ಕಂಥದ್ದು, ತಮ್ಮದೇ ಆದ ರೀತಿಯಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಕಟ್ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಒಂದು ಮಾತು ಹೇಳಬೇಕಾಗ್ತದೆ, ಬಸವಣ್ಣನವರು ಹೇಳ್ತಾರೆ, ಮೇಲಾಗಲಲ್ಲನಯ್ಯ ಕೀಳಿಂಗಲ್ಲದೆ, ಹಯನ ಕ್ಷೀರ ಕರೆಯುವುದೇ ಕೀಳಿಂಗಲ್ಲದೆ, ಮೇಲಾಗಿ ನರಕದಲ್ಲಿ ಹೊಯ್ದಾಡಲಾರೇನು, ನಿಮ್ಮ ಶರಣರ ಪಾದದಡಿಯಲ್ಲಿ ಕೀಳಿನಲ್ಲಿ ಕೀಳಾಗಿರಿಸು ಕೂಡಲ ಸಂಗಮ ದೇವ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಮೇಲಾಗಲಲ್ಲನು, ನಾನು ಮೇಲಾಗಕ್ಕೆ ನಾನು ಇಷ್ಟ ಇಲ್ಲ. ಹೇಗೆ ಹಸು ಹಾಲನ್ನು ಕರಿಬೇಕಾದ್ರೆ ನಾವು ಕೆಳಗಡೆ ಅದರ ಕೆಚ್ಚಲಲ್ಲಿ ನಾವು ಹಾಲನ್ನು ಕರಿತೇವೆ, ಆ ರೀತಿಯಲ್ಲಿ ನಾನು ಮೇಲಾಗಲಲ್ಲನಯ್ಯ ಕೀಳಿಂಗಲ್ಲದೆ ಕೀಳಾಗಿರ್ತಕ್ಕಂಥದ್ದು. ಈ ಅಸ್ಪೃಶ್ಯತೆ ವಿಮೋಚನೆಗೆ ಬಸವಣ್ಣನವರಾದಿಯಾಗಿ ಎಲ್ಲರೂ ಸಹ ತಮ್ಮದೇ ಆದ ರೀತಿಯಲ್ಲಿ ಕೆಲವೊಂದಿಷ್ಟು ಪಾತ್ರಗಳನ್ನು ಕೊಡೋದ್ರ ಮೂಲಕ ಈ ಅಸ್ಪೃಶ್ಯತೆ ವಿಮೋಚನೆಗೆ ತಮ್ಮದೇ ಆದ ಹಾದಿಯನ್ನು ಹಾಕಿಕೊಟ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ

ಅಂತ ಹೇಳ್ಬೋದು. ಎಂಥ ಕ್ರಾಂತಿಕಾರಿ ಬಸವಣ್ಣ ಅಂತ ಹೇಳಿದ್ರೆ ಒಂದು ಮಾತನ್ನ ಹೇಳ್ತಾರೆ, ತನ್ನ ಹುಟ್ಟಿನ ಬಗ್ಗೆ ಹೇಳ್ತಾರೆ ಬಹಳ ಅದ್ಭುತವಾಗಿ. ಒಂದು ಮಾತನ್ನ ಅವ್ರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಮಾದರ ಚೆನ್ನಯ್ಯನ ದಾಸಿಯ ಮಗನು, ಡೋಹರ ಕಕ್ಕಯ್ಯನ ದಾಸಿಯ ಮಗರು ಇವರೀರ್ವರು ಹೋಗಿ ಸಗಣಿಗೆ ಹೋಗಿ ಸಂಗಮ ಮಾಡಲು ಅವರೀರ್ವರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವನ ಸಾಕ್ಷಿಯಾಗಿಯೂ ಅಂತ ಹೇಳ್ತಾರೆ. ಅಂದ್ರೆ ನನ್ನ ಹುಟ್ಟನ್ನ ಹೇಗೆ ಅಂತಕ್ಕಂಥದನ್ನ ಅತ್ಯಂತ ಕೆಳಸ್ತರದಿಂದ ಬರ್ತಿರ್ತಕ್ಕಂಥ ಮಾದಾರ ಚೆನ್ನಯ್ಯನನ್ನ ಇಟ್ಕೊಂಡು ಅವನ ಮನೆಯ ದಾಸ ನಾನು ಅಂತಕ್ಕಂಥ ಮಾತನ್ನ ಹೇಳುವುದರ ಮೂಲಕ ತನ್ನ ಹುಟ್ಟನ್ನ, ತನ್ನ ವಿಚಿತ್ರವಾದ ಹುಟ್ಟನ್ನ ಹೇಳ್ಕೊಳ್ತಕ್ಕಂಥ ಕ್ರಾಂತಿಕಾರಿಯಾಗಿ ಇವತ್ತು ನಮ್ಮ ಬಸವಣ್ಣನವ್ರು ಕಾಣ್ತಾರೆ. ನಾವು ಅದಕ್ಕೆ ಹೇಳ್ತಕ್ಕಂಥದ್ದು, ಈ ಶರಣರು ಈ ಅಸ್ಪೃಶ್ಯತೆ ವಿಮೋಚನೆಗೆ ತಮ್ಮದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳನ್ನು ಕೊಡ್ತಾ ಹೋದ್ರು ಅಂತಕ್ಕಂಥದ್ದು. ಮಾದಾರ ಧೂಳಯ್ಯ ಅಂತಕ್ಕಂಥ ಒಬ್ಬ ವಚನಕಾರ ಹೇಳ್ತಾರೆ ಕಾಯಕದ ಪ್ರಜ್ಞೆಯ ಬಗ್ಗೆ. ಅತ್ಯಂತ ಕೆಳ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ, ಅಟ್ಟೆಯ ಚುಚ್ಚುವ ಉಳಿಯ ಮನೆಯೊಳಗೆ ಪ್ರತ್ಯಕ್ಷನಾದ ಪರಮೇಶ್ವರನ ಕಂಡು ಇತ್ತಲೇಕೆ ಬಂದೆಯ್ಯ, ಕಾಯದ ತಿತ್ತಿಯಲ್ಲಿ ಒದ್ದಾಡುವವನ ಮುಂದೆ ನಿನ್ನ ಕಾವು ಭಕ್ತರಲ್ಲಿ ಹೋಗಿ ಉಕ್ತಿಯ ಮಾಡುವಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ರಸ್ತೆ ಬದಿಯಲ್ಲಿ ಕೂತ್ಕೊಂಡು ಚಪ್ಪಲಿಯನ್ನ ಹೊಲಿತಕ್ಕಂಥ ವ್ಯಕ್ತಿ ಹೇಳ್ತಾನೆ, ಆ ಶಿವನೇ ಅವನೆದುರಿಗೆ ಬಂದಂತ ಸಂದರ್ಭದಲ್ಲಿ ಎಷ್ಟು ಚೆನ್ನಾಗಿ ಆ ಒಂದು ರೂಪಕವನ್ನು ಕೊಡ್ತಾನೆ ಅಂದ್ರೆ, ಅಟ್ಟೆಯ ಚುಚ್ಚುವ ಉಳಿಯ ಮನೆಯೊಳಗೆ, ಆ ಚಿಕ್ಕ ಉಳಿಯ ಮನೆಯೊಳಗೆ ಅವನಿಗೆ ಶಿವ ಪ್ರತ್ಯಕ್ಷನಾಗ್ತಾನೆ. ಅವಾಗ ಅವನಿಗೆ ಹೇಳ್ತಾನಂತೆ, ಮಾದಾರ ಧೂಳಯ್ಯ ಹೇಳ್ತಾನಂತೆ, ಇಲ್ಯಾಕೆ ಬರಕ್ ಹೋಗಿದ್ದೆಪ್ಪ ನನ್ನ ಹತ್ರ ನೀನು, ಅಲ್ಲಿ ನಿನ್ನ ಹತ್ರ ಹೋಮ ಹವನ ದವನಗಳನ್ನ ಮಾಡ್ತಕ್ಕಂಥವ್ರ ಹತ್ರ ಹೋಗು, ಕಾಯಕದ ಮೂಲಕ ಕೈಲಾಸವನ್ನ ಕಾಣ್ತೀನಿ. ಅಂದ್ರೆ ಈ ಶರಣರು ಈ ಅಸ್ಪೃಶ್ಯತೆ ವಿಮೋಚನೆಗೆ ಬಹುದೊಡ್ಡ ಪಾತ್ರವನ್ನು ಹಾಕೊಟ್ಟಿದ್ದು ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ಕಾಯಕದ ಪ್ರಜ್ಞೆ. ಅದಕ್ಕೆ ಐದಕ್ಕೆ ಮಾರಯ್ಯ ಅಂತಕ್ಕಂಥ ಮಾತನ್ನ ಒಬ್ಬ ಹೇಳ್ತಾರೆ ಶರಣ, ಎಂತಹ ಅದ್ಭುತವಾದ ಮಾತನ್ನ ಹೇಳ್ತಾನೆ ಅಂತ ಹೇಳಿದ್ರೆ, ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಜಂಗಮ ಮುಂದೆ ಬಂದು ನಿಂದಿದ್ದಡು ಹಂಗ ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತು ಕಾಯಕದೊಳಗು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ಆ ಕಾಯಕದ ಪ್ರಜ್ಞೆಯ ಮೂಲಕ ಈ ಅಸ್ಪೃಶ್ಯತೆ ವಿಮೋಚನೆಯನ್ನ ಮಾಡಬೇಕು ಅನ್ನುವಂಥ ಬಹುದೊಡ್ಡ ಅಂಶವನ್ನು ಆ ಸಂದರ್ಭದಲ್ಲಿ ಅವರು ಹಾಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ನಾವು ಬಹಳ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ ಲಿಂಗಾಯಿತ ವೀರಶೈವ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರ್ತೀವಿ. ಈ ಲಿಂಗಾಯಿತ ವೀರಶೈವ ಅನ್ನುವಂಥ ಮಾತುಗಳನ್ನು ನಾವು ನೋಡೋದಾದ್ರೆ ಅವೆರಡೂ ಸಹ ಇರ್ತಕ್ಕಂಥದ್ದು ಒಂದು ಹಾದಿ. ಲಿಂಗಾಯಿತ ಅಂತಕ್ಕಂಥದ್ದು ಯಾರು, ಎಲ್ಲರೂ ಸಹ ಲಿಂಗಾಯಿತರು. ಯಾರು ಬಸವ ತತ್ವವನ್ನ ಆಚರಣೆಯನ್ನು ಮಾಡ್ತಾರೆ, ಯಾರು ಬಸವಣ್ಣನನ್ನು ಒಪ್ಕೊಳ್ತಾರೆ, ಯಾರು ಬಸವಣ್ಣನ ವಿಚಾರಧಾರೆಗಳನ್ನು ಅಪ್ಪಿಕೊಳ್ಳುವುದರ ಮೂಲಕ ತಮ್ಮದೇ ಆದ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾರೆ, ಅವರೆಲ್ಲರೂ ಲಿಂಗಾಯಿತರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಬಸವಣ್ಣನವ್ರು ಹೇಳ್ತಕ್ಕಂಥದ್ದು, ಎಲ್ಲಿದೆ ಜಾತಿ ಜಾತಿ ಅಂತಕ್ಕಂಥದ್ದನ್ನು ನಾವು ಬಿಡಬೇಕು. ಅದಕ್ಕೆ ನಮ್ಮ ಈ ಸರ್ವಜ್ಞ ನೆಲಮೂಲದ ಸರ್ವಜ್ಞ ಈ ನಾಡಿ ನಮಗ ಅವನು ಹೇಳ್ತಾನೆ, ಜಾತಿ ಹೀನ ನಮ್ಮನೆಯೇ ಜ್ಯೋತಿತಾ ಹೀನವೇ, ಜಾತಿ ವಿಜಾತಿಯನ್ನ ಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ ಅನ್ನುವಂಥ ಮಾತನ್ನು ಹೇಳ್ತಾನೆ. ಹಾಗಾಗಿ ಎಲ್ಲ ಅಂಶಗಳನ್ನು ನಾವು ಇಟ್ಕೊಂಡು ನೋಡೋದಾದ್ರೆ ಈ ಶರಣರ ಅಸ್ಪೃಶ್ಯತೆ ವಿಮೋಚನೆ, ಶರಣರ ಪಾತ್ರ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಇನ್ನೊಂದು ಮಾತನ್ನ ಹೇಳ್ತಾರೆ, ಮಾದಾರ ಧೂಳಯ್ಯನ ಮನೆಯಲ್ಲಿ ಶಿವ ಹೋಗಿ ಊಟ ಮಾಡ್ದ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ಕರಿಕಾಲ ಚೋಳ ಯಾವಾಗ್ಲೂ ಶಿವನ ಜೊತೆ ಮಧ್ಯಾಹ್ನ ಊಟವನ್ನ ಮಾಡ್ತಾ ಇದ್ನಂತೆ. ಯಾವಾಗ್ಲೂ ಶಿವನ ಜೊತೆ ಊಟ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಒಂದು ಸಂದರ್ಭದಲ್ಲಿ ಅವನು ಒಂದು ಮಧ್ಯಾಹ್ನ ಆ ಪ್ರಸಾದವನ್ನ ಇಟ್ಕೊಂಡು ಶಿವನಿಗೋಸ್ಕರ ಕಾಯ್ತಾ ಇರ್ತಾನೆ, ಶಿವ ಬರದೇ ಇಲ್ಲ. ಆ ಸಂದರ್ಭದಲ್ಲಿ ನೋಡಿದಾಗ ಅವನಿಗೆ ಒಂದು ರೀತಿಯಲ್ಲಿ ತಲ್ಲಣ ಉಂಟಾಗ್ತದೆ, ಯಾಕೆ ಶಿವ ಇವತ್ತು ಊಟಕ್ಕೆ ಬರ್ತಾ ಇಲ್ಲ, ಏನಾಗಿದೆ, ಯಾಕೊಂದು ಊಟಕ್ಕೆ ಬರ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ನೋಡಿದಾಗ ಎಷ್ಟೊತ್ತಕ್ಕಾದ್ರೂ ಬರದೇ ಇಲ್ಲ ಶಿವ. ಆವಾಗ ತನ್ನ ಶಿರಚ್ಛೇದನವನ್ನು ಮಾಡ್ಕೊಳ್ಳೋಕ್ಕೋಸ್ಕರ ಹೋಗ್ತಾನೆ. ಆಗ ಹೇಳ್ತಾನೆ ಶಿವ, ಇಲ್ಲಪ್ಪ, ಮಾದಾರ ಚೆನ್ನಯ್ಯನ ಮನೆಗೆ ಹೋಗಿದ್ದೆ, ಆ ಚೆನ್ನಯ್ಯನ ಮನೆಯಲ್ಲಿ ತುಂಬ ಚೆನ್ನಾಗಿ ಅಂಬ್ಲಿಯನ್ನು ಮಾಡಿದ್ದ, ಆ ಅಂಬ್ಲಿಯನ್ನು ನಾನು ಕೊಡದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಊಟದ ಸಂದರ್ಭವನ್ನು, ದಾಸೋಹದ ಸಂದರ್ಭವನ್ನು ಹೇಗೆ ಶರಣರು ಆ ಸಂದರ್ಭದಲ್ಲಿ ಕೊಡೋದ್ರ ಮೂಲಕ ಈ ಅಸ್ಪೃಶ್ಯತೆ ವಿಮೋಚನೆಯನ್ನು ಮಾಡಿದ್ರು. ಆವಾಗ ಅವನಿಗೆ ಅನಿಸ್ತದೆ, ಏನಪ್ಪ ಇಂಥ ಗುಪ್ತ ಭಕ್ತ ನನ್ನ ಸಾಮ್ರಾಜ್ಯದಲ್ಲಿದ್ದಾನ, ಅದು ಚೋಳ ಸಾಮ್ರಾಜ್ಯದಲ್ಲಿದ್ದಾನ, ಅವನ್ನ ನಾನು ನೋಡಲೇಬೇಕು ಅಂತೇಳಿ ಬಾಜಾ ಭಜಂತ್ರ ಮೂಲಕ ಮಾದಾರ ಚೆನ್ನಯ್ಯನನ್ನು ಕಾಣಲಿಕ್ಕೆ ಹೋಗ್ತಾನೆ. ಆಗ ಮಾದಾರ ಚೆನ್ನಯ್ಯ ನಡಕ ಹುಟ್ಟುಬಿಡುತ್ತೆ, ಏನಪ್ಪ ಇಂಥ ಮಹಾರಾಜ ನನ್ನ ನೋಡಕ್ ಬರ್ತೀಯನಲ್ಲ ಅಂತ. ಅವಕ್ಕೆ ಹರಿಹರ ತನ್ನ ಮಾದಾರ ಚೆನ್ನೈನ ರಗಳೆಯಲ್ಲಿ ಬಹಳ ಅದ್ಭುತವಾದ ಮಾತನ್ನ ಹೇಳ್ತಾನೆ. ಎಷ್ಟು ಚೆಂದಾಗಿ ಆ ಒಂದು ಮಾತನ್ನ ಹೇಳ್ತಾನೆ ಅಂತ ಹೇಳಿದ್ರೆ, ಆ ಮಾದಾರ ಚೆನ್ನೈನ ಬಗ್ಗೆ, ನಿನ್ನ ಕೆರವಿಂಗೆಯನ್ನ ಶಿರಸಮ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ನೀನು ಹಾಕಿರ್ತಕ್ಕಂಥ ಕೆರಕ್ಕೆ ನನ್ನ ಶಿರಸಮ ಅನ್ನುವಂಥ ಮಾತನ್ನ ಕರಿಕಾಲ ಚೋಳ ಮಾದಾರ ಚೆನ್ನಯ್ಯನನ್ನ ಕುರಿತು ಹೇಳ್ತಾನೆ ಅಂತ ಹೇಳಿದ್ರೆ, ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಚೆನ್ನಯ್ಯನ ಬಗ್ಗೆ ಅಸ್ಪೃಶ್ಯತೆ ವಿಮೋಚನೆಗಾಗಿ, ನೆಡೆ ಚೆನ್ನ ನುಡಿ ಚೆನ್ನ ಪ್ರಮತರೊಳಗೆ ಚೆನ್ನ ಪುರತರೊಳಗೆ ಚೆನ್ನ ಶಿವನೊಡನೆ ಅಂಬಲಿಯ ನುಂಡ ಚೆನ್ನ. ಚೆನ್ನ ಅಂದ್ರೆ ಒಳ್ಳೆಯದು ಅಂತಲ್ಲ, ಚೆನ್ನಯ್ಯ ಅಂತಕ್ಕಂಥದ್ದು. ನೀವು ನೋಡ್ಬೇಕು ಅಂತ ಹೇಳಿದ್ರೆ ನೆಡೆಯನ್ನ ನೋಡ್ತೀರಾ ಚೆನ್ನಯ್ಯನನ್ನ ನೋಡಿ, ನುಡಿಯನ್ನ ನೋಡ್ತೀರಾ ಚೆನ್ನಯ್ಯನನ್ನ ನೋಡಿ, ಪ್ರಮತರು ಏನು ಪ್ರಥಮರು ಅಂತ ಬರ್ತಾರೆ ಅವ್ರನ್ನೇನಾದ್ರು ನೋಡ್ತೀರಾ ಅದರಲ್ಲಿ ಚೆನ್ನಯ್ಯನನ್ನ ನೋಡಿ, ಪುರಾತನರು ಅಂತ ಏನಾದ್ರು ಬರ್ತಾರೆ ಅದರಲ್ಲಿ ನೀವು ಚೆನ್ನಯ್ಯನನ್ನ ನೋಡಿ ಅನ್ನೋದ್ರ ಮೂಲಕ

ಬಹುದೊಡ್ಡ ಅತ್ಯಂತ ಕೆಳಸ್ತರದ ಸಮಾಜವನ್ನು ಸಹ ಅಪ್ಪಿಕೊಳ್ಳುವುದರ ಮೂಲಕ ಈ ಶರಣರು ಅಸ್ಪೃಶ್ಯತೆ ವಿಮೋಚನೆಯನ್ನು ಮಾಡಿದ್ರು ಅಂತಕ್ಕಂಥದ್ದು. ಕೇವಲ ಬಸವಣ್ಣವರಷ್ಟೇ ಅಲ್ಲ, ಬಹಳಷ್ಟು ಶರಣರು ಈ ಅಸ್ಪೃಶ್ಯತೆ ವಿಮೋಚನೆಗೆ ತಮ್ಮದೇ ಆದ ರೀತಿಯಲ್ಲಿ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ನಾವು ಹೇಳ್ತೀವಿ ಜ್ಞಾನ ಅಂತಕ್ಕಂಥದ್ದು ಯಾರ ಮನೆಯ ಸ್ವತ್ತು ಅಲ್ಲ. ಮುಖ್ಯವಾಗಿ ಯಾರೋ ಒಂದು ಆಸ್ತಿಯ ರೂಪದಲ್ಲಿ ತಗೊಂಡಿರ್ತಕ್ಕಂಥದ್ದಲ್ಲ, ಅದನ್ನು ಯಾರು ಬೇಕಾದರೂ ತಗೋಬಹುದು ಅಂತಕ್ಕಂಥದ್ದನ್ನ ಬಸವಣ್ಣವರು ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಕ್ಕಂಥ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ. ಅಂದರೆ ಜ್ಞಾನವನ್ನು ಯಾರು ಬೇಕಾದರೂ ಯಾವ ಸಂದರ್ಭದಲ್ಲಿ ಎಲ್ಲಿ ಬೇಕಾದರೂ ಪಡ್ಕೊಳ್ತಕ್ಕಂಥದಕ್ಕೆ ಸಾಧ್ಯತೆಗಳಿದೆ, ಅವುಗಳ ಮೂಲಕ ಈ ಅಸ್ಪೃಶ್ಯತೆ ನಿವಾರಣೆ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಸಹ ಶರಣರು ಒಂದು ಕಡೆ ಹೇಳ್ತಾ ಹೋಗ್ತಾರೆ ಅಂತ. ಒಬ್ಬ ಮಡಿವಾಳಪ್ಪ ಅಂತಕ್ಕಂಥ ವಚನಕಾರ ಹೇಳ್ತಾನೆ, ಹೇಗಿರಬೇಕು ಗಳಿಸುವಂತಹ ಜ್ಞಾನ? ದನವ ಗಳಿಸಬೇಕು ಇಂಥದ್ದು ಯಾರು ಮುಟ್ಟಲು ಬಾರದಂತಹದ್ದು. ದನವ ಗಳಿಸಬೇಕು ಇಂಥದ್ದು ಯಾರು ಮುಟ್ಟಲು ಬಾರದಂತಹದ್ದು. ಕೊಟ್ಟರೆ ತೀರದಂತಹದ್ದು, ಇಟ್ಟರೆ ಕರಗದಂತಹದ್ದು. ಗಂಟು ಮಾಡಿ ಬಯಲೊಳಗಿಟ್ಟರೂ ಯಾರು ಮುಟ್ಟಲು ಬಾರದಂತಹದ್ದು. ದನವ ಗಳಿಸಬೇಕು ಇಂಥದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಅವುಗಳ ಮೂಲಕ ಶರಣರು ಈ ಮಾತುಗಳ ಹೇಳುವುದರ ಮೂಲಕ ಅತ್ಯಂತ ಕೆಳಸ್ತರದಲ್ಲಿರ್ತಕ್ಕಂಥ ಎಲ್ಲರನ್ನೂ ಸಹ ಅನುಭವ ಮಂಟಪದೊಳಗೆ ತರುವುದರ ಮೂಲಕ ಅವರು ಈ ಅಸ್ಪೃಶ್ಯತೆ ವಿಮೋಚನೆಗೆ ತಮ್ಮದೇ ಆದ ರೀತಿಯಲ್ಲಿ ಒಂದು ಅಂಶವನ್ನು ಹೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಅಂದರೆ ಈ ಎಲ್ಲ ಅಂಶಗಳು ಯಾಕೆ ಇವತ್ತು ನಾವು ಮಾತಾಡಬೇಕಾಗಿದೆ ಅಂತ ಕೇಳಿದ್ರೆ, ವರ್ತಮಾನದ ಸನ್ನಿವೇಶದಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿರ್ತಕ್ಕಂಥ ಈ ಸಮಾಜದಲ್ಲಿ, ಈ ನಾಗರಿಕ ಸಮಾಜದಲ್ಲಿ ನಾವು ಅವುಗಳನ್ನು ಹೋಗಲಾಡಿಸ್ಲಿಕ್ಕೆ 12ನೇ ಶತಮಾನದಲ್ಲಿ ಅವರು ಹೇಗೆ ಕಂಕಣಬದ್ಧರಾಗಿ ಕಟಿಬದ್ಧರಾಗಿ ಇದ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಹಾಗಾಗಿ ನಾವು ಒಂದು ಮಾತನ್ನು ಹೇಳಲೇಬೇಕಾಗ್ತದೆ, ಬಸವಣ್ಣನಿಂದ ಹಿಡಿದು ಈ ಇಲ್ಲಿಯವರೆಗೆ ಇರತಕ್ಕಂಥ ಎಲ್ಲ ವಚನಕಾರರು, ಆಧುನಿಕ ವಚನಕಾರರಲ್ಲೂ ನಾವು ನೋಡು ಕೆಲವೊಂದಿಷ್ಟು ವಚನಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಒಂದು ಕಡೆ ಜಿ ಎಸ್ ಶಿವರುದ್ರಪ್ಪ ಅವರು ಹೇಳ್ತಾ ಹೋಗ್ತಾರೆ, ನಾವಿಲ್ಲಿ ಕಾಣಬೇಕಾಗಿರ್ತಕ್ಕಂಥ ಜಿ ಎಸ್ ಶಿವರುದ್ರಪ್ಪರ ಒಂದು ಮಾತು, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ. ಪ್ರೀತಿಯಿಂದ ನಾವು ಯಾವುದನ್ನ ನೋಡ್ತೀವಿ ಆಗ ಮಾತ್ರ ಅದು ಅದ್ಭುತವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಕೆಳಸ್ತರದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು, ಅತ್ಯಂತ ಕೆಳಸ್ತರದ ಸಮಾಜಗಳನ್ನು ಪ್ರೀತಿಯಿಂದ ನೋಡಿದರೆ ಮಾತ್ರ ನಾವು ಅವುಗಳನ್ನು ಅವ್ರನ್ನ ಅಪ್ಕೊಳ್ಳೋಕೆ ಸಾಧ್ಯ, ಅವ್ರನ್ನ ಒಪ್ಕೊಳ್ಳೋಕೆ ಸಾಧ್ಯ ಅಂತಕ್ಕಂಥದ್ದು. ಇಲ್ಲ ಅಂತ ಹೇಳಿದ್ರೆ ಅವರು ಅತ್ಯಂತ ಕೆಳಸ್ತರದಲ್ಲಿಯೇ ಬದುಕ್ತಾರೆ ಅನ್ನುವಂತಹ ಸಾಮಾಜಿಕ ಪ್ರಜ್ಞೆ, ಹಾಗೆ ಸಾಮಾಜಿಕ ನ್ಯಾಯ ಇವುಗಳನ್ನೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಶರಣರನ್ನು ನಾವು ಆ ಸಂದರ್ಭದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಹಾಗಾಗಿ 12ನೇ ಶತಮಾನವನ್ನು ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನಾವು ಗುರುತಿಸ್ತಕ್ಕಂಥದ್ದು ಕ್ರಾಂತಿಕಾರಿ ಯುಗ. ಅಂತರ್ಜಾತಿ ವಿವಾಹವನ್ನು ಮಾಡಿರ್ತಕ್ಕಂಥ ದೊಡ್ಡ ಒಂದು ಕ್ರಾಂತಿಯನ್ನು ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಬಸವಣ್ಣನವರು ಅವಾಗಲ್ಲಿ ನಾವು ಕಾಣ್ತೀವಿ. ಆ ಹರಳಯ್ಯನ ಮಗನಿಗೂ ಮತ್ತು ಮದರಸನ ಮಗಳಿಗೂ ಮದುವೆ ಮಾಡುವುದರ ಮೂಲಕ ಬ್ರಾಹ್ಮಣ ಮತ್ತು ಈ ದಲಿತ ವರ್ಗವನ್ನು ಆ ಸಂದರ್ಭದಲ್ಲಿ ಮದುವೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು, ಅವುಗಳ ಮೂಲಕ ಆದಂಥ ಕೆಲವೊಂದಿಷ್ಟು ಜಿಜ್ಞಾಸೆಗಳನ್ನು ನಾವು ಈ ಸಂದರ್ಭದಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಆದರೆ ಆ ಕ್ರಾಂತಿಕಾರಕ ಹೆಜ್ಜೆಯನ್ನು ಇಡುವಂತಹ ಮನಸ್ಸು, ಒಪ್ಪಿಕೊಳ್ಳುವಂತಹ ಮನಸ್ಸು ನಾವಿಲ್ಲಿ ಕಾಣಬೇಕಾಗ್ತದೆ ಅಂತಕ್ಕಂಥದ್ದು. ಒಂದು ಸಂದರ್ಭದಲ್ಲಿ ಬಸವಣ್ಣನವರು ಬಹಳ ಚಿಕ್ಕವರಿದ್ದಾಗ ಒಂದು ಅಂಶ ಬರ್ತದೆ. ಅವರಮ್ಮ ಒಬ್ಬ ಕೆಳಸ್ತರದಲ್ಲಿರ್ತಕ್ಕಂಥ ಒಬ್ಬ ಸಮಾಜದ ವ್ಯಕ್ತಿ ಅವ್ರ ಮನೆಗೆ ಕೆರವನ್ನ ತೆಗೆದುಕೊಂಡು ಹೋಗಿ ಅವ್ರ ಮನೆಗೆ ಕೊಡ್ತಾನೆ, ಚಪ್ಪಲಿನ ತೆಗೆದುಕೊಟ್ಟಾಗ ಅವರಮ್ಮ ಹೇಳ್ತಾರೆ, ಅಲ್ಲೇ ಇಡಪ್ಪ ಅದನ್ನ, ಅಂದರೆ ಕಟ್ಟೆ ಮೇಲೆ ಜಗಲಿ ಮೇಲೆ ಇಟ್ಬಿಟ್ಟು ಆ ನಂತರ ಅವ್ರು ನೀನು ಹೋಗು ಅಂತ ಹೇಳ್ತಾರೆ. ಅವ್ರು ಹೋಗ್ತಾರೆ. ಆಗ ಬಸವಣ್ಣನವರು ಏನೋ ಚಿಕ್ಕ ಮಗು, ಅವ್ರು ಕೇಳ್ತಾರೆ, ಯಾಕಮ್ಮ ಅವ್ರನ್ನ ನೀನು ಒಳ ಕರೀಲಿಲ್ಲ ಅಂತ ಕೇಳ್ತಾರೆ. ಆಗ ಇಲ್ಲಪ್ಪ, ಅವರು ಅತ್ಯಂತ ಹೀನ ಕುಲದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಹಾಗಾಗಿ ಅವ್ರನ್ನ ನಾವು ಒಳಗಡೆ ಕರೆಯಲ್ಲ ಅಂತಕ್ಕಂಥ ಮಾತನ್ನು ಬಸವಣ್ಣನವ್ರ ತಾಯಿ ಹೇಳ್ತಾರೆ. ಆಗ ಆ ಯತ್ನ ಒಂದು ಗಂಜಲವನ್ನು ತೆಗೆದುಕೊಂಡು ಅಂತ ಹೇಳಿದ್ರೆ ನಾವೇನು ಗೋಮೂತ್ರ ಅಂತ ಹೇಳ್ತೀವಿ, ಅದನ್ನು ತೆಗೆದುಕೊಂಡು ಆ ಚಪ್ಪಲಿಗಳಿಗೆ ಸಿಂಪಡಿಸಿ ಅದನ್ನು ಒಳಗೆ ತಗೋತಾಳೆ. ಆವಾಗ ಬಸವಣ್ಣನವರು ಹೇಳ್ತಾರೆ, ಅಲ್ಲಮ್ಮ ಈ ಗೋಮೂತ್ರದ ಮೂಲಕ ಇಡೀ ಅವನ ಆ ಕುಲ ಆ ಇವೆಲ್ಲ ಹೋಗ್ತವೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಮೇಲೂ 4 ಹನಿ ಆ ಗೋಮೂತ್ರವನ್ನು ಸಿಂಪಡಿಸಿ ಯಾಕೆ ಅವನನ್ನು ಒಳಗೆ ಕರ್ಕೋಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆವಾಗ ಅವರ ತಾಯಿ ಹೇಳ್ತಾರೆ, ಇಲ್ಲಪ್ಪ ಅವ್ರ ಮಾಂಸವನ್ನೆಲ್ಲ ತಿಂತಾರೆ, ಹಾಗಾಗಿ ನಾವು ಅವ್ರನ್ನೆಲ್ಲ ಒಳಗೆ ಕರ್ಕೊಳ್ಳಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆಗ ಬಸವಣ್ಣವ್ರು ಎಂಥ ಸಾಮಾಜಿಕ ಪ್ರಜ್ಞೆ ಇತ್ತು ಆಗಿನ ಶರಣರಲ್ಲಿ ಅಂತಕ್ಕಂಥದಕ್ಕೆ ಒಂದು ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾರೆ. ಅಮ್ಮ, ಇಲಿಯನ್ನ ತಿನ್ನುವಂತ ಬೆಕ್ಕನ್ನು ನಾವು ಮನೆಯಲ್ಲಿ ಸಾಕ್ತೀವಿ, ಅದು ಮಾಂಸವನ್ನು ತಿನ್ನಲ್ವೇ ನಮ್ಮ ಅನ್ನುವಂಥ ಪ್ರಶ್ನೆ ಮಾಡೋದ್ರ ಮೂಲಕ ಹಾಗೆ ಚಿಕ್ಕವರಾಗಿದ್ದಾಗಲೇ ಈ ಸಾಮಾಜಿಕ ಪ್ರಜ್ಞೆಯ ಬಹುದೊಡ್ಡ ಹರಿಕಾರರಾಗಿ ಬಸವಣ್ಣನವರು, ಬಸವಾದಿ ಶರಣರು, ಅಲ್ಲಮ್ಮ ಪ್ರಭು ಇವರೆಲ್ಲರೂ ಸಹ ನಮಗೆ ಕಾಣ್ತಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಹಾಗಾಗಿ ಈ 12ನೇ ಶತಮಾನದ ಅದ್ಭುತವಾಗಿರ್ತಕ್ಕಂಥ ಈ ವಚನಕಾರರು ಇಡೀ ಅಸ್ಪೃಶ್ಯತೆ ನಿವಾರಣೆಯಲ್ಲಿ ತಮ್ಮದೇ ಆದ ಪಾತ್ರವನ್ನು ವಹಿಸಿರಿ ಅಂತಕ್ಕಂಥದ್ದು. ಈ ಎಲ್ಲ ಅಂಶಗಳ ಮೂಲಕ ನಾವು ಇವತ್ತು ಕಲಿಯಬೇಕಾಗಿರ್ತಕ್ಕಂಥದ್ದು, ವರ್ತಮಾನ ಪಲ್ಲಟಗಳಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ, ಏನೋ ಉದ್ಯೋಗದ ಕಾರಣಕ್ಕಾಗಿ ಜೊತೆ ಕೂರ್ತಾ ಇದ್ದೀವಿ, ಹೋಟೆಲ್ನ ಕಾರಣಕ್ಕಾಗಿ ಜೊತೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ, ಬಸ್ನ ಕಾರಣಕ್ಕಾಗಿ ಜೊತೆ ಕುತ್ಕೊಂಡು ಪ್ರಯಾಣವನ್ನು ಮಾಡ್ತಾ ಇದ್ವಿ. ಆದರೆ ನಮ್ಮ ಒಳ ಮನಸ್ಸುಗಳಲ್ಲಿ ಯಾವಾಗ ಅಸ್ಪೃಶ್ಯ

0: ಮತ್ತೆ ವಿಮೋಚನೆ ಆಗಲ್ಲ. ನಮ್ಮ ಒಳ ಮನಸ್ಸುಗಳಲ್ಲಿ ಯಾವಾಗ ನಮ್ಮಲ್ಲಿರ್ತಕ್ಕಂಥ ಆ ಜಾತಿ ವ್ಯವಸ್ಥೆ ಹೋಗದೆ ಇದ್ರೆ, ಯಾವಾಗ ನಮ್ಮ ಅಂತರಂಗದೊಳಗಿನ ಬೆಳಕು ಹರಿತದೆ ಆವಾಗ ಮಾತ್ರ ಅಸ್ಪೃಶ್ಯತೆ ವಿಮೋಚನೆ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ವರ್ತಮಾನದ ಸ್ಥಿತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಈ ಶರಣರು ಏನೇ ಅಸ್ಪೃಶ್ಯತೆ ವಿಮೋಚನೆ ತಾವು ಪಟ್ಟಿರ್ತಕ್ಕಂಥ ಆ ಕಷ್ಟ ಇದೆ, ಆ ಕಷ್ಟವನ್ನೆಲ್ಲವನ್ನೂ ಸಹ ನಾವೆಲ್ಲರೂ ಈ ವರ್ತಮಾನದ ಸ್ಥಿತಿಗೆ ಅನ್ವಯಿಸಿಕೊಂಡು ನಾವು ಬದುಕಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ಕೆ ಎಸ್ ನರಸಿಂಹಸ್ವಾಮಿಯವರು ಒಂದು ಮಾತನ್ನು ಹೇಳ್ತಾರೆ ಬಹಳ ಚೆನ್ನಾಗಿ, ಭೇದವಾರಿಯದು ನೀಲಿಯ ಗಗನ, ಒಂದೇ ನೆಲದಲ್ಲಿ ಎಲ್ಲರ ಜನನ, ಒಂದೇ ದಿಕ್ಕಿನಲ್ಲಿ ಎಲ್ಲರ ಪಯಣ, ಎಲ್ಲರಿಗೂ ಒಳಿತನ್ನು ಬಯಸಲಿ ಕವನ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಎಲ್ಲರಿಗೂ ಒಳಿತನ್ನು ಬಯಸಲಿ ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಾಗೆ ಈ ಶರಣರ ಏನು ಅಸ್ಪೃಶ್ಯತೆ ವಿಮೋಚನೆ ಹಾಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಾವೆಲ್ಲರೂ ನಡೆಯೋಣ, ನಾವೆಲ್ಲರೂ ಒಂದಾಗಿ ಬಾಳೋಣ, ನಾವೆಲ್ಲರೂ ಈ ಬಸವಣ್ಣನವರ ತತ್ವಗಳನ್ನು ಆಧರಿಸಿ ಬಾಳೋಣ.
1: ಶರಣರ ಅಸ್ಪೃಶ್ಯತೆ ವಿಮೋಚನೆ ಕುರಿತು ಮಾತನಾಡಿದವರು ನಾಗೇಂದ್ರ ಪಿ. ಆಕಾಶವಾಣಿ ಕಾರವಾರ ಮಂಜುಳಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಎಸ್ ಜಾನಕಿ ಹಾಡಿದ ರಾಗತಾಳ ಚಿತ್ರದ ಗೀತೆ. ನಂದಗೋಪಾಲ್ ರೆಡ್ಡಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಎಂ ರಂಗರಾವ್.

0: ಅಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಗಾನಯೋಗಿ ಪಂಚಾಕ್ಷರಿ ವಾಯು ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಗೀತೆಯನ್ನು ಕೇಳಿ ಸಂಗೀತ ಸಂಯೋಜಕರು ಹಂಸಲೇಖಾ.

ಆಫ್ರಿಕಾ ಕಾಡಲ್ಲಿ ಬಂದೂಕ ಹಿಡಿದಲ್ದೆ ತಂದಾನ, ಅರಬಿಯ ಮಲೇರಿಯ ಊರೆಲ್ಲ ಗುಡಿಸಿದೆ ತಂದಾನ, ಆಫ್ರಿಕಾ ಕಾಡಲ್ಲಿ ಬಂದೂಕ ಹಿಡಿದಲ್ದೆ ತಂದಾನ, ಅರಬಿಯ ಮಲೇರಿಯ ಊರೆಲ್ಲ ಗುಡಿಸಿದೆ ತಂದಾನ, ಹಂಗು ಹಿಂಗು ಬೆಂಗಳೂರಿನಾಗೆ ಹಿಡಿದ

ಪ್ರಚಂಡ ಪುಟಾಣಗಳು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ಸಿ ಕೆ ರಮ ಮತ್ತು ಪಿ ರಮ ಹಾಡಿದ ಗೀತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.

ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಹಾಡಿರುವ ಮತ್ತೆ ವಸಂತ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

ಕಾರ್ಯಕ್ರಮದ ಕೊನೆಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಹಾಡಿರುವ ಅಂಜದ ಗಂಡು ಚಿತ್ರದ ಗೀತೆ. ಗೀತರಚನೆ ಮತ್ತು ಸಂಗೀತ ಹಂಸಲೇಖ ಅವರದು.

ಇದುವರೆಗೆ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಮಂಜುಳ ಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 10:02. ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವ

0: ಆಲ್ಡೀಸ್ ಗೋಲ್ಡ್
1: ಪ್ರತಿ ಬೆಳಿಗ್ಗೆ 10:02 ಆಲ್ಡೀಸ್ ಗೋಲ್ಡ್
0: ಹಾಗೂ ಸಂಜೆ 5:02.
1: ಹತ್ತು ಗಂಟೆ 3:52 ಆತ್ಮೀಯ ಕೇಳುವರೆಲ್ಲರಿಗೂ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನಲಿಗೆ

ಹೋಲ್ಡಿಂಗ್ಸ್ ಗಳನ್ನ ಇಂದಿನ ವಿಶೇಷ ಏನು ಅಂತ ಹೇಳಿ ನೀವೆಲ್ಲರೂ ಕೂಡ ಆಲೋಚನೆ ಮಾಡ್ತಾ ಇರಬಹುದು. ಹೌದು, ವಿಶೇಷತೆ ಇದೆ. ಹಾಡುಗಳನ್ನ ಕೇಳ್ತಾ ಕೇಳ್ತಾ ಹಾಡಿನ ಭಾವ ಏನು ಅಂತ ಹೇಳಿ ಗುರುತಿಸೋದಕ್ಕೆ ನೀವು ಪ್ರಯತ್ನ ಪಡಿ. ಆಗ ವಿಶೇಷ ಏನು ಅಂತ ಹೇಳಿ ತನ್ನಿಂದ ತಾನೇ ತಿಳಿದೋಗುತ್ತೆ. ಹೌದು, ನೀವು ಗಮನಿಸಬೇಕಾಗಿರೋದು ಹಾಡಿನ ಭಾವ. ಹಾಗೆ ಗೊತ್ತಾದ್ರೆ, ಗೊತ್ತೇ ಇದೆಯಲ್ಲ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶವನ್ನ ಕಳಿಸಿ 9484031091.

ಹಾವಿನ ದೇಶ ಹನ್ನೆರಡು ವರುಷ, ಹಾವಿನ ದೇಶ ಹನ್ನೆರಡು ವರುಷ, ನನ್ನ ರೋಷ ನೂರು ವರುಷ, ನನ್ನ ರೋಷ ನೂರು ವರುಷ, ಹಾವಿನ ದೇಶ ಹನ್ನೆರಡು ವರ್ಷ.

ಪಂಜದ ಎದೆಯಲ್ಲಿ ನಂಜೆ ಇಲ್ಲ ಹಕ್ಕುವ ಆಳಲ್ಲ ತಲೆ ತಗ್ಗಿಸಿ ಬಾಳಲ್ಲ ಆಲಂಕೆಯ ಸುತ್ತ ಬೆಂಕಿ ಯಾವ ಕೇಡನು ಮಾಡಿಲ್ಲ ಆದರೆ ಸೇನನು ಬಿಡಲಿಲ್ಲ ಅಭಿಮಾನವ ಬಿಡಲೊಲ್ಲೆ ಅಪಮಾನವ ಸಹಿಸೊಲ್ಲೆ ಅನ್ಯಾಯವ ಮಾಡೊಲ್ಲೆ ಹಾವಿನ ದೇಶ ಹನ್ನೆರಡು ವರುಷ ಹಾವಿನ ದೇಶ ಹನ್ನೆರಡು ವರುಷ ನನ್ನ ದೋಷ ನೂರು ವರುಷ ನನ್ನ ದೋಷ ನೂರು ವರುಷ ಹಾವಿನ ದೇಶ ಹನ್ನೆರಡು

ಒಟ್ಟರೆ ಶಾಪ ಒಟ್ಟರೆ ಬರ ನೀತಿಯ ಮೀರುಲ್ಲ ನಾವುಲಿದರೆ ಕೇಳಿಲ್ಲ ಆಕ್ರೋಶದಲ್ಲಿ ನಾನು ಆವೇಗದ ವಶ ನಾನು ಆ ಪ್ರೇಮಕ್ಕೆ ಒಲಿ

0: ಕಣ್ಣಗೋ ಗಂಡು ಇನ್ನೂ ಹುಟ್ಟಿಲ್ಲ, ಗಂಡೇ ಹುಟ್ಟಿಲ್ಲ. ಆ ಭೀಮನ ಬಲದವನು ಚಾಣಿಕ್ಯನ ಛಲದವನು ಈ ದುಃಖದ ಹುಲಿಯವನು. ಹಾವಿನ ದೇಶ ಹನ್ನೆರಡು ವರುಷ, ಹಾವಿನ ದೇಶ ಹನ್ನೆರಡು ವರುಷ, ನಂದ ರೋಷ ನೂರು ವರುಷ, ನಂದ ರೋಷ ನೂರು ವರುಷ, ಹಾವಿನ ದೇಶ ಹನ್ನೆರಡು ವರುಷ.
1: ನಾಗರಹಾವು ಚಿತ್ರದ ಗೀತೆ ನೀವು ಕೇಳಿದ್ರಿ. 1972 ತೆರೆ ಕಂಡಂತಹ ನಮ್ಮ ವಿಷ್ಣುವರ್ಧನ್ ಅವರು ನಾಯಕನಾಗಿ ಅಭಿನಯಿಸಿದಂತಹ ನಾಗರಹಾವು ಚಿತ್ರದ ಹಾಡು ಈಗಷ್ಟೇ ನೀವು ಕೇಳಿದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ರೋಷ ದ್ವೇಷದ ಭಾವ ಇದ್ದಂತಹ ಈ ಒಂದು ಗೀತೆ ವಿಜಯ ನರಸಿಂಹ ಅವರ ರಚನೆಯಾಗಿತ್ತು, ವಿಜಯ ಭಾಸ್ಕರ್ ಅವರ ಸ್ವರ ಸಂಯೋಜನೆ ಆಗಿತ್ತು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಪಿ ಸುಶೀಲಾ ಅವರ ಧ್ವನಿಯಲ್ಲಿ. ಚಿತ್ರ ನಾನನ್ನ ಬಿಡಲಾರೆ ಚಂದ್ರಶಂಕರ್ ಅವರ ಸಾಹಿತ್ಯ ಇದೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿದೆ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿತಾ ಇದೆ. ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ 10:13:26 ಸಮಯ ಇದು. ಈಗ ಪ್ರಸಾರ ಆಗ್ತಾ ಇರುವಂತಹ ಗೀತೆಗಳಲ್ಲಿ ವಿಶೇಷತೆ ಏನಿದೆ, ಹಾಡಿನ ಭಾವ ನಿಮಗೆ ಗೊತ್ತಾದ್ರೆ ವಿಶೇಷತೆ ಅರ್ಥ ಆಗ್ಬಿಡುತ್ತೆ ಅಂತ ಹೇಳಿ ನಾನು ಹೇಳಿದ್ದೆ. ನಮ್ಮ ಕೇಳುಗರು ಸಂದೇಶಗಳನ್ನ ಕಳಿಸ್ಕೊಡ್ತಾ ಇದ್ದಾರೆ, ಹಾಗೆ ಸ್ವಲ್ಪ ಗೊಂದಲ ಕೂಡ ಆಗಿದೆ. ಮುಂದಿನ ಗೀತೆ ಕೇಳಿದಾಗ ಸ್ವಲ್ಪ ಕ್ಲಾರಿಟಿ ನಿಮಗೆ

ಕೇಳಬಹುದು. ಬನ್ನಿ ಕೇಳೋಣ ಈಗ ಆನಂದ್ ಚಿತ್ರದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿರುವಂತಹ ಹಾಡು ಇದು. ಜಿ ಉದಯಶಂಕರ್ ಅವರ ಸಾಹಿತ್ಯ ಇದೆ, ಶಂಕರ್ ಗಣೇಶ್ ಅವರ ಸಂಗೀತ ಈ ಹಾಡಿಗಿದೆ.

ಹಳ್ಳಿ ಸ್ಕೂಲ್ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೇವೆ. ಹೌದು, ಹಳೆಯ ಸುಮಾತ್ರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಏಜ್ ಗೋಲ್ ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಕೂಡ. ಈ ದಿನದ ವಿಶೇಷತೆ ಏನಿರಬಹುದು? ಹಾಡಿನ ಭಾವವನ್ನ ಗುರುತಿಸಿದ್ರೆ ವಿಶೇಷತೆ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಹೇಳಿದ್ದೆ. ಕೆಲವರೆಲ್ಲ ನನಗೆ ಆಪ್ಷನ್ಸ್ ಕೊಟ್ಬಿಡಿದ್ದಾರೆ, ಯಾವುದು ಸರಿ ಉತ್ತರ ನೀವೇ ಆರಿಸ್ಕೊಂಡ್ಬಿಡಿ ಅಂತ ಹೇಳಿ. ಅದರಲ್ಲಿ ನಿಮ್ಮ ಕೇಳುಗರಾದ ರಾಜು ರತ್ನ ಹಾಗೂ ಪೂಜಾ ವರ್ಣಿಕ ರಾಜಾಜಿನಗರದ ನಮ್ಮ ಕೇಳುಗರೆಯವರು ಇವರು ಸರಿಯಾದ ಎಕ್ಸಾಕ್ಟ್ ಅಂದ್ರೆ ಕರಾರು ಒಕ್ಕಾದಂತಹ ಉತ್ತರವನ್ನ ನೀಡಿದ್ದಾರೆ. ಹಾಗೆ ಗಾನಸುಮ ಪಟ್ಟ ಸೋಮನಹಳ್ಳಿಯಿಂದ ಆಪ್ಷನ್ಸ್ಗಳನ್ನ ನೀಡಿದ್ದಾರೆ. ರೋಷ ಆವೇಶ ದ್ವೇಷ ಭಾವನೆ ವ್ಯಾಮೋಹಿಸುವ ಹಾಡುಗಳ ವಿಶೇಷ ಇರಬಹುದಾ, ಕಾಲ ಸಮಯ ವರ್ಷದ ಬಗೆಗಿನ ಹಾಡುಗಳು ಅಂತ ಹೇಳಿ ಎಲ್ಲವನ್ನ ಸಹ ಹೇಳ್ಬಿಟ್ಟಿದ್ದಾರೆ. ಯಾವುದು ಅಂತ ಹೇಳಿ ಮುಂದೆ ನಿಮಗೆ ಗೊತ್ತಾಗುತ್ತೆ. ಸಮಯದ ಬಗ್ಗೆ ಇರಬಹುದಾ ಅಂತ ಹೇಳಿ ಸದಾನಂದ ಬಂಟ್ವಾಳ ಅವರು ಕೇಳ್ತಾ ಇದ್ದಾರೆ. ಹಾಗೆ ಇಷ್ಟೊಂದು ಸರಳ ಪ್ರಶ್ನೆ ಕೇಳಿದ್ರೆ ಹೇಗೆ ಪ್ರಸಾರ ಆಗ್ತಿರುವ ಎಲ್ಲ ಹಾಡುಗಳು ತಿರುಗಿ ಏಟು ಕೊಡುವ ಹಾಡುಗಳು, ಸೇಡನ್ನ ತೀರಿಸಿಕೊಳ್ಳುವ ಮನೋಭಾವನೆಯುಳ್ಳ ಹಾಡುಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ಇವರು. ಹಾಗೆ ಶುಭೋದಯ, ಹಠವನ್ನ ತೋರಿಸುವ ಗೀತೆಗಳ ಅಂತ ಹೇಳಿ ಜಿ ಇಂದಿರಾ ಅವರು ಹೈದರಾಬಾದ್ನಿಂದ ಹೇಳಿದ್ದಾರೆ. ಮತ್ತು ದೇವರಾಯನ ದುರ್ಗದ ನಮ್ಮ ಕೇಳುಗರಾದ ಸತೀಶ್ ಅವರು ಹೇಳ್ತಾ ಇದ್ದಾರೆ, ಮೋಸ್ಟ್ಲಿ ರಿವೆಂಜ್ ಮತ್ತು ಸೇಡಿನ ಬಗ್ಗೆ ಇರಬಹುದಾ ಅಂತ ಹೇಳಿ. ಜಗದಾಂಬಿಕಾ ಹಂಸವೇಣಿ ಅವರು ನಿರ್ಲಕ್ಷಿಸಿದವರನ್ನ ಅಥವಾ ಅವಮಾನಿಸಿದವರನ್ನ ಎಂದಿಗೂ ಬಿಡೋದಿಲ್ಲ, ಏಟಿಗೆ ಎದುರೇಟು ನೀಡುವ ಮನೋಭಾವವಿರುವ ಗೀತೆಗಳು ಅಂತ ಹೇಳಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ರೋಷದಿಂದ ಇರುವಂತಹ ಹಾಡುಗಳು ಅಂತ ಹೇಳಿ ಕೌಸಲ್ಯ ಅವರು ಬನಶಂಕರಿಯಿಂದ ತಿಳಿಸಿದ್ದಾರೆ. ಹೌದು, ಎಲ್ಲರ ಒಂದು ಉತ್ತರದಲ್ಲೂ ಈ ಒಂದು ಉತ್ತರ ಅಡಗಿದೆ. ಅಂದ್ರೆ ಸಂದೇಶದಲ್ಲಿ ಎಕ್ಸಾಕ್ಟ್ ಆನ್ಸರ್ ಹೇಳಿದಂತಹ ಯಾರು, ಸತೀಶ್ ಕುಮಾರ್ ಅವರು ರಿವೆಂಜ್ ಮತ್ತು ಸೇಡು ಇರಬಹುದಾ ಅಂತ ಹೇಳಿದ್ರು. ಹಾಗೆ ರಾಜು ರತ್ನ ಮತ್ತು ಪೂರ್ಣಿಕಾ ಅವರು ಇವರು ಎಕ್ಸಾಕ್ಟ್ ಆನ್ಸರ್ ಅಂತ ಹೇಳಿದ್ರು. ಏನು ಅಂತ ಹೇಳಿದ್ರೆ ಅನ್ಯಾಯಕ್ಕೆ ಸೇಡು ತೀರಿಸಿಕೊಳ್ಳುವ ಭಾವನೆ ಇರುವ ಗೀತೆಗಳು ಅಂತ ಹೇಳಿ. ಹೌದು, ಈ ಚಲನಚಿತ್ರದ ಒಂದು ಕಥೆಯನ್ನ ನೋಡ್ತಾ ಹೋದಾಗ ಎಲ್ಲ ಒಂದ್ ಕಡೆ ಅವ್ರಿಗೆ ಅನ್ಯಾಯ ಆಗಿರುತ್ತೆ. ಆ ಅನ್ಯಾಯಕ್ಕೆ ಅವರು ಸೆಟೆದು ನಿಂತು ಅದರ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳುವಂತಹ ಭಾವನೆ ಇರುವಂತಹ ಹಾಡುಗಳು. ಚಲನಚಿತ್ರದ ಒಂದು ಕಥೆಯನ್ನ ನೀವು ನೆನಪಿಸ್ಕೊಂಡಾಗ, ಹಾಗೆ ಹಾಡಿನ ಚಿತ್ರೀಕರಣ ಅದರ ಒಂದು ಹಾಡಿನ ಸಾಹಿತ್ಯದಲ್ಲಿ ಬರುವಂತಹ ಭಾವನೆಯನ್ನ ಗಮನಿಸಿದಾಗ ಈ ಒಂದು ದ್ವೇಷದ ಭಾವನೆ ಇರುವಂತಹದ್ದು ನಮಗೆ ಗೊತ್ತಾಗುತ್ತೆ. ಅಂತಹ ಗೀತೆಗಳ ಆಯ್ಕೆ ಇಂದಿನ ಓಲ್ಡ್ ಏಜ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದೆ. ಕೇಳೀಗ ಎಸ್ ಜಾನಕಿಯವರ ಧ್ವನಿಯಲ್ಲಿ ಗರುಡ ರೇಖೆ ಚಿತ್ರದ ಹಾಡು ಈಗ ಮೂಡಿ ಬರುತ್ತೆ. ಈ ಗೀತೆನ ಬರೆದಿದ್ದಾರೆ ಚಿ ಉದಯಶಂಕರ್ ಅವರು, ಸತ್ಯಂ ಅವರ ಸಂಗೀತ ಈ ಹಾಡಿಗಿದೆ.

ಸಂಬಂಧವಾಗಿ ಬಂದಂತಹ ಸಂದೇಶ. ಒಬ್ಬ ವ್ಯಕ್ತಿಗೆ ತನ್ನ ಆಕ್ರೋಶವನ್ನ ತೋರಿಸಲು ಹಾಡಿನ ಮೂಲಕ ಭಾವ ವ್ಯಕ್ತಪಡಿಸುವಂತಹ ಗೀತೆ ಅಂತ ಹೇಳಿ ವರಲಕ್ಷ್ಮಿಯವರು ಪುಣ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಆ ಗೀತ ಸಾಹಿತಿಗೆ ಕ್ರೆಡಿಟ್ ಅನ್ನ ಕೊಟ್ಟು ಒಂದು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಕೇಳುಗರಾದ ಮುತ್ತು ಅವರು ಕೊಪ್ಪಳದಿಂದ. ಅವ್ರು ಹೇಳ್ತಾ ಇದ್ದಾರೆ, ಎಲ್ಲರ ಭಾವನೆಗಳಿಗೊಂದು ಹಾಡುಗಳನ್ನ ಬರೀತಾರೆ ಚಿತ್ರ ಗೀತ ಸಾಹಿತಿಗಳು. ಅವರಿಗೆ ಧನ್ಯವಾದ ಹೇಳಲೇಬೇಕು. ಅದರಲ್ಲೂ ಈ ದಿನ ಚಿತ್ರ ಸಾಹಿತಿ ಸಂಗೀತ ನಿರ್ದೇಶಕರಾದಂತಹ ಹಂಸಲೇಖ ಅವರ ಹುಟ್ಟುಹಬ್ಬ, ಅವರಿಗೊಂದು ಶುಭಾಶಯಗಳನ್ನ ತಿಳಿಸ್ತಾ ಅವರು ಇನ್ನೂ ಅನೇಕ ಹಾಡುಗಳನ್ನ ಬರೀಲಿ ಅನ್ನುವಂತಹ ಆಶಯ ಹಾಗೆ ಹಾರೈಕೆ ನಂದು ಅಂತ ಹೇಳಿ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ ಅಂತ ಹೇಳ್ತಾ ಈಗೊಂದು ಗೀತೆ ನಾಗರಹಾವು. ಇದು 2002 ಬಿಡುಗಡೆಗೊಂಡಂತಹ ಒಂದು ಚಿತ್ರ, ಉಪೇಂದ್ರ ಅವರ ಅಭಿನಯದ ಚಿತ್ರ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಈ ಹಾಡಿಗೂ ಕೂಡ ಇದೆ. ಹಂಸಲೇಖ ಅವರು ಗೀತೆನ ಬರೆದು ರಾಗ ಸಂಯೋಜನೆಯನ್ನ ಮಾಡಿದ್ದಾರೆ.

0: ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಸಮಯ 10:31:30. ಈಗೊಂದು ಚಿಕ್ಕ ವಿರಾಮ ಇರುತ್ತೆ, ಆನಂತರ ಮುಂದುವರಿಯುತ್ತೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನೋ? ಶುದ್ಧ ಉಪ್ಪು ಬಿಳಿ ಸ್ವಚ್ಛ ಫ್ರೀ ಫ್ಲೋ ವ್ಯಾಕ್ಯೂಮ್ ಡ್ರೈನ ಪ್ರತಿ ಕಣವು ಸಮಾನ. ನಿರ್ಮಾ ಶುದ್ಧ ಉಪ್ಪು,
2: ನಿರ್ಮಾ ಶುದ್ಧ ಉಪ್ಪು. ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ June 27 15 ಲಕ್ಷ ಸಸಿಗಳನ್ನು ನೀಡುವ ಬೃಹತ್ ಹಸಿರು ಅಭಿಯಾನವನ್ನ ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು BengaluruByBDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
0: ಸ್ಕೂಲ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹೌದು, ಈ ದಿನ 2 ವಿಭಾಗಗಳನ್ನ ಮಾಡಲಾಗಿದೆ. ಮೊದಲ ಭಾಗದಲ್ಲಿ ನೀವು ದ್ವೇಷದಿಂದ ಸೇಡನ್ನ ತೀರಿಸಿಕೊಳ್ಳುವಂತಹ ಭಾವವಿದ್ದ ಹಾಡುಗಳನ್ನ ಕೇಳಿದ್ರೆ, ಮುಂದಿನ ಭಾಗದಲ್ಲಿ ಇರುವಂತಹ ಗೀತೆಗಳು ಯಾವ ವಿಶೇಷತೆಯಿಂದ ಕೂಡಿರುವಂತದ್ದು ಹೇಳಿ 2 ಹಾಡುಗಳನ್ನ ಕೇಳಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಊಹೆ ಮಾಡಿದ ಮೇಲೆ ಅಥವಾ ಉತ್ತರ ಗೊತ್ತಾದ್ರೆ ನಮಗೆ ಸಂದೇಶ ಕಳಿಸಿ 9483091019. ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಹೌದು, ನೀವು ಚಿತ್ರಗೀತೆಗಳ ಬಲೆಯನ್ನ ನಮ್ಗೆ ಬೀಸ್ಬಿಟ್ಟಿದ್ದೀರಾ, ನಾವೆಲ್ಲ ಬಂಧಿಗಳಾಗ್ಬಿಟ್ಟಿದೀವಿ ಅಂತ ಹೇಳಿ ಸುಜಾತಾ ಮಹೇಶ್ ಅವರು ಗುರುಪುರ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹೌದು, ಹಾಡುಗಳ ಪ್ರೀತಿಯ ಬಲೆ ನಿಮ್ಗಾಗಿ ಪ್ರತಿದಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಇನ್ನು ಈ ಬಲೆ ಬೀಸುವ ಹಾಡು ಮುಡಿಬಂದದ್ದು ನಾರದ ವಿಜಯ ಚಿತ್ರದಿಂದ ಎಸ್ ಜಾನಕಿ ಅವರು ದನಿಯಾಗಿದ್ರು. ಚಿವಿದೇಶಂಕರ್ ಅವರ ಸಾಹಿತ್ಯಕ್ಕೆ ಅಶ್ವಥ್ ವೈದಿಯವರ ಸಂಗೀತ ಇತ್ತು. ಇನ್ನು ನೋಡಿದೆಯ ಅನ್ನುವಂತಹ ಗೀತೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದಿಂದ ಮುಡಿಯುವಂತೂ. ಚಿವಿದೇಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಹಾಡಿಗಿತ್ತು. ಈಗ ಪ್ರಸಾರ ಆಗ್ತಾ ಇರುವಂತಹ ಗೀತೆಗಳ ವಿಶೇಷ ಅಂತ ಹೇಳಿದ್ರೆ ಕಾದು ಹಿಡಿದು ಚೆನ್ನಾಗಿ ಬಡಿಯೋದು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ ನಾಗರತ್ನ ಅವರು. ಹಾಗೆ ವಶಪಡಿಸಿಕೊಳ್ಳುವ ಗೀತೆಗಳ ಅಂತ ಕೇಳ್ತಿದ್ದಾರೆ ಸಮನ್ ಸವಿತಾ ಗಿರೀಶ್ ಅವರು ಸುಂದರ ಕುಪ್ಪೆಯಿಂದ. ಹಾಗೆ ಜಗದಾಂಬಿಕಾ ಹಂಸವೇಣಿ ಹೇಳ್ತಾ ಇದ್ದಾರೆ, ವೈರಿಗಳನ್ನ ಹಿಡಿಯೋದಕ್ಕೆ ಕ್ಲಬ್ಗೆ ಬರುವ ನಾಯಕನು ಮಾರುವೇಷದಲ್ಲಿ ಇರುವಂತಹ ಹಾಡುಗಳ ಅಂತ ಕೇಳ್ತಾ ಇದ್ದಾರೆ. ಮಾದಕ

ಕೃತಜ್ಞತೆಗಳ ಅಂತ ಹೇಳಿ ಭೀಮರಾವ್ ಅವರು ನ್ಯೂಜೆರ್ಸಿ ಅಮೆರಿಕೆಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಕೌಸಲ್ಯ ಬನಶಂಕರಿಯಿಂದ ಸಂದೇಶ ಕಳಿಸಿ ಹುಡುಗನನ್ನ ಚುಡಾಯಿಸುವ ಗೀತೆಗಳ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮೋಹದಿಂದ ಬಲೆಬಿಸುವ ಹಾಡುಗಳ ಅಂತಿದ್ದಾರೆ. ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕ್ಯಾಬರಿ ಗೀತೆಗಳ ಅಂತ ಹೇಳ್ತಾ ಇದ್ದಾರೆ ನಿರ್ಮಲಾ ಅವರು ಗೊರಗುಂಟೆ ಪಾಳ್ಯದಿಂದ. ಇಷ್ಟು ಉತ್ತರಗಳಲ್ಲಿ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಜಗದಾಂಬಿಕಾ ಹಂಸವೇಣಿ ಅವರು ನೀಡಿರುವಂತಹ ಉತ್ತರ. ಹೌದು, ವೈರಿಗಳನ್ನ ಹಿಡಿಯೋದಕ್ಕೆ ಅಂತ ಹೇಳಿ ಕ್ಲಬ್ಗೆ ಬರುವಂತಹ ನಾಯಕ ಮಾರುವೇಷದಲ್ಲಿ ಇರುವ ಹಾಡುಗಳು ಅಂತ ಹೇಳಿ ಹೇಳಿದ್ದಾರೆ ಇವರು. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇನ್ನು ಸ್ವಲ್ಪ ಕ್ರಿಸ್ಪ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಸಂಚನ್ನ ಮಾಡಿರುವಂತಹ ಹಾಡುಗಳು ಅಂದ್ರೆ ವೈರಿಗಳನ್ನ ಹಿಡಿಬೇಕು ಅಂತ ಹೇಳಿ ಒಂದು ಸಂಚನ್ನ ರೂಪಿಸಿ ಚಿತ್ರೀಕರಣಗೊಂಡಂತಹ ಹಾಡುಗಳು. ಹಾಗೆ ಹಾಡುಗಳ ಅರ್ಥವನ್ನ ನಾವು ಕೇಳ್ತಾ ಹೋದಾಗ ಕೂಡ ಆ ಒಂದು ಭಾವ ಅದರಲ್ಲಿ ಇರೋದು ಗೊತ್ತಾಗತ್ತೆ. ನಿನ್ನ ಬಿಡಲ್ಲ, ಹೇಗಾದ್ರೂ ಮಾಡಿ ಹಿಡಿದು ಹಾಕ್ಬಿಡ್ತೀನಿ ಅನ್ನುವಂಥದ್ದು ಆ ಭಾವ ಅದರಲ್ಲಿ ಇರುತ್ತೆ. ಅಂತಹ ಗೀತೆಗಳು ಆಗೆಲ್ಲ ಬಹಳಷ್ಟು ಗೀತೆಗಳು ಈ ರೀತಿ ಚಿತ್ರೀಕರಣಗೊಳ್ತಾ ಇತ್ತು. ಅಂದ್ರೆ ಬಾಂಡ್ ಸಿನಿಮಾಗಳಿರಬಹುದು, ಹಾಗೆ ಬೇರೆ ರೀತಿಯ ಒಂದು ಪತ್ತೆದಾರಿ ಕಥೆಗಳನ್ನ ಒಳಗೊಂಡಂತಹ ಚಿತ್ರಗಳಲ್ಲಿ ಈ ಒಂದು ರೀತಿಯ ಗೀತೆ ಇದ್ದೇ ಇರ್ತಾ ಇತ್ತು. ಮಾರುವೇಷದಲ್ಲಿ ಇರುವಂಥದ್ದು, ಹಾಗೆ ಅವರಿಗೆ ಗೊತ್ತಾಗದೆ ಇರೋ ಹಾಗೆ ಒಂದು ಸಂಚನ್ನ ರೂಪಿಸಿ ಒಂದು ಹೆಣೆದಂತಹ ಗೀತೆಗಳು ಇದಾಗಿರ್ತಾ ಇತ್ತು. ಅಂತಹ ಕೆಲವು ಗೀತೆಗಳನ್ನ ಆಯ್ಕೆ ಮಾಡಿ ಪ್ರಸಾರ ಮಾಡಲಾಗ್ತಾ ಇದೆ ಈ ಸಮಯದ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಮುಂದಿನ ಹಾಡು ಮೂಡಿ ಬರ್ತಾ ಇದೆ. ಭರ್ಜರಿ ಬೇಟೆ ಚಿತ್ರದಿಂದ ಎಸ್ ಜಾನಕಿಯವರ ಧ್ವನಿಯಲ್ಲಿ ಈ ಹಾಡು ಮೂಡಿ ಬರುತ್ತೆ. ಚಿ ವಿಜಯಶಂಕರ್ ಅವರು ಈ ಒಂದು ಗೀತೆಯ ಸಾಹಿತಿ. ಇಳಿಯರಾಜ ಅವರ ಸ್ವರ ಸಂಯೋಜನೆಯಲ್ಲಿ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ.

0: ಜಯ ತೆರೆ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
3: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ,
0: ಅಲಲೇ ಇರಲಿ ಗೆಲುವೆ ಬರಲಿ ನಿಜ

0: ಕಂಚಿನ ಬಲೆಯನ್ನ ಹಿಡಿದಿರುವಂತಹ ಭಾವ ಇರುವ ಗೀತೆಗಳು ಹುಳಿ ಸ್ಕೂಲ್ನ ಎರಡನೇ ಭಾಗದಲ್ಲಿ ಮುಡಿಬರ್ತಾ ಇದೆ. ಮುಂದೆ ಪ್ರಸಾರವಾಗುವಂತಹ ಗೀತೆ ಎಸ್ ಪಿ ಭಾರ್ಗವಿ ಚಿತ್ರದ್ದು. ಈ ಒಂದು ಗೀತೆಗೆ ರಾಗ ಸಂಯೋಜನೆ ಮಾಡಿ ಸಾಹಿತ್ಯವನ್ನ ರಚಿಸಿದಂತವರು ಹಂಸಲೇಖ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಈ ಗೀತೆ ಇದೆ.
1: ಕಳ್ಳ ಕಳ್ಳ ಕಳ್ಳ ಕಳ್ಳ

ಸಂಚಿನ ಬಲೆ ಹೆಣೆದಂತಿರುವ ಗೀತೆಗಳು ಇಂದಿನ ಓಲ್ಡೇಸ್ಗಳನ್ನ ಹಾಡುಗಳಾಗಿ ಮೂಡಿ ಬರ್ತಾ ಇದೆ. ಇನ್ನು ಕಾರ್ಯಕ್ರಮದ ಕೊನೆಯ ಗೀತೆ ದಾರಿ ತಪ್ಪಿದ ಮಗ ಚಿತ್ರದಿಂದ. ಇಲ್ಲೂ ಕೂಡ ಸಂಚು ಹೆಂದಿದ್ದಾರೆ, ಕಳ್ಳತನದ ಸಂಚು ಇದು. ಜಿ ವಿಜಯಶಂಕರ್ ಅವರ ಸಾಹಿತ್ಯ ಇದೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಹಾಡಿಗಿದೆ. ಉಳಿಬರುವ ಧ್ವನಿ ಪಿ ಬಿ ಶ್ರೀನಿವಾಸ್ ಅವರದು.

ಗೀತೆಯೊಂದಿಗೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಬೆಳಗಿನಿಂದಲೂ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ. ಕಾರ್ಯಕ್ರಮವನ್ನು ಕೇಳಿದಂತಹ ಹಾಗೆ ಸಂದೇಶಗಳನ್ನ ಕೂಡ ಕಳಿಸಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಸಂಜೆ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026ರ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟಪತಿಗಳು 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ತುಂಗಭದ್ರಾ ಜಲಾಶಯಕ್ಕೆ ಅಳವಡಿಸಲಾದ 33 ಸ್ಟೀಲ್ ವೇ ನೂತನ ಗೇಟುಗಳನ್ನು ನಾಡಿದ್ದು 25ರಂದು ಲೋಕಾರ್ಪಣೆಗೊಳಿಸಲಾಗುತ್ತಿದೆ. ಅಂದು ಬೆಳಿಗ್ಗೆ 11 ಗಂಟೆಗೆ ಕೊಪ್ಪಳ ಜಿಲ್ಲೆಯ ಮುನಿರಾಬಾದಿನ ಸರ್ಕಾರಿ ಪ್ರೌಢಶಾಲಾ ಮೈದಾನದಲ್ಲಿ ಕಾರ್ಯಕ್ರಮ ಜರುಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕ್ರೆಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಂದಿನ 2 ದಿನಗಳವರೆಗೆ ಅಸ್ಸಾಂ, ಮೇಘಾಲಯ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂನಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಮಣಿಪುರ ಪೊಲೀಸ್, ಸಿಆರ್ಪಿಎಫ್, ಕೋಬ್ರಾ ಮತ್ತು ಸೇನೆಯನ್ನು ಒಳಗೊಂಡ ಜಂಟಿ ಭದ್ರತಾ ಪಡೆಗಳು ನಿನ್ನೆ ಕಾಂಗ್ಪೋಕ್ಪಿ ಜಿಲ್ಲೆಯ ಲೀಲಾನ್ ವೈಫೈ ಗ್ರಾಮ ಮತ್ತು ಸುತ್ತಮುತ್ತಲಿನ ಇತರ ಹಳ್ಳಿಗಳಲ್ಲಿ ನಡೆಸಿದ ವ್ಯಾಪಕ ಶೋಧ ಕಾರ್ಯಾಚರಣೆಯಲ್ಲಿ ಅಪಾರ ಪ್ರಮಾಣದ ಶಸ್ತಾಸ್ತ ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಂಡಿವೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 57 ಅಂಕಗಳ ಇಳಿಕೆಯೊಂದಿಗೆ 77,062ರಲ್ಲಿ ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 32 ಅಂಕ ಇಳಿಕೆಯ ನಂತರ 24,071ರಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 6 ಪೈಸೆ ಇಳಿಕೆಯೊಂದಿಗೆ 94.69 ರೂಪಾಯಿಯಷ್ಟಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಇಂದಿನಿಂದ ಆರಂಭವಾಗಲಿರುವ ಯುಎಸ್ ಓಪನ್ ಸೂಪರ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ತಾರಾ ಶೆಟ್ಲರ್ಗಳಾದ ಲಕ್ಷ್ಯ ಸೇನ್ ಮತ್ತು ತನ್ವಿ ಶರ್ಮಾ ಭಾರತದ ಸವಾಲನ್ನು ಮುನ್ನಡೆಸಲಿದ್ದಾರೆ. ಹಾಕಿಯಲ್ಲಿ ಭಾರತೀಯ ಪುರುಷರ ಹಾಕಿ ತಂಡವು ಇಂದು ಎಫ್ಐಎಚ್ ಪ್ರೊ ಲೀಗ್ ಆರಂಭಿಕ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದ ಈ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬುವ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಮಹಾಭಾರತ ಹೀಗೆನ್ನುತ್ತದೆ, ಮನುಷ್ಯನನ್ನ ಕೆಡಿಸುವ ಮುಖ್ಯ ಪ್ರವೃತ್ತಿ ಕೋಪ. ಕೋಪಿಷ್ಟ ಪಾಪ ಕಾರ್ಯಗಳಲ್ಲಿ ತಾನಾಗಿ ತೊಡಗುತ್ತಾನೆ. ಕಠಿಣ ಮಾತಿನಿಂದ ಪೂಜ್ಯರನ್ನು ಅವಮಾನಿಸುತ್ತಾನೆ. ಕೋಪ ಬಂದವನಿಗೆ ಈ ಮಾತನ್ನ ಹೇಳಬಹುದು, ಈ ಮಾತನ್ನು ಹೇಳಬಾರದು ಎಂಬ ಪರಿಜ್ಞಾನ ಇರುವುದಿಲ್ಲ. ಕೋಪದಲ್ಲಿ ಮನುಷ್ಯ ಒಳ್ಳೆಯವರನ್ನ ಹಿಂಸಿಸುತ್ತಾನೆ, ಕೆಟ್ಟವರನ್ನ ಪೂಜಿಸುತ್ತಾನೆ, ತನ್ನನ್ನೇ ತಾನು ವಿನಾಶಕ್ಕೆ ಒಡ್ಡಿಕೊಳ್ಳುತ್ತಾನೆ. ಆದ್ದರಿಂದ ತಾಳ್ಮೆಯೇ ಮನುಷ್ಯನಿಗೆ ಏಳಿಗೆಗೆ ದಾರಿ.
3: ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 102.9 FM ವಿವಿಧ ಭಾರತೀಯನ್ನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. 11:04:25 ಸಮಯಾಗಿದೆ. ಇನ್ನೀಗ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನ ಕೇಳ್ತೀರಿ. ಅದಾದ ನಂತರ 11:30 ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಂಸಲೇಖ ಅವರನ್ನ ಕುರಿತಂತಹ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 12:05 ಎಂದಿನಂತೆ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಕರೆಗೊಂದು ಹಾಡು ಪ್ರಸಾರವಾಗುತ್ತೆ. ಅದಾದ ನಂತರ 1:20 ಮಂಗಳವಾರದ ಮಧ್ಯಾಹ್ನದ ಕಾರ್ಯಕ್ರಮ ರಸಪ್ರಶ್ನೆ ಗೇಮ್ ಶೋ.

0: ಕೇಳ್ತೀರಿ. ಈ ಕಾರ್ಯಕ್ರಮಕ್ಕೆ ನೀವು ಕೂಡ ನಿಮ್ಮ ಉತ್ತರಗಳನ್ನ ಕಳಿಸ್ಕೊಡ್ತೀರಿ. ಆಮೇಲೆ 2:15 ಸ್ಪಂದನ ಕಾರ್ಯಕ್ರಮ, ನೀವು ನಾವು ಸ್ಪಂದನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳನ್ನ ನೀವು ಕೇಳ್ತೀರಿ. 3:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 4:00-5:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆಯನ್ನ ಕೇಳಬಹುದು. ಹಾಗೆ ನಮ್ಮ ಸಂಜೆ ಪ್ರಸಾರದಲ್ಲಿ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು, 5:40 ಕಾನೂನು ಅರಿವಿನ ಸರಣಿ ನ್ಯಾಯವಾಣಿ, ಅದಾದ್ಮೇಲೆ 6:00 ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮ, 6:55 ಕನ್ನಡ ರತ್ನ ಭಂಡಾರ, 7:22 ಕಗ್ಗದ ಸಿರಿ, ಅದಾದ ನಂತರ ರಾತ್ರಿ 8:02 ಮಂಗಳವಾರದ ವಿಶೇಷ ಕಾರ್ಯಕ್ರಮ. ನಿಮ್ಮ ಆಯ್ಕೆ, ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನ ವಿವಿಧ ಭಾರತಿಯಿಂದ ಈ ರಾತ್ರಿ ಕೂಡ ಕೇಳಬಹುದು. ಹಾಗೆ 9:15 ಹಿಂದಿ ಮೆಲಡೀಸ್, ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತೀರಿ. ಅದಾದ ನಂತರ 10:02 ಪ್ರೇಮ ನಿನಾದ, ಪ್ರೇಮ ಗೀತೆಗಳ ಪ್ರಸಾರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ. ಇನ್ನು ಮುಂದೆ ಪ್ರಸಾರ ಆಗುವಂತಹ ಕಾರ್ಯಕ್ರಮಗಳ ವಿವರವನ್ನ ಇದುವರೆಗೆ ಕೇಳಿದ್ರಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಚಿತ್ರಗೀತೆಗಳ ಈ ಪ್ರಸಾರದಲ್ಲಿ ಕಾರ್ಯಕ್ರಮದ ಆರಂಭಕ್ಕೆ ಕೇಳಿ ಯುಗಾದಿ ಚಿತ್ರದ ಗೀತೆ. ಚಿತ್ರ ಅವರ ಧ್ವನಿಯಲ್ಲಿದೆ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ.

ಏನಾಯ್ತು ಏನಾಯ್ತು ಅಂತ ಕುನಾಲ್ ಗಾಂಜಾವಾಲ ಅವರು ಹಾಡಿದ್ರು ವಿದ್ಯಾರ್ಥಿ ಚಿತ್ರಕ್ಕಾಗಿ. ಆರ್ ಪಿ ಪಟ್ನಾಯಕ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಇತ್ತನೆ ಕೇಳಿದ್ರೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಯುಗ ಚಿತ್ರದ ಹಾಡು ಯಾವನೋ ಯಾವನೋ ಅಂತ ಕೇಳ್ತಾ ಇದ್ರು. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ಅರ್ಜುನ್ ಅವರ ಸಂಗೀತವಿತ್ತು. 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಯಾವಾಗಲೂ ನಿಮ್ಮ ಸಂಗಡ. ತಮಾಷೆಗಾಗಿ ಚಿತ್ರದ ಹಾಡನ್ನ ಕೇಳಿ ನಿಹಾಲ್ ಮತ್ತು ಲಕ್ಷ್ಮಿ ಅವರ ಧ್ವನಿಗಳು. ಶಿವು ಸಾಹಿತ್ಯ ಆರ್ ಪಿ ಪಟ್ನಾಯಕ್ ಸಂಗೀತವನ್ನ ನೀಡಿದ್ದಾರೆ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನ ಕೇಳಿದ್ರಿ. ಶುಕ್ರ ಚಿತ್ರದ ಹಾಡು ಒಲವಿನ ಗೆಳೆಯ ಅನ್ನುವ ಹಾಡು, ಅದು ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿತ್ತು. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ಗೌತಮ್ ಅವರ ಸಂಗೀತ ಸಂಯೋಜನೆ ಇತ್ತು. ಸವಿ ಸವಿ ನೆನಪು ಚಿತ್ರದ ಹಾಡು, ಸವಿಯೋ ಸವಿಯೋ ಅಂತ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿದ್ದು. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ ಇತ್ತು. ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು.

ನಮಸ್ತೆ, ಗುಡ್ ಮಾರ್ನಿಂಗ್, ಶುಭ ದಿನ. ಸಮಯ ಆಗಿದೆ 11:31. ಇನ್ನೀಗ ಕೇಳಿ ಕಾರ್ಯಕ್ರಮ ಕಲಾಭಾರತಿ. ಈಗಾಗಲೇ ಹೇಳಿದ ಹಾಗೆ ಕಲಾಭಾರತಿ ಕಾರ್ಯಕ್ರಮದ ಇಂದಿನ ತಾರೆ ಹಂಸಲೇಖ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮವನ್ನ ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿಗೆ ನಿಲ್ಲಿಸಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ. ಯಾಕಂದ್ರೆ ಇವರೇನು ಸಾಮಾನ್ಯರಲ್ಲ, ಹಲವಾರು ಪ್ರತಿಷ್ಠಿತ ರಾಷ್ಟ್ರೀಯ ರಾಜ್ಯ ಮಟ್ಟದ ಪ್ರಶಸ್ತಿಗಳ ಸರದಾರ. ಕೆಲವರು ಇವರನ್ನ ನಾದ ಬ್ರಹ್ಮ ಅಂದ್ರು. ಸರಸ್ವತಿ ಪುತ್ರ, ಅಕ್ಷರಗಳ ಮಿತ್ರ, ಕಲೆಗೆ ಸಂಗೀತಕ್ಕೆ ತುಂಬಾ ಹತ್ರ, ಭಾಷೆಗೆ ಭಾವನೆಗೆ ಇವರದ್ದು ದೇಸಿ ಸೂತ್ರ. ಜ್ಞಾನದ, ನಾದದ, ವೇದದ, ಪದ್ಯದ, ಗದ್ಯದ, ಜಾನಪದ ಸೊಗಡಿನ ಪ್ರತಿಭಾ ಸಂಪನ್ನ ಅಂದ್ರು ಕೆಲವರು. ಮತ್ತೆ ಕೆಲವರು ಮಹಾಗುರು ಅಂದ್ರು. ಮತ್ತೆ ಕೆಲವರು ಸಾಮಾನ್ಯ ಜನರ ಆಡು ಭಾಷೆಯನ್ನ ಹಾಡಿನಲ್ಲಿ ತಂದವರು, ಕನ್ನಡ ಚಿತ್ರ ಸಂಗೀತಕ್ಕೆ ಹೊಸ ದಿಕ್ಕು ತೋರಿದ ಕಲಾ ತಪಸ್ವಿ ಅಂತಾನು ಹೇಳಿದ್ರು. ಹೀಗೆ ಅವರನ್ನ ಹತ್ತಿರದಿಂದ ದೂರದಿಂದ ಕಂಡವರು, ಕೇಳಿದವರು, ನೋಡಿದವರು ಅವರನ್ನ ಬಣ್ಣಿಸಿದ್ದು ಹೀಗೆ ಅವರೇ ನಮ್ಮ ಹಂಸಲೇಖ ಗಂಗರಾಜು.

ಮೂಲ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದೇ ಗೀತೆ ಆಕಸ್ಮಿಕ ಚಿತ್ರದಿಂದ ಆರಿಸಿಕೊಂಡಿದ್ದು ಡಾ ರಾಜ್ಕುಮಾರ್ ಅವರು ಹಾಡಿಗೆ ದನಿಯಾಗಿದ್ದರು. ಜೂನ್ 23 ಹಂಸಲೇಖ ಅವರ ಜನ್ಮದಿನ. ಗೀತ ರಚನೆ, ಸಂಗೀತ ಸಂಯೋಜನೆ, ಗಾಯಕ, ಸಿನಿಮಾ ನಿರ್ದೇಶಕ, ನೂರಾರು ಸಿನಿಮಾಗಳಿಗೆ, ಸಾವಿರಾರು ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಕಥೆ, ಚಿತ್ರಕಥೆ, ಸಂಭಾಷಣೆಯನ್ನು ಕೂಡ ಮಾಡಿದ್ದಾರೆ. ನಾವೆಲ್ಲರೂ ಮತ್ತೆ ಮತ್ತೆ ಅವರ ಹಾಡುಗಳನ್ನು ಕೇಳ್ತಾನೇ ಇರ್ತೇವೆ. ಸಾಹಿತ್ಯ, ಸಂಗೀತ ಅವರ ವಿಚಾರಗಳಿಂದ ಜನರನ್ನ ರಂಜಿಸುತ್ತಾ, ಅಗತ್ಯ ಬಿದ್ದಾಗ ಎಚ್ಚರಿಸುತ್ತಾ, ಕಳೆದ 40 ದಶಕಗಳಿಂದ ಕನ್ನಡಮ್ಮನ ಸೇವೆಯಲ್ಲಿ ನಿರತರಾಗಿದ್ದಾರೆ ಹಂಸಲೇಖ. ಪ್ರೇಮಲೋಕ ಸಿನಿಮಾದಿಂದ ಬಂದ ಹಾಡುಗಳು ನಮ್ಮ ಕನ್ನಡ ಸಿನಿಮಾ ರಂಗದ ಹಾಡುಗಳ ಬಗೆಗಿನ ದೃಷ್ಟಿಕೋನವನ್ನೇ ಬದಲಾಯಿಸಿತು. ಅವರ ಸಾಹಿತ್ಯದಲ್ಲಿ ಭಕ್ತಿ, ಪ್ರೀತಿ, ವಿರಹ, ಪೋಲಿ ಹೀಗೆ ನಾನಾ ಬಗೆಯ, ಅಂದ್ರೆ ಹುಟ್ಟಿನಿಂದ ಸಾವಿನವರೆಗೆ ಇವರ ಲೇಖನಿಯಲ್ಲಿ ಹಾಡುಗಳು ಮೂಡಿಬಂದಿವೆ. ಹಂಸಲೇಖ ಅವರು ಎಲ್ಲ ರೀತಿಯ ಹಾಡುಗಳನ್ನು ಬರೆದಿದ್ದಾರೆ. ಕಮರ್ಷಿಯಲ್ ಸಿನಿಮಾಗಳ ಮಧ್ಯೆ ಕೂಡ ಅವರು ಭಕ್ತಿ, ತತ್ವ ಪದಗಳ ಹಿನ್ನೆಲೆಯ ಸಿನಿಮಾಗಳಿಗೆ ಕೂಡ ಸಂಗೀತವನ್ನ ಕೊಟ್ಟಿದ್ದಾರೆ. ಶ್ರೀ ಮಂಜುನಾಥ ಸಿನಿಮಾದ ಹಾಡುಗಳಂತೂ ಸಂಗೀತ ಎಲ್ಲವೂ ಕೂಡ ಸೂಪರ್ ಹಿಟ್ ಆಗಿತ್ತು. ಹಾಗೆಯೇ ಮಹಾತ್ಮ ಕಬೀರ್ ಅನ್ನುವಂತಹ ಸಿನಿಮಾ, ಕಬೀರ್ ದಾಸರ ಜೀವನ ಚರಿತ್ರೆಯನ್ನ ಆಧರಿಸಿದ ಸಿನಿಮಾದಲ್ಲಿ ಕೂಡ ಕಬೀರರ ದೋಹಗಳನ್ನ, ಭಕ್ತಿ ಗೀತೆಗಳನ್ನ ಹಂಸಲೇಖ ಅವರು ತಮ್ಮ ಸಿನಿಮಾದಲ್ಲಿ ಬಹಳ ಮಧುರವಾಗಿ ಸಂಯೋಜನೆ ಮಾಡಿದ್ದಾರೆ. ಇನ್ನು ನವಶಕ್ತಿ ವೈಭವ ಅನ್ನುವ ಸಿನಿಮಾದಲ್ಲಿ ಕೂಡ ದೇವಿಯ 9 ರೂಪಗಳನ್ನು ಆರಾಧಿಸುವಂತಹ ಭಕ್ತಿ ಪ್ರಧಾನವಾದ ಹಾಡುಗಳನ್ನು ಬರೆದುಕೊಟ್ಟಿದ್ದಾರೆ.

ಶಂಕರ್ ಮಹಾದೇವನ್ ಅವರು ಹಾಡಿಗೆ ಧ್ವನಿಯಾಗಿದ್ರು. ವೇದವ್ಯಾಸ ಅವರ ಸಾಹಿತ್ಯ ಇತ್ತು. ಹಂಸಲೇಖ ಅವರ ಸಂಗೀತ ಸಂಯೋಜನೆ ಇತ್ತು. ಶ್ರೀ ಮಂಜುನಾಥ ಚಿತ್ರದ ಹಾಡನ್ನ ನೀವು ಕೇಳಿದ್ದು. ಕಲಾಭಾರತಿ ಕಾರ್ಯಕ್ರಮ June 23 ಹಂಸಲೇಖ ಅವರ ಜನ್ಮದಿನ. ಹಂಸಲೇಖ ಅವರು ಸಿನಿಮಾ ರಂಗದಲ್ಲಿ ಪ್ರೀತಿ ಎನ್ನುವ ಒಂದು ಭಾವನೆಯನ್ನ ಅತ್ಯಂತ ಸುಂದರವಾಗಿ ಒಂದಷ್ಟು ಹೊಸ ರೀತಿಯಲ್ಲಿ ಹೊಸ ಅಲೆಯ ಮೂಲಕ ಒಂದು ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿದ್ರು. ನಾದ ಬ್ರಹ್ಮ ಅಂತ ಅವ್ರನ್ನ ಕರೀತಾರೆ. ಅಂದ್ರೆ 1980-90 ಸಂದರ್ಭದಲ್ಲಿ ಅವರು ಬರೆದಂತಹ ಪ್ರೇಮ ಗೀತೆಗಳು ಇವತ್ತಿಗೂ ಕೂಡ ಪ್ರೇಮಿಗಳ ದಿವ್ಯ ಮಂತ್ರ ಅಂತಾನೆ ಹೇಳ್ತಾರೆ. ಅವರು ಸಾಕಷ್ಟು ಪ್ರೀತಿ ಪ್ರೇಮದ ಹಾಡುಗಳನ್ನ ಬರೆದಿದ್ದಾರೆ. ಅದರಲ್ಲೂ ಪ್ರೇಮಲೋಕದ ಎಲ್ಲ ಹಾಡುಗಳು, ಪ್ರೇಮಲೋಕದ ಪಾರಿಜಾತವಿ, ಯಾಕೆ ನೀನು ಎದೆ ತುಂಬಿದೆ, ಪ್ರೀತಿ ನೀನಿಲ್ಲದೇನ ಹೇಗಿರಲಿ, ಒಂದೇ ಉಸಿರಂತೆ ನಾನು ನೀನು, ಕೇಳಿ ಪ್ರೇಮಿಗಳೇ ಒಬ್ಬಳು ಸುಂದರಿ ಇದ್ದಳು ಅಂತ ಹೇಳ್ತಾರೆ.

ಜೊತೆಗೆ ಬೇರೆ ಬೇರೆ ರೀತಿಯ ಪ್ರೀತಿ ಪ್ರೇಮದ ಹಾಡುಗಳು, ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ ಪ್ರೇಮಲೋಕದ ಎಲ್ಲ ಹಾಡುಗಳು ಕೂಡ ಅವ್ರಿಗೆ ಅಂದ್ರೆ ಯಂಗ್ಸ್ಟರ್ಸ್ಗೆ ನವ ತರುಣ ತರುಣಿಯರಿಗೆ ಒಂದ್ ರೀತಿ ದಿವ್ಯ ಮಂತ್ರ, ಮತ್ತೆ ಯುವ ಮನಸ್ಸುಗಳಲ್ಲಿ ಪ್ರೀತಿಯ ಒಂದು ರೋಮಾಂಚನವನ್ನೇ ಕೊಟ್ಟಿಕೊಡುವಂತಹ ಹಾಡುಗಳನ್ನ ಬರೆದುಕೊಟ್ಟವರು ಹಂಸಲೇಖ ಅವರು. ಬರೀ ಆಕರ್ಷಣೆ ಮಾತ್ರ ಅಲ್ಲ, ಪ್ರೀತಿಯಲ್ಲಿನ ಒಂದು ನಿಷ್ಕಲ್ಮಶತೆ ಮತ್ತೆ ಸಂಗಾತಿ ದೂರ ಆದಾಗ ಆಗುವಂತಹ ನೋವು ಇವೆಲ್ಲವನ್ನು ಕೂಡ ಅವರ ಹಾಡುಗಳಲ್ಲಿ ನಾವು ಗಮನಿಸಬಹುದು. ಮತ್ತೆ ಪ್ರೇಮಿಗಳಿಗೆ ಕೊಡುವಂತಹ ಸಂದೇಶ ಇರಬಹುದು, ಪ್ರೀತಿಸೋದಕ್ಕೆ ಧೈರ್ಯ ಬೇಕು ಅಂತ ಹೇಳೋದು, ಪ್ರೀತಿ ಮತ್ತೆ ಪ್ರಕೃತಿಯನ್ನ ಹೋಲಿಸಿ ಬರೆಯುವಂತಹ ಹಾಡುಗಳು ಇವೆಲ್ಲವೂ ಕೂಡ ಹಂಸಲೇಖ ಅವರ ಲೇಖನಿಯಿಂದ ಬಂದಂತಹ ರಣಧೀರ ರಾಮಾಚಾರಿ ಓಂ ಮುಂತಾದ ಬಹಳಷ್ಟು ಹಾಡುಗಳನ್ನ ನಾವು ಕೇಳಿದಾಗ ಅನ್ಸುತ್ತೆ ಎಲ್ಲ ಭಾವಗಳು ಕೂಡ ಹಂಸಲೇಖ ಅವರ ಲೇಖನಿಯಲ್ಲಿ ಬಹಳ ಸರಳವಾಗಿ ಅರಳಿ ನಿಂತಹ ಹೂವುಗಳು ಈ ಹಾಡುಗಳು.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬುವ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27 15 ಲಕ್ಷ ಸಸಿಗಳನ್ನು ನೀಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
3: ಅನಾಥ ಬ್ರಹ್ಮ ಮಹಾಗುರು ಅಂತೆಲ್ಲ ಕರೆಸಿಕೊಳ್ಳುವಂತಹ ಹಂಸಲೇಖ ಅವರ ಜನ್ಮದಿನದ ಪ್ರಯುಕ್ತ ಅವರ ಬಗ್ಗೆ ಮಾತಾಡ್ತಾ ಅವರದ್ದೇ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ದೇವೆ. ಯಾರೇ ನೀನು ಚೆಲುವೆ ಚಿತ್ರದ ಹಾಡು ಕೇಳಿದ್ರೆ ಶ್ರೀನಿವಾಸ್ ಮತ್ತು ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. 11:51 ಸಮಯ ಆಗಿದೆ. ಪ್ರೀತಿ, ಪ್ರೇಮ, ಪ್ರಣಯ, ಜೀವನ ಮೌಲ್ಯ, ಸ್ನೇಹ, ಸಂಬಂಧ, ಸಮಾಜದಲ್ಲಿರುವಂತಹ ನೈಜ ಸ್ವರೂಪದ ಘಟನಾವಳಿಗಳನ್ನ ತಮ್ಮ ಸಾಹಿತ್ಯದಲ್ಲಿ ನೀಡಿದ್ದಾರೆ ಹಂಸಲೇಖ ಅವರು. ಕನ್ನಡಿಗನಾಗಿ ಹುಟ್ಟಿದ ಮೇಲೆ ನೀನೇ ಪುಣ್ಯವಂತ, ಎಂಥೆಂಥ ಮಹಾನ್ ಭಾವರಲ್ಲಿದ್ದಾರೆ ಅಂತ ಸಾರುವಂತಹ ಹಾಡು, ಅದರಲ್ಲೂ ಆಕಸ್ಮಿಕ ಸಿನಿಮಾದ ಹಾಡು ಅಣ್ಣಾವರ ಧ್ವನಿಯಲ್ಲಿ ಮತ್ತಷ್ಟು ಜನಪ್ರಿಯವಾಯಿತು. ಹಂಸಲೇಖ ಅವರು ಬದುಕನ್ನ ಒಂದು ಸುಂದರ ಪಯಣ, ಒಂದು ಸವಾಲು ಅಂತಾನೆ ಹೇಳ್ತಾರೆ. ಅವ್ರ ಪ್ರಕಾರ ಜೀವನದಲ್ಲಿ ಕಷ್ಟ ಸುಖ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಬದುಕಿಗೆ ಸ್ನೇಹ ಸಂಬಂಧಗಳು ಕೂಡ ಬೇಕು. ಮನುಷ್ಯನ ಬದುಕಿಗೆ ಒಂಟಿತನಕ್ಕಿಂತ ಹೆಚ್ಚಾಗಿ ಸಂಬಂಧಿಕರು, ಸ್ನೇಹಿತರು ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ತಮ್ಮ ಸಾಹಿತ್ಯದಲ್ಲಿ ತರ್ತಾರೆ. ಹಾಗೆ ಅವರು ತಾವು ಕೂಡ ಸಮಾಜ ಮುಖಿಯಾಗಿ ಚಿಂತನೆ ಮಾಡ್ತಾ ವೈಯಕ್ತಿಕ ಬದುಕಿನ ದೃಷ್ಟಿಕೋನ ಕೂಡ ಒಂದು ರೀತಿ ಸಮಾಜ ಮುಖಿಯಾಗಿ ಸಾಕ್ತಾ ಇದೆ. ಬದಲಾಗಿ ನಮಗೋಸ್ಕರ ಈ ಸಮಾಜ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ, ಅದರ ಬದಲಾಗಿ ನಾವು ಕೂಡ ಸಮಾಜಕ್ಕೆ ಏನಾದರೂ ಒಂದಿಷ್ಟು ಕೊಡಬೇಕು ಅಂತಾನೆ ಒಂದು ದೇಸಿ ವಿದ್ಯಾಸಂಸ್ಥೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬಡ ಹಿಂದುಳಿದ ಮಕ್ಕಳಿಗೆ ಅವರು ಹಂಸಲೇಖ ದೇಶಿ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಉಚಿತ ಕಲೆ ಮತ್ತು ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ಬದುಕಿನ ಬೇರುಗಳು ಇರುವುದು ಜಾನಪದ ಕಲೆಯಲ್ಲಿ ಅಂತ ಹೇಳಿ ಜಾನಪದ ಕಲೆಯನ್ನ ಉಳಿಸೋದಕ್ಕೆ ಕೂಡ ತಮ್ಮ ಟ್ರಸ್ಟ್ನ ಮೂಲಕ ನಿರಂತರವಾಗಿ ಅವರು ಶ್ರಮಿಸ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನಾವು ಸಂತೋಷವಾಗಿರಲಿ ಅಥವಾ ದುಃಖವಾಗಿರಲಿ, ಬದುಕಿನಲ್ಲಿ ನಿರಂತರವಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಇರಬೇಕು, ಅದು ನಮ್ಮ ಮನಸ್ಸನ್ನ ಸಮತೋಲನದಲ್ಲಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಅಂತಾರೆ ಹಂಸಲೇಖ.

ಪಾಲುಂಡ ತವರು ಚಿತ್ರದ ಗೀತೆ ಚಿತ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಹಂಸಲೇಖ ಅವರಿಗೆ ಗಾನಯೋಗಿ ಪಂಚಾಕ್ಷರ ಗವಾಯಿ ಸಿನಿಮಾದ ಸಂಗೀತ ನಿರ್ದೇಶನಕ್ಕಾಗಿ ಅವರಿಗೆ ಪ್ರಶಸ್ತಿ ಬಂದಿದೆ. ಈ ಸಿನಿಮಾದಲ್ಲಿ ಅವರು ಸಾಕಷ್ಟು ಪ್ರಬುದ್ಧರಾಗಿ ಅಂದ್ರೆ ಈ ಸಿನಿಮಾಕ್ಕೆ ಅವರು ಒಂದು ಮನೋರಂಜನೆಯ ಸಂಗೀತ ಮಾತ್ರ ಅಲ್ಲ, ಹಿಂದೂಸ್ತಾನಿ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಘನತೆಯನ್ನ ಎತ್ತಿ ಹಿಡಿದಿದ್ದಾರೆ. ಇದರಲ್ಲಿ ಶಿಶುನಾಳ ಶರೀಫರು, ಪುರಂದರದಾಸರು, ನಿಜಗುಣ ಶಿವಯೋಗಿಗಳ ತತ್ವ ಪದವನ್ನು ಕೂಡ ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿ ಬಳಸಿಕೊಂಡಿದ್ದಾರೆ. ನೀಡು ಶಿವ, ಆಮೇಲೆ ಗಾನವಿದ್ಯಾ ಬಡಿ, ಮಣ್ಣಿಂದ ಕಾಯ, ನಾನಾ ಎಂಬುದು, ಪರಮಾರ್ಥ ತತ್ವ, ಈ ಎಲ್ಲ ಹಾಡುಗಳು ಕೂಡ ಬಹಳ ವಿಶೇಷವಾಗಿ ಸಂಯೋಜನೆ ಮಾಡಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ಈ ಸಿನಿಮಾ. ಮತ್ತೆ ಇದ್ರ ಜೊತೆಗೆ ಶ್ರೀ ಮಂಜುನಾಥ, ಆಮೇಲೆ ಈಗ ತಾನೇ ಕೇಳಿದ್ರಲ್ಲ ನೀವು ಹಾಲುಂಡ ತವರು, ಕರುಳಿನ ಕುಡಿ, ಈ ಎಲ್ಲ ಸಿನಿಮಾಗಳಿಗೂ ಕೂಡ ಅವರು ಪ್ರಶಸ್ತಿಗಳನ್ನ ಗೌರವಗಳನ್ನ ಪಡ್ಕೊಂಡಿದ್ದಾರೆ. ಸಂಗೀತ ಸಾಗರ, ಗಾನಯೋಗಿ ಪಂಚಾಕ್ಷರ ಗವಾಯಿ, ನಾದಬ್ರಹ್ಮ, ಹಂಸಲೇಖ ಅವರ ವೃತ್ತಿ ಜೀವನದ ಅತ್ಯಂತ ಒಂದು ಮೈಲಿಗಲ್ಲದಂತ ಒಂದು ಸಿನಿಮಾ. ಅದರಲ್ಲಿ ಶಾಸ್ತ್ರೀಯ ಸಂಗೀತವನ್ನ ಇವರು ಅಳವಡಿಸಿಕೊಂಡಿದ್ದಾರೆ. ರಾಷ್ಟ್ರ ಪ್ರಶಸ್ತಿಯನ್ನ ಈ ಸಿನಿಮಾಕ್ಕಾಗಿ ಪಡ್ಕೊಂಡಿದ್ದಾರೆ.

0: ಪಡ್ಡೆಗಳ ಪಾಲಿನ ಪ್ರೇಮ ಗುರು ತತ್ವಜ್ಞಾನಿ ಪ್ರೇಮಿಗಳಿಗೆ ದಾರಿ ದೀಪ ಸಂಗೀತಕ್ಕೆ ಪ್ರೇಮ ಪಾಠ ಹೇಳಿದ ಮೇಷ್ಟ್ರು ಅಂತಾನೆ ಕರೀತಾರೆ ಹಂಸಲೇಖ ಅವರನ್ನ. ಗೀತ ರಚನೆ, ಸಂಭಾಷಣೆ, ಚಿತ್ರಕಥೆ, ಗಾಯನ, ಸಂಗೀತ ನಿರ್ದೇಶನ, ನಿರ್ಮಾಪಕ, ಹೀಗೆ ಎಲ್ಲ ವಿಭಾಗಗಳನ್ನ ಸಮರ್ಥವಾಗಿ ನಿಭಾಯಿಸಿದ ಏಕೈಕ ಸಂಗೀತ ನಿರ್ದೇಶಕ ಅನ್ನುವ ಕೀರ್ತಿ ಇವರದ್ದು. ಈ ದಿನ ಅವರ ಜನ್ಮದಿನ, ಅವರಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಕಲಾಭಾರತಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಸಮಯ 12 ಗಂಟೆ, ಕೇಳೋಣ ಪ್ರದೇಶ ಸಮಾಚಾರ ಧಾರವಾಡ.
1: ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಶರಣಶ್ರೇಷ್ಠರಾದ ಜಯದೇವಿ ತಾಯಿ ಲಿಗಾಡೆಯವರ ಜನ್ಮದಿನವೆಂದು

ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ್ ಕ್ಷೇತ್ರದ ಶಾಸಕ ಆರ್ವಿ ದೇಶಪಾಂಡೆ, ಜಯದೇವಿ ತಾಯಿ ಲಿಗಾಡೆ ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ದಾಸುಮನ ಸಮರ್ಪಿಸಿದ್ದಾರೆ. ಮಹಾರಾಷ್ಟದ ಸೋಲಾಪುರದಲ್ಲಿ ವಾರದ ಮಲ್ಲಪ್ಪನವರ ಮೊಮ್ಮಗಳಾಗಿ ಜನಿಸಿ ಕನ್ನಡವನ್ನು ತಮ್ಮ ಉಸಿರಾಗಿಸಿಕೊಂಡು ಸ್ತ್ರೀ ಶಿಕ್ಷಣದ ಮಹತ್ವ ಸಾರಿದ ಕರ್ನಾಟಕ ಏಕೀಕರಣದ ಹೋರಾಟದಲ್ಲಿ ಅವರು ತೋರಿದ ಬದ್ದತೆ ನಾಡಿಗೆ ಸ್ಫೂರ್ತಿ ದೀವಿಗೆ ಎಂದಿದ್ದಾರೆ. ಧಾರವಾಡ, ಗದಗ್ ಹಾಗೂ ಹಾವೇರಿ ಜಿಲ್ಲೆಯ ಮೂವರು ವಿದ್ಯಾರ್ಥಿನಿಯರು ಸಮುದ್ರ ಮಟ್ಟದಿಂದ 15,500 ಅಡಿ ಎತ್ತರದ ಉತ್ತರಾಖಂಡದ ಉತ್ತರಕಾಶಿಯ ಹುರ್ರಾ ಟಾಪ್ ಪರ್ವತ ಏರಿ ದಾಖಲೆ ಬರೆದಿದ್ದಾರೆ. ಗದಗ್ ಜಿಲ್ಲೆ ಜಕ್ಲಿ ಗ್ರಾಮದ ನಿವಾಸಿ ಗದಗ್ ಜೆಟಿ ಕಾಲೇಜಿನ ಪದವಿ ವಿದ್ಯಾರ್ಥಿನಿ ಸೃಷ್ಟಿ ಉಮೇಶ್ ಮೇಟಿ, ಧಾರವಾಡ ಜಿಲ್ಲೆ ಅಣ್ಣಿಗೇರಿ ನಿವಾಸಿ ಗದಗ್ ಎಎಸ್ಎಸ್ ಕಾಲೇಜಿನ ವಿದ್ಯಾರ್ಥಿನಿ ಅಶ್ವಿನಿ ಹಾಗೂ ಹಾವೇರಿ ಜಿಲ್ಲೆ ಯಕಲಾಸ್ಪುರದ ನಿವಾಸಿ ಮುಂಡರಗಿ ಕೆಆರ್ಬಿ ಕಾಲೇಜಿನ ಜಯಲಕ್ಷ್ಮಿ ಎನ್ಸಿಸಿ ಕೆಡೆಟ್ಗಳಾಗಿದ್ದು ಉತ್ತರಾಖಂಡದ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ನಲ್ಲಿ ಪರ್ವತಾರೋಹಣ ತರಬೇತಿ ಪಡೆದಿದ್ದಾರೆ. ದಯಾಮರಣಕ್ಕಾಗಿ ಹೋರಾಡುತ್ತಿರುವ ನಿವೃತ್ತ ಶಿಕ್ಷಕಿ ದಾವಣಗೆರೆಯ ಕರಿಬಸಮ್ಮ ಅವರು ಭಾರತೀಯ ಸೇನೆಗೆ 10 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಡಾ ಜೆಎಂ ಗಂಗಾಧರ ಸ್ವಾಮಿ ಚೆಕ್ ವಿತರಿಸಿ ಅಭಿನಂದಿಸಿದರು. ವಿಧಾನ ಪರಿಷತ್ ಮಾಜಿ ಮುಖ್ಯ ಸಚೇತಕ ಎಎಚ್ ಶಿವಯೋಗಿ ಸ್ವಾಮಿ ಉಪಸ್ಥಿತರಿದ್ದರು. ಶ್ರೇಷ್ಠ ರಾಜನೀತಿಜ್ಞ ಭಾರತೀಯ ಜನಸಂಘದ ಸಂಸ್ಥಾಪನಾ ಸಮಿತಿ ಸದಸ್ಯ ಡಾ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿಯಿಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದು ಅವರ ರಾಷ್ಟ್ರಭಕ್ತಿ, ನಿಸ್ವಾರ್ಥ ಸೇವೆ ಹಾಗೂ ಆದರ್ಶಗಳು ಸ್ಫೂರ್ತಿದಾಯಕ ಎಂದಿದ್ದಾರೆ. ದೇಶದಲ್ಲೇ ಅತ್ಯಂತ ಸುಂದರ ರಾಜ್ಯದ ಕರಾವಳಿಯನ್ನು ವಿಶ್ವಸ್ತರದ ಪ್ರವಾಸೋದ್ಯಮ ಜಾಲವಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಸಂಕಲ್ಪಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಸ್ಥಳೀಯ ಸಂಸ್ಕೃತಿ, ನೈಸರ್ಗಿಕ ಸೌಂದರ್ಯವನ್ನು ಜಗತ್ತಿಗೆ ಪರಿಚಯಿಸುವುದು, ಸುಸ್ಥಿರ ಹಾಗೂ ಪರಿಸರ ಸ್ನೇಹಿ ಅಭಿವೃದ್ದಿಗೆ ಒತ್ತು ನೀಡಲು ವಿಧಾನಸೌಧದಲ್ಲಿ ನಡೆದ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ದಿ ಸಭೆಯಲ್ಲಿ ತೀರ್ಮಾನಿಸಿದ್ದಾಗಿ ಅವರು ಹೇಳಿದರು. ಭಾರತ 5 ಲಕ್ಷಕ್ಕೂ ಹೆಚ್ಚು ಅಂಗಾಂಗ ದಾನದ ಪ್ರತಿಜ್ಞೆಗಳನ್ನು ದಾಖಲಿಸಿದ್ದು ಜೀವ ಉಳಿಸುವ ಅಂಗಾಂಗ ಮತ್ತು ಅಂಗಾಂಶ ದಾನದ ಬಗ್ಗೆ ನಾಗರಿಕರಲ್ಲಿ ಸಹಾನುಭೂತಿ ಮತ್ತು ಸಾಮೂಹಿಕ ಬದ್ದತೆಯನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಅಂಗಾಂಶ ಕಸಿಗಾಗಿ ಕಾಯುತ್ತಿರುವ ಆರೋಗ್ಯಾಕಾಂಕ್ಷಿಗಳಿಗೆ ಭರವಸೆ ಮತ್ತು ಬದುಕಿನ ಎರಡನೇ ಅವಕಾಶ ಕಲ್ಪಿಸುವ ಆಶಾದಾಯಕ ಬೆಳವಣಿಗೆ ಎಂದಿದೆ. ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಸತೀಶ್ ಕುಮಾರ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಡಿಐಜಿ ಭೀಮಾಶಂಕರ್ ಗುಳೇದ್, ಡಿಸಿಪಿಗಳಾದ ಮೊಹಮ್ಮದ್ ಸುಜೀತಾ, ಅಕ್ಷಯ್ ಮಚೀಂದ್ರ ಹಾಗೂ ಎಸಿಪಿ ಎಲ್ವೈ ರಾಜೇಶ್ ಸೇರಿದಂತೆ ರಾಜ್ಯದ 200 ಪೊಲೀಸರಿಗೆ ಡಿಜಿಐಜಿ ಕಮೆಂಡೇಷನ್ ಡೆಸ್ಕ್ ಉತ್ತಮ ಸೇವಾ ಪ್ರಶಸ್ತಿ ಪದಕಗಳನ್ನು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಬೆಂಗಳೂರಿನಲ್ಲಿ ಪ್ರಕಟಿಸಿದ್ದಾರೆ. ಏರ್ ಮಾರ್ಷಲ್ ಅರ್ಜನ್ ಸಿಂಗ್ ಸ್ಮರಣಾರ್ಥ 7ನೇ ಆವೃತ್ತಿಯ ರಾಷ್ಟೀಯ ಹಾಕಿ ಟೂರ್ನಿ ಬೆಂಗಳೂರಿನ ಜಾಲಹಳ್ಳಿಯ ವಾಯುನೆಲೆಯಲ್ಲಿರುವ ಏರ್ ಮಾರ್ಷಲ್ ಅಮಿತ್ ಸಿಂಗ್ ಬಕ್ಷಿ ಹಾಕಿ ಕ್ರೀಡಾಂಗಣದಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಈ ಬಾರಿ 16 ಹಾಕಿ ತಂಡಗಳು ಕಣಕ್ಕಿಳಿಯುತ್ತಿದ್ದು ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ಟೂರ್ನಿ ನಡೆಯಲಿದೆ. ಚಾಂಪಿಯನ್ ತಂಡಕ್ಕೆ 10 ಲಕ್ಷ ಹಾಗೂ ರನ್ನರ್ಸ್ಅಪ್ ತಂಡಕ್ಕೆ 8 ಲಕ್ಷ ರೂಪಾಯಿ ನಗದು ಬಹುಮಾನವಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅದ್ಭುತ್ ದಾಸ್ ಪುರಕಾಯಸ್ಥ ಅವರು ಕಲಬುರಗಿಯ ಎಸ್ಆರ್ಎನ್ ಮೆಹರಾ ಶಾಲೆಯಲ್ಲಿ ನಿನ್ನೆ ಮುಕ್ತಾಯಗೊಂಡ 3 ದಿನಗಳ ರಾಜ್ಯಮಟ್ಟದ 19 ವರ್ಷದೊಳಗಿನವರ ಫೆಡರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಮುಕ್ತ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದರು. ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಗುಲ್ಬರ್ಗಾ ಚೆಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ಆಯೋಜಿಸಿದ್ದ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ವಿವಿಧ ಜಿಲ್ಲೆಗಳ 176 ಆಟಗಾರರು ಸ್ಪರ್ಧಿಸಿದ್ದರು. ಮಹಿಳೆಯರ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅರುಷಿ ಸೆವರಿನ್ ಹೆಲೆನ್ ಡಿಸಿಲ್ವಾ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. ಇಂದಿನಿಂದ 3 ದಿನಗಳವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ. ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಪ್ರಕಟಿಸಿದೆ. 27ನೇ ತಾರೀಕು ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಗರಿಷ್ಠ 8 ಸೆಂಟಿಮೀಟರ್ ಮಳೆಯಾಗಿದೆ.

0: ಕಲಬುರಗಿ ಜಿಲ್ಲೆಯಲ್ಲಿ ಮಳೆಗಾಲದಲ್ಲೂ ಗರಿಷ್ಠ ತಾಪಮಾನ 39.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನ ಜೀವನವನ್ನಾಗಿಸಿಕೊಂಡಿರುವ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ.
2: ಕೇಳಿದ್ರೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಅತಿಥಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿರುವ ಸಮಾಜ ಸೇವೆಯನ್ನು ಜೀವನವಾಗಿಸಿಕೊಂಡಿರುವಂತಹ ಮಂಡ್ಯದ ಅನುಪಮಾ ನಾಗರಾಜ್ ಗೌಡ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ನಮಸ್ಕಾರ ಅನುಪಮಾ ಗೌಡ ಅವರು, ಹೇಗಿದ್ದೀರಿ?
3: ನಮಸ್ತೆ ಸರ್, ಚೆನ್ನಾಗಿದ್ದೀನಿ.
2: ಓಕೆ, ಅನುಪಮಾ ಗೌಡ ಅವರು ಬಹಳಷ್ಟು ವರ್ಷಗಳಿಂದ ಸಮಾಜ ಸೇವೆ ತೊಡಗಿಕೊಂಡಿದ್ದೀರಿ, ಹೌದಾ?
3: ಹೌದು ಸರ್.
2: ವೃತ್ತಿ ಅದೇ,
3: ಒಂದ್ ಕಡೆ ಅದೇ ವೃತ್ತಿ ಆಗೋಗಿದೆ, ನನ್ನ ಬದುಕೆ ಅದರಲ್ಲಿ ಇದೆ ಅಂತ ಹೇಳಿ.
2: ಸಮಾಜ ಸೇವೆ ಅಂತಷ್ಟ ನೆನಪಿಗೆ ಬರುವಂತದ್ದು ರೋಡ್ ನ ಇರುವಂತವ್ರಿಗೆ ಹೆಲ್ಪ್ ಮಾಡುವಂತದ್ದು, ಆರೋಗ್ಯದ ಈ ವಿಚಾರದಲ್ಲಿ ಹೆಲ್ಪ್ ಮಾಡುವಂತದ್ದು, ಮಹಿಳೆಯರ ಸಬಲೀಕರಣ ಮಾಡುವಂತದ್ದು, ಶಿಕ್ಷಣದ ಒಂದು ಯಾವ್ದಾದ್ರು ಒಂದು ಕಾರ್ಯಕ್ರಮಗಳು ಕೆಲಸ ಮಾಡುವಂತದ್ದು. ನೀವು ಯಾವ ಸಮಾಜ ಸೇವೆ ತೊಡಗಿದ್ರಿ ಮೊದಲನೇದಾಗಿ? ಯಾಕೆ ಅಂತ ಹೇಳಿದ್ರೆ ಡೆಫಿನೇಷನ್ ಇಲ್ಲ ಸಮಾಜ ಸೇವೆ, ಸಮಾಜ ಮುಂದೆ ಇರುವುದಿಲ್ಲ ಸಮಾಜನೇ ಅಲ್ವಾ? ಯಾವ ಸೇವೆ ಮಾಡುದಾಮೇಲೆ ನಾನು ಹೇಳುದು ಪರಿಸರ ಕೆಲಸ ಮಾಡೋದು ಅಲ್ವಾ? ಆ ನಿಟ್ಟಿನಲ್ಲಿ ತಾವು ಯಾವ ರೀತಿ ಕೆಲಸ ಮಾಡ್ತಿದ್ರಿ ಮೊದಲು ನಮ್ಮೊಂದು ಕಿರು ಪರಿಚಯ ಅದು.
3: ಓಕೆ ಸರ್, ಹಾಗೆ ಹೇಳ್ಬೇಕು ಅಂತ ಹೋದಾಗ 1991 ಸಾಕ್ಷರತಾ ಆಂದೋಲನ ಪ್ರಾರಂಭ ಆಗುತ್ತೆ. ಸಾಕ್ಷರತಾ ಆಂದೋಲನ ಪ್ರಾರಂಭ ಆದಾಗ ಮನೆ ಮನೆಯಲ್ಲಿ ಶಿಕ್ಷಣ ಕೊಡ್ಬೇಕು ಅನ್ನೋ ವ್ಯವಸ್ಥೆ ಬಂದಾಗ ಮನೆ ಮುಂದೆ ನಾವು ಒಂದು 30 ಜನಕ್ಕೆ ಪಾಠ ಮಾಡಿದ್ರೆ ನಿಮ್ಗೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ ಅವತ್ತಿನ ಜಿಲ್ಲಾಧಿಕಾರಿಗಳು ಅದನ್ನ ಅನೌನ್ಸ್ ಮಾಡ್ತಾರೆ.
2: 1991
3: ನಾನು ಅವತ್ತು 6ನೇ ಕ್ಲಾಸ್ ನ ವಿದ್ಯಾರ್ಥಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತೀನಿ. ಆಗ ನಮ್ಮ ಶಾಲೆಯ ಶಿಕ್ಷಕರು ನಿಮ್ಮನೇಲಿ ಒಂದು ಪ್ರಾರಂಭ ಮಾಡಬಹುದು ಅಂದಾಗ ನಾನು ಅದಕ್ಕೆ ಅವರ ಮಾತಿಗೆ ಪ್ರೇರಣೆಗೊಂಡು ಮನೆಯಲ್ಲಿ ಮೊದಲು ಆ ಶಿಕ್ಷಣದ ಮೂಲಕನೇ ನನ್ನ ಸೇವೆ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ ಸರ್. ಅವತ್ತು ಒಂದು 30 ಜನಕ್ಕೆ ಪಾಠ ಮಾಡ್ತಾ ಇದ್ವಿ, ಎಲ್ಲ ದೊಡ್ಡವರು, ನಮಗಿಂತ ದೊಡ್ಡವರು, ಅವ್ರನ್ನೆಲ್ಲ ಕೂರಿಸ್ಕೊಂಡು ಅವರಿಗೆ ಕಲಿಸೋದು ಅಷ್ಟು ಸುಲಭ ಅಲ್ಲ. ಅವರಿಗೆ ನಮ್ಮಪ್ಪನ ಸಪೋರ್ಟ್ ಮಾಡ್ತಾ ಇದ್ರು, ನಮ್ಮಪ್ಪ ಹೇಳೋರು ಓಕೆ ಅವ್ರಿಗೆಲ್ಲ ಒಂದೊಂದು ಲೋಟ ಕಾಫಿ ಕೊಡು ಅನ್ನೋರು. ನಾವು ಒಂದೊಂದು ಲೋಟ ಅವರಿಗೆ ಕಾಫಿ ಟೀ ಕೊಟ್ಕೊಂಡು ಕೂರಿಸಿ ಅವರಿಗೆ ಅಕ್ಷರ ಬರ್ಸತ್ತಿತ್ತಲ್ಲ, ಆ ಒಂದು ಸಂಭ್ರಮ ಅಂತಾನೆ ಹೇಳ್ಬೋದು, ಆ ಖುಷಿ, ಅವತ್ತಿನ ಆ ಒಂದು ಸೊಗಸು ಇವತ್ತು ಸಿಗಲ್ಲ ಅಂತಾನೆ ಹೇಳ್ಬೋದು. ಅಂತಹ ಒಂದು ಸೇವೆಯಿಂದ ನನ್ನ ಮೊದಲು ಪ್ರಾರಂಭ ನನ್ನ ಹೆಜ್ಜೆ ಅಂತ ಹೇಳ್ಬೋದು.
2: ಓಕೆ, ಶಿಕ್ಷಣದಲ್ಲೇ ತಮ್ಮ ಒಂದು ಹೆಜ್ಜೆ ಗುರುತನ ಶುರು ಮಾಡಿದ್ರಿ ಅಂತ ಆಯ್ತು ಅಲ್ವಾ? ಅದು 6ನೇ ತರಗತಿ ಹುಡುಗಿ ನಿಮಗೆ?
3: ಹೌದು.
2: ಅಂದ್ರೆ ಅವಾಗ ಒಂದು ಹುಮ್ಮಸ್ಸು ಅಂತ ಹೇಳಿದಾಗ ಏನಾದ್ರೂ ಒಂದು ಮಾಡ್ಬೇಕು. ಅವಾಗ ನಮ್ಗೆ ಯಾವುದೇ ರೀತಿಯಾದಂತಹ ರಿಸೋರ್ಸ್ ತುಂಬಾ ಕಡಿಮೆ ಇತ್ತು, ಈಗಿರುವಂತಹ ಒಂದು ಸೌಕರ್ಯಗಳು ತುಂಬಾ ಕಡಿಮೆ ಇತ್ತು ಅಲ್ವಾ? ಹಳ್ಳಿಗಳು ಹಳ್ಳಿಗಳಾಗಿದ್ದು.
3: ಹೌದು, ನಾವಿರೋ ಏರಿಯಾ ಹೆಂಗೆ ಅಂದ್ರೆ ಹಳ್ಳಿಗೆ ಹಳ್ಳಿನೂ ಅಲ್ಲ, ಸಿಟಿಗೆ ಸಿಟಿನೂ ಅಲ್ಲ.
2: ಯಾವುದೇ ಒಂದು ದೂರದಲ್ಲಿದ್ರು ಕೂಡ ಅದು ಹಳ್ಳಿ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೂಡ ಈಗ ಪಡ್ಕೊಂಡಿದೆ. ಆ ನಿಟ್ಟಿನಲ್ಲಿ 1991 ಆ ಕೆಲಸವನ್ನು ಆರಂಭ ಮಾಡಿ. ಪ್ರೇರಣೆ ನಿಮ್ಮ ತಂದೆ ಇರ್ಬೋದು, ಹಾಗೆ ನಿಮ್ಮ ಶಿಕ್ಷಕರು ಅಲ್ವಾ? ನೀವು ಮಂಡ್ಯದ ಮೂಲ ಮಂಡ್ಯದವರೇನ?
3: ಇಲ್ಲ ಸರ್, ನಾನು ಮೂಲ ಮಂಡ್ಯದವಳಲ್ಲ. ನಮ್ದು ಅಪ್ಪ ಹೇಳೋ ಪ್ರಕಾರ ಮೂಲ ನಮ್ದು ಕನಕಪುರ ತಾಲೂಕು ಬೋವಳಿ ಅಂತ ಹೇಳಿ, ಸಾತ್ತೂರ್ ಹತ್ರ ಒಂದು ಬೋವಳಿ ಇದೆ. ನಮ್ಮ ಅಜ್ಜಿ ಊರು ಕೂಡ ಅಲ್ಲೇ ಕನಕಪುರದ ಹತ್ರ ಊಕುಂದ ಅಂತ ಹೇಳಿ ಒಂದು ಊರಿದೆ. ಒಟ್ಟಾರೆ ಮೂಲ ಕನಕಪುರದವರು. ಅಪ್ಪ ಆಕ್ಚುಲಿ ಸರ್ಕಾರಿ ನೌಕರಾಗಿದ್ರು, ಅವರು ಗೌರ್ಮೆಂಟ್ ಎಂಪ್ಲಾಯಿ. ಸೊ ಗೌರ್ಮೆಂಟ್ ಎಂಪ್ಲಾಯಿ ಆಗಿ ತಾತ ಏನು ಅವತ್ತು ತುಂಬಾ ಕಷ್ಟ ಅಂತ ಈ ಕಡೆ ತಾಯಿ ಮಂಡ್ಯ ಫ್ಯಾಕ್ಟ್ರಿ ಪ್ರಾರಂಭ ಆದಾಗ ಫ್ಯಾಕ್ಟ್ರಿಗೆ ಕೆಲಸ ಸೇರ್ಕೊಳಕ್ ಬಂದಿದಂತೆ. ನಮ್ ತಾತ ಕೂಡ ಹಾಗೆ ಬಂದು
2: ಈಗ ಅದೇ ನೀವು ಆಗ್ಲೂ ಕೂಡ ಹೇಳಿದಾಗ ಕಷ್ಟ. ಆವಾಗ ಆ ಕಷ್ಟ ಇದ್ದ ಸಂದರ್ಭದಲ್ಲಿ ನೀವು ಸಮಾಜ ಸೇವೆಯ ಕಲ್ಪನೆಯನ್ನು ಹುಟ್ಟಾಕಂಡ್ರಿ ಅಲ್ವಾ? ಆ ಒಂದು ಸಮಾಜ ಸೇವೆಯ ಕಲ್ಪನೆ ಈಗ ಬಹಳ ಹೆಮ್ಮರವಾಗಿ ಬೆಳೆದಿದೆ. ಬಹಳಷ್ಟು ಪ್ರಶಸ್ತಿಗಳು, ಬಹಳಷ್ಟು ಬೇಡಿಕೆ, ಹಾಗೆ ಬಹಳಷ್ಟು ಜನ ಗುರುತಿಸ್ತಾರೆ ಕೂಡ. ಅನುಪಮಾ ಗೌಡ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಬಹಳಷ್ಟು ಜನ ಗುರುತಿಸ್ತಾರೆ ಅಲ್ವಾ? ನಿಮ್ದೇ ಒಂದು NGO ಸಂಸ್ಥೆಯನ್ನು ಕೂಡ ತಕೊಂಡಿದ್ದೀರಿ, ಹೌದಾ?

0: ಅನನ್ಯ ಹೆಲ್ತ್ ಎಜುಕೇಶನ್ ಅವೇರ್ನೆಸ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಹೇಳಿ ಸರ್, ಶಾರ್ಟ್ ಆಗಿ ಅನನ್ಯ ಹಾರ್ಟ್ ಅಂತ ಹೇಳಿ ನಾವು ಕರಿತೀವಿ.
1: ಎಷ್ಟು ವರ್ಷ ಆಯ್ತು?
0: 21 ವರ್ಷ ಆಯ್ತು ಸರ್. ಆದ್ರೆ ಇದಕ್ಕಿಂತ ಮೊದಲು ಒಂದು ಜಾಗೃತಿ ಅಂತ ಯುವತಿ ಸಂಘ ಮಾಡ್ಕೊಂಡಿದ್ವಿ ಸರ್. ಆ ಜಾಗೃತಿ ಯುವತಿ ಸಂಘದ ಮೂಲಕ ಅತಿ ಹೆಚ್ಚು ಕಾರ್ಯಕ್ರಮಗಳು, ಮತ್ತೆ ಆ ಜಾಗೃತಿ ಯುವತಿ ಸಂಘದಲ್ಲಿ ಏನಂತಂದ್ರೆ ಬಿಲೋ 18 ಇಯರ್ಸ್ ಇರುವಂತವ್ರು ನಾವೆಲ್ಲ ಒಂದು ಗುಂಪು ಕಟ್ಕೊಂಡು ಅದು ಜಾಗೃತಿ ಯುವತಿ ಸಂಘ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ. ಆ ಜಾಗೃತಿ ಯುವತಿ ಸಂಘದ ಮೂಲಕ ಹಲವಾರು ಕಾರ್ಯಕ್ರಮಗಳು ನಾವು ಮಾಡ್ತಾ ಬಂದಿದ್ವಿ. 2000 ಅದನ್ನ ಪ್ರಾರಂಭ ಮಾಡಿದ್ದು ಆ ಜಾಗೃತಿ ಯುವತಿ ಸಂಘ ಅನ್ನ, ಅಂದ್ರೆ ನನ್ನ ಡಿಗ್ರಿ ನಂತರದಲ್ಲೇ ಅದನ್ನ ಮೊದಲು ಪ್ರಾರಂಭ ಮಾಡಿದ್ದು. ಆ ಜಾಗೃತಿ ಯುವತಿ ಸಂಘದ ಮೂಲಕನೇ ಹಲವಾರು ಕಾರ್ಯಕ್ರಮಗಳನ್ನ ಪ್ರತಿ ಹಳ್ಳಿಗೂ ತಲುಪುವ ನಿಟ್ಟಲ್ಲಿ ಯಥೇಚ್ಛವಾದಂತ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಆರೋಗ್ಯ ಶಿಬಿರಗಳನ್ನ ಆಯೋಜನೆ ಮಾಡುವಂತದಿರ್ಬೋದು, ಅದರಲ್ಲಿ ಮುಖ್ಯವಾಗಿ ಐ ಕ್ಯಾಂಪ್ಸ್ ಗಳನ್ನ ತುಂಬಾ ಜೋರಾಗಿ ಪ್ರತಿ ಹಳ್ಳಿಗೂ ಹೋಗಿ ಮಾಡ್ತಾ ಇದ್ವಿ. ಅವತ್ತು ನಿಮ್ಗೆಲ್ಲ ಐ ಕ್ಯಾಂಪ್ ಅಂತಂದ್ರೆ ಗೊತ್ತಿರ್ಬೋದು ಅನ್ಸುತ್ತೆ ಸರ್, ಒಂದ್ ಕ್ಯಾಂಪ್ ಮಾಡ್ಬೇಕು ಅಂದ್ರೆ 7 ಅದೇ ಊರಲ್ಲಿ ಸೆಟ್ಲ್ ಆಗ್ಬೇಕಿತ್ತು. ಅದೇ ಊರಲ್ಲಿ ಇದ್ಕೊಂಡು ಅವರಿಗೆ ಊಟ ತಿಂಡಿ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ಮಾಡಿಕೊಟ್ಟು ನಾವು ಐ ಕ್ಯಾಂಪ್ ಗಳನ್ನ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ಸ್ವಲ್ಪ ಬದಲಾಗಿದೆ. ಇವತ್ತು ಹೆಂಗೆ ಐ ಕ್ಯಾಂಪ್ ಅಂದ್ರೆ ಬರ್ತಾರೆ, ಸ್ಕ್ರೀನಿಂಗ್ ಮಾಡ್ಕೊಳ್ತಾರೆ, ಪೇಷಂಟ್ ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ನಾಳೆ ಕರ್ಕೊಂಡ್ಬಂದು ಬಿಟ್ಬಿಡ್ತಾರೆ. ಇವತ್ತು ಎಷ್ಟು ಬೇಕಾದ್ರೂ ಕ್ಯಾಂಪ್ ಗಳು ಮಾಡ್ಬೋದು. ಆದ್ರೆ ಅವತ್ತು ನಾವು ಮಾಡ್ತಾ ಇದ್ದ ಐ ಕ್ಯಾಂಪ್ ಗಳು ಹೇಗೆ ಅಂದ್ರೆ 7 ಅವ್ರನ್ನ ನಮ್ಮ ಹತ್ರ ಇಟ್ಕೊಂಡು ಅವ್ರ ಜೊತೆಗೆ ಒಬ್ರು ನೋಡ್ಕೊಳಕ್ ಬರ್ತಾ ಇದ್ರು, ಒಬ್ರು ಬರೋರಿಲ್ಲ ಅಂದ್ರೆ ಇಬ್ರು ಬರ್ತಾ ಇದ್ರು. ಅವರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಪ್ರತಿಯೊಂದು ಕೂಡ ಮಾಡಿಕೊಂಡು ಕ್ಯಾಂಪ್ ಗಳನ್ನ ಮಾಡುವಂತ ಸಂದರ್ಭ ಜಾಸ್ತಿ ಇತ್ತು.
1: ಈಗ ಅನುಪಮ ಗೌಡ ಅವರು ಎಜುಕೇಶನ್ ಏನ್ ಮಾಡಿದ್ರಿ, ಎಲ್ಲಿ ಮಾಡಿದ್ರಿ?
0: ಫಸ್ಟ್ ಪ್ರಾಥಮಿಕ ಶಿಕ್ಷಣದಿಂದ ಡಿಗ್ರಿ ತನಕ ನಾನು ಮಂಡ್ಯದಲ್ಲೇ ಮಾಡಿದ್ದು. ಪ್ರಾಥಮಿಕ ಶಿಕ್ಷಣವನ್ನ ನಾನು ಸರ್ಕಾರಿ ಶಾಲೆಯಲ್ಲಿ ಮುಗಿಸಿದ್ದು, ಆ ನಂತರದಲ್ಲಿ ಲಕ್ಷ್ಮೀಜನಾರ್ದನ ಪ್ರೌಢಶಾಲೆಯಲ್ಲಿ ಶಿಕ್ಷಣವನ್ನ ಮಾಡಿದ್ದು, ಆ ನಂತರದಲ್ಲಿ ಮಂಡ್ಯ ವುಮೆನ್ಸ್ ಕಾಲೇಜ್ ಅಲ್ಲಿ PUC ಅಪ್ ಟು ಡಿಗ್ರಿ. ಆ ನಂತರದಲ್ಲಿ ನಾನು ಮಾಸ್ಟರ್ ಡಿಗ್ರಿ ಮಾಡ್ಬೇಕಾದ್ರೆ MSc ಮೈಕ್ರೋಬಯಾಲಜಿ ಮಾಡುವಾಗ ನಾನು ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಮಾಡಿದಂತದ್ದು. ಆ ನಂತರ ಸ್ವಲ್ಪ ಒಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಎಲ್ಲರೂ MSW ಅಂತ, ಅಂದ್ರೆ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್. ನಾವು ಏನೂ ತಗೊಳ್ಳದೆ ಸೋಷಿಯಲ್ ವರ್ಕ್ ಮಾಡ್ತಾ ಇದೀವಿ, ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ ಇದೆ ತಿಳ್ಕೋಬೇಕಲ್ಲ ಅಂತ ಹೇಳಿ ಅವತ್ತು ತಮಿಳ್ನಾಡು ಓಪನ್ ಯೂನಿವರ್ಸಿಟಿಯಲ್ಲಿ MSW ನ ಮಾಡ್ಕೊಂಡೆ. ಆ ನಂತರದಲ್ಲಿ BPET ಕೂಡ ಮಾಡ್ಕೊಂಡೆ. ನಾನು ಮೂಲತಃ ನಿಮ್ಗೆ ಆಗ್ಲೇ ಹೇಳಿದಾಗೆ ನಾನು ಕ್ರೀಡಾಪಟು ಆದ್ರಿಂದ ಇರ್ಲಿ ಒಂದು ಸೈಡ್ ಅಲ್ಲಿ ಅನ್ನೋ ತರದಲ್ಲಿ BPET ಕೂಡ ಮಾಡಿದೆ. BPET ನ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಮಾಡ್ಕೊಂಡಿದ್ದು. ಆ ನಂತರದಲ್ಲಿ ಮಾಸ್ಟರ್ ಆಫ್ ಸೋಷಿಯಾಲಜಿ ಕೂಡ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸ್ಕೊಂಡೆ. ಅದ್ರ ಜೊತೆ ಸ್ವಲ್ಪ ನನಗೆ ಬರವಣಿಗೆ ಯೋಚು ಅಲ್ಲಲ್ಲೇ ಪತ್ರಿಕೆಗಳಿಗೆ ನಾನು ಕೂಡ ನನ್ನ ಕಾರ್ಯಕ್ರಮದ ಇರ್ಬೋದು, ಬೇರೆಯವ್ರ ಯಾವ್ದಾದ್ರು ಕಾರ್ಯಕ್ರಮದಿದ್ರೆ ಅವ್ರು ಹೇಳಿದ್ರೆ ಅದನ್ನ ರಿಪೋರ್ಟಿಂಗ್ ಎಲ್ಲ ನಾನೇ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಒಂದು ಡಿಗ್ರಿ ತಗೊಂಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ಮುಗಿಸ್ಕೊಂಡಿದ್ದೀನಿ. ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಮುಗಿಸ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಏನಂತಂದ್ರೆ ನಂದು ಇಲ್ಲೇ ಮೈಸೂರು ಮೆಡಿಕಲ್ ಕಾಲೇಜ್ ಅಲ್ಲಿ BOPTO ಮಾಡ್ಕೊಂಡೆ, ಬ್ಯಾಚುಲರ್ ಆಫ್ ಆಪ್ಟೋಮಾಲಜಿ ಅಂತ ಹೇಳಿ. ಆ ನಂತರದಲ್ಲಿ ಇನ್ನೊಂದು ಕೆಲವು ಕೋರ್ಸ್ ಗಳು ನಂದು ಹೆಂಗಾಯ್ತು ಅಂದ್ರೆ ನನಗೆ ಇದಿಲ್ದೇನೆ ಸೇರ್ಕೊಳ್ಳೋ ತರ ಬಂತು. ನನಗೆ ಇಬ್ಬರು ಅಕ್ಕಂದ್ರೆ, ಒಬ್ಳು ತಂಗಿ, ಒಬ್ಬ ತಮ್ಮ ಇದ್ದಾನೆ. ಅಕ್ಕ ನನಗೆ ಓದಿಸ್ಬೇಕು ಅಂತ ಅಂದಾಗ ಅವ್ರು ನಾನು ಒಬ್ಳೇ ಹೋಗಲ್ಲ, ನನ್ಗೆ ಜೊತೆಗೆ ಬೇಕು ಅಂದಾಗ ಜೊತೆ ಜೊತೆಗೆ ಎಂತ ಒಂದೊಂದು ಕೋರ್ಸ್
1: ಅಲ್ಲ. ಈಗ ಅನುಪಮ ಗೌಡ ಅವ್ರು ನೀವು ಜೊತೆ ಜೊತೆ ಅಂತ ಹೇಳಿದಾಗ ಒಂದು ಒಂದು ಒಂದು ಸೇರಿಸ್ತಾನೆ ಇದೀರಿ ಅಂದ್ರೆ ಅಷ್ಟು ನಿಮಗೆ ಓದುವ ಒಂದು ತವಕ ತಿಳ್ಕೊಳ್ಳುವಂತ ಒಂದು ಏನು ತುಡಿತಾ ಇತ್ತಲ್ಲ, ಅದಕ್ಕಾಗಿ ಬಹಳಷ್ಟು ಎಜುಕೇಶನ್ ಗಳನ್ನ ಮಾಡ್ಕೊಂಡಿದ್ರಿ, ಬಹಳ ಡಿಗ್ರಿಗಳನ್ನ ತಗೊಂಡಿದ್ರಿ. ಇಷ್ಟೆಲ್ಲ ಡಿಗ್ರಿಗಳನ್ನ ತಗೊಂಡ್ಮೇಲೆ ಆದ್ರೂ ಕೂಡ ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗಿ ಎಲ್ಲಾರು ಒಂದು ಸೆಟ್ಲ್ ಆಗ್ಬೇಕು ಅಂತ ಅನಿಸ್ತಿಲ್ವಾ ನಿಮ್ಗೆ?
0: ಇಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಅನಿಸ್ತು ಕೂಡ. 2004 ಅಲ್ಲಿ ನಾನು SI ಎಕ್ಸಾಮ್ ಬರ್ದಿದ್ದು ನಿಜ, ಪಾಸ್ ಆಗಿದ್ದು ನಿಜ, ಆದ್ರೆ ಕೆಲವು
1: ಕಾರಣಾಂತರಗಳಿಂದ
0: ನಾನು ಅಲ್ಲಿ ಹೋಗ್ಲಿಕ್ ಆಗ್ಲಿಲ್ಲ ಅಂತ ಹೇಳ್ಬಹುದು
1: ಅಷ್ಟೇ. ಅಲ್ಲಿ ಹೋಗ್ಲಿಕ್ ಆಗ್ಲಿಲ್ಲ, ಈ ಕಡೆ ಬರ್ಲಿಕ್ಕೆ ಸಾಧ್ಯ ಆಯ್ತು ಅಲ್ವಾ? ಸಮಯ ಸೇವೆಯಲ್ಲಿ ಗುರುತಿಸ್ಲಿಕ್ಕೆ ಅವಕಾಶಗಳಾಯ್ತು ಜಾಸ್ತಿ ಹೆಚ್ಚು ಅಲ್ವಾ? ಇಲ್ಲ ಅಂತಂದಿದ್ರೆ ನೀವು ಬೇರೆ ಫೀಲ್ಡ್ ಹೋಗ್ಬಿಡ್ತಿದ್ರು. ಒಂದು
0: ಕಲ್ಕೊಂಡ್ರೆ ಒಂದು ಸಿಗುತ್ತೆ ಅನ್ನೋದಕ್ಕೆ ಇದು ನಿದರ್ಶನ.
1: ಸ್ಯಾಟಿಸ್ಫೈ ಇದೀರಾ?
0: ಓಕೆ, ಐ ಆಮ್ ಸ್ಯಾಟಿಸ್ಫೈ. ಆಕ್ಚುಲಿ ಒಂದೊಂದ್ ಸಲ ಅನ್ಸುತ್ತೆ, ಒಂದೊಂದ್ ಸಲ ಒಮ್ಮೆ ಯಾವಾಗ್ಲಾದ್ರೂ ಒಬ್ಳೆ ಕೂತ್ಕೊಂಡಾಗ ಕೆಲವು ವ್ಯಕ್ತಿಗಳನ್ನ ನೋಡಿದಾಗ ನಾನು ಇವತ್ತು ಒಂದು ಡಿಪಾರ್ಟ್ಮೆಂಟ್ ಅಲ್ಲೇ ಹೋಗಿದ್ರೆ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಿದ್ನೇನೋ ಅಂತ ಆ ಕ್ಷಣ ಅನ್ಸುತ್ತೆ ಅಷ್ಟೇ. ಆಮೇಲೆ ಪುನಃ ಅನ್ಸುತ್ತೆ, ಇಲ್ಲ ಓಕೆ, ಐ ಆಮ್ ವೆರಿ ಹ್ಯಾಪಿ, ನಾನು ತುಂಬಾ ಚೆನ್ನಾಗಿದ್ದೀನಿ, ಇಲ್ಲೇ ನನ್ನ ಬದುಕು ಕೂಡ ಚೆನ್ನಾಗಿದೆ, ಪ್ರತಿಯೊಬ್ಬರು ಕೂಡ ಅನುಪಮ ಅಂದ್ರೆ ಬೇಕು ಅನ್ನೋ ನಿಟ್ಟಲ್ಲಿ ಇದ್ದೀನಿ. ಸೊ ಹಾಗಾಗಿ ಆ ಗೌರವ ಈಗ್ಲೂ ಸಿಗ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅದು ಬೇಕಿತ್ತೇನೋ ಅಂತ ಅನ್ಸ್ತಾ ಇಲ್ಲ.
1: ಅಲ್ಲ, ನೀವು ಆ ಕಡೆ ಹೋಗಿದ್ರೆ ಬಹಳಷ್ಟು ಪ್ರಶಸ್ತಿಗಳನ್ನ ತರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅನ್ಕಾಣತ್ತೆ, ಯಾಕಂದ್ರೆ ರಾಷ್ಟ್ರ ಮಟ್ಟದ ಹಾಗೆ ರಾಜ್ಯ ಮಟ್ಟದ ಬಹಳಷ್ಟು

0: ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ರಿ ಅಲ್ವಾ? ಆ ನಿಟ್ಟಲ್ಲಿ ಏನ್ ಹೇಳ್ತೀರಿ, ಯಾವ್ಯಾವ ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ರಿ, ರಾಜ್ಯ ಪ್ರಶಸ್ತಿಗಳು ತಗೊಂಡಿದ್ರಿ?
1: ರಾಷ್ಟ್ರ ಪ್ರಶಸ್ತಿ ಅಂದ್ರೆ ಭಾರತ ಸರ್ಕಾರದಿಂದ ಯೂತ್ ಮೂಮೆಂಟ್ ಅಲ್ಲಿ ನಾನು ಮಾಡಿದಂತಹ ಕೆಲಸವನ್ನ ಕನ್ಸಿಡರ್ ಮಾಡಿ 2005 ರಾಷ್ಟ್ರ ಯುವ ಪ್ರಶಸ್ತಿ ಅಂತ ಹೇಳಿಕೊಟ್ಟು ಅಂದಿನ APJ ಕಲಾಂ ಅವರು ಆ ಕಾರ್ಯಕ್ರಮದಲ್ಲಿ ಇದ್ರು. ಅದು ನನಗೆ ಬಹಳ ಹೆಮ್ಮೆ ಅಂತ ಹೇಳ್ಬೋದು. ಜೊತೆಗೆ ಆ ಮೂಮೆಂಟ್ ಅಲ್ಲಿ ನಾನು ಏನು ರಾಷ್ಟ್ರ ಯುವ ಪ್ರಶಸ್ತಿ ಪಡ್ಕೊಂಡಾಗ ರಾಜ್ಯದಿಂದ ನಾನೊಬ್ಬಳೆ ಒಂದು ಪ್ರಶಸ್ತಿಗೆ ಆಯ್ಕೆ ಆಗಿದ್ದು, ಮತ್ತೆ ಜೊತೆಗೆ ಕಡಿಮೆ ವಯಸ್ಸಲ್ಲಿ ನನ್ಗೆ ಸಿಕ್ಕಿದಂತ ಪ್ರಶಸ್ತಿ ಅಂತ ಹೇಳ್ಬೋದು. ನನಗೆ 21-22 ವಯಸ್ಸು, ಆ ಮೂಮೆಂಟ್ ಅಲ್ಲಿ ನನಗೆ ಆ ಪ್ರಶಸ್ತಿ ಬಂದಿದ್ದು ನನಗೆ ಒಂಥರ ಮರೆಯಕ್ಕಾಗದೇ ಇರೋ ಒಂದು ಖುಷಿ ಅಂತ ಹೇಳ್ಬಹುದು. ಆನಂತರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕೂಡ ರಾಜ್ಯ ಸರ್ಕಾರದಿಂದ ಬಂದಿದೆ. ಹಾಗೆ ರಾಜ್ಯ ಮಟ್ಟದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಒಂದು ರಾಜ್ಯ ಯುವ ಪ್ರಶಸ್ತಿಯನ್ನ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಕೊಡುತ್ತೆ. ಇವೆಲ್ಲವನ್ನ ನೋಡಿದಾಗ ನನ್ನ ಇವೆಲ್ಲ ಸೇವೆಗೆ ಒಂದಿಲ್ಲೋ ಮೂಲವಾಗಿ ಕೆಲವು ಅವಕಾಶಗಳು ಕೂಡ ಬಂದಿದೆ. ನಾನು ಇಂಡೋ ಶ್ರೀಲಂಕಾ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಕೂಡ ಇಂಡಿಯಾದಿಂದ ಆಯ್ಕೆ ಆದಂತಹ ಒಬ್ಬ ಯುವತಿ ಅಂತ ಹೇಳ್ಬೋದು. ಅಂದಿನ ಯುವತಿಯಾಗಿ ಆ ಒಂದು ಇಂಡೋ ಶ್ರೀಲಂಕಾ ಯುವ ವಿನಿಮಯ ಕಾರ್ಯಕ್ರಮಕ್ಕೂ ಕೂಡ ಹೋಗಿ ಬಂದಿದ್ದ. ಈ ಎಲ್ಲಾ ಅವಕಾಶಗಳು ಮೋಸ್ಟ್ಲಿ ನನ್ನ ಈ ಅವಕಾಶದಿಂದ ವಂಚಿತ
0: ಮಾಡ್ತಿರುತ್ತೆ. ನಾವು ಅನ್ಕೊಂಡಿದ್ದೆ ಬೇರೆ, ಹೋಗಿದ್ದೆ ಬೇರೆ.
1: ಹೌದು, ಆದ್ರೆ ಅದು 100% ಅಂತ ಅನ್ಸುತ್ತೆ. ನಾನು ಆಗ್ಲೇ ಹೇಳಿದೆ, ಅಪ್ ಟು 10th ತನಕ ನಾನು ನ್ಯಾಷನಲ್ ವಾಲಿಬಾಲ್ ಮತ್ತೆ ಅಥ್ಲೆಟ್ ಪ್ಲೇಯರ್, ನ್ಯಾಷನಲ್ ಅಥ್ಲೆಟ್ ಕ್ರಾಸ್ ಕಂಟ್ರಿ ಕೂಡ ಹೋಗಿದಂತವಳು. ನಾನು ಇದೇ ಲೈನ್ ಅಲ್ಲಿ ಹೋಗ್ತೀನಿ ಅಂತ ಅನ್ಕೊಂಡಿದ್ದ. ಅದ್ ಹೇಗೋ ಕಡೆ ಬಂದೆ ಕಾಲೇಜು NSS ಒಂದ್ ಕಡೆ ನನ್ಗೆ ಪ್ರೇರಣೆ ಅಂತ ಹೇಳ್ಬೋದು.
0: ಅಂದ್ರೆ ಕಾಲೇಜ್ ಲೆವೆಲ್ ಕೂಡ NSS ಎಲ್ಲ ಮಾಡ್ತಾ ಇದ್ರಿ, ಕಲ್ಚರಲ್ ಆಕ್ಟಿವಿಟೀಸ್ ಭಾಗವಹಿಸ್ತಾ ಇದ್ರಿ, ಹಾಗೆ ಕ್ರೀಡೆಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ರಿ. ಓಕೆ, ಈಗ ನಿಮ್ಗೆ ರಾಷ್ಟ್ರ ಪ್ರಶಸ್ತಿಗಳೇನ್ ಸಿಕ್ಕಿದಾವ, ಯಾವ ಒಂದು ಸೇವೆಗಾಗಿ ಸಿಕ್ಕಿದ? ಅಂದ್ರೆ
1: ಎಲ್ಲ ಸಮಾಜ ಸೇವೆಗಾಗಿನೆ ಸಿಕ್ಕಂತದ್ದು. ಸೋಷಿಯಲ್ ಸರ್ವಿಸ್ ಅಲ್ಲಿ ಯೂತ್ ಮೂಮೆಂಟ್ ಅಲ್ಲಿ ಯುವ ಜನರನ್ನ ಪ್ರೇರೇಪಣೆ ಮಾಡುವಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಯುವ ಜನತೆಗಾಗಿ ದುಡಿದಿದ್ದಕ್ಕೆ ಅದು ರಾಷ್ಟ್ರ ಯುವ ಪ್ರಶಸ್ತಿಯೇ ಕೊಟ್ಟಂತದ್ದು. ಆನಂತರ ನಾವು ಮಹಿಳಾ ಅಭಿವೃದ್ಧಿ ಕ್ಷೇತ್ರದಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನೋ ನಿಟ್ಟಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಆಗ 2015 ನನಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಸಿಕ್ತು. ಆನಂತರ ಬಾಂಬೆ ಯೂನಿವರ್ಸಿಟಿಯಿಂದ ಕೂಡ ಒಂದು ಪ್ರಶಸ್ತಿ ನನಗೆ ಸಿಕ್ಕಿದೆ. ಹೀಗೆ ಹಲವಾರು ಪ್ರಶಸ್ತಿಗಳು ಸಿಕ್ಕಿದವೆ. ನಿನ್ನೆ ಕೂಡ ಒಂದು ಕರುನಾಡ ಸಾಧಕರು ಅಂತ ಹೇಳಿ ನಿನ್ನೆ ಕೂಡ ಗೌರವ, ಅಂದ್ರೆ ಪ್ರತಿ ತಿಂಗಳಲ್ಲಿ 2 ಯಾರಾದ್ರೂ ಈ ತರ ಗೌರವಿಸ್ತಾ ಇರ್ತಾರೆ, ಗುರುತಿಸ್ತಾ ಇರ್ತಾರೆ. ಆದ್ರೆ ನಾನೇನ್ ಪ್ರಶಸ್ತಿಯ ಬೆನ್ನಟ್ಟಿ ಹೋದವಳಂತವಳಲ್ಲ. 2005 ನಾವು ಆ ಸಾಧನೆ ನನ್ನ ಕಡೆಯಿಂದ ಆಗಿದೆ ಅಂತ ಅಂದಾಗ ನಾವು ಅದ್ರ ಹಿಂದಿನ ನಮ್ಮ ಶ್ರಮನು ಕೂಡ ಅಲ್ಲಿದೆ ಅಂತ ಹೇಳ್ಬೋದು.
0: ಖಂಡಿತವಾಗ್ಲಿ, ಯಾಕೆಂದ್ರೆ ಯಾವ್ದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಶ್ರದ್ಧೆ ಖಂಡಿತ ಇರ್ಬೇಕಾಗತ್ತೆ. ನಾವ್ ಏನ್ ಮಾಡ್ತೀವಿ ಫೋಕಸ್ ಆಗಿ ಇಟ್ಕೊಂಡು ಗೋಲ್ ಇಟ್ಕೊಂಡೇ ಮಾಡಿದಾಗ ಸರಿ ಆಗುತ್ತೆ. ಇಲ್ಲಾಂದ್ರೆ ನಾವ್ ಏನೋ ಮಾಡ್ತಾ ಇದೀವಿ ಅಂತಂದಾಗ ಅದು ಯಾರು ಮುಟ್ಬೇಕು ಮುಟ್ಟಲ್ಲ.
1: ಹೌದೌದು,
0: ಆ ಒಂದು ಕೆಲಸ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಈ ಸಮಾಜ ಸೇವೆ ಅನ್ನುವಂಥದ್ದು ಎಲ್ರ ಕೈಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
1: ಹೌದಾ?
0: ಅದಕ್ಕಾಗಿ ಡೆಡಿಕೇಶನ್ ಇರ್ಬೇಕಾಗುತ್ತೆ, ಅದಕ್ಕಾಗಿ ಪಣವನ್ನ ತೊಟ್ಟಿರ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀರಿ.
1: ಇದೇ ಈ ಸಂದರ್ಭಕ್ಕೆ ಒಂದು ಸ್ಟೋರಿ ಹೇಳ್ಬೇಕಂತ ಅಂದ್ರೆ 2001 ನಾನು ನೆಹರು ಯುವಕ ಕೇಂದ್ರದಲ್ಲಿ ಒಂದು ವಾಲಂಟಿಯರ್ ಆಗಿ ತಗೊಳ್ತಾ ಇದ್ರು. ಅಲ್ಲಿ ನಮ್ಗೆ ಏನಂದ್ರೆ 700 ಸ್ಟೈಫಂಡ್ ಕೊಡ್ತಾ ಇದ್ರು, ನಮ್ ಖರ್ಚಿಗಾಗತ್ತೆ. ಇಲ್ಲಿ ನನ್ ಕಾಲೇಜ್ ಓದ್ಕೊಂಡು ಇಲ್ಲಿ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಈ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಮಾಡ್ತಾ NYK ಅಲ್ಲಿ ಅಲ್ಲಿ ಒಂದು ನಮ್ಗೆ ಬೇಸ್ ಆಯ್ತು ಅಂತ ಹೇಳ್ಬೋದು. ಈ ಕಡೆ NYK ಕೆಲಸ, ಈ ಕಡೆ NSS ಅಲ್ಲಿ ಕೆಲಸ. NSS ಅಲ್ಲಿ ನಾನು ಅಪ್ ಟು ನ್ಯಾಷನಲ್ ಲೆವೆಲ್ ತನಕ ಕ್ಯಾಂಪ್ ಗಳನ್ನ ಅಟೆಂಡ್ ಮಾಡ್ತಾ ಬಂದೆ. ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಇರ್ಬೋದು, ಸ್ಟೇಟ್ ಲೆವೆಲ್ ಕ್ಯಾಂಪ್. ಅವತ್ತೆಲ್ಲ ಒಂಥರ ಅಂದ್ರೆ ಸೆಲೆಕ್ಟ್ ಮಾಡ್ಲಿಕ್ಕೆ ಕಷ್ಟ ಇರುವಂತ ಸಂದರ್ಭದಲ್ಲಿ ಎಲ್ಲದರಲ್ಲೂ ಆಯ್ಕೆ ಆಗಿ ಬೇರೆ ಬೇರೆ ಕ್ಯಾಂಪ್ ಗಳನ್ನ ಅಟೆಂಡ್ ಮಾಡೋ ಅವಕಾಶಗಳು ಸಿಕ್ತು. ಅಲ್ಲಿ ಹೋದಾಗ ಅಲ್ಲಿಯ ಒಂದು ವಾತಾವರಣದ ಜೊತೆಗೆ ಅಲ್ಲಿಯ ಒಂದು ಕಲ್ಚರ್ ಮತ್ತೆ ಅಲ್ಲಿಯ ಕಾರ್ಯಕ್ರಮಗಳನ್ನ ಪರಿಚಯ ಕೂಡ ನಮ್ಗೆ ಆದಂತದ್ದು. ಇದೆಲ್ಲವನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ನಮ್ಮ ಅಂದಿನ DC ಆಗಿದ್ದಂತವ್ರು LK ಅತೀಕ್ ಅಂತ ಹೇಳಿ, ಮಂಡ್ಯದಲ್ಲಿ LK ಅತೀಕ್ ಅವರು ನಮ್ ಕೆಲಸ ನೋಡ್ತಾ ಇದ್ರು. ಆ ಮೂಮೆಂಟ್ ಅಲ್ಲಿ ಏನಾಗಿದೆ, ಅವ್ರಿಗೆ ಯಾವತ್ತೋ ಒಂದ್ಸಲ ಒಂದು ಫೈಲ್ ಅವ್ರಿಗೆ NYK ಮತ್ತೆ ಯೂತ್ ಸರ್ವಿಸ್ ಇಂದಾನೆ ಸ್ಟೇಟ್ ಅವಾರ್ಡ್ ಇರ್ಬೋದು ನ್ಯಾಷನಲ್ ಅವಾರ್ಡ್ಗೆ ಫೈಲ್ ನ ರೆಕಮೆಂಡ್ ಮಾಡೋದು. ಆಗ ಫೈಲ್ ರೆಕಮೆಂಡ್ ಮಾಡ್ಬೇಕಾದ್ರೆ ಅವರು ಒಂದ್ಸಲ ಮಾತಾಡಿದ್ದಾರೆ, ಆ ಹುಡುಗಿ ನಮ್ಮ ಎಲ್ಲ ಕಾರ್ಯಕ್ರಮ ಕರೀತಾಳಲ್ಲ ಅನುಪಮ, ಅವ್ರನ್ನ ಅನುನ ಯಾಕೆ ನಾವು ರೆಕಮೆಂಡ್ ಮಾಡಬಾರ್ದು ಇದಕ್ಕೆ ಅಂತಾಳೆ. ಒಂದ್ ಕಡೆ ನಾ ಇದು ಪ್ರಶಸ್ತಿಯ ಪರಿಚಯನೇ ಇಲ್ದಾದ ಮೂಮೆಂಟ್ ಅಲ್ಲಿ ನನಗೆ ಈ ತರ ಇದೆ ಅಪ್ಲಿಕೇಶನ್ ಹಾಕುಂತ ಮಾರ್ಗದರ್ಶನ ಕೊಟ್ಟವರು ಅಂತಾನೆ ಹೇಳ್ಬೋದು ಅವ್ರನ್ನ. ಅದೇ ಹಿಂಗಿದ್ದು ಈ ಲೈನ್ ಕರ್ಕ ಬಂತು ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ಪ್ರಶಸ್ತಿಯಿಂದ ಹೋಗ್ತಿರ್ಲಿಲ್ಲ, ಮತ್ತೆ ಇದ್ರ ಬಗ್ಗೆ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ನಾವು ಏನಿದ್ರು ನಮ್ದು ಏನಂದ್ರೆ ಕೆಲಸ ಮಾಡ್ಬೇಕು ಮಾಡ್ಬೇಕು ಅಂತ ಅನ್ನೋ ಮೂಮೆಂಟ್ ಅಲ್ಲೇ ಓಡಾಡ್ತಾ ಇದ್ದಂತ ಸಂದರ್ಭ ಅಂತ ಹೇಳ್ಬೋದು.
0: ಈಗ ಬಹಳಷ್ಟು ನೀವು ಪ್ರಶಸ್ತಿಗಳ ಬಗ್ಗೆ ನಾವು ಮಾತಾಡಿದ್ವಿ, ಯಾವ ಕೂಡ ಏಷ್ಯಾ

0: ಆಫ್ ರೆಕಾರ್ಡ್, ಕರ್ನಾಟಕ ಬುಕ್ ಆಫ್ ರೆಕಾರ್ಡ್, ಹಾಗೆ ನೋಬೆಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್, ಇತರ ಎಲ್ಲ ಬುಕ್ ಆಫ್ ರೆಕಾರ್ಡ್ ಗಳಲ್ಲೂ ಕೂಡ ತಮ್ಮ ಹೆಸರುಗಳನ್ನು ನಮಸ್ಕೊಂಡಿದ್ದೀರಿ ಅಲ್ವಾ? ಅದು ಯಾವ್ಯಾವ ಕಾರಣಕ್ಕೆ ಆಗಿದೆ? ಅದು
1: ಏಷ್ಯಾ ಬುಕ್ ಆಫ್ ರೆಕಾರ್ಡ್ ನಾನು ಫಸ್ಟ್ ತಗೊಂಡಿದ್ದು, ಆಮೇಲೆ ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಅಲ್ಲಿ ಜಾಯಿನ್ ಆಗಿದ್ದು. ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಅಲ್ಲಿ ಏನಂತಂದ್ರೆ 780 ಉದ್ದದ ಒಂದು ಫ್ಲಾಗ್, ನಮ್ಮ ಭಾರತದ ಫ್ಲಾಗ್ ಏನಿದೆ ಅದರದ್ದು ಒಂದು ಜಾಥಾ ಕಾರ್ಯಕ್ರಮವನ್ನು ಮಾಡಿದ್ವಿ ಬೆಂಗಳೂರಿನಲ್ಲಿ ಮಾಡಿದ್ವಿ ಆ ಜಾಥಾನ. ಅದು ಬಹಳ ಅರ್ಥಪೂರ್ಣವಾಗಾಯ್ತು ಮತ್ತೆ ತುಂಬಾ ಚೆನ್ನಾಗಾಯ್ತು. 780 ಉದ್ದದ್ದು ಅಂತ ಅಂದ್ರೆ ಅಷ್ಟು ಅದು ಸಾಮಾನ್ಯ ಏನಲ್ಲ. ಇದಕ್ಕೆ ಆಕ್ಚುಲಿ ನಾವು ಯಾರು ಅಪ್ಲೈ ಮಾಡ್ಲಿಲ್ಲ, ಅದನ್ನ ನಾವು ಮಾಡ್ತಾ ಇದ್ದಂತಹ ಕೆಲಸವನ್ನ ನೋಡಿದಂತವ್ರು ಅದನ್ನ ಅವರೇ ರೆಕಮೆಂಡ್ ಮಾಡಿ ಇದು ನಮ್ಗೆ ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಆಗೋ ತರದಲ್ಲಿ ಮಾಡಿಕೊಟ್ಟಿದ್ದು ಒಂದು. ಜೊತೆಗೆ ಇನ್ನೊಂದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಂತ ಅಂದ್ರೆ ಒನ್ ನೇಷನ್ ಒನ್ ಡೇ ಒನ್ ಬ್ಲಡ್ ಅಂತ ಹೇಳಿ, ಅಂದ್ರೆ ಬ್ಲಡ್ ಟೆಸ್ಟ್ ಗಳನ್ನ ಹೃದಯ ವಿಶ್ವ ಹೃದಯ ದಿನವನ್ನ 28th ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ವಿ. ಆ ವರ್ಷ ಏನಂತ ಅಂದ್ರೆ ಒಂದು ಹೃದಯವನ್ನ ಕಾಪಾಡ್ಕೋಬೇಕು ಅಂತ ಅಂದ್ರೆ ಮನುಷ್ಯನ ಸಕ್ಕರೆ ಪ್ರಮಾಣ ಏನ್ ಹೇಳ್ತೀವಿ ಶುಗರ್ ಲೆವೆಲ್ ಕರೆಕ್ಟ್ ಇರಬೇಕಾಗುತ್ತೆ. ಹಾಗಾಗಿ ಎರಡಕ್ಕೂ ಸಂಬಂಧ ಇದೆ. ಈ ಸಕ್ಕರೆ ಪ್ರಮಾಣದ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ ಒಂದು ಗಂಟೆಯಲ್ಲಿ ಎಷ್ಟು ಪರೀಕ್ಷೆ ಮಾಡ್ತೀವಿ ಅಷ್ಟನ್ನು ಕೂಡ ನಾವು ಅಪ್ಲೋಡ್ ಮಾಡ್ಬೇಕಿತ್ತು. ಒಂದು ಆಪ್ ಗೆ ನಾವು ಅದನ್ನ ಅಪ್ಲೋಡ್ ಮಾಡ್ಬೇಕಿತ್ತು. ಆ ಮೂಮೆಂಟ್ ಅಲ್ಲಿ ಹೆಜ್ಜೆ ಇಟ್ಟಾಗ ನಾವು 580 ಹೆಚ್ಚು ರಕ್ತವ ಪರೀಕ್ಷೆಗಳನ್ನ ಮಾಡಿದಂತದ್ದು. ಅದು ಎಲ್ಲ ತಲುಪಿದ ಮೇಲೆ ನಮಗೆ ಅದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಗೆ ನಮ್ಮ ಸಂಸ್ಥೆ ಮತ್ತೆ ಹೆಸರು ನೋಂದಣಿ ಆಗಿರುವಂತದ್ದು.
0: ಓಕೆ, ಅದು ಯಾವ ವರ್ಷದಲ್ಲಿ?
1: 2021-22.
0: ಓಕೆ, ಹಾಗೆ ನೋಬೆಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್
1: ಇಸ್ ಅದು. ಅದರಲ್ಲಿ ನಾನು ರೋಟರಿ ಪ್ರೆಸಿಡೆಂಟ್ ಆಗಿದ್ದಾಗ ಏನಪ್ಪಾ ಅಂತ ಹೇಳಿದ್ರೆ ವರ್ಷದ 365 ದಿನ ಮಾತ್ರ ನಮಗೆ ಒಬ್ಬ ಅಧ್ಯಕ್ಷರಿಗೆ ಅವಕಾಶ ಇರುತ್ತೆ. 365 ದಿನದಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅನ್ನೋದು ನಾನು ಪ್ಲಾನ್ ಮಾಡಿದ್ದೇನಂದ್ರೆ 365 ದಿನ ಒಂದೊಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಯೋಜನೆ ಮಾಡ್ಕೊಂಡಿದ್ವಿ. ಆದ್ರೆ 3 ನನಗೆ ಲಾಸ್ ಆಯ್ತು, ಯಾಕಂದ್ರೆ ನನಗೆ ಮತ್ತೆ ಆಕ್ಸಿಡೆಂಟ್ ಆಯ್ತು. ಆಗ ಎಡಗೈ ಫ್ರಾಕ್ಚರ್ ಆಗಿ ರೆಸ್ಟ್ ಅಲ್ಲಿ ಇರ್ಬೇಕಾಗಿ ಬಂತು. ಆದ್ರೆ 365 ದಿನದಲ್ಲಿ ಕೆಲವು ದಿನಗಳು ವೇಸ್ಟ್ ಆದ್ರೂ ಕೂಡ 235 ಕಾರ್ಯಕ್ರಮಗಳನ್ನ ನಾವು ಆಯೋಜನೆ
0: ಮಾಡಿ
1: ಒಂದು ವರ್ಷದಲ್ಲಿ 235 ಕಾರ್ಯಕ್ರಮ ಆಯ್ತು. ಆ 235 ಕಾರ್ಯಕ್ರಮಗಳನ್ನ ಕೂಡ ಪ್ರತಿಯೊಂದನ್ನು ಪಟ್ಟಿ ಮಾಡಿ ನಾವು ನೋಬೆಲ್ ಬುಕ್ ಆಫ್ ರೆಕಾರ್ಡ್ ಗೆ ಸಬ್ಮಿಟ್ ಮಾಡಿದ್ವಿ. ಅದೆಲ್ಲ ಸಾಧನೆಯನ್ನ ನೋಡಿ ಅದಕ್ಕೆ ಅದು ವ್ಯಕ್ತಿಗತವಾಗಿ ಕೊಟ್ಬಿಟ್ರು ಅವರು. ನಾನು ಅದು ಆಕ್ಚುಲಿ ಸಂಸ್ಥೆಗೆ ಹಾಕಿದ್ದೆ, ಅದು ನೀವೇ ಯಾಕೆ ತಗೋಬಾರದು ಅಂತ ಹೇಳಿ ಅದನ್ನ ನನ್ನ ಪರ್ಸನಲ್ ಹೆಸರಿಗೆ ಕೊಟ್ಟಿದ್ದಾರೆ ಅದು.
0: ಓಕೆ, ನಿಮ್ಮ ಎನ್ ಜಿ ಒ ಸಂಸ್ಥೆ ಬಹಳ ವರ್ಷಗಳಿಂದ ಆಗ್ಲೂ ಕೂಡ ಹೇಳಿದ್ರೆ 21 ಕೆಲಸ ಮಾಡ್ತೀವಿ ಅಂತ ಹೇಳಿ, ಹೆಣ್ಮಕ್ಳ ಸಬಲೀಕರಣ ಆಗಿರ್ಬೋದು, ಹಾಗೆ ಪರಿಸರ ರಕ್ಷಣೆ, ಹಾಗೆ ಎಜುಕೇಶನ್, ಹಾಗೆ ಆರೋಗ್ಯ ಸಂಬಂಧಪಟ್ಟ ಕಾರ್ಯಕ್ರಮಗಳು. ಕಲ್ಪನೆ ಏನಿತ್ತು ಅದು ಶುರು ಮಾಡಿದಾಗ ತರದೇ ಅಂತಿತ್ತ, ಇಲ್ಲ ನೀವು ಶುರು ಮಾಡಿದ್ಮೇಲೆ ಕಲ್ಪನೆಗಳು ಚೇಂಜ್ ಆಯ್ತು? ಯಾರನ್ನ ಫೋಕಸ್ ಮಾಡ್ಕೊಂಡು ನೀವು ಈ ಒಂದು ಸಂಸ್ಥೆನ ಓಪನ್ ಮಾಡಿದ್ರಿ? ಹೆಣ್ಮಕ್ಳ, ಇಲ್ಲ ವೃದ್ಧರ, ಇಲ್ಲ ರೋಗಿಗಳ, ಇಲ್ಲ ಅನಕ್ಷರಸ್ತ್ರ?
1: ಓಕೆ, ಫಸ್ಟ್ ನೀವ್ ಹೇಳಿದ್ ಕರೆಕ್ಟ್. ನನಗೆ ಫಸ್ಟ್ ಆಸೆ ಇದ್ದೇನಂದ್ರೆ ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾಗ ಕೆಲವರು ನನ್ನ ಚಿಕ್ಕ ಹುಡುಗಿಯಿಂದ ಅವ್ರನ್ನ ನೋಡ್ತಾ ಇದ್ದೆ, ಮೆಂಟಲಿ ರಿಟಾರ್ಡೆಡ್ ಆಗಿ ಅಲ್ಲಿ ಇಲ್ಲಿ ಮಲ್ಕೊಂಡಿರೋದು, ಅಲ್ಲಿ ಇಲ್ಲಿ ನಾವು ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಇವ್ರಿಗೆಲ್ಲ ಒಂದು ಆಶ್ರಯ ಕೊಡ್ಬೇಕು, ಇವರಿಗೆಲ್ಲ ಒಂದು ಅವರ ಊಟಕ್ಕಾದ್ರೂ ನಾನು ಆಸರೆ ಆಗ್ಬೇಕು ಅನ್ನೋದು ಈ ಕಲ್ಪನೆಯಲ್ಲಿ ಫಸ್ಟ್ ಹೆಜ್ಜೆ ಇಟ್ವಿ. ಆಗ ಮನಸ್ಸು ಅಂದ್ರೆ ಹೇಗೆ ಯೋಚನೆ ಮಾಡುತ್ತೆ ಅಂತಾನೆ ಹೇಳಕ್ಕಾಗಲ್ಲ ಅನ್ನೋದಕ್ಕೆ. ಆನಂತರ ಅಲ್ಲಿ ರುದ್ರನ್ಗೆ ಒಂದು ಆಶ್ರಮ ಮಾಡ್ಬೇಕು ಅನ್ನೋ ಕಲ್ಪನೆ ಕೂಡ ಇತ್ತು. ಅವಾಗ ನಾವು ಯೋಚನೆ ಮಾಡಿದ್ದೇನಂತ ಅಂದ್ರೆ ಸ್ವಲ್ಪ ನನ್ನ ಬೆಳವಣಿಗೆ ಮತ್ತೆ ನನ್ನ ಸ್ವಲ್ಪ ಬದಲಾವಣೆಗಳು, ನನ್ನಲ್ಲಿ ಸ್ವಲ್ಪ ಬದಲಾವಣೆ ಆದ್ಮೇಲೆ ಅನಿಸ್ತಿದ್ದು ರುದ್ರನ್ನ ನಾವು ಆಶ್ರಮಕ್ಕೆ ತಂದು ಬಿಟ್ಕೊಳ್ಬಾರದು, ಇದರಿಂದ ಇಡೀ ಸಮಾಜದ ವ್ಯವಸ್ಥೆನೇ ಕೂಡ ಹಾಳಾಗುತ್ತೆ ಅನ್ನುವಂತದ್ದು. ವೃದ್ಧಾಶ್ರಮಗಳು ಯಾಕಾಗಿ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ಒಂದು ಮನೆಯನ್ನ ಬೆಳಗುವಂತವರೇ ರುದ್ರ ಅಂತ ಹೇಳ್ಬೋದು. ಒಂದು ಮನೆಯಲ್ಲಿ ಒಂದು ಮಕ್ಕಳನ್ನ ಲಾಲನೆ ಪಾಲನೆ ಪೋಷಣೆಯ ಜೊತೆಗೆ ಅವರ ಎಲ್ಲ ಅಸ್ತಿತ್ವವನ್ನ ಬದಲಾವಣೆ ಮಾಡುವ ನಿಟ್ಟಲ್ಲಿ ಅಜ್ಜ ಅಜ್ಜಿ ಮನೇಲಿ ಇರ್ಬೇಕು. ಅಂತಹ ಅಜ್ಜ ಅಜ್ಜಿಯರನ್ನ ನಾವು ನಮ್ಮ ವೃದ್ಧಾಶ್ರಮದಲ್ಲಿ ತಂದಿಟ್ಕೊಂಡ್ಬಿಟ್ರೆ ಮನೆಯದ್ದೇ ಅಂದ ಚಂದನೆ ಹಾಳಾಗುತ್ತೆ ಅನ್ನೋಂತ ಕಲ್ಪನೆ ಬಂದು ಆ ಒಂದು ವೃದ್ಧಾಶ್ರಮ ಮಾಡ್ಬೇಕು ಅನ್ನೋದನ್ನು ಕೂಡ ಬದಿಗೊತ್ತು. ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ನಾವು ಆರೋಗ್ಯದ ಕಡೆನೆ ಹೆಚ್ಚು ಒತ್ತು ಕೊಡೋಣ, ಜೊತೆಗೆ ಶಿಕ್ಷಣದ ಕಡೆ ಗಮನ ಕೊಡೋಣ. ಮಹಿಳೆಯರನ್ನ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡೋ ನಿಟ್ಟಲ್ಲಿ, ಇವತ್ತು ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗಲ್ಲ, ಸ್ವಯಂ ಉದ್ಯೋಗವನ್ನ ಸೃಷ್ಟಿ ಮಾಡೋ ನಿಟ್ಟಲ್ಲಿ ಹೆಜ್ಜೆ ಇಡ್ಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಪರಿಸರ ಕಾಪಾಡ್ಕೊಂಡ್ರೆ ನಮ್ಮ ಸಮಾಜವನ್ನ ನಾವು ಕಾಪಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಲ್ಲಿ ಹೆಜ್ಜೆ ಇಟ್ಟು ಅದ್ರ ಜೊತೆಯಲ್ಲಿ ಜಾಗೃತಿಯನ್ನ ಮೂಡಿಸೋ ನಿಟ್ಟಲ್ಲಿ ಕೂಡ ನಾವು ನಿರಂತರವಾಗಿ ಬರ್ತಾ ಇದ್ವಿ. ಎಲ್ಲಾ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನ ಕೂಡ ನಾವು ಆಯೋಜನೆ ಮಾಡಿಕೊಂಡು ಬರ್ತಾ ಇದೀವಿ ನಿರಂತರವಾಗಿ. ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ನಮ್ಗೆ ಒಂದೊಂದು ಕಡೆ ಪ್ರೇರಣೆ ಆಗ್ತಾ ಇರುತ್ತೆ. ನಮ್ಮಲ್ಲಿ ಜಾಗೃತಿಯಲ್ಲಿ ಹೆಚ್ಚು ನಾವು ಆರೋಗ್ಯದ ಕಡೆನೆ ಫೋಕಸ್ ಮಾಡೋದು, ಅದರಲ್ಲೂ ಕೂಡ ಇವಾಗ ಕ್ಯಾನ್ಸರ್ಗೆ ಹೆಚ್ಚು

0: ಮಾಡ್ತಾ ಇದೀವಿ. ಇದು ಆಹಾರ ಕ್ರಮದಿರ್ಬೋದು, ಮತ್ತೆ ಕ್ಯಾನ್ಸರ್ ಬಂದ ನಂತರದಲ್ಲಿ ಆ ವ್ಯಕ್ತಿ ಹೇಗೆ ಆತ್ಮಸ್ಥೈರ್ಯವನ್ನ ಕೂಡ ಕಳ್ಕೊಳ್ಳದೆ ತನ್ನನ್ನು ತಾನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ನಿಟ್ಟಲ್ಲಿ ಹೆಜ್ಜೆ ಇಡ್ಬೇಕು ಅಂತ ಹೇಳ್ಬಿಟ್ಟು ನಿರಂತರವಾಗಿ ಹೆಜ್ಜೆ ಇಡ್ತಾ ಇದೀವಿ. ಇದು ಕ್ಯಾನ್ಸರ್ಗೆ ಹೆಚ್ಚು ಫೋಕಸ್ ಮಾಡ್ಲಿಕ್ಕೂ ಒಂದು ಕಾರಣ ಇದೆ. ನನ್ನ ಒಡಹುಟ್ಟಿದ ಅಕ್ಕ, ಅವಳು ಕೂಡ ಅದೇ ಮೆಡಿಕಲ್ ಕಾಲೇಜ್ ಅಲ್ಲಿ BMLT ಮಾಡಿದಂಥವಳು, ಸ್ವಂತ ಡಯಾಗ್ನೋಸ್ಟಿಕ್ ಸೆಂಟರ್ ನ ಓಪನ್ ಮಾಡಿಕೊಂಡು ಸಾವಿರಾರು ಜನನ್ನ ಬದುಕಿಸೋ ನಿಟ್ಟಲ್ಲಿ ನಿರಂತರವಾಗಿ ಹೆಜ್ಜೆ ಇಡ್ತಾ ಇದ್ಲು. ಆದ್ರೆ ಅವಳಲ್ಲಾದಂತಹ ಬದಲಾವಣೆ ಅವಳಿಗೆ ಗೊತ್ತಾಗಿರ್ಲಿಲ್ಲ. ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವಳಿಗೆ ಕೊನೆ ಸ್ಟೇಜ್ ಅಲ್ಲಿ ಇದೆ ಅಂತ ಗೊತ್ತಾಯ್ತು,
1: ಕ್ಯಾನ್ಸರ್.
0: ಆ ಮೂಮೆಂಟ್ ಅಲ್ಲಿ ಡಾಕ್ಟರ್ ಹೇಳಿದ ಒಂದೇ ಮಾತು ಏನಂದ್ರೆ, ಇವ್ರದ್ದು ಇನ್ ಬದುಕೋದು ಒಂದ್ ವಾರ ಅಥವಾ ಒಂದ್ ತಿಂಗಳು ಅಂತ. ಆದ್ರೆ ಅವಳಲ್ಲಿದ್ದಂತಹ ಛಲ ಹೇಗಿತ್ತು ಅಂದ್ರೆ, ಅವ್ರು ಹೇಳಿದ್ದು ಒಂದ್ ವಾರ ಒಂದು ತಿಂಗಳನ್ನು ಮೀರಿ ಅವಳು ಆರೂವರೆ ವರ್ಷಗಳ ಕಾಲ ಬದುಕೋದ್ಲು. ಆ ಆರೂವರೆ ವರ್ಷಗಳ ಕಾಲ ಬದುಕಿದ ನಂತರದಲ್ಲಿ ಅಕ್ಕ ನಾವು ಎಲ್ಲ ಒಟ್ಟಿಗೆ ಪ್ರಾರಂಭ ಮಾಡಿದಂದ್ರೆ, ಒಬ್ಬ ವ್ಯಕ್ತಿಗೆ ಆತ್ಮಸ್ಥೈರ್ಯ ಅನ್ನೋದಿದ್ರೆ, ಅವನಲ್ಲಿ ಅವನ ಮೇಲೆ ಅವನಿಗೆ ನಂಬಿಕೆ ಇದ್ರೆ ಎಷ್ಟು ಬೇಕಾದ್ರೂ ಬದುಕಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನ ಕಲ್ತದ್ದು. ಆ ನಂತರದಲ್ಲೇ ಸ್ವಲ್ಪ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು, ಪ್ರತಿಯೊಬ್ಬರು ಕೂಡ ಅವೇರ್ನೆಸ್ ಕೊಡ್ಬೇಕು ಅಂತ ಹೇಳಿ ನಾವು ಆಗ ಇನ್ನೂ ಸ್ವಲ್ಪ ಜಾಸ್ತಿ ಫೋಕಸ್
1: ಆರೋಗ್ಯದ ಕಡೆಗೆ, ಹೆಚ್ಚು ಈ ಕ್ಯಾನ್ಸರ್ ನಿರ್ಮೂಲನೆಯ ಕಡೆಗೆ, ಅವೇರ್ನೆಸ್ ಕಡೆಗೆ ಹೆಚ್ಚಿನ ಒತ್ತನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಈಗ ನೀವು ಮದುವೆ ಆಗಿದ್ದು ಯಾವ ವರ್ಷ?
0: 2007.
1: ಓಕೆ. ಮದುವೆಗೆ ಮುಂಚೆನೇ ನೀವು ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರಿ, ಒಂದು ಸಂಸ್ಥೆನ ಕೂಡ ಹುಟ್ಟಾಕೊಂಡಿದ್ರಿ. ಮದುವೆ ಆದ್ಮೇಲೆ ಗಂಡನ ಸಪೋರ್ಟ್ ಹೇಗಿತ್ತು? ಈಗ ಇಷ್ಟು ವರ್ಷ ಮುಂದುವರ್ಸ್ಕೊ ಬಂದಿದ್ರಿ ಅಂತ ಹೇಳಿದಾಗ ನಿಮ್ಮ ಯಜಮಾನರ ಸಪೋರ್ಟ್ ಇಲ್ಲದೆ ಅಂತೂ ಸಾಧ್ಯನೇ ಇಲ್ಲ ಅಂತ ಕಾಣುತ್ತೆ, ಅದ್ರ ಬಗ್ಗೆ ಹೇಳಿ.
0: ಅದರಲ್ಲಿ ನನ್ಗಂತೂ ತುಂಬಾ ಹೆಮ್ಮೆ ಇದೆ ಅಂತ ಹೇಳ್ಬೋದು. ನಂದು ಮದ್ವೆ ಆಗಿರೋದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು. ಅವರ ಬಿಸ್ನೆಸ್ ಎಲ್ಲ ಇರೋದು ಬೆಂಗಳೂರು. ಆದ್ರೆ ನಮ್ಮಮ್ಮ ಒಂದ್ ಮಾತು ಹೇಳಿದ್ರು, ನನ್ನ ಮಗಳು ಇದೆಲ್ಲ ಕೆಲಸ ಮಾಡ್ತಾಳೆ, ಅವಳು ತುಂಬಾ ಓಡಾಡ್ಕೊಂಡಿರ್ತಾಳೆ ಅಂತ ಹೇಳಿದ್ರು. ಅದು ಹೇಳಿದ್ದೇನಾದ್ರೂ ಅವ್ರ ಮನಸ್ಸಲ್ಲಿ ಕೂತ್ಕೊಳ್ತಾವ ಏನೋ ಗೊತ್ತಿಲ್ಲ. ಆಯ್ತು, ನಿನ್ಗೆ ಇಲ್ಲೇ ಖುಷಿ ಇದೆ ಅಂತ ಅಂದ್ರೆ ನೀನ್ ಇಲ್ಲೇ ಇರು, ನೀನ್ ಏನ್ ಕೆಲಸ ಮಾಡ್ತಾ ಇದೀಯ ನೀನ್ ಅದ್ರಲ್ಲೇ ಮುಂದುವರಿ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಇವತ್ತು ಅವ್ರು ನನಗೋಸ್ಕರ, ನಾನು ಮಂಡ್ಯದಲ್ಲಿದ್ದೀನಿ, ಅವರು ಬೆಂಗಳೂರಿಗೆ ಡೈಲಿ ಅಪ್ ಡೌನ್ ಮಾಡ್ತಾರೆ.
1: ಇದು ಹಿಂಗೆ ಅಂತ ಹೇಳಿದ್ರೆ ಸಪೋರ್ಟಿವ್ ಅಂತ ನಾವ್ ಹೇಳಿ. ಈ ನಿಟ್ಟಿನಲ್ಲಿ ನಾವ್ ಹೇಳೋದೇನಂತಂದ್ರೆ, ನಿಮ್ಮ ಮೋಸ್ಟ್ಲಿ ಕೆಲಸ ಈ ಒಂದು ಸಮಾಜ ಸೇವೆಯ ಕೆಲಸ ಮದುವೆ ಆದ್ಮೇಲೆ ಹೆಚ್ಚಾಯ್ತು ಅಂತ ಕಾಣುತ್ತೆ.
0: ಅದ್ರಲ್ಲಿ ಎರಡ್ ಮಾತಿಲ್ಲ, ಮದ್ವೆ ಆದ್ಮೇಲಂತೂ ತುಂಬಾನೇ ಜಾಸ್ತಿ ಆಯ್ತು. ಒಂದು ಜೊತೆಗೆ ಸ್ವಲ್ಪ ಮಕ್ಳ ಜವಾಬ್ದಾರಿನೂ ಇರ್ಲಿಲ್ಲ ನನಗೆ, ಮಕ್ಳಿಬ್ರು ಕೂಡ ಆರನೇ ಕ್ಲಾಸ್ಗೆನೆ ಇಬ್ರು ಅವ್ರವ್ರ ಜವಾಬ್ದಾರಿ ಏನೋ ತರದಲ್ಲಿ ನವೋದಯ ಶಿಕ್ಷಣ ಪಡ್ಕೊಳಕ್ಕೆ ಹಾಸ್ಟೆಲ್ ಸೇರ್ಪಡೆ ಆದ್ಮೇಲೆ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಸರ್ವಿಸ್ ಅಲ್ಲಿ ತೊಡ್ಕೊಳಕ್ಕೆ ಅವಕಾಶ ಆಯ್ತು ಅಂತ ಹೇಳ್ಬಹುದು.
1: ಓಕೆ, ಅನುಪಮ ನಾಗರಾಜ್ ಗೌಡ ಅವರೇ, ಬಹಳಷ್ಟು ಸಂತೋಷ ಆಕಾಶವಾಣಿ ಬಂದು ನಿಮ್ಮ ಜರ್ನಿ ಬಗ್ಗೆ ಮಾತಾಡಿದ್ರಿ, ನಿಮ್ಮ ಒಂದು ಸಮಾಜ ಸೇವೆಯ ವಿಚಾರಗಳನ್ನೆಲ್ಲ ಹಂಚಿಕೊಂಡಿದ್ದೀರಿ, ಇನ್ನು ಬಹಳಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನುವ ಕನಸುಗಳನ್ನ ಇಟ್ಕೊಂಡಿದ್ದೀರಿ. ಏನೇನು ಕನಸುಗಳನ್ನ ಇಟ್ಕೊಂಡಿದ್ದೀರಿ, ಕನಸುಗಳೆಲ್ಲ ಈಡೇರ್ಲಿ ಅನ್ನುವ ಆಶಯ ನಮ್ಮದು. ಇಷ್ಟೊತ್ತು ಆಕಾಶವಾಣಿ ಜೊತೆ ನಿಮ್ಮ ಬದುಕಿನ ಮಾತುಕತೆಯನ್ನು ಆಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್.
2: ಇದುವರೆಗೂ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನ ಜೀವನವನ್ನಾಗಿಸಿಕೊಂಡಿರುವ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ದಿಗ್ವಿಜಯ್ ಬಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

0: ಕೇಳಿದ್ರೆ ನಾನು ಶರತ್ ಅಂತ. ಈಗ ನೀವು ಸೈಬರ್ ಕ್ರೈಮ್ ಅಲ್ಲಿ ಯಾವ್ದೇ ವೆರೈಟಿ ನೋಡಿ ನೀವು, ಎಲ್ಲದು ಅತಿ ಆಸೆಗೆ ಬಿದ್ದು ನಾವು ದುಡ್ಡು ಕಳ್ಕೊಂಡಿರೋ ಪರಿಸ್ಥಿತಿನೇ. ಯಾಕಂದ್ರೆ ಈ ಆಪ್ಸಿನಿಟಿ ಬಗ್ಗೆ ಯಾರೇ ಆಗ್ಲಿ ಅಡಲ್ಟ್ಸ್ ಎಜುಕೇಟೆಡ್ ಅವರ ವೈಯಕ್ತಿಕ ಫೋಟೋಗ್ರಾಫ್ಗಳನ್ನ ಫೇಸ್ಬುಕ್ ಅಲ್ಲಿ ಹಾಕೋದಾಗ್ಲಿ ಅಥವಾ ಅವರ ಮೊಬೈಲ್ ಸ್ಟೋರ್ ಮೊಬೈಲ್ ಅಲ್ಲಿ ಫೋಟೋ ತೆಗೆಯುವಂತದ್ದಾಗ್ಲಿ, ಇದು ನಗ್ನ ಚಿತ್ರಗಳಾಗ್ಲಿ, ಅದು ಫೋನ್ ಅಲ್ಲಿ ಇಟ್ಕೊಳ್ಳೋಂತದ್ದಾಗ್ಲಿ, ಯಾಕೆಂದ್ರೆ ನಿಮ್ಮ ನೀವು ಯಾವ್ದೋ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತೀರಿ ಅದು ಯಾರ್ದೋ ಕೈಗೆ ಸೇರ್ತದೆ, ಅದ ಆ ವಿಡಿಯೋನ ಇಟ್ಕೊಂಡು ನಿಮಗೆ ಬ್ಲಾಕ್ ಮೇಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಥವಾ ನಿಮ್ಮ ಫ್ರೆಂಡ್ಸ್ ಅಲ್ಲೇ ನೀವು ಅದನ್ನ ಹಂಚಿಕೆ ಮಾಡಿದ್ರೆ ಅವರಿಗೆ ಯಾವತ್ತೋ ಒಂದ್ ದಿವಸ ಮನಸ್ತಾಪ ಆಗಿ ನಿಮ್ಮ ವಿರುದ್ಧ ಅದನ್ನ ಉಪಯೋಗಿಸ್ಕೊಳ್ಬಹುದು. ಬಹಳಷ್ಟು ನಿದರ್ಶನಗಳಿದಾವೆ. ಈಗ ನಿಮ್ಮ ಮೊಬೈಲ್ ಕ್ಯಾಮ್ರಾನ ನಿಮಗೆ ಗೊತ್ತಿಲ್ದಂಗೆ ಆನ್ ಮಾಡುವಂತ ಅಪ್ಲಿಕೇಶನ್ ಗಳಿದಾವೆ. ಸೊ ನೀವ್ ಏನ್ ಮಾಡ್ತೀರಿ, ನಿಮ್ಮ ಮೊಬೈಲ್ ಫೋನ್ ಗಳಲ್ಲಿ ಎದುರುಗಡೆ ಫ್ರಂಟ್ ಕ್ಯಾಮ್ರಾನ ಯಾವತ್ತೂ ಒಂದು ಸ್ಟಿಕ್ಕರ್ ಇಂದ ಮನೇಲಿ ಬಿಂದಿ ಇರ್ತದೆ, ಬಿಂದಿನ ಹಾಕಿ ಅದನ್ನ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು. ಸೊ ಯಾರೇ ಬೇಕಾದ್ರೂ ನಿಮ್ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ನೀವೇ ವಿಡಿಯೋ ರೆಕಾರ್ಡ್ ಮಾಡಿದ್ದನ್ನ ಬೇರೆ ಉಪಯೋಗಿಸ್ಕೊಳ್ಬಹುದು, ಅದು ಬೇರೆ ಯಾರಿಗೋ ಕಳ್ಸಕ್ ಹೋಗಿ ಇನ್ಯಾರಿಗೂ ಹೋಗ್ಬಹುದು. ಸೊ ಆ ರೀತಿಯಾದ ಅವಘಡಗಳು ಅನಾಹುತಗಳು ಆಗದೆ ಇರ್ಲಿ. ಸೊ ನೀವು ಏನ್ ಫೋಟೋ ತೆಗಿತೀರಿ, ಜವಾಬ್ದಾರಿಯಿಂದ ತೆಗೀರಿ ಫೋಟೋಗಳನ್ನ. ಅದನ್ನ ನೀವು ಇದು ಸೋಷಿಯಲ್ ಮೀಡಿಯಾಗೆ ನೀವು ಶೇರ್ ಮಾಡ್ಬೇಕಾದ್ರೂ ಬಹಳ ಜವಾಬ್ದಾರಿಯಿಂದ ಶೇರ್ ಮಾಡ್ಬೇಕು. ನೀವು ಅಂತ ಫೋಟೋಗಳನ್ನ ಇಟ್ಕೊಂಡೇ ಕ್ರೈಮ್ಗಳು ನಡೆಯೋದು. ನಿಮ್ಮ ಅಂತದೇ ಫೋಟೋ ಇಟ್ಕೊಂಡು ಯಾರೋ ಒಂದು ವಿಡಿಯೋ ಮಾಡ್ಬೋದು, ಅಂತದೇ ಫೋಟೋ ಇಟ್ಕೊಂಡು ಯಾವ್ದೋ ಮಾರ್ಫ್ ಫೋಟೋಗ್ರಾಫ್ ಮಾಡ್ಬೋದು, ಅಂತ ಫೋಟೋ ಇಟ್ಕೊಂಡು ಅದನ್ನ ಮಾರ್ಫ್ ಮಾಡಿ ಬೇರೆ ಯಾರಿಗೋ ಕಳಿಸಬಹುದು. ಸೊ ಅದ್ರ ಬಗ್ಗೆ ನೀವು ಬಹಳಷ್ಟು ಗಮನ ವಹಿಸಿ, ಚೀಟಿಂಗ್ ಆಗಿದೆ ಅಂದ ತಕ್ಷಣ ನೀವು ಲೋಕಲ್ ಪೊಲೀಸ್ ಸ್ಟೇಷನ್ ಹೋಗಿ ಇಮಿಡಿಯೇಟ್ ಆಗಿ ನೀವು ಕಂಪ್ಲೇಂಟ್ ಅನ್ನ ದರ್ಜ್ ಮಾಡಬೇಕಾಗ್ತದೆ, ಅಥವಾ ನೀವು ಡೈರೆಕ್ಟ್ ಆಗಿ 112 ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ವೆಬ್ಸೈಟ್ ಸೈಬರ್ ಪೊಲೀಸ್ ಬ್ಯಾಂಗ್ಳೂರ್ .nic.in. ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರ್ ಸೈಬರ್ ಕ್ರೈಮ್ CID, ಇದನ್ನ ದಯವಿಟ್ಟು ಫಾಲೋ ಮಾಡಿ ನಮ್ಮ ವೆಬ್ಸೈಟ್ ಅನ್ನ ನೋಡಿ. ಸಾಕಷ್ಟು ಮಾಹಿತಿಗಳು ಅದರಲ್ಲಿದ್ದಾವೆ ಅಂತ ಹೇಳಕ್ ಇಷ್ಟಪಡ್ತೇನೆ.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಕಳಿಸಿ. ಅರೆ ವಾ, ದಿನ ಸುದಿನ
2: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಮೂಡ್

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ನೀರು, ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
2: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
3: ಸಲವೇ ಜೀವ ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು,
1: ಬಳಸಿದ ನೀರು ಮರುಬಳಕೆ ಆಗಬೇಕು.
4: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
1: ನಿತ್ಯವೂ ನೀರು ಲಾಗದಂತೆ ಗಮನಿಸಿ.

ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.

0: ತಮಾಮು ದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ ಚರ್ಮ ರೋಗ ತಜ್ಞರಾದಂತಹ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ, ನಂತರ ಫಂಗಸ್ ಇನ್ಫೆಕ್ಷನ್ ಈ ಕುರಿತು ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಚರ್ಮ ರೋಗ ತಜ್ಞರಾದಂತಹ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.
2: ಆತ್ಮೀಯ ಕೇಳುಗರೆ, ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಎಷ್ಟೋ ಸಂದರ್ಭದೊಳಗ ವಿಪರೀತವಾಗಿ ಸೀನುತ್ತೀವಿ. ಒಂದು ಸಲ ಕೆಮ್ಮು ಬಂತು ಅಂತಂದ್ರೆ ತಿಂಗಳಗಟ್ಟಲೆ ಕೆಮ್ಮು ಹೋಗುದಿಲ್ಲ. ಇನ್ನು ಕೆಲವರಿಗೆ ಹೂ ಮುಟ್ಟಿದ ತಕ್ಷಣ ಏನೋ ಒಂದು ಅಲರ್ಜಿ ಆದಂಗ ಆಗ್ತದ, ಮೈ ಕೈ ತುರಿಸ್ತಾವ. ಇದು ಎಲ್ಲ ಪ್ರತಿನಿತ್ಯ ನಾವು ನೀವು ಎಲ್ಲ ಅನುಭವಿಸ್ತಾನೆ ಇರ್ತೀವಿ. ಏನಾಗ್ಯದ ಅಂದ್ರೆ, ಏ ಇಲ್ರಿ ನಂಗೆ ಅಲರ್ಜಿ ಆಗ್ಯದ. ಅಲರ್ಜಿ ಅನ್ನೋ ಶಬ್ದವನ್ನ ಬಹಳ ಸುಲಭವಾಗಿ ನಾವು ಮಾತಾಡಿಬಿಡ್ತೀವಿ. ಅಲರ್ಜಿ ಅಂದ್ರೆ ಏನು, ಯಾವ ಕಾರಣಕ್ಕಾಗಿ ಅಲರ್ಜಿ ಉಂಟಾಗ್ತದ. ಈಗ ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ವಸ್ತುವಿನಿಂದ ಅಲರ್ಜಿ ಉಂಟ ಆಗೇದ ಅಂದ್ರ ಅದನ್ನ ಪತ್ತೆ ಹಚ್ಚುದು ಹೆಂಗ, ಮತ್ತ ಈ ಅಲರ್ಜಿಯನ್ನ ತಡೆಗಟ್ಟುವುದು ಹೆಂಗ, ಈ ಎಲ್ಲ ವಿಷಯದ ಬಗ್ಗೆ ಇವತ್ತು ಮಾಹಿತಿ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಹುಬ್ಬಳ್ಳಿಯ KMCRI ENT ವಿಭಾಗದಲ್ಲಿ ಹಿರಿಯ ENT ತಜ್ಞರಾದ ಡಾಕ್ಟರ್ ರವೀಂದ್ರ ಗದಗ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ರವೀಂದ್ರ ಗದಗ್ ಅವರು.
3: ನಮಸ್ಕಾರ ಮೇಡಮ್.
2: ಡಾಕ್ಟರ್, ಸಾಮಾನ್ಯವಾಗಿ ನಾವು ಏನರೆ ವೈದ್ಯರ ಹತ್ರ ಬಂದಾಗ ಬಹಳ ದಿನ ಆತು ತುರಿಸ್ಲಿಕ್ ಹತ್ತದ, ಕಂಟಿನ್ಯೂಸ್ ಶೀನ್ ಬರ್ತಾವ ಅಂದ ಕೂಡಲೇ ವೈದ್ಯರು ಏ ಅಲರ್ಜಿ ಆಗದ್ ಬಿಡು ನಿನಗ ಅನ್ನೋದು ಸಾಮಾನ್ಯವಾಗಿ ಕೇಳ್ತೀವಿ. ವೈದ್ಯಕೀಯ ಭಾಷೆಯಲ್ಲಿ ಅಲರ್ಜಿ ಅಂದ್ರೆ ಏನು?
3: ಅಲರ್ಜಿ ಅನ್ನೋದು ವೈದ್ಯಕೀಯ ಭಾಷೆಯಲ್ಲಿ ಹೇಳಬೇಕಂತಂದ್ರೆ ಹೈಪರ್ ಸೆನ್ಸಿಟಿವಿ ಅಂತೀವಿ. ಎಲ್ಲರೂ ಒಂದೇ ಒಂದು ಆ ಎನ್ವಿರಾನ್ಮೆಂಟ್ ಅಥವಾ ಪರಿಸರದಲ್ಲಿ ಇದ್ರೂ ಕೂಡ ಹತ್ತು ಮಂದಿ ಅದಾರ ಅಂತಂದ್ರೆ ಹತ್ತು ಮಂದಿಗೂ ಸೀನ್ ಬರಂಗಿಲ್ರಿ ಮೇಡಮ್. ಒಬ್ಬ ವ್ಯಕ್ತಿಗೆ ಕಂಟಿನ್ಯೂಸ್ ಆಗಿ ಸೀನ್ ತನ ಅಥವಾ ಮೂಗು ಸೋರ್ತದ, ದಟ್ ಮೀನ್ಸ್ ಹಿ ಈಸ್ ಸೆನ್ಸಿಟಿವ್ ಟು ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಆ ಆಬ್ಜೆಕ್ಟ್ ಏನಿರ್ಬೋದು, ಫುಡ್ ಇರಬಹುದು, ಧೂಳು ಇರಬಹುದು, ಪೋಲನ್ಸ್ ಅಂತೀವಿ ಅದಿರಬಹುದು, ಅಥವಾ ಪೆಟ್ಸ್ ಅದರ ಫೆದರ್ಸ್ ಇರಬಹುದು, ಈ ಒಂದು ಕೆಲವೊಂದಷ್ಟು ಅಲರ್ಜನ್ಸ್ ಅಂತೀವಿ ನಾವು. ಇವಕ್ಕ ಅಲರ್ಜನ್ಸ್ ಅಂತೀವಿ. ಇವಕ್ಕೆ ಎಕ್ಸ್ಪೋಸರ್ ಆದಂದ ಆ ವ್ಯಕ್ತಿಗೆ ನಾವು ಅಲರ್ಜಿ ಆಗ್ಯದ. ಸೊ ಅಲರ್ಜಿ ಅನ್ನೋದು ಮೂಗಿನಿಂದ ಇರಬಹುದು, ಚರ್ಮದಿಂದ ಇರಬಹುದು, ಕಣ್ಣಿನ ಅಲರ್ಜಿ ಇರಬಹುದು, ಅಥವಾ ಶ್ವಾಸಕೋಶಗಳ ಅಲರ್ಜಿನೂ ಕೂಡ ಇರಬಹುದು. ಸೊ ಎಲ್ಲರೂ ಅಲ್ಲೇ ಇದ್ದಾಗೂ ಕೂಡ ಒಬ್ಬ ವ್ಯಕ್ತಿಗಾಗಿದೆ ಅಂದ್ರೆ ಆ ಸೆನ್ಸಿಟಿವ್ ಅದಾನ ಅಂತ ಹೇಳಿ ಅನ್ಸದ. ಸೊ ಯಾವ್ಯಾವ ಅಲರ್ಜನ್ಸ್ ಅದಾವ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಬರ್ತದೆ. ಅಲರ್ಜನ್ಸ್ ಬಹಳ ಅದಾವ್ರಿ ಮೇಡಮ್. ನಾವು ಅಂದ್ರೆ ನಮ್ಮ ಮೆಡಿಕಲ್ ಇದ್ರೊಳಗೆ ಹೇಳ್ತೀವಿ, ತಾಯಿಯ ಹಾಲನ್ನ ಬಿಟ್ಟು ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಕ್ಯಾನ್ ಕಾಸ್ ಅಲರ್ಜಿ. ಯಾವ ಬಟ್ ಯಾವ ವ್ಯಕ್ತಿ ಯಾವ್ದಕ್ಕದಾನ ಅನ್ನೋದು ಕಂಡು ಹಿಡಿಯುವುದು ವೈದ್ಯರ ಕರ್ತವ್ಯ ಆಗಿದೆ. ಸೊ ಒಬ್ಬ ವ್ಯಕ್ತಿ ಒಂದೇ ಸೆನ್ಸಿಟಿವ್ ಇರಬಹುದು ಅಥವಾ ಮಲ್ಟಿಪಲ್ ಇದಕ್ಕಿರಬಹುದು. ಸೊ ಆ ವ್ಯಕ್ತಿ ಒಂದೇ ಇದಕ್ಕಿದ್ದಂದ್ರೆ ಅದನ್ನು ಗುಣಪಡಿಸುವುದು ಸ್ವಲ್ಪ ಹಗುರಾಗ್ತದೆ, ಮಲ್ಟಿಪಲ್ ಇತ್ತಂದ್ರೆ ಸ್ವಲ್ಪ ತ್ರಾಸ ತಗೋಬೇಕಾಗ್ತದೆ.
2: ಈಗ ಡಾಕ್ಟರ್, ಸಣ್ಣ ಮಕ್ಕಳನ್ನ ನಾವು ನೋಡಿದಾಗ ಈಗ ಶಾಲೆಗಳಿಗೆ ಹೋಗ್ತಿರ್ತಾರೆ, ನೀವು ಹೇಳಿದಂಗೆ ನಿರಂತರವಾಗಿ ಸೀನೋದನ್ರಿ, ಮತ್ತೆ ಈ ಮಣ್ಣಿನೊಳಗೆ ಬೀಳುದು ಏಳುದು ಇದಂತೂ ಬಹಳ ಸಾಮಾನ್ಯ ಆಗಿರ್ತದೆ. ಅವಕ್ಕೇನೋ ನಾನು ಬೀಳ್ತೀನಿ ಹೇಳ್ತೀನಿ ಅನ್ನೋ ಭಯನೂ ಇರುವುದಿಲ್ಲ. ಆಮೇಲೆ ಅವರಿಗೆ ಏನೇನೋ ಇವು ಕೆರೆತಗಳು, ಮೈ ಮೇಲೆ ಗಾದ್ರೆ ಹೇಳೋದು, ಕೆಂಪಾಗುದು ಚರ್ಮ, ದದ್ದರಿಸೋದು, ಇವೆಲ್ಲ ಕಂಡು ಬರ್ತಾವ. ಅಂದ್ರೆ ಯಾವ ವಸ್ತು ಯಾರಿಗೆ ಅಲರ್ಜಿ ಆಗ್ಲಿಕ್ ಹತ್ತದ, ಅದನ್ನ ಪತ್ತೆ ಮಾಡುದು ಹೆಂಗ ಜನಸಾಮಾನ್ಯರು?
3: ಹೌದು ಮೇಡಮ್. ಹೆಂಗಂತಂದ್ರ, ಈಗ ನಾವು ಈಗ ಈ ರೂಮ್ನಲ್ಲಿ ಕುಂತಿದೀವಿ, ಈ ರೂಮಿನ ಒಳಗ ಬನ್ನಿ ಅಂತಂತಂದ್ರ ನಾ ಸೀನಾಕತ್ನಿ ಕಂಟಿನ್ಯೂಸ್ ಆಗಿ ಮೂಗ್ ಸೋರಾಕತ್ತು ಅಂದ್ರ ಈ ರೂಮ್ನಲ್ಲಿ ನನಗಾಗದೆ ಇರುವಂತದ್ ಏನೋ ಇದೆ. ಅದು ನಿಮ್ ಬೆಡ್ಶೀಟಿನ ಮೇಲಿನ ಧೂಳು ಇರಬಹುದು, ಅಥವಾ ನಿಮ್ದು ಏರ್ ಕಂಡೀಷನ್ ಗಾಳಿ ಇರಬಹುದು, ಅಥವಾ ಇಲ್ಲಿ ಏನಾರ ಒಂದಿಷ್ಟು ಪ್ಲಾಂಟ್ಸ್ ಇದ್ದು ಅಂತಂದ್ರ ಅದ್ರದ ಏನು ಪೋಲನ್ಸ್ ಇರಬಹುದು. ಸೊ ಹೆಂಗ ಗುರ್ತ ಹಿಡಿದು ಅಂದ್ರೆ, ಇದು ಈಗ ಎಕ್ಸ್ಪೋಜರ್ ಆಗಿ ನೆಕ್ಸ್ಟ್ ಡೇ ಆಗುದಿಲ್ರಿ ಮೇಡಮ್. ಎಕ್ಸ್ಪೋಜರ್ ಆದ ವಿದಿನ್ ಫ್ಯೂ ಸೆಕೆಂಡ್ಸ್ ಟು ಫ್ಯೂ ಮಿನಿಟ್ಸ್ ಒಳಗನ ಅದು ಶುರು ಆಗ್ತದ. ಸೊ ಆ ಟೈಮ್ನೊಳಗ ಆ ಅಲರ್ಜಿ ಹೊಂದಿದಂತ ವ್ಯಕ್ತಿ ನೋಡ್ಕೋಬೇಕು ಆ ಕಡೆ ಈ ಕಡೆ ಏನ್ ಇರಬಹುದು ಅಂತೇಳಿ. ಸೊ ಆ ರೀತಿಯಿಂದ ನಾವು ಅದನ್ನ ಏನು ಪೇಷಂಟ್ಗಳಿಗೂ ಎಜುಕೇಟ್ ಮಾಡಬೇಕಾದಾಗ ಅದನ್ನ ಹೇಳ್ತೀವಿ, ನೀವು ಸ್ವಲ್ಪ ಅದರ ಕಡೆ ಗಮನ ಕೊಡಬೇಕು. ಈಗ ಏನಾದ್ರ ತಿಂದ್ರಿ, ಎಗ್ ಏನಾರ ತಿಂದ್ರಿ, ಸೊ ಇಮಿಡಿಯೇಟ್ ಆಗಿ ಸ್ವಲ್ಪ ತ್ರಾಸ ಆಗ್ತದೆ. ಸೊ ಇವನ್ GIT ಕೂಡ ಹ್ಯಾಸ್ ಅನ್ ಅಲರ್ಜಿಕ್ ಕಾಂಪೋನೆಂಟ್. ಸೊ ನೀವು ಈಗ ಹೊರಗೆ ಬಂದ ಮೇಲಿಂದ ಏನೋ ಒಂದು

0: ಅದು ಒಂದು ಎನ್ವಿರಾನ್ಮೆಂಟ್ ಕಂಟಿನ್ಯೂಸ್ ಆಗಿ ಮೈ ತೋರಿಸಾಕಾಯ್ತು. ಸೊ ಲುಕ್ ದಟ್ ಇಸ್ ದರ್ ಎನಿ ಪ್ಲಾಂಟ್ ವಿಚ್ ಇಸ್ ಕಾಸಿಂಗ್ ಅಲರ್ಜನ್ ಟು ಯು. ಸೊ ನೀವು ನಿಮ್ಮ ಸುತ್ತಮುತ್ತ ಆಗುವಂತ ದಿನನಿತ್ಯದ ಆಗುವ ಹೋಗುವಂತಹ ಒಂದು ಇದರೊಳಗೆ ಹೆಚ್ಚು ಗಮನವಿಟ್ರಿ ಅಂದ್ರೆ ನಿಮಗಾಗೇ ಗೊತ್ತಾಗ್ತದ. ಅದು ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಟೆಸ್ಟ್ ಮಾಡುವಂತ ಅಲರ್ಜಿ ಕಿಟ್ಸ್ ಅಂತ ಅದಾವ. ಈಗ ನಾವು ಅದರ ಬಗ್ಗೆನೂ ಕೂಡ ಸುಮಾರಷ್ಟು ಸ್ಟಡಿ ಮಾಡ್ತಾ ಇದೀವಿ. ಯಾಕಂದ್ರೆ ಇಟ್ ರೀಜನ್ ಟು ರೀಜನ್ ಡಿಫರ್ ಆಗ್ತದ ಅಲರ್ಜನ್ಸ್. ವೆಸ್ಟರ್ನ್ ವರ್ಲ್ಡ್ದಾಗ ಬೇರೆ ಅಲರ್ಜನ್ಸ್ ಇರ್ತಾವ, ನಮ್ಮಲ್ಲಿ ಬೇರೆ ಇರ್ತಾವ. ಇವನ್ ಕರ್ನಾಟಕದಾಗ ಕೂಡ ನಾರ್ತ್ ಕರ್ನಾಟಕದಾಗ ನಮ್ಗೆ ಕಂಡು ಬರುವಂತ ಅಲರ್ಜನ್ಸ್ ಬೇರೆ ಇರ್ತಾವ. ನೀವು ಬೆಂಗಳೂರು ಸೈಡ್ ಹೋದ್ರಿ ಅಂತಂದ್ರು ಕೂಡ ಬೇರೆ ಬೇರೆ ಇರ್ತದೆ. ಸೊ ನಾವು ಈಗ ಅವನ್ನ ಬೇರೆ ಬೇರೆ ಒಂದು ಟೆಸ್ಟ್ ಮಾಡಿ ಯಾವ ಅಲರ್ಜನ್ ಗೆ ಅವ್ರು ಸೆನ್ಸಿಟಿವ್ ಅದಾವಂತ ಕಂಡಿಡಿಯುವಂತ ಪ್ರಕ್ರಿಯೆನು ಕೂಡ ಐತ್ರಿ ಮೇಡಮ್.
1: ಈಗ ತಾವು ಮಾತಾಡ್ತಾ ಹೇಳಿದ್ರಿ ಸರ್, ಫುಡ್ ಅಲರ್ಜಿ ಇದು ಕೂಡ ಬಹಳ ಸಾಮಾನ್ಯವಾದದ್ದು. ಕೆಲವರಿಗೆ ಕೆಲವು ಪದಾರ್ಥಗಳನ್ನ ತಿಂದ್ರಾಗುವುದಿಲ್ಲ, ಮೊಸರು ತಿಂದ್ರಾಗುವುದಿಲ್ಲ, ಮತ್ತೇನೋ ಸೊಪ್ಪು ತರಕಾರಿ ಒಳಗಾಗುವುದು ಅಥವಾ ಕೆಲವು ಹಣ್ಣುಗಳು. ಅಂದ್ರೆ ಇದನ್ನ ಆಯಾ ವ್ಯಕ್ತಿ ತಂತಾನೆ ಟೆಸ್ಟ್ ಮಾಡ್ಕೊಂಡು ಇದನ್ನ ಬಿಟ್ಟು ನೋಡಿದ್ರೆ ಹೆಂಗಾಗ್ತದ ಅಂತ ಮಾಡ್ಕೊಳ್ಬಹುದಾ?
0: ಅದು ಅಗದಿ ಬೆಸ್ಟ್ ಮೇಡಮ್. ಈಗ ಫುಡ್ ಅಲರ್ಜಿ ಐತಿ ಅಂತಂದ್ರೆ ಅದನ್ನ ಕಂಡು ಹಿಡ್ಕೊಳ್ಳಿಕ್ಕೆ ಏನ್ ಮಾಡಬಹುದು ಅಂತಂದ್ರೆ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್. ಇವತ್ತೊಂದ್ ದಿವಸ ಇದನ್ನ ಬಿಟ್ಟು ನೋಡ್ರಿ, ನಾಳೆ ಮತ್ತೊಂದ್ ದಿವಸ ಬಿಟ್ಟು ನೋಡ್ರಿ. ಯಾಕಂತಂದ್ರೆ ನೀವು ಡಾಕ್ಟರ್ ಕಡೆ ಹೋದ್ರಿ ಅಂತಂದ್ರೆ ಅವ್ರ ಇಂಟ್ರಾಕ್ಷನ್ ಏನಿರ್ತದಲ್ಲ 15 ನಿಮಿಷ ಇರಬಹುದು, 20 ನಿಮಿಷ. ಅದ್ರೊಳಗೆ ಅವ್ರ ಹಿಸ್ಟ್ರಿ ಟೇಕಿಂಗ್ ಒಳಗೆ ಕೇಳ್ತಾರ, ಏನು ಯಾವ್ಯಾವ ಇದಕ್ಕೆ ನೀವ್ ಏನೇನೈತಿ, ನಿಮ್ದು ಊಟದ ಇದ್ರೊಳಗೆ ಏನೈತಿ, ನಿಮ್ ವಾತಾವರಣದೊಳಗೆ ಏನೈತಿ, ಮನಿ ಎಲ್ಲಿ ಐತಿ, ಫಸ್ಟ್ ಫ್ಲೋರ್ ನಾಗ ಐತು, ಗ್ರೌಂಡ್ ಫ್ಲೋರ್ ನಾಗ ಐತು, ಮನೆ ಸುತ್ತ ನಿಮ್ ಕಾಂಗ್ರೆಸ್ ಗಿಡ ಆಯ್ತು ಏನು ಅನ್ನೋದ್ರ ಬಗ್ಗೆ ವಿ ವಿಲ್ ಕೀಪ್ ಆನ್ ಆಸ್ಕಿಂಗ್ ದಮ್ ಸೆವೆರಲ್ ನಂಬರ್ ಆಫ್ ಕ್ವೆಶನ್ಸ್. ಇದನ್ನ ಮಾಡುವ ಸಲುವಾಗಿ ಕೂಡ ನಾವು ಕೆಲವೊಂದಷ್ಟು ಅವ್ರಿಗೆ ಒಂದು ಶೀಟ್ ಕೊಟ್ಟು ಅದ್ರೊಳಗೆ ಟಿಕ್ ಮಾಡಬೇಕು, ಕ್ವೆಶನೇರ್ಸ್ ಮಾಡಿಕೊಂಡು ಕೇಳುವಂತ ಒಂದು ಪದ್ಧತಿ ಐತ್ರಿ ಮೇಡಮ್. ಬಟ್ ಇದನ್ನೆಲ್ಲಾ ಮಾಡ್ಲಿಕ್ಕಾಗ್ಲೂ ಕೂಡ ಅಲರ್ಜಿ ಹೊಂದಿದಂತಹ ವ್ಯಕ್ತಿ ತನ್ನ ಸುತ್ತಮುತ್ತ ಆಗುವ ಹೋಗುಗಳ ದಿನನಿತ್ಯದ ಆಗುವುಗಳಲ್ಲಿ ಆಗುವಂತಹ ಜನಸಾಮಾನ್ಯ ಚಟುವಟಿಕೆಗಳಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಂಡು ಅದನ್ನು ಕಂಡುಹಿಡಿಯಲಿಕ್ಕೆ ಆದರೂ ಕೂಡ ಸಾಧ್ಯತೆ ಐತ್ರಿ ಮೇಡಮ್.
1: ಅಂದ್ರೆ ತಂತಾನೆ ಒಂದೊಂದು ಪರಿಹಾರವನ್ನ ಕಂಡುಕೊಳ್ಳಬಹುದು, ಅನುಭವಿಸುವುದಕ್ಕಿಂತ ಪರಿಹಾರ ಕಂಡುಕೋಬಹುದು.
0: ಹೌದು ಮೇಡಮ್
1: ಅಂತ ಹೇಳಿದ್ರೆ, ಈಗ ತಾವೊಬ್ಬ ENT ತಜ್ಞರಾಗಿದ್ದೀರಿ ಸರ್, ಈಗ ಈ ಕೆಮ್ಮು ಸೀನು ಮತ್ತೆ ಈ ಮೂಗಿನಾಗ ನೀರು ಸುರಿಯೋದು, ಗಂಟಲು ಕೆರೆತಗಳು ಉಂಟಾಗೋದು, ಕಿವಿಯಲ್ಲಿ ಅಲರ್ಜಿ ಆಗೋದು, ಇವು ಬಹಳ ಸಾಮಾನ್ಯ. ಇಂಥವಕ್ಕ ಹೇಗೆ ತಪಾಸಣೆಯನ್ನ ಮಾಡ್ತೀರಿ?
0: ಹೌದು ಮೇಡಮ್. ಈಗ ಅಂದ್ರ ನಾವು ಈ ಅಲರ್ಜಿಯನ್ನ ಬೇರೆ ಬೇರೆ ವಿಧದಲ್ಲಿ ಕ್ಲಾಸಿಫೈ ಮಾಡ್ತೀವಿ, ಮೈಲ್ಡ್, ಮಾಡರೇಟ್, ಸಿವಿಯರ್. ಅಂದ್ರ ಅದ್ರ ಜೋಡಿ ನಮ್ಗ ಯಾವಾಗೋ ಮುಂಜಾನೆ ಅದ ಕೂಡಲೇ ಒಂದ್ 4 ಸಿಂತಾನ, ಮತ್ತೆ ಇಡೀ ದಿವಸ ಏನು ಸಮ ಇದಾಗಂಗಿಲ್ಲ, ಅವನ್ ದಿನನಿತ್ಯದೊಳಗ ಅದೇನ ಅಡ್ಡ ಬರುದಿಲ್ಲ. ಮಾಡರೇಟ್ ಅಂತಂದ್ರ ಕೆಲವೊಂದ್ ಸಲ ಆಗ್ತದೆ ಒಂದ್ 8 ಸಿಂತಾನ, ಮತ್ ಮಧ್ಯದಿಂದಾಗ ಒಂದ್ ಸ್ವಲ್ಪ ಇದಾಗ್ತದ, ಆಮೇಲಿಂದ ಅವನ ದಿನನಿತ್ಯದ ಚಟುವಟಿಕೆ ನಡೀತೈತಿ. ಸಿವಿಯರ್ ಅಂತಂದ್ರ ಕಂಟಿನ್ಯೂಸ್ ಆಗಿ ಒಂದ್ 8-10 ಕರ್ಚೀಫ್ ಕೀಸಾಗಿ ಇಟ್ಕೊಂಡು ಅಡ್ಡಾಡಬೇಕು, ಮೂಕ್ಕೆ ಕಂಟಿನ್ಯೂಸ್ ಆಗಿ ತಿಕ್ಕೊಂತ ಇರಬೇಕು, ಅವ್ನ್ ಏನು ಸೊಗಸನ್ಸಂಗಿಲ್ಲ, ಬಾಯಿ ರುಚಿನೂ ಇರಂಗಿಲ್ಲ, ಆಮೇಲಿಂದ ಏನಪ್ಪಾ ಇದು ಒಟ್ಟ ಸಾಕಾಗ್ಬಿಟ್ಟ ಇದರಿಂದ ಅನ್ನುವಂತದ್ದು ಸಿವಿಯರ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಸೊ ನಮ್ಮ ಟ್ರೀಟ್ಮೆಂಟ್ ಮೊಡಾಲಿಟಿನೂ ಕೂಡ ಈ ಮೈಲ್ಡ್ ಆಯ್ತು, ಮಾಡರೇಟ್ ಆಯ್ತು, ಸಿವಿಯರ್ ಆಯ್ತು, ಅದ್ರ ಮೇಲಿಂದ ಹೋಗ್ತದೆ. ಸೊ ಈ ಕೆಲವೊಂದಷ್ಟು ಸಲ ಈ ಅಲರ್ಜಿಯಿಂದ ನಮಗೆ ಮೂಗಿನೊಳಗೆ ದುರ್ಮಾಸ ಬರುವಂತ ಸಾಧ್ಯತೆ ಇರ್ತದೆ, ಅವ್ರಿಗೆ ನಾವು ಪಾಲಿಪ್ ಅಂತೀವಿ. ಸೊ ಲಕ್ಷಣಗಳೇನು ಅಂತಂದ್ರೆ ಅಲರ್ಜಿ ರೈನೈಟಿಸ್ ಅಥವಾ ಅಲರ್ಜಿ ಕಾಯಿಲೆ ENT ಲಕ್ಷಣಗಳೇನಂತಂದ್ರೆ ಕಂಟಿನ್ಯೂಸ್ ಆಗಿ ಒಂದ್ ಸಲ ಸೀನಾಕತ್ತಂದ್ರೆ ಒಂದ್ 8-10 ಸೀನ್ತಾನ, ಆಮೇಲಿಂದ ಮೂ ಕಂಟಿನ್ಯೂಸ್ ಆಗಿ ನೀರಿನಂಗ್ ದಳ ದಳ ದಳ ಸೋರ್ತದೆ, ಇಚ್ಚಿಂಗ್ ಅಂತೀವಿ, ತುರಿಕೆ ಬಹಳ ಬರ್ತದ. ಇವು ಅಲರ್ಜಿ ಲಕ್ಷಣಗಳು. ಈ ವೈರಲ್ ಫೀವರ್ ಆದಾಗೂ ಕೂಡ ಮೂಗ್ ಸೋರ್ತದೆ, ಬಟ್ ಅದ್ರೊಳಗೆ ಇಷ್ಟ ಇದರಂಗಿಲ್ಲ. ಆಮೇಲಿಂದ ವೈರಲ್ ಫೀವರ್ ಇದ್ದದ್ದು ಅಥವಾ ಬೇರೆ ಇದ್ದದ್ದು ಒಂದು 3-4 ದಿವಸ ಇರ್ತದ, ಈ ಅಲರ್ಜಿ ಒಳಗೆ ಕಂಟಿನ್ಯೂಸ್ ಆಗಿ ಇದಾಗ್ತದ. ಸೊ ಮೂಗಿನ ಉಸಿರಾಟ ಕಟ್ಟುವುದು ಕೂಡ ಸಾಮಾನ್ಯವಾಗಿ ಲಕ್ಷಣಗಳು. ಸೊ ಮೂಗಿನೊಳಗೆ ದುರ್ಮಾಸ ಬೆಳೆಯುವಂತದ್ದು ಕೂಡ ಇದರ ಲಕ್ಷಣಗಳು. ಸೊ ಮೈಲ್ಡ್ ಇತ್ತು ಅಂತಂದ್ರೆ ನೀವು ಅಲರ್ಜಿನ್ ಅವಾಯ್ಡೆನ್ಸ್ ಮಾಡಿ ಅಥವಾ ಕೆಲವೊಂದಷ್ಟು ಮಾತ್ರೆಗಳಿಂದ ಆಂಟಿ ಹಿಸ್ಟಾಮಿನಿಕ್ಸ್ ಅಂತೀವಿ ನಾವು, ಅದನ್ನು ಕೊಟ್ರೆ ಅವನ್ದು ಜೀವನ ಶೈಲಿ ಒಳಗೆ ಈ ಇಂಪ್ರೂವ್ಮೆಂಟ್ ಆಗ್ತದೆ. ಮಾಡರೇಟ್ ಇತ್ತು ಅಂತಂದ್ರೆ ನಾವು ಕೆಲವೊಂದಷ್ಟು ಸಲ ಲಾಂಗ್ ಟರ್ಮ್ ಆಂಟಿ ಹಿಸ್ಟಾಮಿನಿಕ್ಸ್ ಗುಳಿಗೆಗಳನ್ನ ನೇಸಲ್ ಸ್ಪ್ರೇಸ್ ಕೊಡ್ತೀವಿ. ಆಮೇಲಿಂದ ಸಿವಿಯರ್ ಇತ್ತು ಅಂತಂದ್ರೆ ನಾವು ಗುಳಿಗೆ ಸ್ಪ್ರೇ ಕೆಲವು ಸರ್ಜರಿನೂ ಕೂಡ ಮಾಡಬೇಕಾಗ್ತದ. ಇದರ ಜೋಡಿ ನಾವು ಅಲರ್ಜಿಕ್ ಟೆಸ್ಟಿಂಗ್ ಮಾಡಿ ಅವ್ ಯಾವ ಅದಾವ ಅವ್ ಡಿಸೆನ್ಸಿಟೈಸೇಷನ್, ಇಮ್ಯುನೋಥೆರಪಿ ಅಂತ ಬೇರೆ ಬೇರೆ ತರದ್ದು ಇವ ಅದಾವ. ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಕಾಣ್ತಾ ಇದೆ. ನಾವೆಲ್ಲ ಸನ್ನೊಂದಿರ್ತಾ ಇದ್ದಾಗ ಯಾವಾಗೂ ಇಷ್ಟಿರ್ಲಿಲ್ಲ. ಎದಕ್ಕಂತಂದ್ರೆ ಮತ್ತೆ ಒನ್ಸ್ ಅಗೇನ್ ಮನುಷ್ಯ ಮಾಡಿದಂತ ತಪ್ಪುಗಳ ಅರಿವೆಲ್ಲ. ಎನ್ವಿರಾನ್ಮೆಂಟಲ್ ನ ಸರಿಯಾಗಿ ಮೇಂಟೈನ್ ಮಾಡಂಗಿಲ್ಲ, ನಮ್ಮ ಏನು ಪೊಲ್ಯೂಷನ್ ಗೆ ನಮ್ಮ ಕಾಂಟ್ರಿಬ್ಯೂಷನ್ ಬಹಳ ಐತಿ. ಅಂಡ್ ಇವನ್ ಮಕ್ಕಳಲ್ಲಿ ಕಾಣಬರೋದಕ್ಕಂತಂದ್ರ ಲ್ಯಾಕ್ ಆಫ್ ಆಕ್ಟಿವಿಟೀಸ್, ಫಿಸಿಕಲ್ ಆಕ್ಟಿವಿಟಿ
1: ಇಲ್ಲ,
0: ಎಕ್ಸರ್ಸೈಸ್ ಇಲ್ಲ. ಯಾಕಂದ್ರೆ ನನ್ನ ಹತ್ರ ಈಗ ಬರುವಂತ ಹುಡುಗರಲ್ಲಿ 5 ವರ್ಷ 10 ವರ್ಷದ ಹುಡುಗರು ಕಂಟಿನ್ಯೂಸ್ ಆಗಿ

0: ಸ್ಕೂಲಲ್ಲಿ ಇದೆ ಅಂತಂದ್ರೆ ಸ್ಕೂಲಲ್ಲಿ ಗ್ರೌಂಡ್ಸ್ ಇಲ್ಲ ಮೇಡಮ್. ದರ್ ಇಸ್ ನೋ ಫಿಸಿಕಲ್ ಆಕ್ಟಿವಿಟಿ ವಿಚ್ ಇಸ್ ಗೋಯಿಂಗ್ ಆನ್. ಇದು ಕೂಡ ಅದಕ್ಕೆ ಸಿಗ್ನಿಫಿಕೆಂಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತತಿ ಅಂತ ನನಗನ್ನಿಸ್ತದೆ.
1: ಡಾಕ್ಟರ್, ತಾವು ಮಾತಾಡ್ತಾ ಒಂದ್ ಹೇಳಿದ್ರಿ ಅಲರ್ಜಿಕ್ ಟೆಸ್ಟ್ ಗಳನ್ನ ಮಾಡ್ತೀವಿ ಅಂತ, ಏನಿದು ಅಲರ್ಜಿಕ್ ಟೆಸ್ಟ್?
0: ಅಲರ್ಜಿಕ್ ಟೆಸ್ಟ್ ಅಂತಂದ್ರೆ ಬ್ಲಡ್ ಟೆಸ್ಟ್ ಮಾಡ್ತೀವಿ ಫಸ್ಟ್ ಆಗಿ. ಅದರೊಳಗ ನಮ್ದು ಅಲರ್ಜಿಕ್ ಗನ ಕೆಲವೊಂದಷ್ಟು ಮಾರ್ಕರ್ಸ್ ಅಂತೇಳಿ ಯೂಸಿನೋಫಿಲ್ ಕೌಂಟ್ಸ್ ಅಂತಿದೀವಿ, ಅದು ಜಾಸ್ತಿ ಇತ್ತು ಅಂತಂತಂದ್ರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಇಲ್ಲಿಕ್ಕಂತಂದ್ರೆ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತದಾವ. ಸೊ ಚರ್ಮದ ಮೇಲೆ ಬೇರೆ ಬೇರೆ ಅಲರ್ಜನ್ಸ್ ಅನ್ನ ನಾವು ಅಲ್ಲಿ ಪ್ರಿಕ್ ಮಾಡಿ ಯಾವ್ದಕ್ಕೆ ರಿಯಾಕ್ಷನ್ ಆಗ್ತದ ಅನ್ನೋದ್ರ ಬಗ್ಗೆ ನೋಡ್ತೀವಿ ನಾವು. ಸೊ ಇವು ಎರಡು ಕೂಡ ಬಹಳ ಇಂಪಾರ್ಟೆಂಟ್ ಟೆಸ್ಟ್, ಇದನ್ನು ಎಲ್ಲಾ ಕಡೆ ಮಾಡ್ಲಿಕ್ಕೆ ಸಾಧ್ಯ ಐತೆ.
1: ಅಂದ್ರೆ ಅದರ ಒಂದು ಪರಿಣಾಮದಿಂದ ಅವ್ರಿಗೆ
0: ಯಾವ್ದಕ್ಕೆ ಅಲರ್ಜನ್ ಅದಾರ, ಯಾವ್ದಕ್ಕೆ ಸೆನ್ಸಿಟಿವಿಟಿ ಐತೆ ಅವರಿಗೆ ಅನ್ನೋದನ್ನ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದ. ಸೊ ಅದನ್ನ ಕಂಡುಕೊಂಡು ಆದ ಮೇಲಿಂದ ದೆನ್ ನಾವು ಅದಕ್ಕೆ ಡೈರೆಕ್ಟೆಡ್ ಟ್ರೀಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಐತೆ ಮೇಡಮ್.
1: ಈಗ ಡಾಕ್ಟರ್, ಬಹಳ ಮುಖ್ಯವಾದದ್ದು ಅಂದ್ರೆ ಮನುಷ್ಯ ಒಂದು ಸಂಘ ಜೀವಿ, ತನ್ನ ಜೊತೆಗೆ ಇವತ್ತು ಸಾಕು ಪ್ರಾಣಿಗಳನ್ನು ಕೂಡ ಮನೆಯೊಳಗೆ ಸಾಕೊಂಡಿರ್ತಾರೆ. ಕೆಲವರಂತೂ ನಾವು ನೋಡ್ತೀವಿ ತಮ್ಮ ಜೊತೆಗೇನೆ ತಮ್ಮ ಬೆಡ್ ಮೇಲೆ ಮಲಗಿಸ್ಕೋತಾರೆ, ಬಾಜು ಕೂರಿಸ್ಕೊಂಡೆ ಊಟ ಮಾಡ್ತಿರ್ತಾರೆ. ಅಂದ್ರೆ ಇಷ್ಟೊಂದು ಅವರು ಅದಕ್ಕೆ ಅಟ್ಯಾಚ್ ಆಗ್ಬಿಟ್ಟಿರ್ತಾರಲ್ಲ, ಈ ಪ್ರಾಣಿಗಳಿಂದ ಕೂಡ ಕೆಲವು ಅಲರ್ಜಿಗಳು ಉಂಟಾಗ್ತದೆ.
0: ಕರೆಕ್ಟ್ ಮೇಡಮ್. ನೀವು ಪ್ರಾಣಿಗಳನ್ನ ಈಗ ಅಂದ್ರೆ ಆಲ್ಮೋಸ್ಟ್ ಈಗ ನಾವು ನೋಡುವಂಗ ಬೇರೆ ಬೇರೆ ತರದ ನಾಯಿಗಳನ್ನ ಅಥವಾ ಬೆಕ್ಕಗಳನ್ನ ಸಾಕೋದು ಒಂದು ಹಾಬಿ ಐತಿ. ಯಾಕಂದ್ರೆ ಮೊದ್ಲಿಂದ ಇತ್ತು ಈಗೂ ಐತಿ. ಸಪೋಸ್ ಅದಕ್ಕೆ ನಾವು ಸೆನ್ಸಿಟಿವ್ ಇದೀವಿ ಅಂತೇಳಿ ಗೊತ್ತಾತಿ ಅಂತಂದ್ರೆ ದೆನ್ ಸಾಧ್ಯ ಆದಷ್ಟು ಮಟ್ಟಿಗೆ ಸಾಕೋದು ಬೇಡ ಅನ್ನೋದಿಲ್ಲ. ಬಟ್ ಅದನ್ನ ನೀವು ಹೊರಗಡೆ ಕಟ್ಟುವಂತ ವ್ಯವಸ್ಥೆ ಮಾಡಬೇಕು, ಅದಕ್ಕೆ ಒಂದ್ ಸಪರೇಟ್ ಆಗಿ ಇದನ್ನ ಮಾಡಬೇಕು. ಆಮೇಲಿಂದ ನೀವು ಹಂಗ ಇದು ಇತ್ತು ಅಂತಂದ್ರ ನೀವು ಅದಕ್ಕೆ ಹತ್ರ ಹೋಗುತ್ತಾಗ ಮಾಸ್ಕ್ ಹಾಕೊಂಡು ಹೋಗಿ ನೀವು ಫೆದರ್ಸ್ ಇದು ಅದರದ್ದು ಮೇಲಿಂದ ಏನು ಕೂದಲುಗಳು ಇದಾಗದಂಗ ಮಾಡಬಹುದು. ಪ್ರಾಣಿಗಳನ್ನ ಸಾಕಬಾರದು ಅಂತಲ್ಲ, ನೀವು ಅದಕ್ಕೆ ಸೆನ್ಸಿಟಿವ್ ಇದೀರಿ ಅಂದ್ರೆ ನಿಮಗೆ ತೊಂದರೆ ಆಗಲಾರದಂಗ ನೀವು ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ನಿಮ್ಮ ಇದು, ಇಟ್ ಈಸ್ ಯುವರ್ ಡಿಸಿಷನ್.
1: ಅದರಲ್ಲೂ ವಿಶೇಷವಾಗಿ ಮಕ್ಕಳು
0: ಎಸ್ಪೆಷಲಿ
1: ಮಕ್ಕಳಂತೂ ಅವು ಜೀವಂತ ಪ್ರಾಣಿ ಅನ್ನೋದನ್ನ ಬಿಟ್ಟು ಆಟದ ಸಾಮಾನ್ಯಷ್ಟು ಮುದ್ದು ಮಾಡುವಂತದ್ದು ಇವತ್ತಿನ ದಿನದೊಳಗೆ ಬಹಳ ಸಾಮಾನ್ಯ ಆಗ್ಬಿಟ್ಟದ.
0: ಆಮೇಲೆ ಅದು ನೋಡು, ಮೊದಲು ಏನಿತ್ತು ನಾಯಿಗಳನ್ನ ಸಾಕುದು ಮನಿ ಕಾಯ್ಲಿಕ್ಕೆ ಅಂತ ಇರ್ತಿತ್ತು, ಈಗ ಅವು ಒಂದು ಫ್ಯಾಮಿಲಿ ಮೆಂಬರ್ಸ್ ತರ ಆಗ್ಯಾವ. ಆಮೇಲಿಂದ ಬೇರೆ ಬೇರೆ ಚಂದ ಚಂದ ನಾಯಿಗಳು ಅದಾವ, ಅವಕ್ಕೆ ಡ್ರೆಸ್ ಹಾಕುದು, ಆಮೇಲಿಂದ ಅವಕ್ಕೆ ಹೇರ್ ಕಟ್ ಮಾಡಿಸೋದು, ಇವೆಲ್ಲ ಈಗ ಇತ್ತೀಚಿನ ಆಧುನಿಕ ಜೀವನದ ಒಂದ್ ಇದು ಅಂತ ಹೇಳೋದನ್ನು. ಅದು ಸರಿನೋ ತಪ್ಪಂತ ಹೇಳೋದಕ್ಕಾಗುದಿಲ್ಲ, ಬಟ್ ನಿಮಗೆ ಅದರಿಂದ ನಿಮಗೆ ತೊಂದರೆ ಆಗ್ತದ ಅಂದ್ರೆ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಂತೇಳಿ ಅನಿಸ್ತದ್ರಿ.
1: ಡಾಕ್ಟರ್, ಈಗ ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಸ್ವಚ್ಛವಾಗಿ ಇಟ್ಕೊಂಡಿರ್ತೀವಿ ಮನೆ, ಆದಾಗ್ಯೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಏನು ಈ ಕಾಲಮಾನ ಬದಲಾದಂಗ, ಬೇಸಿಗೆ ಮಳೆಗಾಲ ಚಳಿಗಾಲ ಅಂದಾಗ ಒಂದು ನಮ್ನೆಸ್, ಸ್ವಲ್ಪ ನೆಲ ತ್ಯಾವ್ ಹಿಡಿಯೋದು ಅಂತಂತೀವಿ, ಇಂಥವು ಕೂಡ ಮನುಷ್ಯನಿಗೆ ತೊಂದರೆ ಉಂಟು ಮಾಡ್ತದೆ.
0: ಕರೆಕ್ಟ್ ಮೇಡಮ್. ಈ ಅಲರ್ಜಿಕ್ ರೈನೈಟಿಸ್ ಅಥವಾ ಇದ್ರೊಳಗೆ ಎರಡ್ ತರ, ಪೆರಿನಿಯಲ್ ಸೀಸನಲ್ ಅಂತೀವಿ ನಾವು. ಪೆರಿನಿಯಲ್ ಅಂತಂದ್ರೆ ವರ್ಷದ 12 ತಿಂಗಳು ಇರುವಂತದ್ದು ಪೆರಿನಿಯಲ್ ಅಂತೀವಿ. ಸೀಸನಲ್ ಅಂದ್ರೆ ಕೆಲವೊಂದಷ್ಟು ಸೀಸನ್ ಅಷ್ಟೇ ಬರ್ತದೆ. ಈ ಪೋಲನ್ ಸೀಸನ್ ಎಸ್ಪೆಷಲಿ ಇದ್ರೊಳಗೆ ವೆಸ್ಟರ್ನ್ ವರ್ಲ್ಡ್ ಒಳಗೆ ಅವ್ರು ಮೊದ್ಲ ವಾರ್ನ್ ಮಾಡ್ತಾರೆ, ಈ ಪೋಲನ್ ಸೀಸನ್ ಐತಿ, ನೀವು ಇದನ್ನ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ ಹೇಳಿ. ಸೊ ಸೀಸನಲ್ ಅಲರ್ಜಿಕ್ ರೈನೈಟಿಸ್ ಇತ್ತು ಅಂತಂದ್ರೆ ಆ ಸೀಸನ್ ಒಳಗೆ ಬರ್ತದೆ, ಹೋಗ್ಬಿಡ್ತದೆ, ಉಳಿಕಿದ ನಿಮಗೆ 9 ತಿಂಗಳು ನಿಮಗೆ ಏನು ಸಮಸ್ಯೆ ಇರಂಗಿಲ್ಲ. ಈ ಪೆರಿನಿಯಲ್ ರೈನೈಟಿಸ್ ಐತಿ ಅಂತಂದ್ರೆ ಅಲರ್ಜಿಕ್ ರೈನೈಟಿಸ್ ಅಂತಂದ್ರೆ 12 ತಿಂಗಳು ಇರ್ತದೆ. ಸೊ ಅದರೊಳಗೆ ಕೂಡ ನೀವು ಸ್ವಲ್ಪ ಹೆಚ್ಚಿನ ಒಂದು ಪ್ರಿಕಾಷನ್ಸ್ ತಗೊಂಡು, ಆಮೇಲಿಂದ ಈಗ ಮನೆಯೊಳಗೆ ನೀವು ನಾವ್ ಏನ್ ಹೇಳ್ತೀವಿ, ದ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಟ್ರೀಟ್ಮೆಂಟ್ ಫಾರ್ ಅಲರ್ಜಿಕ್ ಡಿಸಾರ್ಡರ್ಸ್ ಅಂದ್ರೆ ನೀವು ಅವಾಯ್ಡೆನ್ಸ್ ಮಾಡ್ರಿ ಅಂತ. ಅವಾಯ್ಡೆನ್ಸ್ ಅಂದ್ರೆ ನೀವು ಅದನ್ನ ಹತ್ರ ಹೋಗ್ಬೇಡ್ರಿ ಅಂತ. ಬಟ್ ಇದು ಪ್ರಾಕ್ಟಿಕಲಿ ಆಗೋದಿಲ್ರಿ. ಈಗ ನಿಮ್ಗೆ ಧೂಳದಿಂದ ಅಥವಾ ಇದರಿಂದ ಒಂದು ಪೋಲನ್ಸ್ ದಿಂದ ನಿಮಗೆ ಅಲರ್ಜಿಕ್ ರೈನೈಟಿಸ್ ಆಗತ್ತೆ ಅಂದ್ರೆ ನೀವು ಹೋಗ್ಬೇಡ್ರಿ ಅಂದ್ರೆ ಮನೆ ಬಿಟ್ಟು ಹೋಗೋದ್ಲಿ 24 ತಾಸು ಮನ್ಯಾಗ ಕುಂಡ್ರಾಕ ಆಗಿಲ್ಲ, ನೀವು ಕೆಲಸಕ್ಕೆ ಹೋಗ್ಬೇಕು, ದುಡಿಬೇಕು. ಬಟ್ ಅದು ಪ್ರಾಕ್ಟಿಕಲ್ ಸೊಲ್ಯೂಷನ್ ಆಗಂಗಿಲ್ಲ. ಎಲ್ಲೆಲ್ಲಿ ಸಾಧ್ಯ ಐತಿ ಅಲ್ಲದನ್ನ ಅವಾಯ್ಡ್ ಮಾಡಬೇಕು, ಎಲ್ಲೆಲ್ಲಿ ಸಾಧ್ಯ ಇರಲಿಲ್ಲ ಅಂದ್ರೆ ಆಗಲಾರ್ದಂಗ. ಎಸ್ಪೆಷಲಿ ನೀವು ಮನೆಯೊಳಗೆ ಈ ಕಸ ಹೊಡೆಯುವುದು ಇದನ್ನ ಮಾಡ್ಬೇಕಾಗ್ತಿರ ಮಾಸ್ಕ್ ಹಾಕೊಂಡು ಇದನ್ನ ಮಾಡಬೇಕು. ಅಥವಾ ನಿಮ್ಮ ಏನ ಇವು ಬ್ಲಾಂಕೆಟ್ಸ್, ಬೆಡ್ ಶೀಟ್ಸ್ ಇವನ್ನೆಲ್ಲಾನು ಕೂಡ ಬಿಸಿ ನೀರಲ್ಲಿ ಕರೆಕ್ಟ್ ಆಗಿ ವಾಶ್ ಮಾಡಿ ಅವನ್ನ ಕ್ಲೀನ್ ಆಗಿರ್ಬೇಕು. ನಿಮ್ಮ ಸುತ್ತಮುತ್ತ ಇರುವಂತ ಏನಾರ ಕಾಂಗ್ರೆಸ್ ಗಿಡ ಐತಿ, ಪಾರ್ಥಿ ನಿಯಮ ಐತಿ, ಅದನ್ನೆಲ್ಲಾನು ಕೂಡ ಸ್ವಚ್ಛಾಗಿ ಕ್ಲೀನ್ ಮಾಡಿಸಿ ಯಾರಿಗಾರ ಹಚ್ಚಿ ಕ್ಲೀನ್ ಮಾಡಿಸಿ ಇಟ್ಕೊಂಡ್ರಿ ಅಂತಂದ್ರ ಈ ಸಮಸ್ಯೆ ಉಂಟಾಗುವುದನ್ನ ತಪ್ಪಿಸಬಹುದು.
1: ಈಗ ಡಾಕ್ಟರ್, ಒಟ್ಟಾಗಿ ಈ ಅಲರ್ಜಿ ಇದು ಆಹಾರದಿಂದ ಆಗಬಹುದು, ನೀವು ಹೇಳುವಂಗ ವಾತಾವರಣದಿಂದ ಆಗಿರ್ಬಹುದು, ಪೆರಿನಿಯಲ್ ಇರ್ಬಹುದು, ಸೀಸನಲ್ ಇರ್ಬಹುದು, ಇಂತ ಅಲರ್ಜಿಗಳಿಗೆ ಇರುವಂತ ಚಿಕಿತ್ಸೆ ಏನು ವೈದ್ಯಕೀಯ ಇದರಲ್ಲಿ?
0: ಅದೇ ಮೇಡಮ್, ವೈದ್ಯಕೀಯ ಚಿಕಿತ್ಸೆ ಅಂತಂದ್ರೆ ನಾವು ಮೆಡಿಸಿನ್ ಕೊಡ್ತೀವಿ. ಮೆಡಿಸಿನ್ ಅಂತಂದ್ರೆ ಆಂಟಿ ಹಿಸ್ಟಮಿನಿಕ್ಸ್, ಅದರೊಳಗೆ

ಸಾಕಷ್ಟು ಬೇರೆ ಬೇರೆ ತರದ ಆಂಟಿ ಹಿಸ್ಟಮಿನಿಕ್ಸ್ ಅದಾವ್ರಿ, ಸೆಡೇಟಿವ್ ನಾನ್ ಸೆಡೇಟಿವ್ ಅಂದ್ರೆ ಕೆಲವೊಂದಷ್ಟು ಗುಳಿಗೆಗಳನ್ನ ತಗೊಂಡ್ರೆ ಮಂದಿ ಹೇಳ್ತಾರ ನೋಡ್ರಿ, ಗುಳಿಗೆ ತಗೊಂಡು ಬಹಳ ನಿದ್ದೆ ಬರಾಕಾಯ್ತು, ಒಂದ್ ಗುಳಿಗೆ ತಗೊಳ್ಳೋದಕ್ಕ ಇನ್ನು ಇಡೀ ದಿವಸ ನಾ ಮಬ್ಬ ಇದ್ನಿ. ಸೊ ಈ ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ ಒಳಗೂ ಕೂಡ ಸಾಕಷ್ಟು ಡೆವಲಪ್ ಆಗಿದೆ ಬಿಡಪ್ಪ. ಕೆಲವೊಂದಷ್ಟು ಆಂಟಿ ಹಿಸ್ಟಮಿನಿಕ್ಸ್ ಸೆಡೇಟಿವ್ ಇರ್ತಾವ, ಕೆಲವೊಂದಷ್ಟು ಆಂಟಿ ಹಿಸ್ಟಮಿನಿಕ್ಸ್ ನಾನ್ ಸೆಡೇಟಿವ್ ಇರ್ತಾವ. ಸೊ ಅವನ್ನ ನಾವು ಡಾಕ್ಟರ್ ಇದ್ದವ್ರು ಗುರುತಿಸ್ತೀವಿ. ಇದು ಬಹಳ, ನೀವು ಏನು ಪ್ರಶ್ನೆ ಕೇಳಿದ್ರಲ್ಲ, ಇದು ಬಹಳ ಬಹಳ ಇಂಪಾರ್ಟೆಂಟ್ ರೀ ಮೇಡಮ್. ಯಾಕಂತಂದ್ರ ಈ ಅಲರ್ಜಿಕ್ ರೈನೈಟಿಸ್ ಇದೇ ವ್ಯಕ್ತಿಗೆ ಆಗ್ತದ ಅಂತ ಗೊತ್ತಿಲ್ಲ, ನಮ್ಮ ಹತ್ರ ಬರ್ತಾರೆ. ನಾವು ಈ ಪ್ರೊಫೆಷನ್ ಕೇಳ್ತೀವಲ್ಲ, ಈಗ ನಮಗ ಈ ಡ್ರೈವರ್ ಗಳ ಹತ್ರ ಅಲರ್ಜಿಕ್ ರೈನೈಟಿಸ್ ಇರ್ತದ. ಈಗ ನಾವು ಅವರಿಗೆ ಈ ಸೆಡೇಟಿವ್ ಆಂಟಿ ಹಿಸ್ಟಮಿನಿಕ್ ಕೊಟ್ಟಿವಿ ಅಂತಂದ್ರ ಏನು, ಇಟ್ ಇಸ್ ಎ ಹ್ಯೂಜ್ ರಿಸ್ಕ್ ಅವ್ರಿಗೆ. ಅಷ್ಟೇ ಅಲ್ಲ, ಅವ್ರ ಜೊತೆ ಟ್ರಾವೆಲ್ ಮಾಡುವಂತ. ಸೊ ಅವ್ರಿಗೆ ನಾವು ನಾನ್ ಸೆಡೇಟಿವ್ ಆಂಟಿ ಹಿಸ್ಟಮಿನಿಕ್ಸ್ ನೇಸಲ್ ಸ್ಪ್ರೇಸ್ ಕೊಟ್ಟು ಅವ್ರನ್ನ ಕಂಟ್ರೋಲ್ ಮಾಡಬೇಕು. ಆಮೇಲಿಂದ ಕೆಲವೊಂದಷ್ಟು ಗುಳಿಗೆಗಳನ್ನ ಮುಂಜಾನೆ ತಗೋ ಅಂತ ಹೇಳ್ತೀವಿ, ಕೆಲವೊಂದಷ್ಟು ಗುಳಿಗೆಗಳನ್ನ ಸಂಜೆಗಳೇ ತಗೋಬೇಕಂತ ಹೇಳ್ತೀವಿ. ಈ ಡ್ರಗ್ಸ್ ಇದೇನು ಕ್ಲಾಸಿಫಿಕೇಶನ್ ಐತಲ್ಲ, ಇದು ಅವರವರ ವ್ಯಕ್ತಿಯ ಮೇಲೆ. ಈಗ ಎಕ್ಸಾಮ್ ಟೈಮ್ನಾಗ, ಈಗ ನೀಟ್ ಎಕ್ಸಾಮ್ ಟೈಮ್ನಾಗ ನೀವು ಅವ್ರು ಸೀನ್ಕೊಂತ ಬಂದಾಗ ನಾವು ಸೆಡೇಟಿವ್ ಆಂಟಿ

0: ಅಷ್ಟ ಅಲ್ಲ ಅವ್ರ ಜೋಡಿ ಟ್ರಾವೆಲ್ ಮಾಡುವಂತ. ಸೊ ಅವ್ರಿಗೆ ನಾವು ನಾನ್ ಸೆಡೇಟಿವ್ ಆಂಟಿ ಹಿಸ್ಟಾಮಿನಿಕ್ಸ್ ನೇಸಲ್ ಸ್ಪ್ರೇಸ್ ಕೊಟ್ಟು ಅವ್ರನ್ನ ಕಂಟ್ರೋಲ್ ಮಾಡಬೇಕು. ಆಮೇಲಿಂದ ಕೆಲವೊಂದಷ್ಟು ಗುಳಿಗೆಗಳನ್ನ ಮುಂಜಾನೆ ತಗೋ ಅಂತ ಹೇಳ್ತೀವಿ, ಕೆಲವೊಂದಷ್ಟು ಗುಳಿಗೆಗಳನ್ನ ಸಂಜೆ ಕೆಳಗೆ ತಗೋಬೇಕು ಅಂತ ಹೇಳ್ತೀವಿ. ಈ ಡ್ರಗ್ಸ್ ಇದೇನು ಕ್ಲಾಸಿಫಿಕೇಶನ್ ಐತಲ್ಲ, ಇದು ಅವರವರ ವ್ಯಕ್ತಿಯ ಮೇಲೆ. ಈಗ ಎಕ್ಸಾಮ್ ಟೈಮ್ನಾಗ, ಈಗ ನೀಟ್ ಎಕ್ಸಾಮ್ ಟೈಮ್ನಾಗ ನೀವು ಅವ್ರ ಸೀನ್ಕೊಂತ ಬಂದಾಗ ನಾವು ಸೆಡೇಟಿವ್ ಆಂಟಿ ಹಿಸ್ಟಾಮಿನಿಕ್ಸ್ ಕೊಟ್ಟಿವಿ ಅಂತಂದ್ರೆ ಅವ್ರದ್ದು ಪರ್ಫಾರ್ಮೆನ್ಸ್ ಕಡಿಮೆ ಆಗಿಬಿಡ್ತದೆ ಮೇಡಮ್. ಸೊ ನಾವು ಏನು ವೈದ್ಯರಾಗಿದ್ದವರು ಅದನ್ನೆಲ್ಲಾನು ಕೂಲಂಕುಷವಾಗಿ ತಪಾಸ್ ಮಾಡಿ ಇವ್ ಯಾವ ಆಂಟಿ ಹಿಸ್ಟಾಮಿನಿಕ್ಸ್ ಅನ್ನ ಯಾವ ಸ್ಪ್ರೇ ಕೊಟ್ಟರೆ ಇವನ್ದು ಹೆಚ್ಚ ಅವನ ಜೀವನ ಶೈಲಿಯೊಳಗೆ ಬದಲಾವಣೆ ಆಗೋದ್ಲೇ ಅವನ ಸಿಂಪ್ಟಮ್ ಫ್ರೀ ಆಗಿ ಈ ಕಾಯಿಲೆಯಿಂದ ಮುಕ್ತನಾಗಿ ಅವನು ಹೆಂಗೆ ಇರಬಹುದು ಅನ್ನೋದ್ರ ಬಗ್ಗೆ ನಾವು ಪ್ರಾಪರ್ ಆಗಿ ಎವ್ಯಾಲ್ಯುಯೇಟ್ ಮಾಡಿ ಚಿಕಿತ್ಸೆ ಮಾಡ್ಬೇಕಾಗತ್ತೆ ಮೇಡಮ್.
1: ಅಂದ್ರೆ ವೈದ್ಯರು ಆ ವ್ಯಕ್ತಿಯ ಒಂದು ವೃತ್ತಿ, ಅವನ ಜೀವನ ಶೈಲಿ ಹೆಂಗದ, ಇದನ್ನೆಲ್ಲ ನೋಡಿಕೊಂಡು ಔಷಧಗಳನ್ನ ಪ್ರಿಸ್ಕ್ರೈಬ್ ಮಾಡಬೇಕಾಗ್ತದೆ. ಇದು ಒಂದು ಡಾಕ್ಟ್ರೆ. ಇನ್ನೊಂದು ಸಾಮಾನ್ಯವಾಗಿ ನಾವು ಹೇಳ್ತೀವಿ ಪ್ರಿವೆಂಟಿವ್ ಮೇಜರ್ಸ್ ಆಗಿ ಅಲರ್ಜಿ ಆಗದ ರೀತಿಯೊಳಗ ನಾವು ಇರಬೇಕು ಅಂತಂದಾಗ ನಮ್ಮ ಜೀವನ ಶೈಲಿಯಲ್ಲಿ ಮಾರ್ಪಾಡುಗಳನ್ನು ಮಾಡ್ಕೊಳ್ಳೋದು ಕೂಡ ಅಗತ್ಯ.
0: ಕರೆಕ್ಟ್ ಮೇಡಮ್, ಇದು 100% ನಾವು ನಮ್ಮ ಜೀವನ ಶೈಲಿ ಒಳಗೆ ಮಾರ್ಪಾಡು ಮಾಡಿಕೊಳ್ಳಬೇಕು. ದಿನನಿತ್ಯ ಜೀವನದ ಒಳಗೆ ಎಕ್ಸರ್ಸೈಸ್ ಅನ್ನ ವ್ಯಾಯಾಮವನ್ನು ನಾವು ಅಳಗೊಳಿಸಿಕೊಳ್ಳಲೇಬೇಕು. ಅಂಡ್ ಅದು ಬಹಳಷ್ಟು ರೀತಿಯಾಗಿ ವ್ಯಕ್ತಿಗೆ ಹೆಲ್ಪ್ ಮಾಡ್ತದೆ. ಈವನ್ ಯೋಗ ಕೂಡ ಏನು ಈ ಅಲರ್ಜಿಯನ್ನ ಇದನ್ನು ಮಾಡೋದ್ರೊಳಗೆ ಒಂದು ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳಲಿಕ್ಕೆ ನಾನು ಇದರ ಸಂದರ್ಭದೊಳಗೆ ಇಷ್ಟಪಡ್ತೀನಿ.
1: ಅದರಲ್ಲೂ ಈ ಪ್ರಾಣಾಯಾಮಗಳು ಬಹು ಉಪಯೋಗಿ ಆಗಿರ್ತಾವ. ತಾವು ಮಾತಾಡ್ತಾ ಹೇಳಿದ್ರಿ, ಇವತ್ತು ಸಾಕಷ್ಟು ಪೊಲ್ಯೂಷನ್ನಿಂದ ನಾವು ಬಳಲ್ತಾ ಇದ್ದೀವಿ. ಹೊರಗಡೆ ಹೋದ್ರ ಸಾಕು, ಬೆಂಗಳೂರಂತ ಊರಿನಲ್ಲಿ ನಾವು ಮನೆಗೆ ಬಂದು ಮುಖ ತೊಳ್ಕೊಂಡ್ರೆ ಕರಿ ನೀರು ಬರ್ತದೆ ಅಂದ್ರೆ ಅಷ್ಟು ನಮ್ಗೆ ಹೊರಗಡೆ ಪೊಲ್ಯೂಷನ್ ಇರುವಾಗ ಅದನ್ನ ನಾವು ಗೊತ್ತಿಲ್ಲದೆ ಉಸಿರಾಡ್ಬಿಟ್ಟಿರ್ತೀವಿ. ಸೊ ಹಂಗಾಗಿ ಪ್ರತಿನಿತ್ಯ ಪ್ರಾಣಾಯಾಮ ಕೂಡ ನಮಗೆ ಒಂದು ರೀತಿಯಲ್ಲಿ ಉಪಕಾರ ಆಗ್ತದೆ.
0: ಎಕ್ಸರ್ಸೈಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಈ ಅಲರ್ಜಿಕ್ ಇದ್ರೊಳಗೆ. ಎಕ್ಸರ್ಸೈಸ್ ಒಂದು ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸ್ತತಿ ಅಂತ ಹೇಳಿದ್ರೆ
1: ಅದರ ಜೊತೆಗೆ ತಾವು ಹೇಳಿದ್ರಿ ನಮ್ಗೆ ಫುಡ್ ನಿಂದನೂ ಕೂಡ ಕೆಲವು ಅಲರ್ಜಿ ಆಗ್ತಿರುವಾಗ ಅದನ್ನ ನಮ್ ಕೈ ಒಳಗೆ ಇರ್ತದೆ. ಟ್ರೈ ಅಂಡ್ ಎರರ್ ಮಾಡ್ಕೊಂಡು ಇದನ್ನ ನೋಡುವುದು ಇದು ಆಗ್ತದೋ ಇಲ್ಲೋ ಅಂತವನ್ನ ನಾವು ಅವಾಯ್ಡ್
0: ಮಾಡಬಹುದು.
1: ಈ ಅಲರ್ಜಿ ಮಾರಣಾಂತಿಕ ಅಂತೂ ಅಲ್ಲ.
0: ಅಲ್ರಿ ಮೇಡಮ್, ಅಲರ್ಜಿ ಮಾರಣಿಕ ಅಂತಲ್ಲ, ಬಟ್ ಇದನ್ನ ನಾವು ಪ್ರಿವೆಂಟ್ ಮಾಡಲಿಲ್ಲ ಅಂತಂದ್ರೆ, ಈಗ ನೇಸಲ್ ಅಲರ್ಜಿಯನ್ನ ಪ್ರಿವೆಂಟ್ ಮಾಡಲಿಲ್ಲ ಅಂದ್ರೆ ಅದು ಮುಂದೆ ಅಸ್ತಮಾ ಆಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆನೂ ಇರ್ತದ. ಸೊ ಅದರ ಸಲುವಾಗಿ ಒಬ್ಬ ಸೂಕ್ತ ವೈದ್ಯರ ಹತ್ರ ಹೋಗಿ ಅದರ ಟ್ರೀಟ್ಮೆಂಟ್ ಅನ್ನ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಮುಂದಾಗುವಂತಹ ಸಮಸ್ಯೆಗಳನ್ನ, ಯಾಕಂದ್ರೆ ಎಲ್ರಿಗೂ ನಾವು ಏನು ಬೇಕು ಅಂತಂದ್ರೆ ಒಂದು ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಸುಮ್ಮನೆ ಬದುಕುವಂಗಿಲ್ಲ, ಆರಾಮಾಗಿ ಬದುಕುವಂತ ಒಂದು ಇತ್ತಂದ್ರೆ ನಾವು ನಮ್ಮ ಲೈಫ್ ಅನ್ನ ನಾವು ಸುಖಕರವಾಗಿ ಎಂಜಾಯ್ಮೆಂಟ್ ಆಗಿ ಕಳಿಬಹುದು ಅಂತ ಹೇಳಿಸ್ತೀನಿ.
1: ಖಂಡಿತವಾಗಿಯೂ. ಧನ್ಯವಾದಗಳು ಡಾಕ್ಟರ್ ರವೀಂದ್ರ ಗದಗ್ ಅವರೇ. ಈ ಅಲರ್ಜಿ ಅಂದ್ರೇನು, ಅಲರ್ಜಿಯ ಲಕ್ಷಣಗಳು, ಅಲರ್ಜಿಯನ್ನ ಹೇಗೆ ತಡೆಗಟ್ಟಬಹುದು ಮತ್ತೆ ಅದಕ್ಕೆ ಸೂಕ್ತ ಚಿಕಿತ್ಸಾ ವಿಧಾನಗಳನ್ನು ಕೂಡ ತಾವು ವಿವರಿಸಿದಿರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಮೇಡಮ್.
2: ಚರ್ಮರೋಗ ತಜ್ಞರಾದ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಈಗ ಫಂಗಸ್ ಇನ್ಫೆಕ್ಷನ್ ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಕೆಎನ್ ನವೀನ್ ಅವರು.
3: ಚರ್ಮದ ಶಿಲೀಂಧ್ರ ಅಥವಾ ಫಂಗಸ್, ಇದನ್ನ ರಿಂಗ್ ವರ್ಮ್ ಅಂತಾನು ಕರೀತಾರೆ, ಮತ್ತೆ ಗಜಕರ್ಣ ಅಂತ ಕೂಡ ಕರೀತಾರೆ. ಈ ಫಂಗಸ್ ಇನ್ಫೆಕ್ಷನ್ ಬಹಳ ಸರ್ವೇ ಸಾಮಾನ್ಯವಾಗಿದೆ, ಬಹಳಷ್ಟು ಜನರಲ್ಲಿ ಇದು ಕಂಡು ಬರ್ತದೆ. ಈ ಚರ್ಮದ ಫಂಗಸ್ ಅಥವಾ ಶಿಲೀಂಧ್ರಕ್ಕೆ ಕಾರಣ ಡರ್ಮಟೋಫೈಟ್ ಅನ್ನೋ ಫಂಗಸ್ ಇಂದ ಆಗ್ತದೆ. ಈ ಡರ್ಮಟೋಫೈಟ್ಸ್ ಅಲ್ಲಿ ಮೂರು ಪ್ರಭೇದಗಳು ಇರ್ತವೆ, ಎಪಿಡರ್ಮೋಫೈಟಾನ್, ಟ್ರೈಕೋಫೈಟಾನ್ ಮತ್ತು ಮೈಕ್ರೋಸ್ಪೋರಂ. ಈ ಮೂರು ಪ್ರಭೇದಗಳಿಂದ ಚರ್ಮದ ಫಂಗಸ್ ಇನ್ಫೆಕ್ಷನ್ ಆಗ್ತದೆ. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡಿದ್ರೆ ಅದನ್ನ ಆಂಥ್ರೋಫಿಲಿಕ್ ಫಂಗಸ್ ಅಂತ ಕರಿತೀವಿ. ಪ್ರಾಣಿಗಳಿಂದ ಏನಾದರೂ ಬಂದ್ರೆ ಅದನ್ನ ಜೂಫಿಲಿಕ್ ಫಂಗಸ್ ಅಂತ ಕರಿತೀವಿ. ಮಣ್ಣಿನಿಂದ ಬಂದ್ರೆ ಅದು ಜಿಯೋಫಿಲಿಕ್ ಫಂಗಸ್ ಅಂತ ಕರಿತೀವಿ. ಸೊ ಈ ಫಂಗಸ್ ಹೇಗೆ ಬರ್ತದೆ ಅಂದ್ರೆ, ಒಂದು ಸೋಂಕಿತ ವ್ಯಕ್ತಿಯ ನೇರ ಸಂಪರ್ಕದಿಂದ ಮತ್ತು ಅವರು ಉಪಯೋಗಿಸಿದ ಬಟ್ಟೆಗಳಿಂದ ಬರ್ತದೆ. ಚರ್ಮ ಶುಭ್ರವಾಗಿಯೂ ಶುಷ್ಕವಾಗಿಯೂ ಇದ್ದಾಗ ಫಂಗಸ್ ಇನ್ಫೆಕ್ಷನ್ ಆಗೋದು ಅಪರೂಪ, ಆದರೆ ಚರ್ಮದ ತೇವಾಂಶ ಜಾಸ್ತಿ ಆಗೋದ್ರಿಂದ ಇದು ಕಾಣಿಸಬಹುದು. ಉದಾಹರಣೆಗೆ ಬೇಸಿಗೆಯಲ್ಲಿ ನಾವೇನಾದರೂ ಬಹಳ ಬಿಗಿಯಾದ ಉಡುಪುಗಳನ್ನ ಧರಿಸಿದ್ರೆ ಬೆವರು ಸೇರಿ ಸೇರಿ ಫಂಗಸ್ ಉಂಟಾಗ್ತದೆ. ಹಾಗೆ ಮಳೆಗಾಲದಲ್ಲಿ ಒದ್ದೆಯಾದ ಬಟ್ಟೆಗಳನ್ನ ಹಾಕೊಳ್ಳೋದ್ರಿಂದ ಕೂಡ ಫಂಗಸ್ ಆಗ್ತದೆ. ಫಂಗಸ್ ಪ್ರಾರಂಭವಾದಾಗ ವಿಪರೀತವಾದ ತುರಿಕೆ ಆಗ್ತದೆ. ವಿಪರೀತ ತುರಿಕೆ ಆದಾಗ ಆ ಜಾಗದಲ್ಲಿ ಸಣ್ಣದಾಗಿ ಗುಳ್ಳೆ ಪ್ರಾರಂಭ

0: ಆಗುತ್ತೆ. ಈ ಗುಳ್ಳೆ ಅಗಲವಾಗ್ತಾ ಹೋಗ್ತದೆ. ಇದು ಅಗಲವಾಗ್ತಾ ಹೋದಾಗ ವೃತ್ತಾಕಾರವಾಗಿ ಇದು ಹಬ್ಬತಾ ಹೋಗುತ್ತೆ. ಇದು ವೃತ್ತಾಕಾರವಾಗಿ ಹಬ್ಬತಾ ಹೋಗೋದ್ರಿಂದ ಇದನ್ನ ರಿಂಗ್ ವರ್ಮ್ ಅಂತೇವೆ. ಬಹಳ ದೊಡ್ಡದಾಗಿ ಅದು ಹಬ್ಬದಾಗ ಆನೆಯ ಕಿವಿ ತರ ಕಾಣ್ತದೆ, ಅದಕ್ಕೆ ಇದನ್ನ ನಾವು ಗಜಕರ್ಣ ಅಂತ ಕೂಡ ಕರಿತೀವಿ. ಈ ರೀತಿ ಇದು ವೃತ್ತಾಕಾರವಾಗಿ ಹಬ್ಬತಾ ಹೋಗ್ತದೆ. ಫಂಗಸ್ ಚರ್ಮಕ್ಕೆ ಬಂದ ಕೂಡಲೇ ದೇಹ ಫಂಗಸ್ ಅನ್ನು ಹೊರ ಹಾಕ್ಲಿಕ್ಕೆ ತುರಿಕೆ ಉಂಟಾಗ್ತದೆ. ಸೊ ಈ ತುರಿಕೆನ ನಾವು ಡಿಫೆನ್ಸ್ ಮೆಕ್ಯಾನಿಸಂ ಅಂತೀವಿ. ಸೊ ಈ ಫಂಗಸ್ ಅನ್ನ ದೇಹದಿಂದ ಅಥವಾ ಚರ್ಮದಿಂದ ಹೊರ ಹಾಕ್ಲಿಕ್ಕೆ ತುರಿಕೆ ಜಾಸ್ತಿ ಆಗ್ತಾ ಹೋಗ್ತದೆ. ಈ ರೀತಿ ತುರಿಸಿದಾಗ ಉಗುರಿನ ಕೆಳಗೆ ಫಂಗಸ್ ಸೇರಿಕೊಳ್ಳುತ್ತೆ. ಆ ರೀತಿ ಕೆರೆಸ್ಬಿಟ್ಟು ಅದೇ ಕೈಯಿಂದ ಬೇರೆ ಕಡೆ ಮುಟ್ಕೊಂಡಾಗ ಬೇರೆಡೆಗೂ ಹರಡುತ್ತೆ. ಇದೇ ರೀತಿ ಇದು ಮೈ ತುಂಬಾ ಹರಡ್ತಾ ಹೋಗ್ತದೆ. ಫಂಗಸ್ ಚರ್ಮದ ಮೇಲಿರೋ ಕೆರಟಿನ್ ಮೇಲೆ ಅವಲಂಬಿತವಾಗಿರುತ್ತೆ. ಕೆರಟಿನ್ ಮೇಲೆ ಅವಲಂಬಿತವಾಗಿರೋದ್ರಿಂದ ಚರ್ಮದ ಮೇಲ್ಪದರನ ಅಷ್ಟೇ ಆವರಿಸುತ್ತದೆ. ಇದ್ರ ಜೊತೆಗೆ ಕೂದಲು ಮತ್ತು ಉಗುರುಗಳಲ್ಲಿ ಕೂಡ ಆವರಿಸುವಂತ ಸಂಭವ ಇರ್ತದೆ. ಚರ್ಮದ ಮೇಲೆ ಫಂಗಸ್ ಆದಾಗ ನಾವು ವೈದ್ಯಕೀಯ ಭಾಷೆಯಲ್ಲಿ ಟೀನಿಯಾ ಅಂತ ಕರಿತೀವಿ. ತಲೆಯಲ್ಲಿ ಕಂಡಾಗ ಟೀನಿಯಾ ಕ್ಯಾಪಿಟಿಸ್ ಅಂತೀವಿ, ಮುಖದಲ್ಲಿ ಕಂಡಾಗ ಟೀನಿಯಾ ಫೇಷೆ ಅಂತೀವಿ, ಮೈಯಲ್ಲಿ ಕಂಡಾಗ ಟೀನಿಯಾ ಕಾರ್ಪೊರಿಸ್ ಅಂತೀವಿ, ತೊಡೆ ಸಂದಿಗಳಲ್ಲಿ ಕಂಡಾಗ ಟೀನಿಯಾ ಕ್ರೂರಿಸ್ ಅಂತಲೂ, ಮತ್ತೆ ಉಗುರಲ್ಲಿ ಕಂಡಾಗ ಟೀನಿಯಾ ಆಂಗ್ಯಮ್ ಅಂತ ಕರಿತೀವಿ. ಇದು ದೇಹದ ಯಾವುದೇ ಭಾಗದಲ್ಲಾದರೂ ಕಾಣಬಹುದು. ಒಬ್ಬ ವ್ಯಕ್ತಿ ಯಾವ ಮಾದರಿಯಲ್ಲಿ ಯಾವ ರೀತಿ ಉಡುಪು ಧರಿಸ್ತಾರೆ ಆ ರೀತಿಯಲ್ಲಿ ಕಾಣುತ್ತೆ. ಸಾಮಾನ್ಯವಾಗಿ ಗಂಡಸರು ಪ್ಯಾಂಟ್ ಶರ್ಟ್ಗಳನ್ನ ಧರಿಸ್ತಾರೆ. ಆಫೀಸ್ಗೆ ಹೋಗೋರು ಬೆಳಗ್ಗೆ ಪ್ಯಾಂಟ್ ಶರ್ಟ್ ಧರಿಸಿ ಹೋದ್ರೆ ಇನ್ನ ಸಂಜೆನೆ ತೆಗೆಯೋದು. ಬಿಗಿಯಾದ ಪ್ಯಾಂಟ್ಗಳನ್ನ ಏನಾದ್ರು ಧರಿಸಿದರೆ ತೊಡೆಯ ಸಂದಿ ಬೆವರು ಸೇರಿ ಸೇರಿ ಫಂಗಸ್ ಪ್ರಾರಂಭವಾಗುತ್ತೆ. ಹಾಗೇನೆ ಸೊಂಟ ಜಾಗದಲ್ಲೂ ಪ್ಯಾಂಟ್ ಅನ್ನ ಕಟ್ಟೋದ್ರಿಂದ ಅಲ್ಲಿ ಕೂಡ ಫಂಗಸ್ ಕಾಣ್ತದೆ. ಮಹಿಳೆಯರು ಸೀರೆ ಉಟ್ಟಿದಾಗ ಸೀರೆಯನ್ನು ಸೊಂಟಕ್ಕೆ ಕಟ್ಟೋದ್ರಿಂದ ಬಹಳ ಬಿಗಿಯಾಗಿ ಕಟ್ಟಿದರೆ ಅಲ್ಲೂ ಕೂಡ ತೇವಾಂಶ ಸೇರಿ ಸೇರಿ ಫಂಗಸ್ ಪ್ರಾರಂಭವಾಗ್ತದೆ. ಮತ್ತೆ ಕಂಕಳ ಜಾಗದಲ್ಲಿ ಬೆವರು ಹೆಚ್ಚಾಗಿ ಸೇರೋದ್ರಿಂದ ಅಲ್ಲಿ ಕೂಡ ಫಂಗಸ್ ಆಗ್ತದೆ. ಸೊ ಈ ರೀತಿ ಚರ್ಮದ ಮೇಲೆ ಫಂಗಸ್ ಆದಾಗ ಗಜಕರ್ಣ ಆದಾಗ ಏನ್ ಮಾಡಬೇಕು? ಚರ್ಮ ವೈದ್ಯರಿಗೆ ತೋರಿಸಿ ಸಕಾಲದಲ್ಲಿ ಚಿಕಿತ್ಸೆ ಮಾಡೋದ್ರಿಂದ ಇದನ್ನ ಕೂಡಲೇ ಗುಣಪಡಿಸಬಹುದು. ಆದರೆ ಬಹಳಷ್ಟು ಜನ ಏನ್ ಮಾಡ್ತಾರೆ, ಫಂಗಸ್ ಇನ್ಫೆಕ್ಷನ್ ಚರ್ಮದ ಮೇಲೆ ಆಗಿದೆ ಅಂದಾಗ ಬಹಳ ಲಘುವಾಗಿ ಪರಿಗಣಿಸಿ ತಮಗೆ ತೋಚದಂತ ಮುಲಾಮನ್ನ ಅಥವಾ ಗೆಳೆಯರ ಶಿಫಾರಸು ಮಾಡಿದಂತ ಮುಲಾಮನ್ನ ಅಥವಾ ಅಂಗಡಿಯವರು ಹೇಳದಂತ ಮುಲಾಮನ್ನ ತಂದು ಉಪಯೋಗಿಸ್ತಾರೆ. ಈ ತರದ ಸಾಕಷ್ಟು ಮುಲಾಮುಗಳಲ್ಲಿ ಸ್ಟಿರಾಯ್ಡ್ ಅಂಶ ಇರ್ತದೆ. ಸೊ ಸ್ಟಿರಾಯ್ಡ್ ಅಂಶ ಇದ್ದಾಗ ಏನಾಗ್ತದೆ, ಸ್ಟಿರಾಯ್ಡ್ ಇರತಕ್ಕಂತ ಮುಲಾಮನ್ನ ಹಚ್ಚಿದಾಗ ತುರಿಕೆ ಕಡಿಮೆ ಆಗ್ತದೆ, ಆದರೆ ಫಂಗಸ್ ಹೋಗೋದಿಲ್ಲ. ನಾನ್ ಮುಂಚಿತವಾಗಿ ಹೇಳಿದಾಗ ಫಂಗಸ್ ಚರ್ಮದ ಮೇಲೆ ಬಂದಾಗ ಚರ್ಮದ ಮೇಲಿರುವ ಫಂಗಸ್ ನ ಹೊಡೆದೋಡಿಸೋದಕ್ಕೆ ದೇಹ ತುರಿಕೆನ ಉಂಟು ಮಾಡ್ತದೆ. ನಾವ್ ಯಾವಾಗ ಈ ತುರಿಕೆಯನ್ನ ಕಡಿಮೆ ಮಾಡ್ತೀವಿ ಫಂಗಸ್ ಹಬ್ಬತಾ ಹೋಗ್ತದೆ. ಇಲ್ಲಿ ಸ್ಟಿರಾಯ್ಡ್ ಮಾಡ್ತಿರೋ ಕೆಲಸ ಇದನ್ನೇ, ತುರಿಕೆಯನ್ನ ಕಡಿಮೆ ಮಾಡ್ತದೆ ಆದರೆ ಫಂಗಸ್ ಹೋಗೋದಿಲ್ಲ. ತುರಿಕೆ ಯಾವಾಗ ಕಡಿಮೆ ಆಗ್ತದೆ ಫಂಗಸ್ ಬಹುಬೇಗವಾಗಿ ಹಬ್ಬತಾ ಹೋಗ್ತದೆ, ಅದಕ್ಕೊಂದು ರಹದಾರಿ ಸಿಕ್ಕಿಬಿಡ್ತದೆ, ಬೇಗ ಬೇಗ ಹಬ್ಬತಾ ಹೋಗ್ತದೆ. ಆವಾಗ ವ್ಯಕ್ತಿಗೆ ಏನಾಗ್ತದೆ, ಸ್ಟಿರಾಯ್ಡ್ ಹಚ್ಚಿದ ತಕ್ಷಣ ಅರ್ಧ ತಾಸಲ್ಲಿ ತುರಿಕೆ ಎಲ್ಲ ನಿಂತು ಬಿಡ್ತದೆ, ಅವ ಬಹಳ ಖುಷಿ ಆಗ್ತಾನೆ. ಎರಡು ದಿವಸ ಸ್ಟಿರಾಯ್ಡ್ ಎಫೆಕ್ಟ್ ಇರೋವರೆಗೂ ತುರಿಕೆ ಇರೋದೇ ಇಲ್ಲ, ಆದರೆ ಒಳಗಡೆ ಫಂಗಸ್ ಹಬ್ಬತಾ ಹೋಗ್ತದೆ. ಮೂರನೇ ದಿವಸಕ್ಕೆ ಮತ್ತೆ ತುರಿಕೆ ಚಾಲು ಆಗ್ತದೆ, ಮತ್ತೆ ಸ್ಟಿರಾಯ್ಡ್ ಮುಲಾಮ್ ಹಚ್ತಾರ. ಮೇಲಿಂದ ಮೇಲೆ ಸ್ಟಿರಾಯ್ಡ್ ಕ್ರೀಮ್ ಹಚ್ತಾ ಇರೋದ್ರಿಂದ ಇಲ್ಲಿ ಫಂಗಸ್ ಹಬ್ಬತಾ ಹೋಗ್ತಿರ್ತದ. ಜೊತೆಗೆ ಸ್ಟಿರಾಯ್ಡ್ ಮುಲಾಮ್ನ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಉಪಯೋಗ ಮಾಡೋದ್ರಿಂದ ಸ್ಟಿರಾಯ್ಡಿನ ಅಡ್ಡ ಪರಿಣಾಮಗಳು ಸ್ಟಾರ್ಟ್ ಆಗ್ತವ. ಸತತವಾಗಿ ಹಚ್ಚೋದ್ರಿಂದ ಆ ಜಾಗ ಬಿಳಿ ಆಗ್ತದೆ. ಈ ಬಿಳಿ ಜಾಸ್ತಿ ಆಗಿ ಬಿಳುಪಿಗೂ ತಿರುಗಬಹುದು. ಮತ್ತೆ ಚರ್ಮ ತೆಳುವಾಗ್ತಾ ಹೋಗ್ತದೆ, ಚರ್ಮ ತೆಳುವಾಗ್ತಾ ಹೋಗಿ ಗಾಯಗಳು ಉಂಟಾಗಬಹುದು. ಆದ್ದರಿಂದ ಚರ್ಮದ ಮೇಲೆ ಫಂಗಸ್ ಚಾಲು ಆದಾಗ ನೀವು ಯಾವುದೇ ಮುಲಾಮನ್ನು ಉಪಯೋಗಿಸುವ ಮುಂಚೆ ಮೊದಲು ನೋಡಿ ಅದರಲ್ಲಿ ಸ್ಟಿರಾಯ್ಡ್ ಅಂಶ ಇದೆಯಾ ಇಲ್ವಾ ಅಂತ. ಸ್ಟಿರಾಯ್ಡ್ ಅಂಶ ಇದ್ದರೆ ದಯವಿಟ್ಟು ಅಂತ ಮುಲಾಮನ್ನ ಉಪಯೋಗಿಸಬೇಡಿ. ಈ ಫಂಗಸ್ ಇನ್ಫೆಕ್ಷನ್ಗೆ ಸಾಕಷ್ಟು ಔಷಧಿಗಳಿದೆ. ಚರ್ಮ ರೋಗ ತಜ್ಞರ ಶಿಫಾರಸಿನ ಮೇಲೆ ಇದನ್ನ ಉಪಯೋಗಿಸಬಹುದು. ಇದನ್ನ ಬಹಳ ಸುಲಭವಾಗಿ ಗುಣಪಡಿಸಬಹುದು. ಸೊ ಇದರ ಜೊತೆಗೆ ಬೇಸಿಗೆಯಲ್ಲಿ ಸಡಿಲವಾದ ಬಟ್ಟೆ ಹಾಕೋದ್ರಿಂದ ಬೆವರು ಸೇರೋದಿಲ್ಲ, ಬೆವರು ಆವೇ ಆಗ್ತದೆ, ಫಂಗಸ್ ಬರೋದಿಲ್ಲ. ಹಾಗೆ ಮಳೆಗಾಲದಲ್ಲಿ ಆದಷ್ಟು ಒದ್ದೆಯಾದ ಬಟ್ಟೆಗಳನ್ನ ಹಾಕಬಾರದು, ಯಾವಾಗಲೂ ಒಣಗಿದ ಬಟ್ಟೆಗಳನ್ನ ಹಾಕ್ಬೇಕು. ಒದ್ದೆಯಾದ ಬಟ್ಟೆಯನ್ನ ಸತತವಾಗಿ 4-5 ತಾಸು ಹಾಕಿದರೆ ಫಂಗಸ್ ಬರುವಂತಹ ಚಾನ್ಸಸ್ ಇರ್ತದೆ. ಪ್ರತಿನಿತ್ಯ ಶುಭ್ರವಾಗಿದ್ದು ಜಳಕ ಮಾಡೋದ್ರಿಂದನೂ ನಾವು ಫಂಗಸ್ ಅನ್ನ ಬರದೇ ಇರೋ ಹಾಗೆ ಮಾಡಬಹುದು. ಈ ಎಲ್ಲಾ ಕ್ರಮಗಳಿಂದ ನಾವು ಫಂಗಸ್ ಇನ್ಫೆಕ್ಷನ್ ನ ತಹಬಂದಿಗೆ ತರಬಹುದು.
1: ಫಂಗಸ್ ಇನ್ಫೆಕ್ಷನ್ ಈ ಕುರಿತು ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ಕೆಎನ್ ನವೀನ್ ಅವರು. ಇಲ್ಲಿಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿಪಥ.
1: ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತನಾಡುವವರು ಅಶೋಕ್ ಕುಮಾರ್ ಬಿ.
2: ಯುದ್ಧದಲ್ಲಿ ವಿದ್ಯುತ್ ಚಲನಶೀಲತೆಯನ್ನು ಉತ್ತೇಜಿಸಲು ಪಿಎಂ ಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತರಲು ಬೃಹತ್ ಕೈಗಾರಿಕಾ ಸಚಿವಾಲಯದ ಪ್ರಸ್ತಾವನೆಯನ್ನು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಈ ಯೋಜನೆಯು 2 ವರ್ಷಗಳ ಅವಧಿಯಲ್ಲಿ 10,900 ಕೋಟಿ ರೂಗಳ ವೆಚ್ಚವನ್ನು ಹೊಂದಿದೆ. ಯೋಜನೆಯ ಪ್ರಮುಖ ಅಂಶಗಳು E2W, E3W, ಆಂಬ್ಯುಲೆನ್ಸ್ಗಳು, E-ಟ್ರಕ್ಗಳು ಮತ್ತು ಇತರ ಉದಯೋನ್ಮುಖ ಇವಿಗಳನ್ನು ಪ್ರೋತ್ಸಾಹಿಸಲು ಸುಮಾರು 3,679 ಕೋಟಿ ಮೌಲ್ಯದ ಸಬ್ಸಿಡಿ ಅಥವಾ ಬೇಡಿಕೆ ಪ್ರೋತ್ಸಾಹಗಳನ್ನು ಒದಗಿಸಲಾಗಿದೆ. ಈ ಯೋಜನೆಯು 24.79 ಲಕ್ಷ, E2W 3.16 ಲಕ್ಷ, E3W ಮತ್ತು 14,028 E-ಬಸ್ಗಳನ್ನು ಬೆಂಬಲಿಸುತ್ತದೆ. ಯೋಜನೆಯಡಿಯಲ್ಲಿ ಬೇಡಿಕೆ ಪ್ರೋತ್ಸಾಹಕಗಳನ್ನು ಪಡೆಯಲು ಇವಿ ಖರೀದಿದಾರರಿಗೆ MHIEOಗಳನ್ನು ಪರಿಚಯಿಸುತ್ತಿದೆ. ಇವಿ ಖರೀದಿಸುವ ಸಮಯದಲ್ಲಿ ಸ್ಕೀಮ್ ಪೋರ್ಟಲ್ ಖರೀದಿದಾರರಿಗೆ ಆಧಾರ್ ದೃಢೀಕೃತ ಇ ವೋಚರ್ ಅನ್ನು ರಚಿಸುತ್ತದೆ. ಈ ವೋಚರ್ ಅನ್ನು ಡೌನ್ಲೋಡ್ ಮಾಡಲು ಲಿಂಕ್ ಖರೀದಿದಾರರ ಮೂಲಕ ಮೊಬೈಲ್ ಸಂಖ್ಯೆಗೆ ಕಳುಹಿಸಲಾಗುತ್ತದೆ. ಈ ಇ ವೋಚರ್ ಅನ್ನು ಖರೀದಿದಾರರು ಸಹಿ ಮಾಡುತ್ತಾರೆ ಮತ್ತು ಯೋಜನೆಯಡಿಯಲ್ಲಿ ಬೇಡಿಕೆ ಪ್ರೋತ್ಸಾಹವನ್ನು ಪಡೆಯಲು ಡೀಲರ್ಗೆ ಸಲ್ಲಿಸುತ್ತಾರೆ. ನಂತರ ಈ ವೋಚರ್ ಅನ್ನು ಡೀಲರ್ ಸಹ ಸಹಿ ಮಾಡುತ್ತಾರೆ ಮತ್ತು ಪಿಎಂ ಇ ಡ್ರೈವ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡುತ್ತಾರೆ. ಸಹಿ ಮಾಡಿದ ಈ ವೋಚರ್ ಅನ್ನು ಖರೀದಿದಾರ ಮತ್ತು ಡೀಲರ್ಗೆ SMS ಮೂಲಕ ಕಳುಹಿಸಲಾಗುತ್ತದೆ. ಯೋಜನೆಯಲ್ಲಿ ಬೇಡಿಕೆ ಪ್ರೋತ್ಸಾಹದ ಮರುಪಾವತಿಯನ್ನು ಪಡೆಯಲು OEMಗೆ ಸಹಿ ಮಾಡಿದ ಈ ವೋಚರ್ ಅಗತ್ಯವಾಗಿರುತ್ತದೆ. ಈ ಯೋಜನೆಯು ಈ ಆಂಬ್ಯುಲೆನ್ಸ್ಗಳ ನಿಯೋಜನೆಗಾಗಿ ರೂ 500 ಕೋಟಿ ರೂಗಳನ್ನು ನಿಗದಿಪಡಿಸುತ್ತದೆ. ರೋಗಿಗಳ ಆರಾಮದಾಯಕ ಸಾಗಣೆಗಾಗಿ ಈ ಆಂಬ್ಯುಲೆನ್ಸ್ಗಳನ್ನು ಬಳಕೆಯನ್ನು ಉತ್ತೇಜಿಸಲು ಇದು ಭಾರತ ಸರ್ಕಾರದ ಹೊಸ ಉಪಕ್ರಮವಾಗಿದೆ. ಈ ಆಂಬ್ಯುಲೆನ್ಸ್ಗಳ ಕಾರ್ಯಕ್ಷಮತೆ ಮತ್ತು ಸುರಕ್ಷತಾ ಮಾನದಂಡಗಳನ್ನು MOHFW, MORTH ಮತ್ತು ಇತರ ಸಂಬಂಧಿತ ಪಾಲುದಾರರೊಂದಿಗೆ ಸಮಾಲೋಚಿಸಿ ರೂಪಿಸಲಾಗುತ್ತದೆ. ಎಸ್ಯುಗಳು ಅಂದರೆ ಸಾರ್ವಜನಿಕ ಸಾರಿಗೆ ಸಂಸ್ಥೆಗಳು 14,028 ಇ ಬಸ್ಗಳ ಖರೀದಿಗೆ ಸುಮಾರು 4,391 ಕೋಟಿ ಮೊತ್ತವನ್ನು ಒದಗಿಸಲಾಗಿದೆ. ದೆಹಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈ, ಅಹಮದಾಬಾದ್, ಸೂರತ್, ಬೆಂಗಳೂರು, ಪುಣೆ ಮತ್ತು ಹೈದರಾಬಾದ್ನಂತಹ 40 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ 9 ನಗರಗಳಲ್ಲಿ ಬೇಡಿಕೆ ಕ್ರೋಢೀಕರಣವನ್ನು CESL ಮಾಡಲಾಗಿದೆ. ರಾಜ್ಯಗಳೊಂದಿಗೆ ಸಮಾಲೋಚಿಸಿ ಇಂಟರ್ ಸಿಟಿ ಮತ್ತು ಇಂಟರ್ ಸ್ಟೇಟ್ ಈ ಬಸ್ಗಳನ್ನು ಸಹ ಬೆಂಬಲಿಸಲಾಗುತ್ತದೆ. ನಗರಗಳು ರಾಜ್ಯಗಳಿಗೆ ಬಸ್ಗಳನ್ನು ಹಂಚಿಕೆ ಮಾಡುವಾಗ MORTH ವಾಹನ ಸ್ಕ್ರಾಪಿಂಗ್ ಯೋಜನೆಯ ಮಾರ್ಗಸೂಚಿಗಳನ್ನು ಅನುಸರಿಸಿ ಅಧಿಕೃತ ಸ್ಕ್ರಾಪಿಂಗ್ ಕೇಂದ್ರಗಳ RUSF ಮೂಲಕ ಹಳೆಯ STUಗಳನ್ನು ಸ್ಕ್ರಾಪಿಂಗ್ ಮಾಡಿದ ನಂತರ ಖರೀದಿಸಲಾಗುತ್ತಿರುವ ನಗರಗಳು ರಾಜ್ಯಗಳ ಬಸ್ಗಳ ಸಂಖ್ಯೆಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ವಾಯು ಮಾಲಿನ್ಯಕ್ಕೆ ಟ್ರಕ್ಗಳು ಪ್ರಮುಖ ಕೊಡುಗೆ ನೀಡುತ್ತವೆ. ಈ ಯೋಜನೆಯು ದೇಶದಲ್ಲಿ ಈ ಟ್ರಕ್ಗಳ ನಿಯೋಜನೆಯನ್ನು ಉತ್ತೇಜಿಸುತ್ತದೆ. ಈ ಟ್ರಕ್ಗಳನ್ನು ಪ್ರೋತ್ಸಾಹಿಸಲು ರೂ 500 ಕೋಟಿಯನ್ನು ನಿಗದಿಪಡಿಸಲಾಗಿದೆ. MORTH ಅನುಮೋದಿತ ವಾಹನ ರ್ಯಾಪಿಂಗ್ ಕೇಂದ್ರಗಳಲ್ಲಿ ಸ್ಕ್ರಾಪಿಂಗ್ ಪ್ರಮಾಣ ಪತ್ರವನ್ನು ಹೊಂದಿರುವವರಿಗೆ ಪ್ರೋತ್ಸಾಹಧನ ನೀಡಲಾಗುವುದು. ಈ ಯೋಜನೆಯು ವಿದ್ಯುತ್ ವಾಹನಗಳ ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಸ್ಥಾಪನೆಯನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಸುವ ಮೂಲಕ ವಿದ್ಯುತ್ ಚಾಲಿತ ವಾಹನಗಳ ಖರೀದಿದಾರರ ವಿವಿಧ ಆತಂಕಗಳನ್ನು ಪರಿಹರಿಸುತ್ತದೆ. ಈ EVPCSಗಳನ್ನು ಹೆಚ್ಚಿಸುವ ವಿದ್ಯುತ್ ಪ್ರಸರಣ ಹೊಂದಿರುವ 5 ನಗರಗಳಲ್ಲಿ ಮತ್ತು 5 ಹೆದ್ದಾರಿಗಳಲ್ಲಿ ಸ್ಥಾಪಿಸಲಾಗುವುದು. ಈ ಯೋಜನೆಯು E4WSಗಾಗಿ 22,100 ವೇಗದ ಚಾರ್ಜರ್ಗಳನ್ನು, ಈ ಬಸ್ಗಳಿಗೆ 800 ವೇಗದ ಚಾರ್ಜರ್ಗಳು ಮತ್ತು E2W, 3W ಗಾಗಿ 48,400 ವೇಗದ ಚಾರ್ಜ್ಗಳನ್ನು ಸ್ಥಾಪಿಸಲು ಪ್ರಸ್ತಾಪಿಸುತ್ತಿದೆ. EVPCSಗಾಗಿ ಸುಮಾರು 2,000 ಕೋಟಿಗಳಾಗಿರುತ್ತದೆ. ದೇಶದಲ್ಲಿ ಬೆಳೆಯುತ್ತಿರುವ ವಿದ್ಯುತ್ ವಾಹನ ಪರಿಸರ ವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ಹಸಿರು ಚಲನಶೀಲತೆಯನ್ನು ಉತ್ತೇಜಿಸಲು ಹೊಸ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಎದುರಿಸಲು MHIEಯ ಪರೀಕ್ಷಾ ಏಜೆನ್ಸಿಗಳನ್ನು ಆಧುನೀಕರಿಸಲಾಗುವುದು. MHIE ಆಶ್ರಯದಲ್ಲಿ ಸುಮಾರು 780 ಕೋಟಿ ವೆಚ್ಚದಲ್ಲಿ ಪರೀಕ್ಷಾ ಏಜೆನ್ಸಿ ಮೇಲ್ದರ್ಜೀಕರಣಕ್ಕೆ ಅನುಮೋದನೆ ನೀಡಲಾಗಿದೆ. ಸಾರ್ವಜನಿಕ ಸಾರಿಗೆ ಸಾಧನಗಳನ್ನು ಬೆಂಬಲಿಸುವ ಮೂಲಕ ಈ ಯೋಜನೆಯು ಸಾಮೂಹಿಕ ಚಲನಶೀಲತೆಯನ್ನು ಉತ್ತೇಜಿಸುತ್ತದೆ. PMI ಇ ಡ್ರೈವ್ ಯೋಜನೆ ಪ್ರಾಥಮಿಕ ಉದ್ದೇಶ ಅಂದರೆ ಇವಿಗಳ ಖರೀದಿಗೆ ಮುಂಗಡ ಪ್ರೋತ್ಸಾಹ ನೀಡುವ ಮೂಲಕ ಮತ್ತು ಇವಿಗಳಿಗೆ ಅಗತ್ಯವಾದ ಚಾರ್ಜಿಂಗ್ ಮೂಲಸೌಕರ್ಯಗಳನ್ನು ಸ್ಥಾಪಿಸಲು ಅನುಕೂಲವಾಗುವಂತೆ ಇವಿಗಳನ್ನು ಅಳವಡಿಸಿಕೊಳ್ಳುವಂತೆ ತ್ವರಿತಗೊಳಿಸಲಾಗುವುದು. ಪಿಎಂ ಇ ಡ್ರೈವ್ ಯೋಜನೆಯು ಸಾರಿಗೆ ಪರಿಸರ ಪರಿಣಾಮವನ್ನು ಕಡಿಮೆ ಮಾಡಲು ಮತ್ತು ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಇವಿಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯು ದಕ್ಷ, ಸ್ಪರ್ಧಾತ್ಮಕ ಮತ್ತು ಸ್ಥಿತಿಸ್ಥಾಪಕ ಇವಿ ಉತ್ಪಾದನಾ ಉದ್ಯಮವನ್ನು ಉತ್ತೇಜಿಸುತ್ತದೆ. ಇದರಿಂದ

0: ಆತ್ಮನಿರ್ಭರ ಭಾರತವನ್ನು ಉತ್ತೇಜಿಸುತ್ತದೆ. ದೇಶೀಯ ಉತ್ಪಾದನೆ ಮತ್ತು ಇವಿ ಪೂರೈಕೆ ಸರಪಳಿಯನ್ನು ಬಲಪಡಿಸುವುದನ್ನು ಉತ್ತೇಜಿಸುವ ಹಂತ ಹಂತವಾಗಿ ಉತ್ಪಾದನಾ ಕಾರ್ಯಕ್ರಮವನ್ನು ಸೇರಿಸುವ ಮೂಲಕ ಇದನ್ನು ಸಾಧಿಸಲಾಗುತ್ತದೆ. ಭಾರತ ಸರ್ಕಾರದ ಈ ಉಪಕ್ರಮವು ಪರಿಸರ ಮಾಲಿನ್ಯ ಮತ್ತು ಇಂಧನ ಸುರಕ್ಷತೆ ಬಗ್ಗೆ ಕಳವಳಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಸಾರಿಗೆ ಪರಿಹಾರಗಳನ್ನು ಉತ್ತೇಜಿಸುವಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಲು ಸಜ್ಜಾಗಿದೆ. ಈ ಯೋಜನೆಯು ಅದರ ಪಿಎಂಪಿ ಜೊತೆಗೆ ಇವಿ ವಲಯಗಳ ಮತ್ತು ಸಂಬಂಧಿತ ಪೂರೈಕೆ ಸರಪಳಿಯಲ್ಲಿ ಹೂಡಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ಈ ಯೋಜನೆಯು ಮೌಲ್ಯ ಸರಪಳಿಯಲ್ಲಿ ಗಮನಾರ್ಹ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ. ಉತ್ಪಾದನೆ ಮತ್ತು ಚಾರ್ಜಿಂಗ್ ಮೂಲಸೌಕರ್ಯಗಳ ಸ್ಥಾಪನೆಯ ಮೂಲಕ ಉದ್ಯೋಗ ಸೃಷ್ಟಿಯು ಸಹ ಇರುತ್ತದೆ. ಈ ಯೋಜನೆ ಅಡಿಯಲ್ಲಿ ಸಬ್ಸಿಡಿ ಪ್ರೋತ್ಸಾಹ ಧನವನ್ನು ನೀಡಲಾಗಿದೆ. ಅವುಗಳ ವಿವರವನ್ನು ನಾವು ನೋಡುವುದಾದರೆ ಎಲೆಕ್ಟ್ರಿಕ್ ಎರಡು ಚಕ್ರ ವಾಹನಗಳು, ಎಲೆಕ್ಟ್ರಿಕ್ ಮೂರು ಚಕ್ರ ವಾಹನಗಳು, ಎಲೆಕ್ಟ್ರಿಕ್ ಆಂಬ್ಯುಲೆನ್ಸ್ಗಳು, ಎಲೆಕ್ಟ್ರಿಕ್ ಟ್ರಕ್ಗಳು, ಇತರೆ ಹೊಸ ಇವಿ ವರ್ಗಗಳು. ಈ ಯೋಜನೆಯ ಗುರಿಗಳನ್ನು ನಾವು ನೋಡುವಂತದ್ದಾದರೆ ಸರ್ಕಾರವು ಈ ಯೋಜನೆಯ ಮೂಲಕ ಸುಮಾರು 24.79 ಲಕ್ಷ ಎಲೆಕ್ಟ್ರಿಕ್ ಎರಡು ಚಕ್ರ ವಾಹನಗಳು, 3.16 ಲಕ್ಷ ಎಲೆಕ್ಟ್ರಿಕ್ ಮೂರು ಚಕ್ರ ವಾಹನಗಳು, 14,028 ಎಲೆಕ್ಟ್ರಿಕ್ ಬಸ್ಗಳಿಗೆ ಬೆಂಬಲ ನೀಡಲು ಉದ್ದೇಶಿಸಿದೆ. ಚಾರ್ಜಿಂಗ್ ಮೂಲಸೌಕರ್ಯಗಳನ್ನು ನಾವು ನೋಡುವಂತದ್ದಾದರೆ ಈ ಯೋಜನೆಯಡಿ ದೇಶಾದ್ಯಂತ ಸಾರ್ವಜನಿಕ ಇವಿ ಚಾರ್ಜಿಂಗ್ ಸ್ಟೇಷನ್ಗಳ ಸ್ಥಾಪನೆ, ಪ್ರಮುಖ ನಗರಗಳು ಮತ್ತು ರಾಷ್ಟೀಯ ಹೆದ್ದಾರಿಗಳಲ್ಲಿ ವೇಗದ ಚಾರ್ಜರ್ಗಳ ಅಭಿವೃದ್ಧಿ, ಇವಿ ಬಳಕೆದಾರರ ರೇಂಜ್ ಆಂಗ್ಸೈಟಿ ಸಮಸ್ಯೆ ನಿವಾರಣೆ, ಇದಕ್ಕಾಗಿ ಸರ್ಕಾರವು ಪ್ರತ್ಯೇಕ ಅನುದಾನವನ್ನು ಮೀಸಲಿಟ್ಟಿದೆ. ಈ ವೋಚರ್ ವ್ಯವಸ್ಥೆ ಯಾವ ರೀತಿ ಇರುತ್ತದೆ ಅನ್ನುವಂಥದ್ದನ್ನು ನಾವು ನೋಡುವಂತದ್ದಾದರೆ ವಿದ್ಯುತ್ ವಾಹನ ಖರೀದಿದಾರರಿಗೆ ವಾಹನ ಖರೀದಿಸುವ ಸಮಯದಲ್ಲಿ ಯೋಜನೆ ಪೋರ್ಟಲ್ನಲ್ಲಿ ಈ ವೋಚರ್ ಸೃಷ್ಟಿಯಾಗುತ್ತದೆ. ಆಧಾರ್ ಆಧಾರಿತ ದೃಢೀಕರಣ ನಡೆಯುತ್ತದೆ. ವೋಚರ್ ಅನ್ನು ಡೀಲರ್ಗೆ ಸಲ್ಲಿಸಿದ ನಂತರ ಪ್ರೋತ್ಸಾಹ ದೊರೆಯುತ್ತದೆ. ಈ ಬಸ್ ಯೋಜನೆ ಸುಮಾರು 4,391 ಕೋಟಿ ಅನುದಾನ ಮೀಸಲಿಡಲಾಗಿದೆ. ದೇಶದ ಪ್ರಮುಖ ನಗರಗಳಲ್ಲಿ ಸಾವಿರಾರು ಎಲೆಕ್ಟ್ರಿಕ್ ಬಸ್ಗಳ ಯೋಜನೆಯನ್ನ ಮಾಡಲಾಗಿದೆ. ವಿಶೇಷವಾಗಿ ಬೆಂಗಳೂರು, ಹೈದರಾಬಾದ್, ದೆಹಲಿ, ಅಹಮದಾಬಾದ್ ಮುಂತಾದ ನಗರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಇ ಟ್ರಕ್ ಯೋಜನೆ ಅಂದ್ರೆ ಪಿಎಂ ಇ ಡ್ರೈವ್ ಅಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ಟ್ರಕ್ಗಳಿಗೆ ವಿಶೇಷ ಪ್ರೋತ್ಸಾಹ ಧನವನ್ನು ನೀಡಲಾಗ್ತಿದೆ. ಒಂದು ಇ ಟ್ರಕ್ಗೆ ಗರಿಷ್ಠ ರೂ 9.6 ಲಕ್ಷದವರೆಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ. ಕರ್ನಾಟಕ ಸರ್ಕಾರವು ಪಿಎಂ ಇ ಡ್ರೈವ್ ಯೋಜನೆಯಡಿ ಸುಮಾರು 1,500 ಹೊಸ ಇವಿ ಚಾರ್ಜಿಂಗ್ ಸ್ಟೇಷನ್ಗಳ ಸ್ಥಾಪನೆಗೆ ಪ್ರಸ್ತಾವನೆ ಸಲ್ಲಿಸಿದೆ. ರಾಜ್ಯದಲ್ಲಿ ಸಾವಿರಾರು ಎಲೆಕ್ಟ್ರಿಕ್ ಬಸ್ಗಳ ಯೋಜನೆ ಸಹ ಪ್ರಸ್ತಾವನೆ ನೀಡಿದೆ. ಯೋಜನೆಯ ಮಹತ್ವವನ್ನ ಇಲ್ಲಿ ತಿಳಿಯುವಂತದ್ದಾದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತದೆ, ವಾಯು ಮಾಲಿನ್ಯ ತಗ್ಗುತ್ತದೆ, ಇವಿ ಉದ್ಯಮದಲ್ಲಿ ಉದ್ಯೋಗಾವಕಾಶಗಳಿಗೆ ಹೆಚ್ಚಿನ ಅವಕಾಶ ದೊರೆಯುತ್ತದೆ. ದೇಶೀಯ ಉತ್ಪಾದನೆಗೆ ಉತ್ತೇಜನ ಸಿಗುತ್ತದೆ. 2030ರೊಳಗೆ ಇವಿ ಬಳಕೆಯನ್ನ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಸುವ ಗುರಿಗೆ ಸಹಕಾರಿಯಾಗುತ್ತದೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಪಿಎಂ ಇ ಡ್ರೈವ್ ಯೋಜನೆಯಾಗಿದೆ. ಉದ್ದೇಶವಾಗಿದೆ.
1: ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದ್ದವರು ಅಶೋಕ್ ಕುಮಾರ್ ಬಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಇಂದು ಸಂಜೆ 65 ವಿವಿಧ ಕ್ಷೇತ್ರದ ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರಿಂದ ನಾಫೆಡ್ ಹರಾಜು ಪೋರ್ಟಲ್ ಉದ್ಘಾಟನೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದ. ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಭಾರತ ಸ್ವಾಗತ. ಕೃಷಿ ಚಟುವಟಿಕೆ ಮೇಲೆ ಎಲ್ ನಿನೋ ಹವಾಮಾನ ಬೀರುವ ಪರಿಣಾಮ ಕುರಿತು ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಭೆ. ಮತ್ತು ಫಿಫಾ ವಿಶ್ವಕಪ್ ಜಾರ್ಡಾನ್ ತಂಡವನ್ನು 2-1 ಗೋಲುಗಳಿಸಿದ ಅಲ್ಜೀರಿಯಾ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಸಂಜೆ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವ 2ನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ರ

0: ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟಪತಿಗಳು 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಟೆನಿಸ್ ದಂತಕಥೆ ವಿಜಯ್ ಅಮೃತರಾಜ್, ನಟ ಮುಮ್ಮೋಟಿ, ಹಿನ್ನೆಲೆ ಗಾಯಕಿ ಅಲ್ಕಾ ಯಾಜ್ಞಿಕ್ ಮತ್ತು ಕ್ರಿಕೆಟಿಗ ರೋಹಿತ್ ಶರ್ಮಾ ಸೇರಿದಂತೆ 65 ಪ್ರಮುಖ ವ್ಯಕ್ತಿಗಳು ರಾಷ್ಟಪತಿಗಳಿಂದ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿಗಳನ್ನು ಸ್ವೀಕರಿಸಲಿದ್ದಾರೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿ ಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ಸರ್ಕಾರವು 2026 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿತ್ತು. ಇದರಲ್ಲಿ 5 ಪದ್ಮ ವಿಭೂಷಣ ಪ್ರಶಸ್ತಿಗಳು ಸೇರಿವೆ. ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮ ಪ್ರಶಸ್ತಿಗಳನ್ನು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಎಂಬ 3 ವಿಭಾಗಗಳಲ್ಲಿ ನೀಡಲಾಗುತ್ತದೆ. ಚಟುವಟಿಕೆಗಳು, ಕಲೆ, ಸಾಮಾಜಿಕ ಕಾರ್ಯ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ಔಷಧ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆಯ ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ಭಾರತೀಯ ರಾಷ್ಟೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಹರಾಜು ಪೋರ್ಟಲ್ ಅನ್ನು ಉದ್ಘಾಟಿಸಲಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಕಾರ್ಯಾಚರಣೆಯ ಸುಲಭತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಪೋರ್ಟಲ್ನ ಉದ್ಘಾಟನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ. ರೈತರು, ಸದಸ್ಯ ಸಂಸ್ಥೆಗಳು ಮತ್ತು ಪಾಲುದಾರರ ಹಿತದೃಷ್ಟಿಯಿಂದ ಹರಾಜು ಸಂಬಂಧಿತ ಚಟುವಟಿಕೆಗಳನ್ನು ಸುಗಮಗೊಳಿಸಲು ಮತ್ತು ನಾಫೆಡ್ನ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ಈ ಪೋರ್ಟಲ್ ಡಿಜಿಟಲ್ ವೇದಿಕೆಯನ್ನು ಒದಗಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ನಾಫೆಡ್ನ ಹಲವಾರು ಪ್ರಮುಖ ಡಿಜಿಟಲ್ ಮತ್ತು ರೈತ ಕೇಂದ್ರಿತ ಉಪಕ್ರಮಗಳನ್ನು ಸಹ ಪ್ರಾರಂಭಿಸಲಿದ್ದಾರೆ ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ ರೈತರ ಮಕ್ಕಳಿಗೆ ನಾಫೆಡ್ ಕಲ್ಯಾಣ್ ವಿದ್ಯಾರ್ಥಿವೇತನ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್ ಮತ್ತು ಉದ್ಯಮ ಸಂಪನ್ಮೂಲ ಯೋಜನೆಯನ್ನು ಬಲಪಡಿಸಲು ಉದ್ಯಮ ಸಂಪನ್ಮೂಲ ಯೋಜನಾ ಪೋರ್ಟಲ್ ಸೇರಿವೆ. ಇಂದು ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿಯಾಗಿದ್ದು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಇತರೆ ಗಣ್ಯರು ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರನ್ನು ದಾರ್ಶನಿಕ ನಾಯಕ, ಶಿಕ್ಷಣ ತಜ್ಞ ಮತ್ತು ಅಪ್ರತಿಮ ದೇಶಭಕ್ತ ಎಂದು ಬಣ್ಣಿಸಿದ್ದಾರೆ. ಡಾ ಮುಖರ್ಜಿ ಅವರು ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ನಿರ್ಭಯವಾಗಿ ಪ್ರತಿಪಾದಿಸಿದರು. ಬಲವಾದ ಏಕೀಕೃತ ಮತ್ತು ಅಭಿವೃದ್ದಿ ಹೊಂದಿದ ಭಾರತವನ್ನು ನಿರ್ಮಿಸಲು ಅವರ ತ್ಯಾಗ ಮತ್ತು ಅಚಲ ಬದ್ದತೆಯು ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಮಹಾನ್ ದೇಶಭಕ್ತ, ವಿದ್ವಾಂಸ ಮತ್ತು ರಾಜಕಾರಣಿ, ಅವರಿಗೆ ಹುತಾತ್ಮ ದಿನದಂದು ಗೌರವ ಸಲ್ಲಿಸಿದ್ದಾರೆ. ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ತಮ್ಮ ಜೀವನವನ್ನು ದೇಶದ ಅಭಿವೃದ್ದಿಗೆ ಮುಡುಪಾಗಿಟ್ಟಿದ್ದರು. ಡಾ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಅಚಲ ದೃಢ ನಿಶ್ಚಯ, ಸಾರ್ವಜನಿಕ ಜೀವನದಲ್ಲಿ ಧೈರ್ಯ ಮತ್ತು ರಾಷ್ಟೀಯ ಹಿತಾಸಕ್ತಿ ಬದ್ದತೆಯು ಯುವ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತಲೇ ಇದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದವನ್ನು ಭಾರತ ಸ್ವಾಗತಿಸುತ್ತದೆ ಎಂದು ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ತಿಳಿಸಿದ್ದಾರೆ. 16ನೇ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ಒಪ್ಪಂದವು ಪ್ರಾದೇಶಿಕ ಮತ್ತು ಜಾಗತಿಕ ಸ್ಥಿರತೆಗೆ ಸಕಾರಾತ್ಮಕ ಕೊಡುಗೆ ನೀಡಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಒಪ್ಪಂದದಿಂದ ಇಂಧನ ಭದ್ರತೆ, ರಸಗೊಬ್ಬರಗಳು ಮತ್ತು ರಾಸಾಯನಿಕ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿನ ಕೊರತೆಗಳನ್ನು ನೀಗಿಸಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ರಾಜ್ಯ ಸಚಿವ ಹಾಗೂ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಜಾರ್ಜ್ ಕುರಿಯನ್

0: ಅವರು ಕೇಂದ್ರ ಸಚಿವ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಜಾರ್ಜ್ ಕುರಿಯನ್ ಅವರ ರಾಜೀನಾಮೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿದ್ದಾರೆ. ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ಎಲ್ನಿನೊ ಹವಾಮಾನದ ಮೇಲೆ ಬೀರುವ ಪರಿಣಾಮ ಹಾಗೂ ಅದರಿಂದ ಕೃಷಿಯ ಮೇಲಾಗುವ ಪರಿಣಾಮ ಕುರಿತ ಪರಿಶೀಲನಾ ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಹಲವಾರು ರಾಜ್ಯಗಳ ಕೃಷಿ ಸಚಿವರು, ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳು ಭಾಗವಹಿಸಿದರು. ಕಡಿಮೆ ಮಳೆಯ ಸಂದರ್ಭದಲ್ಲಿ ಅಗತ್ಯ ಸಿದ್ದತೆಗಳು, ಪರ್ಯಾಯ ಬೆಳೆ ಯೋಜನೆಗಳು ಮತ್ತು ರೈತರ ಹಿತಾಸಕ್ತಿಗಳನ್ನು ರಕ್ಷಿಸುವ ಬಗ್ಗೆಯೂ ಚರ್ಚೆಗಳು ನಡೆಯಲಿವೆ. ಎಲ್ನಿನೋದ ಸಂಭವನೀಯ ಸನ್ನಿವೇಶಗಳನ್ನು ಪರಿಗಣಿಸಿ ರೈತರ ಹಿತಾಸಕ್ತಿಗಳನ್ನು ಕಾಪಾಡಲು ಮತ್ತು ಕೃಷಿ ಹಾಗೂ ಕೃಷಿಯ ಮೇಲೆ ಯಾವುದೇ ಪ್ರತಿಕೂಲ ಪರಿಣಾಮಗಳನ್ನು ಕಡಿಮೆ ಮಾಡಲು ಸರ್ಕಾರವು ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಶಿವರಾಜ್ ಸಿಂಗ್ ಚೌಹಾಣ್ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ರೈತರು ಯಾವುದೇ ಕಷ್ಟವನ್ನು ಎದುರಿಸದಂತೆ ಸರ್ಕಾರವು ಸಂಪೂರ್ಣ ಸಿದ್ದತೆ ಮತ್ತು ಸಮನ್ವಯದೊಂದಿಗೆ ಪ್ರತಿಯೊಂದು ಪರಿಸ್ಥಿತಿಯನ್ನು ಎದುರಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕದ ಸಾಂತಾ ಕ್ಲಾರಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಗ್ರೂಪ್ ಎ ಪಂದ್ಯದಲ್ಲಿ ಅಲ್ಜೀರಿಯಾ ತಂಡವು ತನ್ನ ಚೊಚ್ಚಲ ತಂಡವಾದ ಜೋರ್ಡಾನ್ ತಂಡವನ್ನು 2-1 ಅಂತರದಿಂದ ಸೋಲಿಸಿತು. ಮತ್ತೊಂದು ಪಂದ್ಯದಲ್ಲಿ ನ್ಯೂಯಾರ್ಕ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಗ್ರೂಪ್ ಐ ಪಂದ್ಯದಲ್ಲಿ ನಾರ್ವೆ ತಂಡವು ಸೆನೆಗಲ್ ತಂಡವನ್ನು 3-2 ಅಂತರದಿಂದ ಸೋಲಿಸಿ 32ನೇ ಸುತ್ತಿಗೆ ಪ್ರವೇಶ ಪಡೆದುಕೊಂಡಿತು. ಮತ್ತೊಂದು ಸೂಪರ್ ಪಂದ್ಯದಲ್ಲಿ ಅರ್ಜೆಂಟೀನಾ ನಿನ್ನೆ ರಾತ್ರಿ ಯುನೈಟೆಡ್ ಸ್ಟೇಟ್ಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದ ಗ್ರೂಪ್ ಎ ಪಂದ್ಯದಲ್ಲಿ ಆಸ್ಟ್ರಿಯಾವನ್ನು 2-0 ಅಂತರದಿಂದ ಸೋಲಿಸಿ 32ನೇ ಸುತ್ತಿಗೆ ಪ್ರವೇಶಿಸಿತು. ಅರ್ಜೆಂಟೀನಾ ತಂಡದ ನಾಯಕ ಲಿಯೋನಿನ್ ಮೆಸ್ಸಿ ನಾಯಕತ್ವ ವಹಿಸಿಕೊಂಡು 2 ಗೋಲುಗಳನ್ನು ಗಳಿಸಿದರು. ತನ್ನ 2 ಗೋಲುಗಳೊಂದಿಗೆ ಮೆಸ್ಸಿ ತನ್ನ ಫಿಫಾ ವಿಶ್ವಕಪ್ ಗೋಲುಗಳ ಸಂಖ್ಯೆಯನ್ನು 18ಕ್ಕೆ ಏರಿಸಿದರು. ಜರ್ಮನಿಯ ಮಿರೋಸ್ಲಾಸ್ ಕ್ಲೋಸ್ ಅವರ 16 ಗೋಲುಗಳ ದಾಖಲೆಯನ್ನು ಹಿಂದಿಕ್ಕಿ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರಾಗಿ ಮೆಸ್ಸಿ ಹೊರಹೊಮ್ಮಿದ್ದಾರೆ. ಮಣಿಪುರ ಪೊಲೀಸ್, ಸಿಆರ್ಪಿಎಫ್, ಕೋಬ್ರಾ ಮತ್ತು ಸೇನೆಯನ್ನು ಒಳಗೊಂಡ ಜಂಟಿ ಭದ್ರತಾ ಪಡೆಗಳು ನಿನ್ನೆ ಕಾಂಪೋಕ್ಪಿ ಜಿಲ್ಲೆಯ ಲೀಲಾನ್ ವೈಫೈ ಮತ್ತು ಸುತ್ತಮುತ್ತಲಿನ ಇತರ ಗ್ರಾಮಗಳಲ್ಲಿ ನಡೆಸಿದ ವ್ಯಾಪಕ ಶೋಧ ಕಾರ್ಯಾಚರಣೆಗಳಲ್ಲಿ ಅಪಾರ ಪ್ರಮಾಣದ ಶಸ್ತಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಂಡಿವೆ. ಕಾರ್ಯಾಚರಣೆ 3 ದಿನಗಳ ಕಾಲ ನಡೆಯಿತು. ಈ ಸಮಯದಲ್ಲಿ ಭದ್ರತಾ ಪಡೆಗಳು ಸಶಸ್ತ ಉಗ್ರರೊಂದಿಗೆ ಮುಖಾಮುಖಿಯಾದವು. ಆದರೆ ಎರಡೂ ಕಡೆಗಳಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಕಾರ್ಯಾಚರಣೆಯ ಸಮಯದಲ್ಲಿ 17 ಸಿಂಗಲ್ ಮತ್ತು ಡಬಲ್ ಬ್ಯಾರಲ್ ಗನ್ಗಳು, AK-47 ರೈಫಲ್ಗಳು, ಎಸ್ಎಲ್ಆರ್, ಎಸ್ಕೆಎಸ್ ರೈಫಲ್, 11 ಎಸ್ಬಿಎಲ್ ರೈಫಲ್ಗಳು ಸೇರಿದಂತೆ ಸುಮಾರು 40 ಶಸ್ತಾಸ್ತಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಭಾರತೀಯ ರೈತರು, ಮೀನುಗಾರರು, ಕುಶಲಕರ್ಮಿಗಳು ಮತ್ತು ಸಣ್ಣ ವ್ಯವಹಾರಗಳು ಜಾಗತಿಕವಾಗಿ ಅಭಿವೃದ್ದಿ ಹೊಂದಲು ಹಾಗೂ ಉದ್ಯೋಗ ಸೃಷ್ಟಿಯನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ವರ್ಷ ಜುಲೈ 15ರಂದು ಜಾರಿಗೆ ಬರಲಿರುವ ಈ ಒಪ್ಪಂದವು ಬ್ರಿಟನ್ನಲ್ಲಿ ಭಾರತೀಯ ಸರಕುಗಳಿಗೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಸಮಗ್ರ ಮಾರುಕಟ್ಟೆ ಪ್ರವೇಶವನ್ನು ಒದಗಿಸುತ್ತದೆ. ಇದು ಸುಮಾರು 99%ದಷ್ಟು ಸುಂಕ ರೇಖೆಗಳ ಮೇಲಿನ ಸುಂಕಗಳನ್ನು ತಕ್ಷಣವೇ ತೆಗೆದುಹಾಕುತ್ತದೆ. ಭಾರತೀಯ ರಫ್ತಿಗೆ ಅಗಾಧ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಎಂದು ಪಿಯೂಷ್ ಗೋಯಲ್ ಇಂಗ್ಲಿಷ್ ದೈನಿಕದಲ್ಲಿ ಬರೆದಿರುವ ಲೇಖನದಲ್ಲಿ ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಇಂದು ಸಂಜೆ 65 ವಿವಿಧ ಕ್ಷೇತ್ರದ ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರಿಂದ ನಾಫೆಡ್ ಹರಾಜು ಪೋರ್ಟಲ್ ಉದ್ಘಾಟನೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದ, ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಭಾರತ ಸ್ವಾಗತ. ಕೃಷಿ ಚಟುವಟಿಕೆ ಮೇಲೆ ಎಲ್ನಿನೊ ಹವಾಮಾನ ಬೀರುವ ಪರಿಣಾಮ ಕುರಿತು ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಭೆ. ಮತ್ತು ಫಿಫಾ ವಿಶ್ವಕಪ್, ಜೋರ್ಡಾನ್ ತಂಡವನ್ನು 2-1 ಗೋಲುಗಳ ಅಂತರದಿಂದ ಮಣಿಸಿದ ಅಲ್ಜೀರಿಯಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

ಶ್ವೇತಾ ಮೋಹನ್ ಅವರ ಸ್ವರದಲ್ಲಿ ರೋನಿ ದ ರೂಲರ್ ಈ ಚಿತ್ರದಿಂದ ಗೀತೆಯನ್ನ ಕೇಳಿದ್ರೆ ಪ್ರಮೋದ್ ಮರವಂತೆ ಅವರ ಗೀತ ರಚನೆ ಇದು. ಸಂಗೀತ ಮಣಿಕಾಂತ್ ಕದ್ರಿ.

0: ಅಭಿಮಾನ್ ರಾಯ್ ಹಾಗೂ ಸಂಗಡಿಗರ ಕಂಠದಲ್ಲಿ ರಗಡ್ ಚಿತ್ರರಂಗದ ಗೀತೆಯನ್ನ ಕೇಳಿದ್ರಿ. ಈ ಗೀತೆಯ ರಚನೆಕಾರರು ಶ್ರೀ ಮಹೇಶ್ ಗೌಡ. ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ಉತ್ತರ ಮಹಾಭಾರತದ ಕಥೆಯಾದಂತಹ ಈ ಜೈಮಿನಿ ಭಾರತದಲ್ಲಿ 18, 19, 20, 21 ನಾಲ್ಕು ಸಂಧಿಗಳು ಆಖ್ಯಾನೋಪಮೆ

ಹೆಸರಿನಿಂದ ಪ್ರಸಿದ್ಧವಾಗಿದೆ. ಭಾರತದ ಕಥೆಯ ಮಧ್ಯದಲ್ಲಿ ಉತ್ತರ ರಾಮಾಯಣದ ಕಥಾಭಾಗವನ್ನು ಸೇರಿಸಿ ಇಡೀ ಒಂದು ಆಖ್ಯಾನವನ್ನೇ ಉಪಮೆಯನ್ನಾಗಿ ಕೊಟ್ಟಿರುವುದು ಲಕ್ಷ್ಮೀಶನ ವೈಶಿಷ್ಟ್ಯ ಎಂದು ಹೇಳಬಹುದು. ಇದು ಕನ್ನಡ ಸಾಹಿತ್ಯದಲ್ಲಿಯೇ ಒಂದು ವಿಶಿಷ್ಟವಾದಂತಹ ಘಟನೆಯಾಗಿದೆ.

ಜಾನಕಿ ವನಾಶ್ರಮಗಳಲ್ಲಿರುವಂತಹ ಮುನಿ ಪತ್ನಿಯರಿಗೆ ಕೊಡುವ ಉಡುಗೊರೆಗಳನ್ನೆಲ್ಲವನ್ನೂ ಜೋಡಿಸಿಕೊಂಡು ಸಂಭ್ರಮದಿಂದ ಹೊರಟಿದ್ದಾಳೆ. ಲಕ್ಷ್ಮಣ ರಥವನ್ನು ನಡೆಸುತ್ತಿದ್ದಾನೆ. ಹಾಗೆ ಹೊರಟ ರಥದ ಮುಂಭಾಗದಲ್ಲಿ ಕಟ್ಟಿರುವಂತಹ ಪತಾಕೆ ಗಾಳಿಗೆ ಪಟಪಟನೆ ಹೊಡೆದುಕೊಳ್ಳುತ್ತಿದೆ. ಇದನ್ನು ಕವಿ ತನ್ನ ಮನದಾಳದ ಭಾವದೊಂದಿಗೆ ಹೇಗೆ ಜೋಡಿಸಿದ್ದಾನೆ ನೋಡಿ.

ಜೈಮಿನಿ ಮಹರ್ಷಿಗಳು ಜನಮೇಜಯನಿಗೆ ಈ ಸಂಗತಿಯನ್ನು ಹೇಳುತ್ತಾ ಇದ್ದಾರೆ. ಈ 19ನೆಯ ಸಂಧಿ ಕರುಣರಸ ಮಡುಗಟ್ಟಿರುವಂತಹ ಸಂಧಿಯಾಗಿದೆ ಇದು. ಇಲ್ಲಿ ಹೇಳುತ್ತಾ ಇದ್ದಾರೆ ಜನಮೇಜಯನಿಗೆ ಜೈಮಿನಿ ಮುನಿಗಳು, ಆ ಸೀತೆಯನ್ನು ಕೊಂಡು ಹೋಗುತ್ತಿರುವ ರಥಾಗ್ರದಲ್ಲಿರುವಂತಹ ಆ ಪತಾಕೆ ಪಟಪಟನೆ ಹೊಯ್ದುಕೊಳ್ಳುತ್ತಾ ಇದೆ. ಅದು ಹೇಗಿದೆ ಅಂತ ಹೇಳಿದರೆ, ರಾಮಚಂದ್ರ ತನ್ನ ಅಂಗನೆಯನ್ನು ಬಿಟ್ಟು ಬಿಟ್ಟನೆ ಎನ್ನುವ ರೀತಿಯಾಗಿ ಹಾಹಾ ಬಿಟ್ಟನೆ ಬಿಟ್ಟನೆ ಎಂದು ಭಾವವನ್ನು ವ್ಯಕ್ತಪಡಿಸುತ್ತಿದೆ ಎನ್ನುವಂತೆ ತಲೆಗೊಡಗುತ್ತಾ ಇದೆ. ಇದು ರಾಮ ಮಾಡಿದ್ದು ಸರಿಯಲ್ಲ ಅಂತ ಹೇಳುವ ರೀತಿಯಲ್ಲಿ ಇದೆ. ಮತ್ತೆ ಪರಮ ದಾರುಣವಾದಂತಹ ಘಟನೆ ಇದು ಎನ್ನುತ್ತಾ ಇದೆ. ಮತ್ತೆ ಅಯೋಧ್ಯಾಪುರದ ಗುಂಪುಗಟ್ಟಿದ ಜನರೆಲ್ಲರೂ ಕೂಡ ಇವನು ರಾಮ ತನ್ನ ಮಡದಿಯನ್ನು ಗರ್ಭಿಣಿಯನ್ನು ಹೀಗೆ ತೊರೆದನಲ್ಲ ಅಂತ ಹೇಳಿ ಗುಂಪು ಗುಂಪಾಗಿ ಗುಜುಗುಜು ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಮನದಿಯವರು ಕರಗಿ ಹೋಗುತ್ತಾ ಇದ್ದಾರೆ, ಕಾತರಿಸುತ್ತಾ ಇದ್ದಾರೆ. ಇದೆಲ್ಲವನ್ನು ಕಂಡ ಲಕ್ಷ್ಮಣನ ಹೃದಯ ಕೂಡ ಕರಗಿ ನೀರಾಗುತ್ತಾ ಇದೆ. ಅವನು ಈ ಎಲ್ಲ ಪರಿಸ್ಥಿತಿಯಿಂದ ದೂರ ಹೋಗುವಂತೆ ಅನಿಲ ವೇಗದಿಂದ ವಾಯು ವೇಗದಿಂದ ಕಾಡಿನ ದಾರಿಯಲ್ಲಿ ತನ್ನ ರಥವನ್ನ ಹರಿಸುತ್ತಾ ಇದ್ದಾನೆ.

ಬರುವಂತಹ ಶತ್ರುಗಳನ್ನ ನಿರ್ನಾಮ ಮಾಡಬೇಕಾದಂತಹ ರಥದ ಈ ಓಟ ಈ ಕೋಮಲೆಯಾದಂತಹ ಸೀತೆಯನ್ನು ಕಾನನಕ್ಕೆ ಕಳುಹಿಸುವಂತಹ ಕೆಲಸಕ್ಕೆ ಉಂಟಾಯಿತೆ. ಮತ್ತೆ ಭೂಮಿಯಲ್ಲಿ ಆರ್ತರನ್ನ ರಕ್ಷಿಸಬೇಕಾದಂತಹ ಬುದ್ಧಿ ರಾಮನದಾಗಬೇಕಿತ್ತು. ಅದು ಈ ಕೋಮಲೆಯನ್ನ ಕೊಲ್ಲುವಂತಹ ಹೇಳದೆ ಮಾತಿನಲ್ಲಿ ಕೃತಿಯಲ್ಲಿ ಕೊಲ್ಲುವಂತಹ ಕೆಲಸಕ್ಕೆ ಆಯ್ತಲ್ಲ. ಕರುಣವೇ ಇಲ್ಲದಂತೆ ಬದುಕುವ ಈ ಬದುಕು ಸುಡಲಿ, ಈ ರೀತಿಯಾದಂತಹ ಒಂದು ಕೃತ್ಯವನ್ನ ನಿಷ್ಕರುಣದಿಂದ ಯಾಕೆ ಮಾಡಿದನೋ ರಾಘವ, ಗೊತ್ತಿಲ್ಲವಲ್ಲ. ಈ ಕೆಲಸಕ್ಕೆ ನನ್ನನ್ನ ಏಕೆ ನೇಮಿಸಿದನೋ, ಇದು ಮಾಡಬಾರದಿತ್ತಲ್ಲ ಎಂದು ಸೌಮಿತ್ರಿ ಲಕ್ಷ್ಮಣ ಮನದಲ್ಲಿ ಮರುಗುತ್ತಾ ಮೌನವಾಗಿ ಅವನು ರಥವನ್ನು ಓಡಿಸುತ್ತಾ ಇದ್ದಾನೆ. ಹಾಗೆ ರಥವನ್ನ ಮುಂದೆ ಮುಂದೆ ಹರಿಸುತ್ತಿರುವಾಗ ಅಪಶಕುನಗಳ ಪರಂಪರೆಯೇ ಅಲ್ಲಿ ನಡೆಯುತ್ತಾ ಇದೆ ನೋಡಿ.

ಹೊರಟಾಗ ಪಶಕುನಗಳ ಪರಂಪರೆ ಸಾಗಿದೆ ಅವಳ ಮುಂದೆ. ಗುಳ್ಳೆನರಿಗಳು ಊಳಿಡ್ತಾ ಇದೆ. ಮಲಗಿದ್ದಂತಹ ಮೃಗ ಜಿಂಕೆಗಳು ಎದ್ದು ರಸ್ತೆಯನ್ನ ಮಾರ್ಗವನ್ನ ಹಾಯ್ದು ಹೋಗುತ್ತಾ ಇದೆ. ಬಲದ ಕಣ್ಣು ಅದಿರುತ್ತಾ ಇದೆ ಸೀತೆಗೆ. ಇದೆಲ್ಲವನ್ನು ನೋಡಿದಾಗ ಅವಳಿಗೆ ಅವಳ ಎದೆ ಭಯದಿಂದ ಹೊಯ್ದುಕೊಳ್ಳ ತೊಡಗುತ್ತದೆ. ಲಕ್ಷ್ಮಣನಿಗೆ ಅವಳು ಹೇಳ್ತಾ ಇದ್ದಾಳೆ, ನೋಡು ಲಕ್ಷ್ಮಣ, ಈ ರೀತಿಯಾದಂತ ಅಪಶಕುನಗಳು ಮಾರ್ಗದಲ್ಲಿ ಹೊರಟಾಗಲೇ ತೋರ್ತಾ ಇದ್ದೆ. ಇದನ್ನ ನೋಡಿದಾಗ ನನಗೆ ಭಯ ಹೆಚ್ಚಾಗ್ತಾ ಇದೆ. ಮುಂದೆ ಒಳ್ಳಿತಾಗಲಿ ರಾಘವನಿಗೆ ಅಂತ ಹೇಳ್ತಾ ಇದ್ದಾಳೆ. ತನಗೆ ಒಳ್ಳಿತಾಗಲಿ ಅಥವಾ ನಮ್ಮಿಬ್ಬರಿಗೆ ಒಳ್ಳಿತಾಗಲಿ ಅಂತ ಅವಳು ಹೇಳ್ತಾ ಇಲ್ಲ. ಇಲ್ಲಿ ಭಾರತೀಯ ನಾರಿಯ ಒಂದು ಉದಾರ ಮನೋಹರವಾದಂತಹ ಚಿತ್ತವೃತ್ತಿಯನ್ನ ಲಕ್ಷ್ಮೀಶ ಹೇಳಿದ್ದಾನೆ. ರಾಮನಿಗೆ ಅವನ ಆಯುಷ್ಯಕ್ಕೆ ಅವನ ಐಶ್ವರ್ಯಕ್ಕೆ ಒಳ್ಳಿತಾಗಲಿ ಅಂತ ಹೇಳಿ ಸೀತೆ ಬೇಡ್ಕೊಳ್ತಾ ಇದ್ದಾಳೆ. ಮತ್ತೆ ಅವಳು ಹೇಳ್ತಾ ಇದ್ದಾಳೆ, ರಾಘವ ನಮ್ಮನ್ನ ಸಲಹಲಿ. ಮುಂದೆ ಜಾನಕಿಗೆ ಕಾಣ್ತಾ ಇದ್ದೆ ತ್ರಿಪಥಗಾಮಿನಿಯಾದಂತಹ ಗಂಗಾನ.

ಇಲ್ಲಿ ಲಕ್ಷ್ಮೀಶ ಸುಂದರವಾದ ಗಂಗೆಯ ವರ್ಣನೆಯನ್ನ ಇಲ್ಲಿ ಕೊಟ್ಟಿದ್ದಾನೆ. ಜಾನಕಿಯ ಸದ್ಯದ ಮನಸ್ಥಿತಿಗೆ ಅನುಗುಣವಾಗಿ ಆ ಗಂಗೆಯ ವರ್ಣನೆ ರಘುವರನ ಶ್ರೀರಾಮಚಂದ್ರನ ಕೀರ್ತಿಯೊಂದಿಗೆ ಹೋಲಿಸಿ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಆ ರಘುಧ್ವರನ ಕೀರ್ತಿ ಮೂರು ಲೋಕಗಳಲ್ಲಿ, ಭೂಲೋಕ, ಪಾತಾಳ ಲೋಕ ಮತ್ತೆ ಸ್ವರ್ಗಲೋಕ, ಹೀಗೆ ಮೂರೂ ಲೋಕಗಳಲ್ಲಿ ಅವನ ಕೀರ್ತಿ ಪತಾಕೆ ಹರಡಿತ್ತಲ್ಲ, ಅದೇ ರೀತಿಯಾಗಿ ಗಂಗೆ ಕೂಡ ಸತ್ಯಲೋಕ, ಭೂಲೋಕ, ಪಾತಾಳ ಲೋಕ ಮೂರೂ ಲೋಕಗಳಲ್ಲಿ ಹರಿಯುವುದರಿಂದ, ಅವಳ ಸಂಚಾರ ಇರುವುದರಿಂದ ಅವಳನ್ನ ತ್ರಿಪಥಗಾಮಿನಿ ಅಂತ ಹೇಳ್ತಾರೆ. ಹಾಗೆ ಮೂರು ದಾರಿಗಳಲ್ಲಿ ಹರಿವಂತೆ ಆ ಗಂಗೆಯ ನದಿ ಕಾಣ್ತಾ ಇದ್ದೆ ಅವಳಿಗೆ. ಮತ್ತೆ ಆ ಮೂರು ದಾರಿಯಲ್ಲಿ ಹರಿದು ಶಿವನ ಜಡೆಯನ್ನು ಸೇರಿ

ಮೂರು ಜಗದ ಪಾಪಗಳನ್ನೆಲ್ಲವನ್ನು ನಾಶ ಮಾಡಿ ನೋಡಿ ಪದದ ಪ್ರಯೋಗ ಮುರಿದು ಮುಕ್ಕಿ ಅದನ್ನ ಎಲ್ಲವನ್ನು ಮುರಿದು ನುಂಗುಬಿಟ್ಲಂತೆ ಗಂಗಾದೇವಿ. ಆ ರೀತಿಯಾಗಿ ಮಾಡಿ ನಂತರ ಸಮುದ್ರವನ್ನ ಸೇರುವಂತಹ ಗಂಗೆ ಅಲ್ಲಿ ಕಾಣ್ತಾ ಇದ್ದಾಳೆ. ಆ ಗಂಗೆಯ ಪಾವಿತ್ರ್ಯವಾದರೂ ಎಷ್ಟು ಉತ್ಕೃಷ್ಟವಾದದ್ದು ಅಂತ ಹೇಳಿದ್ರೆ 33 ಕೋಟಿ ದೇವತೆಗಳು ಅದರಲ್ಲಿ ಮುಳುಗಿ ಎದ್ದಾಗ ಗಂಗೆ ಪರಿಹಾಸ ಮಾಡ್ತಾ ಇದ್ದಾಳಂತೆ, ನೀವು ಕೂಡ ಪಾಪ ಮಾಡ್ತೀರಾ, ನಿಮ್ಮ ಪಾಪವನ್ನು ಕೂಡ ನಾನು ಕಳೆಯಬಲ್ಲೆ ಅನ್ನೋ ರೀತಿಯಾಗಿ ಅವಳು ಅಣಕಿಸ್ತಾ ಇದ್ದಾಳಂತೆ. ಆ ರೀತಿಯಾದಂತಹ ವೈಭವದಿಂದ ಸೊಂಪಿನಿಂದ ಪೆಂಪಿನಿಂದ ಮೆರೆಯುತ್ತಿರುವಂತಹ ಬೆಳ್ಳುವಲಲು ದಿವಿಜ ನದಿಯ ಬಿಳಿಯಾದಂತಹ ನೊರೆಗಳಿಂದ ಕೂಡಿದ ಪ್ರವಾಹದ ರೀತಿಯಲ್ಲಿ ಇರುವಂತಹ ಆ ದೇವ ಗಂಗೆಯ ದರ್ಶನ ಜಾನಕಿಗೆ ಆಗ್ತಾ ಇದೆ. ಆ ಗಂಗೆಯ ವರ್ಣನೆಯನ್ನ ಕವಿ ಮುಂದೆ ಮಾಡ್ತಾ ಇದ್ದಾನೆ ನೋಡಿ.

ನಾದ ಲೋಲ ಲಕ್ಷ್ಮೇಶ, ಲಕ್ಷ್ಮೇಶನಿಗೆ ಇರುವಂತಹ ಅನೇಕ ಪ್ರಶಸ್ತಿಗಳಲ್ಲಿ ಅದು ಸಹ ಒಂದು. ಅವನ ನಾದ ಲೋಲತೆ ಈ ಒಂದು ಪ್ರಸ್ತುತ ಷಟ್ಪದಿಯಲ್ಲಿ ಹೇಗೆ ಹೊರಹೊಮ್ಮಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿರುವುದೆಲ್ಲ ಗಂಗೆಯ ವರ್ಣನೆ, ಅಲ್ಲಿರುವಂತಹ ಕಲ್ಲೋಲ ಮಾಲೆಗಳು ಅಂದ್ರೆ ಅಲೆಯ ಮಾಲೆಗಳನ್ನ ಅವನು ವರ್ಣನೆ ಮಾಡ್ತಾ ಇದ್ದಾನೆ. ಅಲ್ಲಿ ರಾಜಹಂಸಗಳು ಕೇಳಿಯನ್ನು ಮಾಡ್ತಾ ಇದ್ದೆ, ಆಟ ಆಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಅನೇಕ ವಿಧವಾದಂತಹ ತಣ್ಣನೆಯ ನೀರಿನ ಹನಿಗಳು ಚಿಮ್ಮುತ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಕೂರ್ಮಿಸುವಂತಹ ಅನೇಕ ವಿಧವಾದಂತಹ ಸುಳಿಗಳು ಕೂಡ ಅಲ್ಲಿದೆ ಅಂತ ಹೇಳ್ತಾ ಇದ್ದಾನೆ. ಹೀಗೆ ಇರುವಂತಹ ಆ ಗಂಗಾ ನದಿ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ತೆರೆಗಳ ಮಾಲೆಯಿಂದ ಕೂಡಿದೆ, ಸುಳಿಗಳಿಂದ ಕೂಡಿದೆ, ಮತ್ತೆ ರಾಜಹಂಸಗಳ ಆಟದಿಂದ ಕೂಡಿದೆ. ಆ ಮುನಿ ಜನಗಳೆಲ್ಲ ಕೂಡ ಅದರ ತಡಿಯಲ್ಲಿಯೇ ಆಶ್ರಮಗಳನ್ನ ಕಟ್ಟಿಕೊಂಡು ದಿನನಿತ್ಯದ ಅನುಷ್ಠಾನಕ್ಕೆ ಅದನ್ನ ಬಳಸ್ಕೊಳ್ತಾರೆ. ದಿನನಿತ್ಯವೂ ಅದನ್ನ ಸೇವಿಸ್ತಾರೆ, ಆದ್ರೆ ಅದಕ್ಕೆ ಪೂಜಾದಿಗಳನ್ನ ಕೈಗೊಳ್ತಾರೆ. ಅಂತಹ ಗಂಗೆಯ ತಡಿಗೆ ಸೀತೆ, ಅವ ನಿಜೆ ಅವಳು ಬಂದಳು ಅಂತ ಹೇಳಿ ಲಕ್ಷ್ಮೀಶ ಹೇಳ್ತಾ ಇದ್ದಾನೆ. ಇಲ್ಲಿ ಶಬ್ದಗಳು, ಮಾಲೆಗಳ ಲೀಲೆಗಳ, ಒಂದು ಶಬ್ದದಿಂದ ಮತ್ತೊಂದು ಶಬ್ದ ಹುಟ್ಟತಾ ಇದೆ. ಹಂಸಾಳಿಗಳ ಕೇಳಿಗಳ, ಅಲ್ಲಿ ಕೂಡ ಅದನ್ನ ನಾವು ನೋಡಬಹುದು. ಆಕರದ ಶೀಕರದ, ಪರಿವುಗಳ ಮುರಿವುಗಳ, ಜಂತುಗಳ ಗೊಂತುಗಳ, ಇದೆಲ್ಲ ನೋಡಿ ಅನುಪ್ರಾಸ ಅಲಂಕಾರ ಅಂತ ಕೂಡ ಹೇಳ್ತಾರೆ ಇದನ್ನ. ಹೀಗೆ ಆ ನಾದ ಲೋಲುಪತೆ ಅನ್ನೋದು ಈ ಶಬ್ದದ ಜೋಡಣೆಯಿಂದ ಉಂಟಾಗುವಂತಹ ಒಂದು ನಾದಮಯತೆ, ಅದನ್ನ ನಾವು ಈ ಲಕ್ಷ್ಮೀಶನ ಈ ಪ್ರಸ್ತುತ ಷಟ್ಪದಿಯಲ್ಲಿ ನಾವು ಕಾಣಬಹುದು. ಅದನ್ನ ಗಂಗೆಯ ವರ್ಣನೆಗೆ ತುಂಬಾ ಸುಂದರವಾಗಿ ಬಳಸ್ಕೊಂಡಿದ್ದಾನೆ. ಮತ್ತೆ ಆ ಗಂಗಾ ನದಿಯ ಈ ಕೆಲಗಳಲ್ಲಿ ಯಾವುದೆಲ್ಲ ಸಸ್ಯ ರಾಶಿ ತುಂಬಿತ್ತು ಅನ್ನೋದನ್ನ ಹೇಳ್ತಾ ಇದ್ದಾನೆ ನೋಡಿ.

ಜಾಹ್ನವಿಯ ಎರಡೂ ಇಕ್ಕೆಲದ ಆ ತಡಿಗಳಲ್ಲಿ ತೀರಗಳಲ್ಲಿ ಎಲ್ಲ ರೀತಿಯಂತಹ ತರುಗಳು ಇದ್ದುವಂತೆ ಎಲ್ಲರೂ ಫಲಭರಿತವಾಗಿತ್ತು ಅಂತ ಹೇಳಿ ನಮ್ಮ ಕವಿ ಹೇಳ್ತಾ ಇದ್ದಾನೆ. ತೆಂಗು ಇತ್ತಂತೆ, ಹಲಸಿನ ಒಂದು ಮರ ಇತ್ತಂತೆ, ದ್ರಾಕ್ಷಿ ಇತ್ತಂತೆ, ನೇರಳೆ, ಕಿತ್ತಳೆ, ಜಂಬೀರ, ಖರ್ಜೂರ, ಕಿತ್ತಳೆ, ಮಾದುಳ, ದಾಳಿಂಬೆ ಹಣ್ಣು, ಹುಣಿಸೆ ಮರ, ಮಾವಿನ ಮರ, ನೆಲ್ಲಿ, ಬಿಲ್ವ, ಕಪಿತ್ತ, ಹೀಗೆ ಎಲ್ಲವೂ ಫಲಭರಿತವಾಗಿ ತೊಯ್ತಾ ಇದ್ವಂತೆ. ಅದು ಹೇಗಿತ್ತು ಅಂತಂದ್ರೆ, ಆ ಮರಗಳಿಗೆ ಅನ್ನಿಸ್ತಂತೆ, ಈ ಭಾರವನ್ನ ಇನ್ನು ನಮ್ಮಿಂದ ಹೊರಲಿಕ್ಕೆ ಆಗೋದಿಲ್ಲ, ಇದನ್ನ ಇಳೆಗೆ ಇಳಿಸ್ಬಿಡ್ಬೇಕು ಅನ್ನೋ ರೀತಿಯಾದಂತ ಒಂದು ಅಂಗವೋ ಅನ್ನುವ ರೀತಿಯಾಗಿ ಅವನ್ನ ನೆಲದೆಡೆಗೆ ಬಾಗಿ ಇಳಿಸುತ್ತಿರುವಂತಹ ತರುಗಳು ಆ ಎರಡೂ ದಡಗಳಲ್ಲಿ ರಾರಾಜಿಸುತ್ತಾ ಇದ್ವು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ ನಮ್ಮ ಲಕ್ಷ್ಮೀಶ. ಆ ಜಾಹ್ನವಿಯನ್ನ ನೋಡ್ತಾ ಇದ್ದಾಗೆ ಅವರಿಬ್ಬರ

0: ಜಾಹ್ನವಿಯನ್ನ ಕಂಡ ಹಾಗೆಯೇ ಇವರಿಬ್ಬರು ಸಹ ರಥದಿಂದ ಇಳಿತಾ ಇದ್ದಾರೆ. ಇಳಿದು ಮೊದಲಿಗೆ ನದಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಮತ್ತೆ ಆ ನದಿಯನ್ನ ದಾಟಬೇಕಾಗಿದೆ, ದಾಟಿ ಆ ದಡಕ್ಕೆ ಹೋಗಿ ಮುಂದುವರಿಬೇಕಾಗಿದೆ. ಹಾಗಾಗಿ ಅವರು ನಾವಿಕರ ಸಹಾಯದಿಂದ ನಾವೆಗಳಲ್ಲಿ ಆ ನದಿಯನ್ನ ದಾಟುತ್ತಾರೆ. ದಾಟುವ ಮಧ್ಯೆ ಅಲ್ಲಿ ಆ ಗಂಗಾ ನದಿಯಲ್ಲಿ ಒಂದು ಪುಣ್ಯ ಸ್ನಾನವನ್ನ ಕೂಡ ಮಾಡ್ತಾರೆ. ಇದರ ನಂತರ ಜಾನಕಿಯನ್ನ ಕರೆದುಕೊಂಡು ಮತ್ತೆ ಘೋರವಾದಂತಹ ಅರಣ್ಯವನ್ನ ಪ್ರವೇಶಿಸಬೇಕಾಗಿದೆ. ಅದನ್ನ ನೆನೆದಾಗ ಲಕ್ಷ್ಮಣನ ಮನಸ್ಸು ತುಂಬಾ ಮರುಗುತ್ತದೆ. ಆದರೆ ಕರ್ತವ್ಯದ ಒಂದು ಕರೆ, ಹಾಗಾಗಿ ಜಾಹ್ನವಿಯಲ್ಲಿ ಮಿಂದ ಬಳಿಕ ಅವರಿಬ್ಬರು ಮತ್ತೆ ರಥವನ್ನ ಏರಿ ಈಗ ಉಗ್ರವಾಗಿರುವಂತಹ ಮೃಗ ಪಕ್ಷಿಗಳಿಂದ ಘೂರ್ಮಿಸುವ ಅಂದ್ರೆ ಅಲ್ಲಿ ಒಟ್ಟಾಗಿರುವಂತಹ ಒಂದು ರೀತಿಯಾದಂತಹ ಭಯಂಕರವಾದ ಶಬ್ದ ಬರುತ್ತಿರುವಂತಹ ಆ ಒಂದು ಅರಣ್ಯವನ್ನ ಪೊಕ್ಕನು ಅಂದ್ರೆ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಮತ್ತೆ ಕರ್ಕಶವಾದ ಮಾರ್ಗದಿಂದ ಲಕ್ಷ್ಮಣ ಮುಂದುವರಿತಾ ಇದ್ದಾನೆ. ಆ ಘೋರವಾದಂತಹ ಅರಣ್ಯ ಹೇಗಿತ್ತು ಅನ್ನೋದನ್ನ ಮುಂದಿನ ಒಂದು ಷಟ್ಪದಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ ನೋಡಿ.
1: ಶಕುನಿ ಚೀತ್ಕಾರ ಘೋಷಣಮಯಂ ತೃಣಮಯಂ ವಿಕರದು ಪಲಾಳಿ ಕರ್ಕಶಮಯಂ ಶಶಮಯಂ

0: ద్వీపమయం సకల భూ విషమ సంకులమయం బిలమయం మృగసూకర వ్యాఘ్రచయమయం భయమయం తానెనసి కాడిర్దుదు.
1: ಈಗ ಅರಣ್ಯ ತನ್ನ ಘೋರ ರೂಪವನ್ನ ಪಡ್ಕೊಳ್ತಾ ಇದೆ. ಒಳ ಒಳ ಹೊಕ್ಕಂತೆ ಅಲ್ಲಿ ಪಕ್ಷಿಗಳ ಒಂದು ಚೀತ್ಕಾರ ಕೇಳಿಸ್ತಾ ಇದೆ. ಎಲ್ಲ ಕಡೆ ಹುಲ್ಲು ಆಳೆತ್ತರಕ್ಕೆ ಬೆಳೆದಿದೆ, ಮುಳ್ಳುಗಳಿಂದ ಕೂಡಿದೆ. ಅಲ್ಲಿ ಕರ್ಕಶಮಯವಾದಂತಹ ಒಂದು ವಾತಾವರಣ ಅಲ್ಲಿ ಕಾಣ್ತಾ ಇದೆ. ಮೊಲಗಳು ಓಡಾಡ್ತಾ ಇದೆ, ಮತ್ತೆ ಈ ಜಿಂಕೆಗಳು ಕೂಡ ಎಲ್ಲ ಕಡೆ ತನ್ನಿಂದ ತಾನು ಓಡಾಡ್ತಾ ಇವೆ. ಉಗ್ರವಾದಂತಹ ಜಂತುಗಳು ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಲ್ಲಿ ಆ ಮುಂಗುಸಿಗಳಿದೆ, ದೊಡ್ಡ ದೊಡ್ಡ ಹೆಗ್ಗಣಗಳ ರೀತಿಯಾದಂತಹ ಇಲಿಗಳು ಬಿಲದಿಂದ ಓಡೋಗ್ತಾ ಇದೆ. ಆ ಹೆಗ್ಗಣಗಳನ್ನ ಓಡಿಸಿಕೊಂಡು ಈ ಹಾವುಗಳು ಕೂಡ ಬಿಲದಿಂದ ಓಡಿ ಓಡಿ ಬರ್ತಾ ಇದೆ. ಎಲ್ಲ ರೀತಿಯಾದಂತಹ ವಿಷಮವಾದಂತಹ ಪ್ರಾಣಿಗಳ ಸಂಕುಲವೇ ಅಲ್ಲಿ ಒಟ್ಟುಗೂಡಿದೆ. ತೋಳ ಇದೆ, ಮುಳ್ಳ ಹಂದಿ ಇದೆ, ಹುಲಿ ಕೂಡ ಇದೆ. ಹೀಗೆ ಅನೇಕ ರೀತಿಯಾದಂತಹ ಪಕ್ಷಿಗಳು, ಮೃಗಗಳು, ಸರೀಸೃಪಗಳಿಂದ ಕೂಡಿದಂತಹ ಆ ಒಂದು ಘೋರವಾದ ಅರಣ್ಯ ತಾನೇ ಭಯಮಯವಾಗಿದೆಯೋ ಅನ್ನೋ ರೀತಿಯಾಗಿ ಅಲ್ಲಿ ಕಾಡ್ತಾ ಇದೆ. ಅದನ್ನ ಪ್ರವೇಶಿಸೋ ಅಂತವರನ್ನ ಅಂತಹ ಒಂದು ಕಾಡು ಜಾನಕಿಯ ಕಣ್ಣಿಗೆ ಯಾವ ರೀತಿ ಕಾಣ್ತು?

ಕಾಣುತ್ತಿರುವಂತಹ ಆ ಮಹಾ ಅಟವಿ ಜಾನಕಿಯ ಕಣ್ಣಿಗೆ ಅತ್ಯಂತ ಘೋರವಾಗಿ ಕಾಣ್ತಾ ಇತ್ತಂತೆ. ಇದು ಹೇಗೆ ಅನ್ನೋದನ್ನ ಕವಿ ತುಂಬಾ ಚಮತ್ಕಾರ ಪೂರ್ಣವಾಗಿ ಇಲ್ಲಿ ವರ್ಣನೆ ಮಾಡಿದ್ದಾನೆ. ಜಾನಕಿಯ ಕಣ್ಣಿಗೆ ಆ ಅರಣ್ಯ ಘೋರವಾದಂತಹ ಕಾಡು ಇರುಳಿನಂತೆ

ಸೂರ್ಯನಂತೆ, ಯಜ್ಞದಂತೆ, ಆಕಾಶದಂತೆ, ಸಮುದ್ರದಂತೆ, ಕೈಲಾಸಗಿರಿಯಂತೆ ಕಾಣ್ತಾ ಇತ್ತಂತೆ. ಮತ್ತೆ ಅಲ್ಲಿ ಹುಲಿ ಇತ್ತಂತೆ, ನರಿ ಇತ್ತಂತೆ, ಕರಡಿಗಳು ಇದ್ದುವಂತೆ, ಹೀಗೆ ಅನೇಕ ರೀತಿಯಾದಂತಹ ಪ್ರಾಣಿಗಳಿದ್ದುವಂತೆ, ಅನೇಕ ರೀತಿಯಾದಂತಹ ಸಸ್ಯಗಳು ಇದ್ದುವಂತೆ, ಇದೆಲ್ಲವೂ ಸೇರಿ ಅವಳಿಗೆ ಘೋರವಾಗಿ ಕಾಣ್ತಿತ್ತು ಅಂತ ಹೇಳ್ತಾನೆ. ಇದನ್ನ ನಾವು ಶಬ್ದಾರ್ಥದ ಮಟ್ಟದಲ್ಲಿ ನೋಡಿದಾಗ ಕೇವಲ ಈ ಒಂದು ಅರ್ಥ ಮಾತ್ರ ಹೊರಹೊಮ್ಮತ್ತೆ. ಇದನ್ನ ನಾವು ಅವನ ಚಮತ್ಕಾರವನ್ನ ಸ್ವಲ್ಪ ಅನ್ವಯ ಮಾಡಿ ಅದನ್ನ ನೋಡಿದಾಗ ಅದರಿಂದ ಹೊರಡುವಂತಹ ಒಂದು ಅರ್ಥವೇ

ನೋಡಿದಾಗ ಕೇವಲ ಈ ಒಂದು ಅರ್ಥ ಮಾತ್ರ ಹೊರಹೊಮ್ಮತ್ತೆ. ಇದನ್ನ ನಾವು ಅವನ ಚಮತ್ಕಾರವನ್ನ ಸ್ವಲ್ಪ ಅನ್ವಯ ಮಾಡಿ ಅದನ್ನ ನೋಡಿದಾಗ ಅದರಿಂದ ಹೊರಡುವಂತಹ ಒಂದು ಅರ್ಥವೇ ಬೇರೆಯಾದಂತಹ ಒಂದು ಆಯಾಮವನ್ನ ನಮಗೆ ಸೂಚಿಸುತ್ತೆ. ಅದು ಹೇಗೆ ಅನ್ನೋದನ್ನ ನಾವು ಅನ್ವಯ ಕ್ರಮದಲ್ಲಿ ವಾಚನ ಮಾಡಿ ನಂತರ ಅದರ ವ್ಯಾಖ್ಯಾನವನ್ನ ಮುಂದುವರಿಸ್ತೀವಿ.

ಇರುಳಂತೆ ಕಾಣ್ತಾ ಇತ್ತಂತೆ. ಯಾಕೆ ಅಂದ್ರೆ ಅಲ್ಲಿ ಸೋಮಲತೆಗಳು ಬೆಳೀತಾ ಇದ್ವು ಅಂತ ಹೇಳಿ ಲಕ್ಷ್ಮೀಶ ಕಲ್ಪನೆ ಮಾಡ್ತಾನೆ. ಸೋಮ ಅನ್ನೋದಕ್ಕೆ ಚಂದ್ರ ಅನ್ನುವಂತಹ ಅರ್ಥ ಕೂಡ ಇದೆ. ಹಾಗೆ ಅಲ್ಲಿ ಸಸ್ಯವಾಗಿ ಸೋಮ, ಚಂದ್ರನಾಗಿ ಸೋಮ, ಎರಡನ್ನೂ ಪರಿಭಾವಿಸಿದಾಗ ಅವಳಿಗೆ ಅದು ಇರುಳಾಗಿ ಕಾಣ್ತಾ ಇತ್ತಂತೆ. ತುಂಬಾ ದಟ್ಟವಾದ ಅರಣ್ಯ ಆದ್ರಿಂದ ಅಲ್ಲಿ ಬೆಳಕಿನ ಒಂದು ಪ್ರವೇಶ ಕಡಿಮೆ ಇರುತ್ತೆ, ಹಾಗಾಗಿ ಕೂಡ ಅವಳಿಗೆ ಅದು ಇರುಳಾಗಿ ಕಂಡಿರಬಹುದು. ಮತ್ತೆ ಹಗಲಾಗಿ ಕಾಣ್ತಿತ್ತಂತೆ. ಯಾಕೆ ಅಂದ್ರೆ ಅಲ್ಲಿ ಅರ್ಕ, ಅರ್ಕ ಅಂದ್ರೆ ಎಕ್ಕದ ಗಿಡ, ಸೂರ್ಯ, ಎರಡೂ ಅರ್ಥಗಳು ಇದ್ದೆ. ಸೂರ್ಯ ಇರೋದ್ರಿಂದ ಅದು ಹಗಲಾಗಿ ಕಾಣ್ತಿತ್ತಂತೆ. ಸಸ್ಯವಾಗಿ ಅಲ್ಲಿ ಎಕ್ಕ ಇತ್ತು, ಮಖದಂತೆ ಕಾಣ್ತಾ ಇದ್ದಿದ್ದು ಶಿಖಿವಾಸವಾಗಿ. ಶಿಖಿ ಅಂದ್ರೆ ಅಗ್ನಿ, ಅಗ್ನಿಯಲ್ಲಿ ಇದ್ದಿದ್ರಿಂದ ಅಂದ್ರೆ ಕಾಡ್ಗಿಚ್ಚು ಅಂತ ನಾವೇನ್ ಹೇಳ್ತೀವಿ, ಅಥವಾ ಕಾಳ್ಗಿಚ್ಚು ಅಲ್ಲಲ್ಲಿ ತೋರ್ಕೊಳ್ತಾ ಇತ್ತು ಅನ್ನೋದನ್ನ ಕಲ್ಪಿಸ್ಕೊಂಡಾಗ ಅದು ಒಂದು ಯಜ್ಞ ವೇದಿಯೋ ಅನ್ನುವ ರೀತಿಯಾಗಿ ಅವಳಿಗೆ ಕಾಣ್ತಾ ಇತ್ತಂತೆ. ಸಹಸ್ರಾಕ್ಷಂ, ನವಿಲುಗಳು ಅಲ್ಲಿ ಅಲ್ಲಲ್ಲಿ ಓಡಾಡ್ತಾ ಇರೋದ್ರಿಂದ ಸಹಸ್ರಾಕ್ಷ ಇಂದ್ರನಿಗೂ ಹೌದು ನವಿಲಿಗೂ ಹೌದು, ಅದು ಅವಳಿಗೆ ಸ್ವರ್ಗದಂತೆ ಕಾಣ್ತಾ ಇತ್ತಂತೆ. ಮತ್ತೆ ಸಮುದ್ರದಂತೆ ಕಾಣ್ತಾ ಇತ್ತಂತೆ. ಅದು ಬರೀ ಸಮುದ್ರ ಅಲ್ಲ, ಪಯೋನಿಧಿ, ಹಾಲ್ಗಡಲಂತೆ ಕಾಣ್ತಾ ಇತ್ತಂತೆ. ಯಾಕೆ ಅಂದ್ರೆ ಹರಿನುತಮ್ಮಾಗಿ, ವಿಷ್ಣುವಿನ ವಾಸವಾಗಿ ಇರೋದ್ರಿಂದ ಅಲ್ಲಿ ಅದು ಹಾಲ್ಗಡಲಂತೆ ಕಾಣ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಹರಿ ಅನ್ನೋದಕ್ಕೆ ಆನೆ ಅಂತ ಅರ್ಥ ಇದೆ, ಮತ್ತೆ ಕೋಡಗಗಳು ಅಥವಾ ಕಪಿಗಳು ಅಂತ ಅರ್ಥ ಇದೆ. ಹಾಗೆ ಅವೆಲ್ಲವೂ ಅಲ್ಲಿ ಇತ್ತು ಅನ್ನೋದನ್ನ ಪರಿಭಾವಿಸ್ಕೊಂಡಾಗ ಅದು ಹಾಲ್ಗಡಲಂತೆ ಕಾಣ್ತಾ ಇತ್ತಂತೆ. ಶಿವಾವಾಸವಾಗಿ, ಶಿವ ಅಂದ್ರೆ ಕೂಡ ನರಿ, ನರಿ ಒಂದು. ಮತ್ತೆ ಕೈಲಾಸಗಿರಿ ಎಂದಾಗ ಶಿವ, ಈಶ್ವರನಾದಂತಹ ಸದಾಶಿವನ ವಾಸವಾಗಿ ಇತ್ತೋ ಅನ್ನೋ ರೀತಿಯಾಗಿ ಕೈಲಾಸಗಿರಿ ಇತ್ತಂತೆ. ದುರದಂತೆ, ಯುದ್ಧದ ಒಂದು ಮೈದಾನದಂತೆ ಕಾಣ್ತಾ ಇತ್ತಂತೆ. ಯಾಕೆ ಅಂದ್ರೆ ಅಲ್ಲಿ ಶರ, ಶರ ಅಂದ್ರೆ ಬಾಣ ಅಂತ ಒಂದು ಅರ್ಥ. ಇನ್ನು ಒಂದು ರೀತಿಯಾದಂತಹ ನೆಟ್ಟಗೆ ಬೆಳೆಯುವಂತಹ ಒಂದು ಹುಲ್ಲಿನ ಪ್ರಕಾರ, ಅದೆರಡಕ್ಕೂ ಅವರು ಒಂದೇ ಶ್ಲೇಷ ಮೂಲವಾದಂತಹ ಕ್ರಮೋಪಮೆ ಅಂತ ಹೇಳ್ತಾರೆ ಇದನ್ನ. ಅದು ಇದ್ದದ್ರಿಂದ ಅದು ಒಂದು ಯುದ್ಧ ರಂಗದ ಹಾಗೆ ಕಾಣ್ತಾ ಇತ್ತಂತೆ. ಪುಂಡರೀಕಗಳು, ಕಮಲ, ಹುಲಿ ಇದ್ದಿದ್ರಿಂದ ಅದು ಕೊಳದಂತೆ ಕಾಣ್ತಿತ್ತಂತೆ. ಕಮಲದ ಅರ್ಥದಲ್ಲಿ ಕೊಳ, ಹುಲಿಯ ಅರ್ಥದಲ್ಲಿ ಘೋರಾಟವಿಯಾಗಿ ಅವಳಿಗೆ ಕಾಣ್ತಾ ಇತ್ತಂತೆ. ಕಡಲಂತೆ ವಿದ್ರುಮದೊಳ್, ವಿದ್ರುಮ ಅಂದ್ರೆ ಹವಳದ ಬಳ್ಳಿಗಳು ಅಥವಾ ವಿದ್ರುಮ, ವಿಶೇಷವಾದಂತಹ ಎತ್ತರಕ್ಕೆ ಆಕಾಶವನ್ನು ಮುಟ್ಟುವಂತಹ ವೃಕ್ಷಗಳು ಅಂತ ಒಂದು ಅರ್ಥ. ಆ ರೀತಿಯಾಗಿ ಘೋರವಾದ ಅರಣ್ಯ ವಿದ್ರುಮ, ಹವಳ, ಹವಳದ ಬಳ್ಳಿಯ ರೀತಿಯಲ್ಲಿ ಕಡಲು, ಸಮುದ್ರ ಅನ್ನುವ ರೀತಿಯಾಗಿ ಕಾಣ್ತಾ ಇತ್ತಂತೆ ಅವಳಿಗೆ. ವೃಕ್ಷಮಯವಾಗಿ ಇದ್ದಿದ್ರಿಂದ ನಭ, ಆಕಾಶದಂತೆ. ವೃಕ್ಷ ಅಂದ್ರೆ ಕರಡಿಗೂ ಒಂದು ಅರ್ಥ, ನಕ್ಷತ್ರ ರಾಶಿಗೂ ಇನ್ನೊಂದು ಅರ್ಥ. ನಕ್ಷತ್ರ ರಾಶಿಗಳ ರೀತಿಯಲ್ಲಿ ಇತ್ತು ಅಂತ ಪರಿಭಾವಿಸ್ಕೊಂಡಾಗ ಅದು ಆಕಾಶದಂತೆ ಕಾಣ್ತಾ ಇತ್ತಂತೆ. ಕರಡಿಗಳು ಅಂತ ಹೇಳಿದಾಗ ಅದು ಘೋರಾರಣ್ಯವಾಗಿತ್ತಂತೆ. ಹೀಗೆ ಕವಿ ತನ್ನ ಚಮತ್ಕಾರವನ್ನ ಮೆರೆದಿದ್ದಾನೆ ಇಲ್ಲಿ. ಹೀಗೆ ಇದ್ದಂತಹ ಘೋರಾ ಅಟವಿ ಆ ಜಾನಕಿಯ ಕಣ್ಗೆ ಕಾಣಿತು ಅಂತ. ಇದನ್ನ ಶ್ಲೇಷ ಮೂಲವಾದಂತಹ ಪರಿಸಂಖ್ಯಾಲಂಕಾರ ಅಂತ ಕೂಡ ಶಾಸ್ತ್ರೀಯವಾಗಿ ಹೇಳ್ತಾರೆ. ಇದನ್ನ ಬಳಸ್ಕೊಂಡಿದ್ದಾನೆ, ತುಂಬಾ ಚಮತ್ಕಾರವನ್ನ ಮೆರೆದಿದ್ದಾನೆ ಇಲ್ಲಿ. ಆ ಕವಿಯ ಪ್ರತಿಭೆ ಯಾವ ರೀತಿಯಾಗಿ ಮೆರೆದಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಲಕ್ಷ್ಮೀಶನನ್ನ ಈ ಬಗೆಯ ವೈಶಿಷ್ಟ್ಯಗಳಿಗೆ ಕೂಡ ನಾವು ಗಮನಿಸಬೇಕಾಗಿದೆ. ಅಂತಹ ಒಂದು ಘೋರಾಟವಿಯ ಒಳಗೆ ಹೊಕ್ಕಾಗ ಮುಂದೆ ಸೀತೆಗೆ ಹೆದರಿಕೆ ಆಗುತ್ತೆ. ಅವಳು ನಡುಗ್ತಾ ಇದ್ದಾಳೆ.

0: ವಸ್ತುತವಾಗಿ ಜಾನಕಿಗೆ ಕಣ್ಣು ಕಟ್ಟಿ ಕಾಡಿಗೆ ಬಿಡೋದು ಅನ್ನುವಂತಹ ಒಂದು ಲೋಕೋಕ್ತಿಯನ್ನ ನಾವು ಬಳಸ್ತೀವಲ್ಲ, ಅಂತಹ ಒಂದು ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ. ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಅಡವಿ ಘೋರವಾಗ್ತಾ ಹೋಗುತ್ತೆ, ದಟ್ಟವಾಗ್ತಾ ಹೋಗುತ್ತೆ. ಅಲ್ಲಿ ಹೋದಾಗ ಇವಳಿಗೆ ಸುಕುಮಾರಿ ಸುಮಕೋಮಲ ಇವಳು, ಇವಳಿಗೆ ನಡುಕ ಉಂಟಾಗುತ್ತೆ, ಹೆದರಿಕೆ ಉಂಟಾಗುತ್ತೆ, ಪರಿಚಿತವಾದ ಒಂದು ವಾತಾವರಣ ಇಲ್ಲವಲ್ಲ ಅನ್ನುವಂತಹ ಆತಂಕ ಉಂಟಾಗುತ್ತೆ. ಹಾಗೆ ಆದಾಗ ನೋಡಿ, ಅವಳು ರಾಮನಾಮವನ್ನು ಜಪಿಸುತ್ತಾ ಆ ಭೀತಿಯನ್ನ ಹೊಡೆದೋಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳಂತೆ. ಮತ್ತೆ ಸೌಮಿತ್ರಿ ಎತ್ರ ಹೇಳ್ತಾ ಇದ್ದಾಳಂತೆ, ಸೌಮಿತ್ರಿ ಅಪ್ಪ ಲಕ್ಷ್ಮಣ, ಇದು ಕಾಡು, ನೀನ್ ಎಲ್ಲಿಗೆ ಕರ್ಕೊಂಡ್ಬಂದೆ ನನ್ನನ್ನ? ಇಲ್ಲಿ ಆಶ್ರಮಗಳು ಕಾಣ್ತಾ ಇಲ್ವಲ್ಲ, ಇಲ್ಲಿ ಮುಂದೆ ಹೋಗದೆ ಅಟನ ಕಸದೊಳ ಮಪ್ಪುದು. ಅಟನ ಅಂದ್ರೆ ಮುಂದೆ ಹೋಗೋದಿಕ್ಕೆ ಅಂತ ಅರ್ಥ. ಅಲ್ಲಿಗೆ ಹೋಗೋದಿಕ್ಕೆ ಅಷ್ಟೊಂದು ಕಷ್ಟ ಆಗ್ತಾ ಇದೆ. ಇಲ್ಲಿ ಇಲ್ಲಿ ಮುನಿಗಳು ಆಶ್ರಮ ಕಟ್ಕೊಂಡಿರ್ತಾರಿಯೇ, ಇಲ್ಲಿ ಎಲ್ಲಿದೆ ಪುಣ್ಯಾಶ್ರಮಗಳು? ಆ ಜಟಗಳನ್ನ ಕಟ್ಕೊಂಡಿರುವಂತಹ, ವಲ್ಕಲಗಳನ್ನು ಹುಟ್ಟಿರುವಂತಹ ಮುನಿ ವಧುಗಳನ್ನಾಗ್ಲಿ ಮುನಿ ಕುಮಾರರಾಗ್ಲಿ ಕಾಣ್ತಾ ಇಲ್ವಲ್ಲ, ಶ್ರುತಿ ಘೋಷ ಕೇಳಿಸ್ತಾ ಇಲ್ವಲ್ಲ, ಆ ಒಂದು ಹೋಮದ ಹವನದ ಅಗ್ನಿಯಾಗಲಿ ಅದರಿಂದ ಹೊರಡುವಂತಹ ಧೂಮವಾಗಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಅವಳು ತಳಮಳಿಸ್ತಾ ಇದ್ದಾಳಂತೆ, ತುಂಬಾ ಆತಂಕ ಪಡ್ತಾ ಇದ್ದಾಳಂತೆ. ನೋಡಿ, ಆಶ್ರಮಗಳು ಇರುವಂತದ್ದು ತುಂಬಾ ಅರಣ್ಯದ, ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಅಲ್ಲ, ಯಾವುದೇ ಒಂದು ರಾಜ್ಯದ ಸೀಮಾಂತ ಪ್ರದೇಶದಲ್ಲಿ ಇರುವಂತಹ ಸ್ವಲ್ಪವೇ ಕಾಡು, ಆ ರೀತಿಯಾದಂತಹ ಜಾಗಗಳಲ್ಲಿ ಆಶ್ರಮವನ್ನ ಕಟ್ಕೊಂಡಿರ್ತಿದ್ರೆ ಹೊರತು ದಟ್ಟವಾದ ಘೋರವಾದ ಅರಣ್ಯದ ಮಧ್ಯದಲ್ಲಿ ಇರ್ತಾ ಇರ್ಲಿಲ್ಲ. ಇದು ಅರಣ್ಯ ವಾಸವನ್ನು ಮಾಡಿ ಬಂದಿದ್ದ ಸೀತೆಗೆ ಚೆನ್ನಾಗಿ ಗೊತ್ತಿತ್ತು. ಅವಳಿಗೆ ಪರಿಚಿತವಾದಂತಹ ವಾತಾವರಣ ಇಲ್ಲಿ ಕಾಣ್ತಿಲ್ವಲ್ಲ ಅಂತ ಹೇಳಿ ತುಂಬಾ ಆತಂಕ ಪಡ್ತಾಳೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ ಐವರಿಗೆ ಗೌರವ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ರಾಜಕೀಯ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪ. ರಾಜ್ಯದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು ಸರ್ಕಾರದಿಂದ ನಮ್ಮ ಗೈಡ್ ಆಪ್ ಹಾಗೂ ವೆಬ್ಸೈಟ್ ಬಿಡುಗಡೆ. ವಿಧಾನಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಮತ್ತು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜನತೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಸಂಜೆ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026ರ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟಪತಿಗಳು 2 ಪದ್ಮ ವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾ

0: ಮಂತ್ರಿ ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಟೌನ್ಶಿಪ್ ವಿಚಾರ ಕುರಿತಂತೆ ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಸಲಹೆ ನೀಡಲಿ ಎಂದು ತಿಳಿಸಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ವಿಧಾನಸೌಧಕ್ಕೆ ಚರ್ಚೆಗೆ ಆಗಮಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಚರ್ಚೆಗೆ ಆಗಮಿಸಿದರೆ ಮುಖ್ಯಮಂತ್ರಿಗಳು ಸೇರಿದಂತೆ ಸರ್ಕಾರದ ಎಲ್ಲ ಸಚಿವರು ಸೂಕ್ತ ಉತ್ತರ ನೀಡುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ರೈತರನ್ನು ಒಕ್ಕಲೆಬ್ಬಿಸುವ ಪ್ರಶ್ನೆಯೇ ಇಲ್ಲ ಎಂದ ಅವರು, ರೈತರ ಮನವೊಲಿಸುವುದಾಗಿ ತಿಳಿಸಿದ್ದಾರೆ. ಕೆಲವು ರೈತರು ಈಗಾಗಲೇ ಜಮೀನು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ರಾಜಕೀಯ ಮಾಡುವುದರ ಮೂಲಕ ಯೋಜನೆಗೆ ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದು ದೂರಿದ್ದಾರೆ. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಹಾಗೂ ಪ್ರವಾಸಿಗರಿಗೆ ವಿಶ್ವದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನೂತನವಾಗಿ ನಮ್ಮ ಗೈಡ್ ಆನ್ಲೈನ್ ವೇದಿಕೆ ಸಿದ್ದಪಡಿಸಲು ಪ್ರವಾಸೋದ್ಯಮ ಇಲಾಖೆ ಚಿಂತನೆ ನಡೆಸಿದೆ. ವಿದೇಶಗಳಲ್ಲಿ ಪ್ರವಾಸಿಗರು ತಮಗೆ ಬೇಕಾದ ಗೈಡ್ಗಳನ್ನು ಆನ್ಲೈನ್ ಮೂಲಕವೇ ಕಾಯ್ದಿರಿಸುವ ವ್ಯವಸ್ಥೆಗಳಿವೆ. ಇದೇ ಮಾದರಿಯ ಅತ್ಯಾಧುನಿಕ ಆನ್ಲೈನ್ ವೇದಿಕೆಯನ್ನು ರಾಜ್ಯದಲ್ಲೂ ಪ್ರಾರಂಭಿಸುವುದು ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ನೂತನ ವೆಬ್ಸೈಟ್ ಹಾಗೂ ಆಪ್ ರಚಿಸಲು ಇಲಾಖೆ ಮುಂದಾಗಿದೆ. ಈ ನೂತನ ಆನ್ಲೈನ್ ವೇದಿಕೆಯಿಂದ ಪ್ರವಾಸಿಗರಿಗೆ ಸ್ಥಳೀಯ ಗೈಡ್ಗಳನ್ನು ಸುಲಭವಾಗಿ ಸಂಪರ್ಕಿಸಲು ಮತ್ತು ಪ್ರವಾಸಿ ತಾಣಗಳನ್ನು ಸರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ವೀಕ್ಷಿಸಲು ಅನುಕೂಲವಾಗಲಿದೆ. ಈ ವಿನೂತನ ವೇದಿಕೆ ನಿರ್ಮಾಣಕ್ಕಾಗಿ ರಾಜ್ಯದ ಪ್ರತಿಭಾವಂತ ನವೋದ್ಯಮಗಳಿಗೆ ಅವಕಾಶ ನೀಡಲಾಗುವುದು ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಿರ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ ಹಾಗೂ ಆಂತರಿಕ ಕಚ್ಚಾಟದಿಂದ ಸಚಿವ ಸಂಪುಟ ವಿಸ್ತರಣೆಯನ್ನು ವಿಳಂಬ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ವಿಚಾರ ರೈತರ ಸಮಸ್ಯೆಯಾಗಿದ್ದು ರೈತರೊಂದಿಗೆ ಚರ್ಚೆಯಾದರೆ ಮಾತ್ರ ಅದು ನಿಜವಾದ ಚರ್ಚೆಯಾಗಲಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಇದೇ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಅರ್ಹ ಮತದಾರರು ಚುನಾವಣಾ ಪ್ರಕ್ರಿಯೆಯಿಂದ ವಂಚಿತರಾಗಬಾರದು ಹಾಗೂ ಯಾವುದೇ ಅನರ್ಹ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಉಳಿಯಬಾರದು ಎಂಬ ಉದ್ದೇಶದಿಂದ ಕೇಂದ್ರ ಚುನಾವಣಾ ಆಯೋಗವು ಪರಿಷ್ಕರಣೆ ನಡೆಸುತ್ತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಪ್ರತಿಕ್ರಿಯಿಸಿರುವ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್, ರಾಜ್ಯದ ಜನತೆ ಎಸ್ಐಆರ್ಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ.
1: ಜೂನ್ 30ನೇ ತಾರೀಕಿಂದ ಜುಲೈ 29ವರೆಗೂ ನಮ್ಮ ಬಿಎಲ್ಒಗಳು ಪ್ರತಿಯೊಂದು ಮತದಾರರ ಮನೆಗೆ ಬಂದು ಎನಿಮಿನೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡುತ್ತಾರೆ. ನಾ ಮತದಾರರ ಹತ್ರ ತುಂಬಾ ವಿನಮ್ರತೆಯಿಂದ ಕೇಳಿಕೊಳ್ತೀವಿ, ದಯವಿಟ್ಟು ತಮ್ಮ ಫೋಟೋವನ್ನ ಆ ಫಾರ್ಮ್ ಅಲ್ಲಿ ಹಚ್ಚಿ ಫಿಲ್ಅಪ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಎಂದು ನಾನು ಎಲ್ಲಾ ಮತದಾರರು ಪ್ರೀತಿಯಿಂದ
0: ಕೇಳಿಕೊಳ್ತೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಿನ್ನೆ ಲಿಂಗೈಕ್ಯರಾದ ಕನಕಪುರ ದೇಗುಲ ಮಠದ ಶ್ರೀ ಮುಮ್ಮುಡಿ ನಿರ್ವಾಣ ಸ್ವಾಮೀಜಿಗಳ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಅಂತಿಮ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರತಿ ಬಾರಿಯೂ ತಮಗೆ ಆತ್ಮಸ್ಥೈರ್ಯ ತುಂಬುತ್ತಿದ್ದ ಸ್ವಾಮೀಜಿ, ರಾಜ್ಯವನ್ನು ಆಳುವ ಯೋಗವಿದೆ ಎಂದು ಹೇಳಿದ್ದರು. ಸ್ವಾಮೀಜಿ ನಿಧನದಿಂದ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಚಿವ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟೀಯ ಅಧ್ಯಕ್ಷ ಈಶ್ವರ ಖಂಡ್ರೆ ಅವರು ಶ್ರದ್ದಾಂಜಲಿ ಸಲ್ಲಿಸಿದರು. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರಿನ ಸಂಸದರ ಕಚೇರಿಯಲ್ಲಿ ಇಂದು ಕೇಂದ್ರ ಸರ್ಕಾರದ ವಿವಿಧ ಜನಕಲ್ಯಾಣ ಹಾಗೂ ಪ್ರಗತಿಪರ ಯೋಜನೆಗಳ ಮೇಳ ಆಯೋಜಿಸಲಾಗಿತ್ತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅರ್ಹ ಫಲಾನುಭವಿಗಳಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಹಾಗೂ ವಿಶೇಷಚೇತನರ ವೇತನ ಸೇರಿದಂತೆ ವಿವಿಧ ಕೇಂದ್ರ

0: ಪುರಸ್ಕೃತ ಯೋಜನೆಗಳ ಸೌಲಭ್ಯಗಳನ್ನು ವಿತರಿಸಿದರು. ಮೇಳದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಬಳಿಕ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತಹ ಅನೇಕ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಕ್ಷೇತ್ರದ ಜನರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲು ಈ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೊಳ್ಳೆಗಳಿಂದಾಗಿ ಮಲೇರಿಯಾ, ಡೆಂಗಿ ಜ್ವರ, ಚಿಕನ್ಗುನ್ಯಾ, ಮೆದುಳು ಜ್ವರ ಹಾಗೂ ಫೈಲೇರಿಯಾದಂತಹ ಕಾಯಿಲೆಗಳು ಹರಡುವುದರಿಂದ ಜಿಲ್ಲೆಯಲ್ಲಿ ಸಾರ್ವಜನಿಕರು ಶುಚಿತ್ವ ಕಾಪಾಡುವ ಜೊತೆಗೆ ಸೊಳ್ಳೆಗಳು ಉತ್ಪತ್ತಿಯಾಗುವುದನ್ನು ತಡೆಗಟ್ಟಬೇಕು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಿಂತ ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುವುದರಿಂದ ಮನೆಯ ಸುತ್ತಮುತ್ತ ಗುಂಡಿಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಗ್ರಾಮಗಳಲ್ಲಿ ಕೆರೆಕಟ್ಟೆ, ಬಾವಿ, ಕೃಷಿ ಹೊಂಡ, ನಿಂತ ನೀರಿನ ಗುಂಡಿಗಳಿಗೆ ಲಾರ್ವಾ ಹಾರಿ ಮೀನುಗಳನ್ನು ಬಿಡುವುದರಿಂದ ಸೊಳ್ಳೆಗಳ ಉತ್ಪತ್ತಿ ತಪ್ಪಿಸಬಹುದು ಎಂದು ಹೇಳಿದ್ದಾರೆ. ಮನೆಗಳಲ್ಲಿ ಮಲಗುವಾಗ ತಪ್ಪದೇ ಸೊಳ್ಳೆ ಪರದೆಗಳನ್ನು ಉಪಯೋಗಿಸಬೇಕು. ಸಾರ್ವಜನಿಕರು ಪದೇ ಪದೇ ಚಳಿ, ಜ್ವರ, ಮೈಕೈ ನೋವು, ತಲೆನೋವು, ವಾಂತಿ, ನಿಶಕ್ತಿ ಕಂಡುಬಂದಲ್ಲಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದುಕೊಳ್ಳಬೇಕೆಂದು ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ. ದೇಶದ ಸರ್ವತೋಮುಖ ಪ್ರಗತಿಯಲ್ಲಿ ಪ್ರತಿಯೊಬ್ಬ ತೆರಿಗೆದಾರರ ಪಾತ್ರವೂ ಅತ್ಯಂತ ಪ್ರಮುಖವಾಗಿದೆ ಎಂದು ಹೆಚ್ಚುವರಿ ಆದಾಯ ತೆರಿಗೆ ಅಧಿಕಾರಿ ರಾಮನಾಥನ್ ಅಭಿಪ್ರಾಯಪಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಕಚೇರಿಯ ಸಭಾಂಗಣದಲ್ಲಿ ಇಂದು ಆದಾಯ ತೆರಿಗೆ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಕುರಿತ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವು ಸುಲಭ ತೆರಿಗೆ ವ್ಯವಸ್ಥೆಯನ್ನು ಜಾರಿಗೆ ತರುವ ಮೂಲಕ ತೆರಿಗೆ ಸುಧಾರಣೆಗೆ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಆರ್ಥಿಕತೆಯನ್ನು ಬಲಪಡಿಸಲು ಮತ್ತು 2047 ವೇಳೆಗೆ ಅಮೃತ ಕಾಲದ ಗುರಿಯನ್ನು ತಲುಪಲು ಈ ತೆರಿಗೆ ವ್ಯವಸ್ಥೆಯು ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ರಾಯಚೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಉಲ್ಬಣಗೊಳ್ಳುವ ಹಿನ್ನೆಲೆಯಲ್ಲಿ ಗಣೇಕಲ್ ಜಲಾಶಯದಿಂದ ರಾಂಪುರ ಕೆರೆಗೆ ನೀರು ತುಂಬಿಸುವ ಕೆಲಸ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಎಂದು ಶಾಸಕ ಶಿವರಾಜ ಪಾಟೀಲ್ ತಿಳಿಸಿದ್ದಾರೆ. ಮಳೆ ಆಗದೇ ಇರುವ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆ ಮಾಡಿದ್ದು ಕಾಲುವೆಗೆ ನೀರು ಬಿಟ್ಟಾಗ ಬೆಳೆಗೆ ಹರಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆಗೆ ಸಭೆ ನಡೆಸಿ ಜಲಾಶಯದಿಂದ ರಾಂಪುರವರೆಗೆ ಪಾಲಿಕೆ ಸಿಬ್ಬಂದಿ ಪೊಲೀಸ್ ಬಂದೋಬಸ್ತ್ ಮೂಲಕ ಕೆರೆ ತುಂಬಿಸಿ ಎಂದು ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ, ರಾಜ್ಯದ ಐವರಿಗೆ ಗೌರವ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ರಾಜಕೀಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪ. ರಾಜ್ಯದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು ಸರ್ಕಾರದಿಂದ ನಮ್ಮ ಗೈಡ್ ಆಪ್ ಹಾಗೂ ವೆಬ್ಸೈಟ್ ಬಿಡುಗಡೆ. ವಿಧಾನಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಮತ್ತು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜನತೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಂಎನ್ ನಾಗರತ್ನ.
1: ಸೌಮ್ಯ, ಏನ್ ಬರೀತಿದ್ಯಾ? ಬಾ ಹೊರಗೆ ಶಟ್ಲ್ ಕಾಕಾಡೋಣ, ತುಂಬಾ ಬೋರ್ ಆಗ್ತಾ ಇದೆ.
2: ಇಲ್ಲ ಹೇಮಾ, ನಾನೊಂದು ಎಸೆ ಬರಿಬೇಕಾಗಿದೆ. ಇವತ್ತು ಇದನ್ನೇ ಬರಿತಾ ಇದ್ದೀನಿ ಬೆಳಗ್ಗೆಯಿಂದ.
1: ನಾನು ಹೆಲ್ಪ್ ಮಾಡ್ತೀನಿ, ಹೇಳಿ ಯಾವ್ದ್ರ ಬಗ್ಗೆ ಎಸೆ ಬರಿಬೇಕು?
2: ನಾರಿ ಶಿಕ್ಷಾ, ಹೇಳು ಏನೇನ್ ಗೊತ್ತಿದೆ ನಿನ್ಗೆ?
1: ಸಾರಿ ಸೌಮ್ಯ, ನಾರಿ ಶಿಕ್ಷಾ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ. ದೀದಿ ಬರ್ತಾರಲ್ಲ, ಅವ್ರನ್ನೇ ಕೇಳು.
2: ಹೌದಲ್ವಾ, ಬೆಳಗ್ಗೆಯಿಂದ ತುಂಬಾ ತಲೆ ಕೆಡಿಸ್ಕೊಂಡಿದ್ದೆ ಹೇಮಾ.
3: ದೋನೋ ಲಡ್ಕಿಯಾ ಕ್ಯಾ ಕರ್ ರಹಿ ಹೈ?
1: ದೀದಿ, ಸೌಮ್ಯ ನಾರಿ ಶಿಕ್ಷಾ ಬಗ್ಗೆ ಎಸೆ ಬರಿಬೇಕಂತೆ.
2: ಹಾ ದೀದಿ, ನಾರಿ ಶಿಕ್ಷಾ ಬಗ್ಗೆ ಕಾಂಪಿಟೇಷನ್ ಇದೆ, ಅದರ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್ ಹೇಳ್ತೀರಾ?
3: ಹಾ ಖಂಡಿತ ಹೇಳ್ತೀನಿ.

0: ಆದ್ರೆ ಎಸ್ಸೇ ಹಿಂದಿಲಿ ಏನ್ ಹೇಳಬೇಕು ಗೊತ್ತಿಲ್ವ ನಿಮ್ಗೆ?
1: ಎಸ್ಸೇ ಅಂತಾನೆ ಹೇಳ್ಬೋದಲ್ವಾ?
2: ಪ್ರಬಂಧ ಏನಾ ದೀದಿ?
0: ಹಾ ಹೇಳಿ, ನಾರಿ ಶಿಕ್ಷಾ ಬಗ್ಗೆ ನಿಮ್ಗೆ ಏನೇನ್ ಗೊತ್ತಿದೆ?
1: ಇವತ್ತಂತೂ ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು.
2: ಹುಡುಗ ಹುಡುಗಿ ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು.
1: ದೀದಿ, ಹಿಂದಿನ ಕಾಲದಲ್ಲಿ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಅಷ್ಟಾಗಿ ಗಮನ ಕೊಡ್ತಾನೆ ಇರ್ಲಿಲ್ವಂತೆ?
2: ಹೌದು, ನಮ್ಮಅಮ್ಮ ಹೇಳ್ತಾ ಇರ್ತಾರೆ, ನೀವೆಲ್ಲ ಕಷ್ಟಪಟ್ಟು ಚೆನ್ನಾಗಿ ಓದಿ, ನನ್ಗೆ ಓದೋಕೆ ತುಂಬಾ ಆಸೆ ಇತ್ತು, ಆದ್ರೆ ಹುಡುಗಿರ್ಗೆ ಯಾಕೆ ಓದು ಬರಹ ಅಂತಿದ್ರಂತೆ ತಾತ.
1: ಹಾ ಸೌಮ್ಯ, ನಮ್ಮ ಅಕ್ಕಂಗೆ ಮೆಡಿಕಲ್ಗೆ ಹೋಗೋ ಆಸೆ, ಆದ್ರೆ ಅಪ್ಪ ಅಮ್ಮ ನೀನು ಓದಿದ್ದು ಸಾಕು, ಮುಂದಿನ ವರ್ಷ ಮದ್ವೆ ಮಾಡ್ತೀವಿ ಅಂತಾರೆ.
0: ಹಾ ಹೇಮಾ, ತುಮ್ ಟೀಕ್ ಕಹತಿ ಹೋ, ಆಜ್ ಬಿ ಇಸ್ ಯುಗ್ ಮೇ ಬಿ ಶಿಕ್ಷಿತ್ ಮಹಿಳಾಂ ಕಿ ಸಂಖ್ಯಾ ಬಹುತ್ ಕಮ್ ಹೈ.
2: ಇವತ್ತು ಈ ಕಂಪ್ಯೂಟರ್ ಯುಗದಲ್ಲಿಯೂ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ನಮ್ ಸಮಾಜ ಅಂದ್ರೆ ಆಶ್ಚರ್ಯ ಆಗುತ್ತೆ.
1: ಹಾ ದೀದಿ, ಇಸ್ಕಾ ಕಾರಣ ಕ್ಯಾ ಹೈ?
0: ನಾರಿ ಶಿಕ್ಷಾ ಕಿ ಕಮ್ಮಿ ಕೆ ಕಾರಣ ತೋ ಅನೇಕ ಹೈ.
2: ಅಡ್ಗೆ ಮಾಡಿ ಮನೆ ಕೆಲಸ ನೋಡ್ಕೊಂಡು ಮಕ್ಕಳನ್ನ ಸುಧಾರಿಸಿದ್ರೆ ಸಾಕು, ಹೆಂಗಸಿರ್ಗೆ ಯಾಕೆ ವಿದ್ಯೆ ಅಂತ ನಮ್ಮ ಹಿರಿಯರು ತಿಳ್ಕೊಂಡಿದ್ರೇನೋ.
1: ಹೌದು ಸೌಮ್ಯ, ಅದೂ ಒಂದು ಕಾರಣವಿರಬಹುದು.
0: ನಿಜ ಹೇಮಾ, ಹಿಂದೆಲ್ಲ ಅವಿಭಕ್ತ ಕುಟುಂಬವಿತ್ತು, ಸ್ತ್ರೀ ಓದು ಬರಹ ಕಲಿತು ಹೆಚ್ಚು ಹೆಚ್ಚು ಕಲಿತು ಪುರುಷನ್ಗೆ ಸರಿ ಸಮಾನವಾಗಿ ನಿಂತ್ರೆ ಮನೆ ಕಡೆ ಯಾರ್ ಗಮನ ಹರಿಸ್ತಾರೆ ಅಂತ ನಮ್ಮ ಹಿರಿಯರ ಭಾವನೆ ಆಗಿತ್ತು.
2: ಆದ್ರೆ ಕೆಲವರೆಲ್ಲ ಅಂತಹ ಸಂದರ್ಭದಲ್ಲಿಯೂ ತಾವು ಮನೆಯಲ್ಲಿಯೇ ಹೆಚ್ಚು ಗಮನ ಹರಿಸಿ ಓದು ಬರಹ ಕಲ್ತಿದ್ರಂತೆ.
0: ಹಾ ಸೌಮ್ಯ, ಸಭ್ಯತಾಕೆ ಪ್ರಾರಂಭಿಕ ದೌರ್ಮೆ ನಾರಿಕಾ ಸಮಾಜ ಮೇ ಉಂಚಾ ಸ್ಥಾನ ತಾ ವಹ ಉಚ್ಚ ಶಿಕ್ಷಾ ಪ್ರಾಪ್ತ ಕರ್ತೀತಿ ತಥಾ ಸಭಾ ಮೇ ಶಾಸ್ತ್ರಾಸ್ತ್ರ ಭೀ ಕರ್ತೀತಿ.
1: ಯಹ ತೋ ಆಚರ್ಯಜ್ ಕಿ ಬಾತ್ ಹೈ.
2: ದೀದಿ, ವೈದಿಕ ಯುಗ್ ಮೇ ಭೀ ಇಸ್ಕೆ ಲಿಯೇ ಅನೇಕ ಉದಾಹರಣ ಮಿಲ್ತೆ ಹೈ ನಾ?
0: ಹಾ ಸೌಮ್ಯ, ತುಮ್ ಟೀಕ್ ಕಹತಿ ಹೋ, ವೈದಿಕ ಯುಗ್ ಮೇ ಇಸ್ ಪ್ರಕಾರ ಕೆ ಅನೇಕ ಉದಾಹರಣ ತೋ ಮಿಲ್ತೆ ಹೈ.
1: ಬಹಳ ಹಿಂದೆನೆ ಮೈತ್ರೇಹಿ ಅಂತವರೆಲ್ಲ ಹೆಚ್ಚಿನ ತಿಳುವಳಿಕೆ ಪಾಂಡಿತ್ಯ ಗಳಿಸಿಕೊಂಡಿದ್ರಂತೆ.
0: ಜಿ ಹಾ, ಉಸ್ ಪುರಾಣೆ ಜಮಾನೆ ಮೇ ಭೀ ನಾರಿ ಪುರುಷೆ ಪೀಚೆ ನಹೀ ತಿ, ಗಾರ್ಗಿ ಮೈತ್ರೇಯಿ ಅರುಂಧತಿ ಉಸ್ ಯುಗಕ್ಕೆ ವಿದ್ವಾನ್ ಮಹಿಳೆಯೇ ವಿಶೇಷ ರೂಪ ಸೆ ವಿಖ್ಯಾತ ಹೈ.
2: ದೀದಿ, ರಾಮಾಯಣ ಔರ್ ಮಹಾಭಾರತ್ ಕೆ ಕಾಲ ಮೇ ಭೀ ನಾರಿ ಕೋ ಗೌರವಪೂರ್ಣ ಸ್ಥಾನ ಮಿಲ್ತಾ ತಾನಾ?
0: ಹಾ, ಕಿಂತು ಆಗೆ ಚಲ್ಕರ್ ಜೈಸೆ ಜೈಸೆ ಸಾಮಾಜಿಕ ಸ್ಥಿತಿ ಮೇ ಪರಿವರ್ತನ್ ತಥಾ ಉತಾರ್ ಚಡಾವ್ ಆತೆ ಗಯೆ ವೈಸೆ ವೈಸೆ ನಾರಿ ಕೆ ಸಾಮಾಜಿಕ ನಿಯಮೋ ಕಿ ಸಂಖ್ಯಾ ಕಿ ಜಿಸ್ಸೆ ನಾರಿ ಕ ಸ್ವತಂತ್ರ ಅಸ್ತಿತ್ವ ಹಿ ನಹಿ ರಹ ಗಯ ವಹ ಪಾಲನ್ ಪರಿವರ್ತನ್ ವಾ ಶಿಕ್ಷಾ ಮೇ ಉಪೇಕ್ಷಾ ಕಾ ಶಿಕಾರ್ ಹೋತಿ ಗಯಿ.
2: ಅಬ್ಬಾ, ಸ್ತ್ರೀ ಹಿಂದಿನ ಕಾಲದಲ್ಲಿ ಮನೆ ಕೆಲಸ ಮಾಡ್ತಾ ಮಕ್ಕಳನ್ನ ನೋಡ್ಕೊಳ್ತಾ ನಾಲ್ಕು ಗೋಡೆ ಮಧ್ಯೆ ಹೇಗಿದ್ಲೋ, ನೆನೆಸ್ಕೊಂಡ್ರೆ ಅಯ್ಯೋ ಹೆಣ್ಣೆ ಅಂತ ಅನ್ಸುತ್ತೆ.
1: ಲೇಕಿನ್ ಸೌಮ್ಯ, ಆಸ್ತೋ ಸಮಯ ಬದಲ್ ಗಯಾ ಹೈ.
0: ಹಾ ಹೇಮಾ, ತುಮ್ ಟೀಕ್ ಕೇಹ್ತಿ ಹೋ, ಆತೋ ಸಮಯ ಬಹುತ್ ಬದಲ್ ಗಯಾ ಹೈ ಔರ್ ನಾರಿ ಚಾರೋ ತರಫ್ ಹರ್ ಕ್ಷೇತ್ರ ಮೇ ಆಗೆ ಬಡ್ ರಹಿ ಹೈ.
2: ಹೌದು ದೀದಿ, ಇವತ್ತು ಸ್ತ್ರೀ ಶಿಕ್ಷಕಿಯಾಗಿ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಸಮಾಜದಲ್ಲಿ ಉತ್ತಮ ಸೇವೆ ಮಾಡ್ತಿದ್ದಾಳೆ.
0: ಹಾ ಸೌಮ್ಯ, ಅವ್ ನಾರಿ ಅಚ್ಚಿ ಶಿಕ್ಷಕ ಬನ್ಕರ್ ಏಕ್ ಯೋಗ್ಯ ಡಾಕ್ಟರ್ ಬನ್ಕರ್ ಅಪನ ಕಾರ್ಯ ಅಚ್ಚಿ ತರ ನಿಭಾ ರಹಿ ಹೈ ಯಹಾನ್ ತಕ್ ಕಿ ವಹ ಸೇನಾ ಔರ್ ಪುಲಿಸ್ ಮೇ ಭೀ ಭರ್ತಿ ಹೋ ರಹಿ ಹೈ ಔರ್ ಅಪನಿ ಯೋಗ್ಯತಾ ಕಾ ಅಚ್ಚಾ ಪ್ರಮಾಣ ದೇ ರಹಿ ಹೈ.
1: ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಸಮಾಜದಲ್ಲಿ ಮಹತ್ವದ ಸ್ಥಾನ ದೊರಕಿತಲ್ವಾ
2: ಹೇಮಾ? ಇದನ್ನೇ ಹಿಂದಿಲಿ ಹೇಳು ನೋಡೋಣ.
1: ಆಹಾ ಟೀಕ್ ಹೈ. ಪುರಾನೆ ಜಮಾ
2: ಹೇಮಾ ಪ್ರಾಚೀನ ಕಾಲ ಅಂತ ಹೇಳು.
1: ಅಚ್ಛಾ, ಪ್ರಾಚೀನ ಕಾಲ ಮೇ ಮಹಿಳಾ ಕೋ
0: ಹೇಮಾ ಮಹಿಳಾ ಓಂಕೋ ಅಂತ ಹೇಳ್ಬೇಕು.
1: ಅಚ್ಛಾ ದೀದಿ, ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ
0: ಪ್ರಾಪ್ತತಾ ಅಂತ ಹೇಳಿ.
1: ಹಾ ದೀದಿ, ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತಾ.
2: ದೀದಿ ಕಹತೆ ಹೈ ಕಿ ಮಹಿಳಾ ಯಜ್ಞ ಮೇ ಭೀ ಭಾಗ ಲೇತೇತೆ, ಕ್ಯಾ ಯಹ ಬಾತ್ ಠೀಕ್ ಹೈ?
0: ಹೇಮಾ, ಈ ವಾಕ್ಯದಲ್ಲಿ ಏನ್ ತಪ್ಪಿದೆ ಹೇಳು ನೋಡೋಣ.
1: ಲೇತೇತೆ ಪುಲ್ಲಿಂಗ, ಅದು ಸ್ತ್ರೀಲಿಂಗದಲ್ಲಿ ಹೇಳ್ಬೇಕು.
0: ಹಾ, ಇದನ್ನ ಈಗ ಹಿಂದಿಲೇ ಸರಿಯಾಗಿ ಇನ್ನೊಮ್ಮೆ ಹೇಳು.
1: ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತಾ. ಈಗ ಸರಿಯಾ?
0: ಹಾ, ಹಾಗೆ ಮುಂದಿನ ವಾಕ್ಯವನ್ನು ಪೂರ್ತಿ ಮಾಡು.
1: ಕಹತೆ ಹೈ ಕಿ ಮಹಿಳಾ ಯಜ್ಞ ಮೇ ಭಾಗ ಲೇತಿತಿ,
0: ಯಹಿ ನಹಿ ಯುದ್ಧೋಮ್ಮೆ ಭೀ ಜಾತಿತಿ ಔರ್ ಶಸ್ತ್ರಾಸ್ತ್ರ ಭೀ ಕರ್ತಿತಿ.
2: ಹಾ ದೀದಿ, ಸ್ತ್ರೀಯೋಂ ಕಾ ಸ್ಥಾನ ಪುರುಷೋಂ ಕೆ ಸಮಾನತಾ.
0: ಹಾ ಹಾ, ಸ್ತ್ರೀ ಕಾ ಸ್ಥಾನ ಪುರುಷೋಂ ಕೆ ಸಮಾನತಾ ಔರ್ ಉಸೆ ಸಹಧರ್ಮಿನಿ ಭೀ ಕೆಹ್ತೇ ತೆ, ಕಿಂತ ಬಾದ್ ಮೇ ವಹ ಅನುಗಾಮಿನಿ ಹೋ ಗಯಿ ಔರ್ ಉಸ್ಕಾ ಸ್ಥಾನ ಪುರುಷ್ ಕೆ ಬಾದ್ ನಿರ್ಧಾರಿತ ಕಿಯಾ ಗಯಾ.
1: ಪುರುಷರು ತಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಸ್ತ್ರೀಯರನ್ನು ನಿರ್ಲಕ್ಷಿಸುತ್ತಿದ್ದಾರೇನೋ.
0: ಹಾ, ಪುರುಷ ಕಾ ಪ್ರಭುತ್ವ ಬನಾಯೇ ರಖನೆ ಕೆ ಲಿಯೇ ಉಸೆ

0: मन्नाने नियमों से बांध लिया गया तथा पिता पति पुत्र का सहारा लेने का प्रेरणा दी जाने लगी।
1: दीदी इन संदेह
0: हाँ संदेह
1: अल ब्रिटिश नम देश आल्ता इद्रला स्त्रीयर विद्याभ्यास बगे हेच्चु गमन हरिसले
0: इल्वा स्त्रीयर विद्याभ्यास के हेच्चु महत्व नीडिद्रु
2: राजा राम मोहन राय कूड़ा आगिन कालदल्ले स्त्रीयर विद्याभ्यास बगे हेच्चु श्रमिसिदरंते
0: हाँ तुम ठीक कहती हो हेमा ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಕಾಳಜಿ ತೋರಿಸಿದ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್ ಹಾ ಅಂಗ್ರೇಜಿ ಶಾಸನ ಶಿಕ್ಷಾ ಕಾ ಪ್ರಚಾರ ಪ್ರಸಾರ ಬಹುತ್ ಬಡಾ ಕಿಂತು ಯ ಶಿಕ್ಷಾ ಭಾರತ್ ಕೆ ಲಿಯೆ ಉಪಯೋಗಿ ನಾ ಹೋಕರ್ ಅಂಗ್ರೇಜಂ ಕೋ ಶಾಸನ ಕಾರ್ಯ ಚಲಾನೆ ಮೇ ಸಫಲ್ ರಹಿ
1: ದೀದಿ कहते हैं कि भारत में स्वतंत्रता आंदोलन शुरू होने के साथ ही कई स्वदेशी संगठनों ने महिलाओं की शिक्षा के लिए प्रयास किया क्या यह बात ठीक है
0: हाँ बिल्कुल ठीक है
2: दीदी महिलाओं याद परीक्षा नडसुत्तिद्दरंते इदु निजवे
0: हाँ यह बात सच है पंजाब विश्वविद्यालय द्वारा रत्न भूषण प्रभाकर की परीक्षा की गयी तथा हिंदी साहित्य सम्मेलन प्रयाग द्वारा ಪ್ರಥಮ ಮಧ್ಯಮ ವಿಶಾರದ ಸಾಹಿತ್ಯ ರತ್ನ ಆದಿ ಪರೀಕ್ಷೆ ಲೀ ಜಾನೆ ಲಗಿ ಇಸ್ಕೆ ಅಲಾವಾ ಪ್ರಯಾಗ ಸೆ ವಿದ್ಯಾ ವಿನೋದಿನಿ ಕಿ ಪರೀಕ್ಷಾ ಮೇ ಕೇವಲ ಮಹಿಳೆಯೇ ಹಿ ಬೈಠ ಸಕ್ತಿ ಥಿ
1: ಮಹಾತ್ಮ ಗಾಂಧೀಜಿಯವರು ಸಹ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ತುಂಬಾ ಮಹತ್ವ ನೀಡಿದ್ರಲ್ವಾ
2: ಅವರು ಸಹ ಯಾವುದೋ ಒಂದು ಸಂಸ್ಥೆಯ ಮೂಲಕ ಸ್ತ್ರೀ ಶಿಕ್ಷಣದ ಬಗ್ಗೆ ಹೆಚ್ಚು ಮಹತ್ವ ನೀಡಿದ್ರು
0: ಹೌದು ಅವರು ಗೊತ್ತಿತ್ತು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ
1: ಅಂದ್ರೆ ನನ್ಗೆ ಅರ್ಥನೇ ಆಗ್ಲಿಲ್ಲ
0: ಅಂದ್ರೆ ಸ್ತ್ರೀಯೊಬ್ಳು ಚೆನ್ನಾಗಿ ಕಲಿತ್ರೆ ವಿದ್ಯಾವಂತಿ ಆದ್ರೆ ಆಕೆಯ ಮಕ್ಕಳು ಸಹ ಸುಶಿಕ್ಷಿತರಾಗೋರು
2: ಆಹಾ ಇದರಿಂದ ಒಂದು ಒಳ್ಳೆಯ ಸಮಾಜದ ಬೆಳವಣಿಗೆ ಆಗುತ್ತೆ ಹೌದಲ್ವಾ
0: ಇಸ್ಲಿಯೆ ಮಹಾತ್ಮ ಗಾಂಧೀಜಿನೆ ರಾಷ್ಟ್ರ ಭಾಷಾ ಹಿಂದಿ ಕೆ ಪ್ರಚಾರ ಪ್ರಸಾರ ಕೆ ಲಿಯೆ ಹಿಂದಿ ಪ್ರಚಾರ ಸಭಾ ಜೈಸಿ ಸಂಸ್ಥಾ ಕಾ ಗಠನ್ ಕಿಯಾ ಜೋ ಆಜ್ ಭಿ ಲಡ್ಕೆ ಲಡ್ಕಿಯೋ ಕೋ ಬಿನಾ ಕಿಸಿ ಭೇದ ಭಾವ ಕೆ ವಿಭಿನ್ನ ವಿಷಯೋ ಕಿ ಶಿಕ್ಷಾ ದೇ ರಹಿ ಹೈ
1: ದೇಶ ವಿದೇಶ ಮೇ ರಹಕರ್ ಆಜ್ ಹಮಾರಿ ಸುಯೋಗ್ಯ ಬಾಲಿಕಾಯೆ ಉಚ್ಚ ಶಿಕ್ಷಾ ಪ್ರಾಪ್ತ ಕರ ರಹಿ ಹೈ
2: ಹಾಂ वे कुशल डॉक्टर इंजीनियर आईएएस ऑफिसर तथा पुलिस और सेना की बड़ी बड़ी नौकरियों में कार्य कर रहे हैं
0: जी हाँ नर्सिंग शिक्षा समाज तथा समुदाय सेवाएं महिलाएं अच्छी तरह काम कर रही है
1: ಆಕಾಶವಾಣಿಯಲ್ಲಿಯೂ ಒಳ್ಳೆ ದಕ್ಷತೆಯಿಂದ ಕೆಲಸ ಮಾಡ್ತಿದ್ದಾರೆ
2: ಆಜ್ಕೆ ನಾರಿ ಉತ್ತಮ ಶಿಕ್ಷಣ ಪಾಕರ್ ರೇಡಿಯೋ ದೂರದರ್ಶನ್ ರಂಗಭೂಮಿ ಸಿನಿಮಾ ಆದಿ ಕ್ಷೇತ್ರ ಮೇ ಅಚ್ಚಿ ತರ ಕಾಮ್ ಕರ್ ರಹಿ ಹೈ
1: ದೀದಿ ಗಗನ ಸಖಿ ಅನ್ನೋಕೆ ಹಿಂದಿಲಿ ಏನ್ ಹೇಳ್ಬೇಕು
2: ಪರಿಚಾರಿಕಾ ಅಲ್ಲ ವಿಮಾನ್ ಪರಿಚಾರಿಕಾ
0: ಗಗನ ಸಖಿಗೆ ವಿಮಾನ ಪರಿಚಾರಿಕಾ ಅಥವಾ ವ್ಯೋಮ ಬಲ ಅಂತಾನು ಹೇಳ್ಬಹುದು
1: ಪೆಹಲೆಯ ಮಹಿಳೆ
2: ಸೌಮ್ಯಾ ಯಾಕ್ ನಿಲ್ಲಿಸ್ಬಿಟ್ಟೆ ಹೇಳು ಹೋಗ್ಲಿ ಕನ್ನಡದಲ್ಲಿಯೇ ಹೇಳು
1: ಈ ಮಹಿಳೆಯರು ಮೊದಲು ಗಗನ ಸಖಿಯರಾಗಿ ಕೆಲಸ ಮಾಡ್ತಿದ್ರು ಈಗ ವಿಮಾನ ಚಾಲಕಿಯರಾಗಿಯೂ ಕೆಲಸ ನಿರ್ವಹಿಸುತ್ತಿದ್ದಾರಲ್ವೇ
0: ಹಾ ಹೇಮಾ ಇದನ್ನೇ ಹಿಂದಿಯಲ್ಲಿ ಹೇಳಕ್ಕೆ ಪ್ರಯತ್ನ ಪಡು
2: ಅಚ್ಚಾ ದೀದಿ ಕೆಲಸ ನಿರ್ವಹಿಸುತ್ತಿದ್ದರು ಅಂತ ಹೇಳೋಕೆ
0: ಕಾರ್ಯ ಕರ್ನೇಲಗಿ ಅಂತ ಹೇಳ್ಬಹುದು
2: ಏ ಮಹಿಳೆಯೇ ವಿಮಾನ ಪರಿಚಾರಿಕಾ
0: ಸೌಮ್ಯಾ क्या तुम इसे हिंदी में बता सकती हो
1: हाँ दीदी ये महिलाएं व्योम बालाओं के रूप में पहले काम करती थी और अब
0: विमान चालक के रूप में अंत है
1: हाँ दीदी ये महिलाएं पहले व्योम बालाओं के रूप में काम करती थी और अब विमान चालक के रूप में भी कुशलता पूर्वक काम करने लगी है
0: शाबाश सौम्या ಇದಕ್ಕೆಲ್ಲಾ ಏನ್ ಕಾರಣ ಹೇಳ್ತೀರಾ
2: ಅವರ ಶ್ರದ್ಧೆ ಮತ್ತು ಪರಿಶ್ರಮ
1: ಅವರ ಉನ್ನತ ಮಟ್ಟದ ವಿದ್ಯಾಭ್ಯಾಸವೇ ಇದಕ್ಕೆಲ್ಲ ಕಾರಣ ದೀದಿ
0: ಜಿ ಹಾ ಯೇ ಸಬ್ ನಾರಿಯೋ ಕೆ ಅಥಕ್ ಪರಿಶ್ರಮ ತಥಾ ಲಗನ್ ಕಾ ಪರಿಣಾಮ ಹೈ ಆಜ್ ಉನ್ಕಾ ದೇಶ್ ಕೆ ಅಗ್ರಣೀ ಪಂಕ್ತಿ ಮೇ ಸ್ಥಾನ ಹೈ ಪುಲಿಸ್ ಮೇ ಸಿಪಾಯಿ ಸೆ ಲೇಕರ್ ಊಂಚೆ ಸೆ ಊಂಚೆ ಪದೋಂ ಪರ್ ನಾರಿಯ ಆಜ್ ವಿರಾಜಮಾನ್ ಹೈ
1: ಅನೇಕ ಸಂಘ ಸಂಸ್ಥೆಗಳು ಸ್ತ್ರೀಯ ವಿದ್ಯಾಭ್ಯಾಸ ಹಾಗೂ ಪ್ರಗತಿಗಾಗಿ ಸೇವೆ ಸಲ್ಲಿಸುತ್ತಿದೆ
2: ಹಮಾರೇ ದೇಶ ಮೇ ಆಜ್ ಕಹಿ ಐಸೆ ಸಂಸ್ಥಾನ್ ಹೈ ಜೋ ನಾರಿಯೋ ಮೇ ಅಪ್ನೆ ಅಧಿಕಾರೋ ಕೆ ಪ್ರತಿ ಜಾಗರೂಕತಾ ಲಾನೆ ಕಾ ಪ್ರಯಾಸ ಕರ್ ರಹೆ ಹೈ
0: ಜಿ ಹಾ ಸ್ವಯಂ ಭಿ ನಾರಿಯ ಶಿಕ್ಷಾ ಪ್ರಾಪ್ತಿ ಮೇ ಉನ್ಕಾ ಪ್ರತಿಶತ ಪಡ್ನೆ ಪರ್ ಸಭೀ ಪ್ರಕಾರ ಕಿ ಸೇವಾವೋ ಮೇ ಅಗ್ರಣೀ ಭೂಮಿಕಾ ನಿಭಾ ಸಕೆಂಗಿ
2: ಮೇರಿ ದಾದಾಜಿ ಕಹತೆ ಹೈ ಕಿ ಗ್ರಾಮ ಸದಸ್ಯ ಔರ್ ಗ್ರಾಮ ಪ್ರಧಾನೋ ಕೆ ರೂಪ ಮೇ ಉನ್ಕಿ ಲೋಕಪ್ರಿಯತಾ ತೋ ಬಢ್ ಹೀ ರಹೆ ಹೈ
1: ಸ್ವಾಮಿ ದಯಾನಂದ ಸರಸ್ವತಿ ಅವರು ಸ್ಥಾಪಿಸಿದ ಆರ್ಯ ಸಮಾಜ

0: ಸಮಾಜವು ಹೆಣ್ಣು ಮಕ್ಕಳ ಪ್ರಗತಿಗಾಗಿ ಶ್ರಮಿಸುತ್ತಿದೆಯಲ್ವೇ?
1: ಜೀ ಹಾ, ತುಂಬ ಸಹಿ ಬತಾಯಾ. ವರ್ಷೋಂ ಥೇ ಚಲೇ ಆ ರಹೇ ಅಂಧವಿಶ್ವಾಸಂ ಕೋ ದೂರ್ ಕಿಯಾ ತಥಾ ಡಿಎವಿ ಸ್ಕೂಲೋಂ ಕೆ ಮಾಧ್ಯಮ ಸೇ ಬಾಲಿಕಾಂ ಕಾ ಶಿಕ್ಷಾ ದೇನೆ ಕಾ ಕಾರ್ಯ ಅಭಿ ಚಲ್ ರಹಾ ಹೈ.
0: ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಹೆಚ್ಚು ಮಹತ್ವ ನೀಡುತ್ತಿದೆ ಅಲ್ವಾ? ಆಜ್ ಬಹುತ್ ಸಿ ಲಡ್ಕಿಯ ಸ್ಕೂಲ್ ಜಾನೆ ಲಗಿ ಹೈ, ಊಂಚೆ ಪಡಾಯಿ ಪಡ್ಕರ್ ಊಂಚೆ ಊಂಚೆ ಪದ ಪ್ರಾಪ್ತ ಕರ್ ರಹಿ ಹೈ. ಲೇಕಿನ್ ಇನ್ ಮಹಿಳಾವೋ ಔರ್ ಬಾಲಿಕಾವೋ ಕಿ ಸಂಖ್ಯೆ ಬಹುತ್ ಕಮ್ ಹೈ.
1: ಅಬ್ ಜರೂರತ್ ನಾರಿ ಶಿಕ್ಷಾ ಕೋ ಸಮಯ ಸಾಪೇಕ್ಷ ಅವರ ವ್ಯಾಪಕ ಬನನಿ ಕಿ ಹೈ.
0: ನಮ್ಮ ಸರ್ಕಾರ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಉಚಿತ ಶಿಕ್ಷಣ ನೀಡುತ್ತಾ ಎಲ್ಲರೂ ಸುಶಿಕ್ಷಿತರಾಗುವಂತೆ ಉತ್ತೇಜನ ನೀಡುತ್ತಿದೆ.
2: ಹೌದು ಸೌಮ್ಯ, ನಮ್ಮ ಸರ್ಕಾರದ ಉಚಿತ ಶಿಕ್ಷಣದ ನೀತಿಯಿಂದ ಪ್ರತಿಯೊಬ್ಬರೂ ವಿದ್ಯಾವಂತರಾಗಲೇಬೇಕು.
1: ಆಜ್ ಪರಿಸ್ಥಿತಿಯ ಇತ್ನಿ ಬದಲ್ ಚುಕಿ ಹೈ ಕಿ ಸಮಾಜ್ ಮೇ ಸ್ತ್ರೀಯೋಂ ಕೋ ಭಿ ಕಾರ್ಯ ಕರ್ನೆ ಕೆ ಲಿಯೇ ತಯಾರ್ ರಹನಾ ಚಾಹಿಯೇ ಔರ್ ಇಸ್ ಕಾರ್ಯ ಕೆ ಲಿಯೇ ಸ್ತ್ರೀಯ ತಭಿ ತಯಾರ್ ಹೋಂಗಿ ಜಬ್ಕಿ

0: ಆಗುತ್ತೆ, ದೇಶ ಬಲಿಷ್ಠವಾಗುತ್ತೆ, ಸುದೃಢವಾಗುತ್ತೆ.
1: ಹಾ ಹಾ, ನಾರಿ ಶಿಕ್ಷಾ ಕೆ ಬಿನಾ ರಾಷ್ಟ್ರ ಕಾ ಚಕ್ರ ನಹೀ ಚಲ್ ಪಾಯೇಗಾ.
2: ಹೌದು, ಸ್ತ್ರೀಯ ಶಿಕ್ಷಣದ ಮಹತ್ವವನ್ನು ನಾವೆಲ್ಲ ತಿಳಿದುಕೊಂಡಿದ್ದೀವಿ. ಸರ್ಕಾರದ ಎಲ್ಲಾ ಯೋಜನೆಗಳಿಗೂ ನಾವು ಕೈ ಜೋಡಿಸಬೇಕು, ಆಗಲೇ ನಾರಿ ಶಿಕ್ಷಣಕ್ಕೆ ಒಂದು ಅರ್ಥ ಉಂಟಾಗುತ್ತೆ.
0: ಹಾ, ಇವತ್ತು ಸರ್ಕಾರ ನಮ್ಗೆ ಏನೆಲ್ಲ ಸವಲತ್ತುಗಳನ್ನ ಅನುಕೂಲಗಳನ್ನ ಎಲ್ಲ ಮಾಡಿಕೊಟ್ಟಿದೆ, ನಾವು ಅದಕ್ಕೆ ಸರ್ಕಾರದ ಜೊತೆ ಸ್ಪಂದಿಸ್ಬೇಕು, ಕೈ ಜೋಡಿಸ್ಬೇಕು. ಆಗ ಮಾತ್ರ ಸರ್ಕಾರ ಕೈಗೊಂಡಿರುವ ಈ ಎಲ್ಲ ಯೋಜನೆಗಳು ಅರ್ಥಪೂರ್ಣ ಆಗುತ್ತೆ, ಮತ್ತೆ ಅದು ನಾವು ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸಿದಾಗ ಮಾತ್ರ ಆಗುತ್ತೆ. ಸ್ತ್ರೀ ಎಲ್ಲ ವಿದ್ಯಾಭ್ಯಾಸದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಎಷ್ಟೊಂದು ಪ್ರಗತಿ ಸಾಧಿಸಿದಾಳೆ ಅಂದ್ರೆ ಅವಳು ಸಾಧಿಸ್ತಾ ಇರತಕ್ಕಂತ ಯಾವ ಕ್ಷೇತ್ರನೂ ಇಲ್ಲ ಅಂತ ಹೇಳ್ಬೋದು. ಅದರಿಂದ ನೀವು ಈ ಒಳ್ಳೆ ಇದನ್ನ ಟಾಪಿಕ್ ಆರಿಸ್ಕೊಂಡಿದ್ಯಾ ನಾರಿ ಶಿಕ್ಷಾ, ಅದ್ರ ಬಗ್ಗೆ ನೀನು ಪಾಯಿಂಟ್ಸ್ ಪಾಯಿಂಟ್ಸ್ ಎಲ್ಲ ಮಾಡಿ ಅದನ್ನ ಬರೀಬೇಕು. ನೀವು ಬರೀ ಕೇಳಿದ್ರೆ ಮರ್ತು ಹೋಗುತ್ತೆ, ಅರ್ಥ ಆಯ್ತಾ ಸೌಮ್ಯಾ? ಬರ್ದು ನೀನು ಖಂಡಿತ ಫಸ್ಟ್ ಪ್ರೈಸ್ ತಗೋಬೇಕು. ಏನಾದ್ರು ಇದರಲ್ಲಿ ಕೇಳೋದಿದ್ಯಾ? ಧನ್ಯವಾದ ಬಚ್ಚೋ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಎಂಎನ್ ನಾಗರತ್ನ, ಇವರೊಂದಿಗೆ ಭಾಗವಹಿಸಿದವರು ಹೇಮಾ ಎ ಹಾಗೂ ಸೌಮ್ಯ ಎಂ.

0: ये है देश का नंबर वन मनोरंजन चैनल विविध भारती। थोड़ी ही देर में आप सुनेंगे कार्यक्रम छाया गीत।
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಾಕ್ಷಿ ಜೋಶಿ ಹೇಳುವ ಸ್ನೇಹಮಯ ನಮಸ್ಕಾರ. ಸಮಯ 5:17 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಇದೀಗ ಯುವವಾಣಿ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ.
3: ಎಂಥ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
7: ಅದು ಕೂಡ ಆಪ್ ನಿಂದ? ವಾಹ್, ಸಿಕ್ಬಿದ್ರು.
8: ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ.
9: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆಗಳು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಶ್ರೀನಿಧಿ ಎಸ್ ನಾಯ್ಕ್ ಹಾಗೂ ಶ್ರುತಿ ಎಸ್ ನಾಯ್ಕ್ ಅವರೊಡನೆ ಮಾತುಕತೆ.
10: ಆತ್ಮೀಯ ಯುವ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ಬರು ಯುವ ಕಲಾವಿದರು ಇವತ್ತು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ. ಅವರು ಏನ್ ಮಾಡ್ತಿದ್ದಾರೆ, ಅವರ ವಿಶೇಷತೆಗಳು ಏನೇನು, ಅವರನ್ನೇ ಮಾತನಾಡಿಸಿ ತಿಳ್ಕೊಳ್ಳೋಣ. ನಮಸ್ಕಾರ.
11: ನಮಸ್ಕಾರ ಸರ್.
10: ತಮ್ಮ ಪರಿಚಯ ಮಾಡ್ಕೊಳ್ಳಿ.
11: ನನ್ನ ಹೆಸರು ಶ್ರುತಿ ನಾಯ್ಕ್ ಅಂತ, ನಾನು ಕಾರವಾರದವಳು. BSc ಇನ್ ಸೈನ್ಸ್, ಮತ್ತೆ ನಾನು ಕರೆಂಟ್ಲಿ ಸಿವಿಲ್ ಹಾಸ್ಪಿಟಲ್ನಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೀನಿ.
10: ನಿಮ್ಮ ಪರಿಚಯ?
11: ನನ್ನ ಹೆಸರು ಶ್ರೀನಿಧಿ ನಾಯ್ಕ್ ಅಂತ, ನಾನು ಕಾರವಾರದವಳೆ. ನಾನು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಫೈನಲ್ ಇಯರ್ ಆಗಿ ಇದ್ದೀನಿ ಈಗ. ಎಸ್, ಅಂಡ್ ಐ ಆಮ್ ಅ ಡಾನ್ಸರ್ ಅಂಡ್ ಅ ಕೊರಿಯೋಗ್ರಾಫರ್. ವಿತ್ ದಟ್ ಐ ಆಮ್ ಲರ್ನಿಂಗ್ ಸಿಂಗಿಂಗ್, ಮತ್ತೆ ಅದ್ರ ಬಗ್ಗೆ ನಂಗೆ ಆಕ್ಟಿಂಗ್ ಅಲ್ಲೂ ಇಂಟ್ರೆಸ್ಟ್ ಇದೆ, ಸಿಂಗರ್ ರೋಲ್ ಪೋರ್ಟ್ರಿಯಲ್ ಅಂತ ಅದರಲ್ಲೂ ಇಂಟ್ರೆಸ್ಟ್ ಇದೆ. ನ್ಯೂ ಲ್ಯಾಂಗ್ವೇಜಸ್ ಲರ್ನ್ ಮಾಡ್ಲಿಕ್ಕಲ್ಲೂ ತುಂಬಾ ಇಂಟ್ರೆಸ್ಟ್ ಇದೆ, ಮತ್ತೆ ಹಾಡ್ತೀನಿ ಕೂಡ ಇಂಗ್ಲಿಷ್ ಸಾಂಗ್ಸ್.
10: ಹಾಡೋದ್ರ ಬಗ್ಗೆ ಆಮೇಲೆ ಮಾತನಾಡುವ. ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ಬೇಕು. ಶ್ರೀನಿಧಿ ಮತ್ತು ಶ್ರುತಿ ಅಕ್ಕ ತಂಗಿಯರು.
11: ಹೌದು,
10: ಒಂದೇ ಕುಟುಂಬದಿಂದ ಬಂದವಂಥವರು, ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ. ಮೊದಲಿಗೆ ಶ್ರುತಿಯನ್ನ ಮಾತಾಡಿಸುವ. ಶ್ರುತಿ, ಈಗ ಕಲರ್ ಪೇಂಟಿಂಗ್ ನಲ್ಲಿ ನಿಮ್ಗೆ ತುಂಬಾ ಆಸಕ್ತಿ ಇದೆ ಅಂತ ಗೊತ್ತಾಯ್ತು. ಹೇಗೆ, ಯಾವ ವಯಸ್ಸಿನಲ್ಲಿ ಇದನ್ನ ಪ್ರಾರಂಭ ಮಾಡಿದ್ರಿ? ಈ ಕಲರ್ ಪೇಂಟಿಂಗ್ ನಲ್ಲಿ ನಿಮ್ಗೆ ಹೇಗೆ ಆಸಕ್ತಿ ಬಂತು?
11: ಸರ್, ನಾನು ಚಿಕ್ಕ ವಯಸ್ಸಿನವಳಿದ್ದ, ಆವಾಗ ಸ್ಕೂಲ್ನಲ್ಲೇ ಅಂದ್ರೆ ನಮ್ಮ ಸರ್ ಇದ್ರು, ಸಂಜೀವ್ ಕುಮಾರ್ ಸರ್ ಅಂತ, ಅವರು ಒಂದೊಂದು ಪೀರಿಯಡ್ ತಗೊಳ್ತಿದ್ರು. ಅಂದ್ರೆ ಅವ್ರ ಆರ್ಟ್ ನೋಡಿ ತುಂಬಾ ಇನ್ಸ್ಪೈರ್ ಆಗಿದ್ದೆ, ಅಲ್ಲೇ ಹೀಗೆ ಕಲ್ತ್ಕೊಳ್ತಾ ಬಂದಿದ್ದು. ವಾಟರ್ ಕಲರ್ ಪೇಂಟಿಂಗ್ ಈಗ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದು, 1-2 ಇಯರ್ಸ್ ಆಯ್ತು. ಅದಕ್ಕಿಂತ ಮುಂಚೆ ಎಲ್ಲ ಪೆನ್ಸಿಲ್ ಸ್ಕೆಚ್, ಚಾರ್ಕೋಲ್ ಸ್ಕೆಚ್ ಎಲ್ಲ ಮಾಡ್ತಿದ್ದೆ.
10: ಈ ಪೆನ್ಸಿಲ್ ಸ್ಕೆಚ್ ಮತ್ತು ಈ ಚಾರ್ಕೋಲ್ ಸ್ಕೆಚ್ ಏನ್ ವ್ಯತ್ಯಾಸ?
11: ಸರ್, ಚಾರ್ಕೋಲ್ ಇಂದ ಸ್ಕೆಚ್ ಮಾಡೋದನ್ನ ಚಾರ್ಕೋಲ್ ಸ್ಕೆಚ್ ಅಂತಾರೆ. ಆಮೇಲೆ ಪೆನ್ಸಿಲ್ ಅಲ್ಲಿ ಬ್ಲಾಕ್ ಅಂಡ್ ವೈಟ್ ಕಲರ್ ಸ್ಕೆಚ್ ಅಂತ ಇರುತ್ತೆ, ಮತ್ತೆ ಕಲರ್ ಪೆನ್ಸಿಲ್ ಸ್ಕೆಚಸ್.
10: ಚಿಕ್ಕ ಮಕ್ಕಳೆಲ್ಲ ಕ್ರೇಯನ್ಸ್ ಬಣ್ಣದ ಪೆನ್ಸಿಲ್ ನಲ್ಲಿ ಎಲ್ಲ ಮಾಡ್ತಾರೆ.
11: ಹೌದು.
10: ಸ್ವಲ್ಪ ಮುಂದುವರೆದ ಮೇಲೆ ಕಲರ್ ಪೇಂಟ್, ವಾಟರ್ ಕಲರ್ ಪೇಂಟ್ ಅಂತ ಮಾಡ್ತಾರೆ, ಆಮೇಲೆ ಆಯಿಲ್ ಪೇಂಟಿಂಗ್ ಅಂತ ಮಾಡ್ತಾರೆ. ನೀವು ಹೇಗೆ
11: ಅಂದ್ರೆ, ಹೀಗೆ ಪೆನ್ಸಿಲ್ ಇಂದಾನೇ ಸ್ಟಾರ್ಟ್ ಮಾಡಿದ್ದು, ಇವಾಗ ಇವಾಗ ಪೇಂಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ತುಂಬಾ. ವಾಟರ್ ಕಲರ್ ಪೇಂಟಿಂಗ್, ಆಯಿಲ್ ಪೇಂಟಿಂಗ್ ಟ್ರೈ ಮಾಡ್ಬೇಕು ಅಂತಿದ್ದೀನಿ. ಇನ್ನು ಟ್ರೈ ಮಾಡಿಲ್ಲ, ಅಂದ್ರೆ ನಾನು ಕಲ್ತಿದ್ದಿಲ್ಲ, ನಾನೇ ಕಲ್ತ್ಕೊಳ್ತಾ ಇದ್ದೀನಿ ಬೇರೆ ಬೇರೆ ಆರ್ಟಿಸ್ಟ್ ಇಂದ ಇನ್ಸ್ಪೈರ್ ಆಗಿ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಇಂದ ಎಲ್ಲ.

0: ಹಾಗೆ
1: ಈಗ ಒಂದು ಕಲರ್ ಪೇಂಟಿಂಗ್ ಅನ್ನು ನೋಡಿಕೊಂಡು ಚಿತ್ರವನ್ನು ನೋಡಿಕೊಂಡು ಪೇಂಟಿಂಗ್ ಮಾಡುವುದಕ್ಕೂ ಅಥವಾ ಒಂದು ಇಮ್ಯಾಜಿನ್ ಮಾಡಿಕೊಂಡು ಒಂದು ಚಿತ್ರವನ್ನು ಬರೆಯೋದಕ್ಕೆ ಏನಾದ್ರು ವ್ಯತ್ಯಾಸ ಉಂಟಾ?
0: ಹಾಂ ಸರ್, ತುಂಬ ವ್ಯತ್ಯಾಸ ಇದೆ. ಇಮ್ಯಾಜಿನ್ ಮಾಡಿಕೊಂಡು ಪೇಂಟಿಂಗ್ ಮಾಡೋದು ತುಂಬಾನೇ ಕಷ್ಟ, ಯಾಕಂದ್ರೆ ನಾವು ಆ ಲೆವೆಲಲ್ಲಿ ಟ್ರೈ ಮಾಡಬೇಕಾಗತ್ತೆ. ನೋಡ್ಕೊಂಡು ಪೇಂಟಿಂಗ್ ಮಾಡೋದೂ ಕಷ್ಟನೇ, ಆದರೆ ನಮ್ಗೆ ಗೊತ್ತಿರುತ್ತೆ ನಾವು ಏನ್ ಮಾಡಬೇಕು, ಯಾವ ಕಲರ್ ಯೂಸ್ ಮಾಡಬೇಕು, ಯಾವ ಥರ ಅದು ಮೂಡ್ ಬರಬೇಕು ಅಂತೆಲ್ಲ.
1: ಈಗ ಒಂದು ಪೇಂಟಿಂಗ್ ಮಾಡುವುದಕ್ಕಿಂತ ಮೊದಲು ಬಿಳಿ ಹಾಳೆಯನ್ನು ಒಂದು ಸಿದ್ಧಪಡಿಸಿಕೊಳ್ಬೇಕು. ಅದು ಎಷ್ಟು ಗಾತ್ರದ ಒಂದು ಬಿಳಿ ಹಾಳೆ ಇರಬೇಕು ಮತ್ತು ಯಾವ ಡಯಾಮೀಟರ್ ಅಥವಾ ದಪ್ಪದ ಒಂದು ಥಿಕ್ನೆಸ್ ಅಂತ ಹೇಳ್ತೀವಲ್ಲ, ಯಾವ್ದು ಇರಬೇಕು, ಅದರ ಒಂದು ಆಯ್ಕೆ ಎಲ್ಲ ಹೇಗೆ, ಏನು ಮಾನದಂಡ ಇದಕ್ಕೆ?
0: ಪ್ರೊಫೆಷನಲ್ ಆರ್ಟಿಸ್ಟ್ ಏನು ಅಲ್ಲ, ನಾನು ಕಲ್ತಿದ್ದು ಇಲ್ಲ. ಸೊ ನನ್ಗೆ ಯಾವ್ದು ಸರಿ ಅನ್ಸುತ್ತೆ ಆ ಪೇಪರ್ ಮೇಲೆ ಮಾಡ್ತಾ ಬಂದಿರೋದು.
1: ಈಗ ಪ್ರಾರಂಭಿಕ ಹಂತಗಳಲ್ಲಿ ಈಗ ಹೈಸ್ಕೂಲ್ ಪ್ರಾಥಮಿಕ ಶಾಲೆಯ ಹಂತದಲ್ಲಿ ಆದ್ರೆ ಯಾವುದೋ ನೋಟ್ ಬುಕ್ಕಿನ ಒಂದು ಪೇಪರ್ ಒಂದು ಹಾಳೆಯನ್ನು ಹರಿದು ಬಿಟ್ಟು ಅಲ್ಲಿ ಪೇಂಟಿಂಗ್ ಮಾಡುವಂತ ಒಂದು ಅಭ್ಯಾಸ
0: ಇರ್ತದೆ.
1: ಸ್ವಲ್ಪ ಮುಂದೆ ಮುಂದೆ ಹೋದ ಹಾಗೆ ಬೇರೆ ಅದಕ್ಕಿಂತ ಪ್ರತ್ಯೇಕವಾದಂತ ಒಂದು ಹಾಳೆಗಳು ಇರ್ತಾವಲ್ಲ?
0: ಇರ್ತವೆ. ಬ್ರೂಸ್ಟೋಕ್ ವಾಟರ್ ಕಲರ್ ಪೇಂಟಿಂಗ್ ಪೇಪರ್ ಇದೆ, ನಾನು ಅದನ್ನ ಇವಾಗ ಯೂಸ್ ಮಾಡ್ಕೊಳ್ತಿದ್ದೇನೆ.
1: ಈಗ ಪೇಂಟಿಂಗ್ ಬಗ್ಗೆ ಆಮೇಲೆ ಮಾತುಕತೆಯನ್ನ ಮುಂದುವರಿಸುವ ಜೊತೆಗೆ ಶ್ರೀನಿಧಿ ಅವರು ಕಾಯ್ತಾ ಇದ್ದಾರೆ. ಶ್ರೀನಿಧಿ ಅವರೇ, ಏನ್ ಹಾಡು ಹಾಡ್ತೀರಿ?
2: ಫಿಲ್ಮ್ ಸಾಂಗ್. ಇಟ್ಸ್ ಬಿನ್

0: ಅಕ್ಕ ಏನು ಹೇಳ್ತಾಳೆ ಅವಳು ಹಾಡ್ತಾಳ?
1: ಅವಳು ಹಾಡ್ತಾಳೆ, ಆಬ್ವಿಯಸ್ಲಿ. ಐ ಹ್ಯಾವ್ ಲರ್ನ್ ಫ್ರಮ್ ಹರ್ ಆಕ್ಚುಲಿ.
0: ಹೇಳಿಲ್ಲಲ್ಲ
2: ಸರ್. ಅದು ಹೀಗೆ ಕನ್ನಡ. ಕನಕಾಂಗಿ ಕೈಯಲ್ಲೊಂದು ಕಂಚಿನ ಕೊಡಪಾನ, ಕೆರೆ ನೀರ ಕುಡಿಯೋದಕ್ಕೂ ಕಟುವಾದ ಕಡಿವಾಣ, ಕೆರೆ ದಂಡೆ ಕಡೆಯಲ್ಲೊಂದು ಕುಂತೂನೆ ಕಡುಜಾಣ, ಅತಿಕ್ಷೀಣ ಸ್ಮೃತಿಯುಳ್ಳೋನ ಕೆಂದಾವರೆಲ್ಲ ಕುಶಾಣ, ಕೆಂಪಾದ ಕಮಲ ಕಂಡು ಕೆಸರಲ್ಲಿ ಕಲಿತೋಳೆ, ಕ್ಷಣವೆಲ್ಲ ಕೃತಕ ಕಥೆಯಲ್ಲಿ ಕಳೆಯೋದ ಕಲಿತೋಳೆ, ಕಲ್ಲಿನ ಕೊಳಲಲ್ಲಿ ಕಲರವ ನುಡಿಸಿ ಕೈಯನ್ನು ಬೀಸಿ ಕರೆದೋಳೆ, ಕಣ್ಣಿಗೆ ಕಾಣದ ಕಾಗದದಲ್ಲಿ ಕುಂಚದಿ ಕಾವ್ಯವ ಕೊರೆದೋಳೆ, ಕರೆಯೋಲೆ ಕರೆವಾಓಲೆ ಕರೆ ಮಾಡಿ ಕರೆದೋಳೆ, ಕರದಲ್ಲಿ ಕಲಮ ಹಿಡಿದು ಕರಿಶಾಯಿ ಬರೆದೋಳೆ.
0: ನೀವು ತಂಗಿಗೆ ಕಲಿಸಿದವರು?
2: ಹಾ ಸರ್, ಅಂದ್ರೆ ನಮ್ಮಅಮ್ಮ ಮನೆಯಲ್ಲಿ ಹಾಡ್ತಿರ್ತಾರೆ. ನಮ್ಮಅಮ್ಮ ಯಾವ ಸಾಂಗ್ ಬೇಕಿದ್ರು ಹೇಳ್ತಾರೆ. ಅಂದ್ರೆ ಅವ್ರ ಕಾಲದಲ್ಲಿ ಕನ್ನಡ ಸಾಂಗ್ಸ್ ಇದ್ದಿದ್ದು, ಹಿಂದಿ ಸಾಂಗ್ಸ್
0: ಇದ್ದಿದ್ದು,
2: ಅವರು ಕೆಲಸ ಮಾಡ್ಬೇಕಾದ್ರೆಲ್ಲ ಈ ತರ ಹಾಡ್ತಿರ್ತಿದ್ರು. ನಮಗೂ ಅದನ್ನೇ ನೋಡಿ ಬಂತಿರ್ಬಹುದು, ಅದೇ ತರ ಹಾಡೋದು ಮನೆಯಲ್ಲಿ ಏನಾದ್ರೂ ಕೆಲಸ ಮಾಡ್ಬೇಕಾದ್ರೆ.
0: ಈಗ ಮೊಬೈಲ್ ನಲ್ಲೆಲ್ಲ ಹಾಡನ್ನ ಕೇಳ್ತಾ ಇರ್ತಿರೋ ಅಥವಾ ನೋಡ್ತಾ ಇರ್ತಿರೋ ಹೇಗೆ?
1: ನಾನ್ ಮೊಬೈಲ್ ಅಲ್ಲೂ ಕೇಳ್ತೀನಿ ನೋಡ್ತೀನಿ ಕೂಡ.
0: ಅದನ್ನ
1: ಅನುಸರಿಸುವುದಿದ್ಯಾ?
0: ಬೇರೆ ಬೇರೆ ಹಾಡುಗಳು ಬರ್ತವೆ, ಕನ್ನಡ ಇಂಗ್ಲಿಷ್ ಹಿಂದಿ
1: ಬರ್ತದೆ. ಐ ಲಿಸನ್ ಟು ಇಂಗ್ಲಿಷ್ ಅಂಡ್ ಕನ್ನಡ. ಅಂದ್ರೆ ಮನೆಯಲ್ಲಿ ನೋಡ್ ನೋಡ್ ಕಲಿತೆ ನಾನು ಆಕ್ಚುಲಿ ಕನ್ನಡ. ನಂಗೆ ಕನ್ನಡ ಬರುದಿಲ್ಲ ಆಗಿತ್ತು ಆಕ್ಚುಲಿ ಮನೆಯಲ್ಲೇ.
0: ಕಾರವಾರದವರಾಗಿದ್ದುಕೊಂಡು ಕನ್ನಡ
1: ಬರುದಿಲ್ಲ ಆಗಿತ್ತು. ಆಮೇಲೆ ಮನೆಯಲ್ಲಿ ಹಾಡ್ ಕೇಳಿ ಸೀರಿಯಲ್ ನೋಡಿ ಕಲ್ತಿದ್ದೆ ಆಕ್ಚುಲಿ. ಮತ್ತೆ ಇಂಗ್ಲಿಷ್ ಸಾಂಗ್ಸ್ ಅಂದ್ರೆ ಐ ಹ್ಯಾವ್ ಫೇವರೇಟ್ ಆರ್ಟಿಸ್ಟ್. ಈಗ ಕನ್ನಡದಲ್ಲೂ ಕೂಡ ಸಂಚಿತ ಹೆಗಡೆ ಆಗು, ಆಮೇಲೆ ಕೆ ಕೆ ಅವರು ಹಿಂದಿಯಿಂದ ಅವರೆಲ್ಲರೂ ಸೇರ್ತಾರೆ ನಂಗೆ ತುಂಬಾ.
0: ಆಮೇಲೆ ಶ್ರೀನಿಧಿ, ಈಗ ಇನ್ನೊಂದು ಆಸಕ್ತಿದಾಯಕ ವಿಷಯ ಅಂದ್ರೆ ಕೊರಿಯೋಗ್ರಫಿ ಮಾಡುವಂತ, ಇದರ ಬಗ್ಗೆ ಹೇಳಿ. ಏನಿದು ಕೊರಿಯೋಗ್ರಫಿ, ನೀವು ಹೇಗೆ ಕಲ್ತ್ರಿ ಇದನ್ನೆಲ್ಲ?
1: ಕೊರಿಯೋಗ್ರಫಿ ಅಂದ್ರೆ ನಮ್ಮಿಬ್ರು ಅಕ್ಕ ಡಾನ್ಸ್ ಕ್ಲಾಸಿಗೆ ಹೋಗ್ತಿದ್ರು ಆಕ್ಚುಲಿ. ಆವಾಗ ನಾನು 5 ಇಯರ್ಸ್ ಒಳಗು, ಅವ್ರಿಗೆ ನೋಡ್ ನೋಡ್ ನಂಗು ಆಸಕ್ತಿ ಬಂತು. ನಾನು ಕಲಿಬೇಕು ಡಾನ್ಸ್, ನಾನು ಡಾನ್ಸರ್ ಆಗ್ಬೇಕು, ರಿಯಾಲಿಟಿ ಶೋಸ್ ಅಲ್ಲಿ ಹೋಗ್ಬೇಕು, ಪಾಪ್ಯುಲರ್
0: ಆಗ್ಬೇಕು.
1: ಹೌದು, ಎಲ್ಲರಿಗೂ ಇರ್ತದೆ. ಹೌದು, ಆಮೇಲೆ ನಾನು ಜಾಯ್ನ್ ಆದೆ ಡಾನ್ಸ್ ಕ್ಲಾಸಿಗೆ. ಅಲ್ಲಿ ನಂಗೆ ಸರ್ಸ್ ಇದ್ರು, ರಾಜನ್ ಸರ್, ಸಂಕೇತ್ ಸರ್ ಅಂತ, ಅವರಿಬ್ರು ನಂಗೆ ಕಲ್ಸಿದ್ರು. ಅಂಡ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಟ್, ವೆರಿ ವೆರಿ ಐ ಆಮ್ ಗ್ರೇಟ್ಫುಲ್ ಫಾರ್ ದಟ್ ಟು. ಈಗ ಸ್ಟಾರ್ಚರ್ಸ್ ಅಲ್ಲಿ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡ್ತಿದ್ದೆ, ಮಕ್ಳಿಗೆ ಕಲಿಸ್ತಿದ್ದೆ, ಸೋಲೋ ಕಲಿಸ್ತಿದ್ದೆ ಒಬ್ಬೊಬ್ಬರಿಗೆ. ನಾನು ನಂಗೆ ಓನ್ ಸೋಲೋ ಕೊರಿಯೋಗ್ರಫಿ ಮಾಡ್ಕೊಡ್ತಿದ್ದೆ. ಈಗ ಸ್ಕೂಲ್ಸ್ ಅಲ್ಲಿ ಕಲಿಸ್ತೀನಿ ನಾನು.
0: ಪ್ರೈಮರಿ ಸ್ಕೂಲ್, ಹೈ ಸ್ಕೂಲ್ನಲ್ಲಿ?
1: ಹೌದು ಹೌದು, ಯೂನಿಟಿ 1 ಕಲಿಸಿದ್ದೀನಿ, ಸೆಂಟ್ ಜೋಸೆಫ್ ಕಲಿಸಿದ್ದೀನಿ, ಈಗ ಪ್ರೀಮಿಯರ್ ಅಲ್ಲೂ ಕಲಿಸ್ತಿದ್ದೀನಿ.
0: ಸಾಮಾನ್ಯವಾಗಿ ಈಗ ಹೈಸ್ಕೂಲ್ ಹಂತದಲ್ಲಿ ಎಲ್ಲ ಈ ಆನ್ಯುವಲ್ ಡೇ ಅಂತೆಲ್ಲ ಬರ್ತದೆ, ಅದಕ್ಕೆಲ್ಲ ಕೊರಿಯೋಗ್ರಫಿ ಮಾಡೋದು ಅಂದ್ರೆ ಹೇಗೆ? ಏನಾದ್ರು ಒಂದು ಥೀಮ್ ಅನ್ನು ಇಟ್ಕೊಂಡು ಮಾಡುವಂತಹದ್ದು ಅಥವಾ ಹೇಗೆ?
1: ಹೌದು, ಒಬ್ಬೊಬ್ಬರಿಗೆ ಎನ್ವೈರನ್ಮೆಂಟಲ್ ಥೀಮ್ ಕೊಡ್ತಾರೆ, ದೇವಿ ಥೀಮ್ ಕೊಡ್ತಾರೆ. ಆಕ್ಚುಲಿ ಥೀಮ್ ಡಾನ್ಸ್ ಇರ್ತದಲ್ಲ, ಅದು ಕೊರಿಯೋಗ್ರಫಿ ಮಾಡ್ಲಿಕ್ಕೆ ತುಂಬಾ ಈಸಿ. ಬಟ್ ವೆನ್ ವಿ ಪುಟ್ ಆ ಓನ್ ಸ್ಟೆಪ್ಸ್, ಲೈಕ್ ವೆಸ್ಟರ್ನ್ ಡಾನ್ಸ್, ಈಗ ಸಣ್ಣ ಮಕ್ಕಳಿಗೆ ವೆಸ್ಟರ್ನ್ಸ್ ಡಾನ್ಸ್ ಇರ್ತದೆ, ಅವ್ರಿಗೆ ಆಕ್ಚುಲಿ ಕೊರಿಯೋಗ್ರಫಿ ಮಾಡ್ಲಿಕ್ಕೆ ತಪ್ಪು.

0: ಇರ್ತದೆ. ಥೀಮ್ ಡಾನ್ಸ್ ಅಂದ್ರೆ ಯಾವ್ದಾದ್ರು ಥೀಮ್ ತಕೊಳ್ಳೋದು, ಸಣ್ಣ ಪುಟ್ಟ ಡ್ರಾಮಾ ಹಾಕುದು, ಸ್ಟೆಪ್ಸ್ ಹಾಕುದು, ಅದು ಈಸಿ. ಮಕ್ಕಳು ಮಾಡ್ತಾರೆ ಆಕ್ಚುಲಿ ಡ್ರಾಮಾ ಅಂದ್ರೆ, ಇಷ್ಟನೂ ಆಗ್ತದೆ ಆಡಿಯನ್ಸ್ ಗೆ ಡ್ರಾಮಾ ಅಲ್ಲ ಅಂತ.
1: ಅಂದ್ರೆ ಈಗ ವ್ಯಕ್ತಿಗತವಾಗಿ ಈಗ ಸೋಲೋ ಮಾಡುವಂತ ಗ್ರೂಪ್ ಅಲ್ಲ, ಒಂದು ಗ್ರೂಪ್ ಅಲ್ಲಿ ಮಾಡುದು ಕಷ್ಟವಾ?
0: ಫಾರ್ ಮಿ ಇಟ್ ವಿಲ್ ಬಿ ಸೋಲೋ.
1: ಸೋಲೋ
0: ಮಿಡಲ್ ಮರ್ತು ನಾನು ನನ್ನ ಓನ್ ಹಾಕ್ಲಿಕ್ಕೆ ಆಗ್ತದಲ್ಲ, ಈ ಗ್ರೂಪ್ ಅಲ್ಲಿ ಹಾಗಾಗಲ್ಲ. ನಾನ್ ಬೇರೆ ಮಾಡಿದ್ರೆ ಅವ್ರು ಬೇರೆ ಮಾಡಿದ್ರು ಗೊತ್ತಾಗ್ತದೆ ಇವಳು ಮರ್ತು ಅಂತ.
1: ಈಗ ಯೂನಿಫಾರ್ಮಿಟಿ ಬರುದು ಹೇಗೆ ಕೊರಿಯೋಗ್ರಾಫ್ ನಲ್ಲಿ? ಒಂದು ಸಿಂಕ್ರೊನೈಸೇಷನ್
0: ಈಗ ಪ್ರಾಕ್ಟೀಸ್ ಮಾಡ್ಕೊಂಡೇ ಬರ್ತದೆ. ಆಬ್ವಿಯಸ್ಲಿ ನನ್ ಮತ್ತೆ ನನ್ನ ಗ್ರೂಪಿಗೆ ಆಕ್ಚುಲಿ ಸಿಂಕ್ರೊನೈಸೇಷನ್ ಇತ್ತು. ಅಂಡರ್ಸ್ಟ್ಯಾಂಡಿಂಗ್, ಮೇನ್ಲಿ ಅಂಡರ್ಸ್ಟ್ಯಾಂಡಿಂಗ್ ಯಾವ ಸ್ಟೆಪ್ ಹೇಗೆ ಬರಬೇಕು, ಅಷ್ಟು ಪ್ರಾಕ್ಟೀಸ್ ಮಾಡಬೇಕು. ವಿ ಯೂಸ್ ಟು ಡೂ 2-3 ನೋ ಮೋರ್ ದೆನ್ 5-4 ಅವರ್ಸ್
1: ಪ್ರಾಕ್ಟೀಸ್.
0: ಹೌದು, ಕಾಂಪಿಟಿಷನ್ ಬಂದ್ರೆ ಕ್ಲಾಸ್ ಅಲ್ಲೇ ಇರ್ತಿತ್ತು ಪೂರ್ತಿ ದಿನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಹಾಗೆ ಸಿಂಕ್ರೊನೈಸೇಷನ್ ಬರ್ತಿತ್ತು, ಬಯಸ್ಕೊಳ್ತಿದ್ರು ನಾವು ಬರಲಿಲ್ಲ ಆದ್ರೆ ಎಕ್ಸ್ಪ್ರೆಷನ್ ಬೇಕು. ಆಮೇಲೆ ಸಿಂಕ್ರೊನೈಸೇಷನ್ ಬೇಕೇ ಬೇಕು ಆಕ್ಚುಲಿ.
1: ಈಗ ಕ್ಲಾಸಿಕಲ್ ಡ್ಯಾನ್ಸ್ ಗೆ ಒಂದು ಸಿದ್ಧತೆ ಮಾಡ್ಕೊಳ್ಳುವಂತಹದ್ದು ಮತ್ತು ಈ ಒಂದು ವೆಸ್ಟರ್ನ್ ಡ್ಯಾನ್ಸ್ ಅಂತ ಹೇಳಿ ಅಂತದಕ್ಕೆ ಒಂದು ಸಿದ್ಧತೆ ಮಾಡ್ಕೊಳ್ಳುವಂತಹದ್ದು ಏನೇನು ವ್ಯತ್ಯಾಸ ಇದೆ?
0: ಆಕ್ಚುಲಿ ಕ್ಲಾಸಿಕಲ್ ಡ್ಯಾನ್ಸ್ ನಾ ಯಾವತ್ತೂ ಕಲೀಲಿಲ್ಲ, ಸೆಮಿ ಕ್ಲಾಸಿಕಲ್ ಬೇಕಾದ್ರೆ
1: ಮಾಡಿದ್ದೀನಿ.
0: ಪ್ಯೂರ್ ಕ್ಲಾಸಿಕಲ್ ಇಸ್ ವೆರಿ ಟಫ್, ಲರ್ನಿಂಗ್ ಇಸ್ ವೆರಿ
1: ಟಫ್.
0: ಹೌದು, ಅಂಡ್ ದೇ ಆರ್ ಗ್ರೇಟ್ ಹೂ ಆರ್ ಡೂಯಿಂಗ್ ಕ್ಲಾಸಿಕಲ್ ಡಾನ್ಸ್, ಆರ್ ವೆರಿ ಗ್ರೇಟ್, ತುಂಬಾನೇ ಗ್ರೇಟ್ ಅವರು. ಮತ್ತೆ ಕ್ಲಾಸಿಕಲ್ ಡಾನ್ಸ್ ಮತ್ತೆ ವೆಸ್ಟರ್ನ್ ಡಾನ್ಸ್ ವ್ಯತ್ಯಾಸ ನೋಡಿದ್ರೆ, ಕ್ಲಾಸಿಕಲ್ ಡಾನ್ಸ್ ದೇ ಯೂಸ್ ಮೋರ್ ಎಕ್ಸ್ಪ್ರೆಷನ್ಸ್, ಎಕ್ಸ್ಪ್ರೆಷನ್ ತುಂಬಾನೇ ಇರ್ತದೆ. ಅವ್ರ ಸಿಟ್ಟಿಂಗ್ ಸ್ಟೆಪ್ಸ್, ಪೋಸ್ಚರ್, ಎವ್ರಿಥಿಂಗ್ ಇಸ್ ಮೇನ್ ಆಕ್ಚುಲಿ ಇನ್ ಕ್ಲಾಸಿಕಲ್ ಡಾನ್ಸ್, ಅಂಡ್ ಪಂಚುವಾಲಿಟಿ ಮೇನ್ಲಿ. ಮತ್ತೆ ವೆಸ್ಟರ್ನ್ ಡಾನ್ಸಿಗೆ ಅವರು ಹಿಪ್ ಹಾಪ್ ಹಾಕ್ತಾರಲ್ಲ, ಆರಾಮ್ಸೆ ಆಗ್ಬೋದು, ಯಾರು ಕಲಿಬಹುದು ಆಕ್ಚುಲಿ ಡಾನ್ಸ್ ವೆಸ್ಟರ್ನ್ ಡಾನ್ಸ್ ಅಂದ್ರೆ ಯಾರು ಕಲಿಬಹುದು. ಸೊ ಯಾ, ಡಿಫ್ರೆನ್ಸ್ ಇಸ್ ಕ್ಲಾಸಿಕಲ್ ಡಾನ್ಸ್ ಇಸ್ ಅ ಬಿಟ್ ಅಂಡ್ ವೆಸ್ಟರ್ನ್ ಡಾನ್ಸ್ ಇಸ್ ಈಸಿ.
1: ಇನ್ನೊಂದು ವಿಷಯ ಈ ಫ್ಯಾಷನ್ ಡಿಸೈನಿಂಗ್ ಮಾಡೋದು, ಇದರ ಬಗ್ಗೆ
0: ಆಕ್ಚುಲಿ ನಂಗೆ ಆಸಕ್ತಿ ಇರಲಿಲ್ಲ ಮೊದಲೇ. ನಮ್ಮ ಎರಡನೇ ಅಕ್ಕ ಇದ್ದಾರೆ, ಅವ್ರು ಆಕ್ಚುಲಿ ಫ್ಯಾಷನ್ ಡಿಸೈನಿಂಗ್ ತುಂಬ ಇಂಟ್ರೆಸ್ಟ್ ಇಟ್ರು. ಮತ್ತೆ ಮಾಡೆಲ್ ನಂಗೆ ಮಾಡ್ತಿದ್ರು, ನೀ ಇದು ಹಾಕು ಇದು ಹಾಕು. ಆಮೇಲೆ ನಂಗೂ ಆಸಕ್ತಿ ಬಂತು, ಹಾ ನಾನು ಮಾಡ್ಬೇಕಲ್ಲ ಏನಾದ್ರೂ. ಆಮೇಲೆ ನನ್ನ ಕಾಸ್ಟ್ಯೂಮ್ ನಾನೇ ಡಿಸೈನ್ ಮಾಡ್ತಿದ್ದೆ, ಅಮ್ಮ ಸ್ಟಿಚ್ ಮಾಡ್ತಿದ್ರು.
1: ಸರಿ,
0: ಅದೇ ಕಾಸ್ಟ್ಯೂಮ್ ನಂದು ಒಬ್ಬರದ್ದೇ ಸೋಲೋ ಡಾನ್ಸ್ ಇದ್ರೆ ಅಂಥದ್ದೆಲ್ಲ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಕೊಂಡು, ಈಗ ಬೇಕಾದ್ರೆ ಇಂಥದ್ರಲ್ಲಿ ಟಾಪ್ಸ್ ಇರ್ತಾರಲ್ಲ ಅದು ಬೇಕಾದ್ರೆ ಕಟ್ ಮಾಡ್ಕೊಂಡು ನಂದು ಬೇರೆನೆ ಸ್ಟೈಲ್ ಮಾಡ್ಕೊಳ್ತೀನಿ ಅಂಥದ್ದೇ ಫ್ಯಾಷನ್ ಡಿಸೈನಿಂಗ್. ಬೇಕಾದ್ರೆ ಆರ್ಟ್ ಮಾಡ್ತೀನಿ ಫ್ಯಾಷನ್ ಡಿಸೈನಿಂಗ್ ಆರ್ಟ್.
1: ಅದೇ ಕಂಪ್ಯೂಟರ್ ಇಮೇಜ್ ಮಾಡ್ತೀರಾ ಅಥವಾ ಹೇಗೆ?
0: ಇಲ್ಲ,
1: ಈಗ ಬೇರೆ ಬೇರೆ ಮಾಧ್ಯಮದಲ್ಲಿಯೂ ಕೂಡ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇರ್ತವೆ, ಅದ್ರ ಬಳಕೆ ಮಾಡ್ತೀರಾ?
0: ಹಾ, ಈಗ ಔಟ್ ಆಫ್ ಇಂಡಿಯಾ ಹೋದ್ರೆ ಕೇಪಾಪ್ ಅಂತ ಇದೆ ಅಲ್ಲ, ಅದ್ರಲ್ಲಿ ತುಂಬಾನೇ ನಡೀತದೆ ಆಕ್ಚುಲಿ ಫ್ಯಾಷನ್ ಡಿಸೈನಿಂಗ್. ಮತ್ತೆ ಇವನ್ ಫ್ಯಾಷನ್ ಮಾಡೆಲ್ಸ್, ರನ್ವೇ ಮಾಡೆಲ್ಸ್ ಅವ್ರಂತ ಹಾಕೆ ಹಾಕ್ತಾರೆ, ಅವ್ರ ಇನ್ಸ್ಪಿರೇಷನ್ ತಕೊಂಡ್ಬೇಕಾದ್ರೆ ಮಾಡಬಹುದು.
1: ಶ್ರುತಿಯವರು, ಈಗ ಪೇಂಟಿಂಗ್ ನಲ್ಲಿ ಸಾಮಾನ್ಯವಾಗಿ ಪೋರ್ಟ್ರೇಟ್ ಅಂತ ಹೇಳುವಂತಹದ್ದು ಮತ್ತು ನ್ಯಾಚುರಲ್ ಪೇಂಟಿಂಗ್ ಮಾಡುವಂತಹದ್ದು ಎರಡು ವ್ಯತ್ಯಾಸ ಇರ್ತದೆ, ನಿಮ್ಮ ಆಯ್ಕೆಯ ವಿಷಯ ಯಾವುದು?
2: ಸರ್, ನಾನು ಎರಡು ಆಯ್ಕೆ ಮಾಡ್ಕೊಳ್ತೀನಿ.
1: ಹೆಚ್ಚು ಪ್ರಾಮುಖ್ಯತೆ ಕೊಡುವುದು ಯಾವುದಕ್ಕೆ?
2: ಪೋರ್ಟ್ರೇಟ್ಗೆ.
1: ಯಾಕೆ?
2: ಸರ್, ಇನ್ಸ್ಟಾಗ್ರಾಮ್ ನಲ್ಲಿ ನನ್ನ ಆರ್ಟ್ ಪೇಜ್ ಇದೆ, ಸೊ ಅಲ್ಲಿ ಸ್ವಲ್ಪ ಫೇಮಸ್ ಆಗ್ಬೇಕು ಅಂತಿದ್ದೀನಿ.
1: ಫೇಮಸ್ ಆಗ್ಬೇಕು ಅಂದ್ರೆ ಪರಿಶ್ರಮ ಬೇಕು.
2: ಹಾ ಸರ್, ಪರಿಶ್ರಮ ಮಾಡ್ತಿದ್ದೀನಿ, ಆದ್ರೆ ಫಾಲೋವರ್ಸ್ ತುಂಬಾನೇ ಕಡಿಮೆ ಇದ್ದಾರೆ, ಅದಕ್ಕೆ ಇನ್ನೂ ಶ್ರಮ ಹಾಕ್ತಿದ್ದೀನಿ, ಇನ್ನೂ ಒಳ್ಳೆ ರೀತಿಯಲ್ಲಿ ಆರ್ಟ್ ಮಾಡ್ಬೇಕು ಅಂತ. ಮತ್ತೆ ನಂದು ಕಂಟೆಂಟ್ ಸ್ವಲ್ಪ ಅದ್ರಲ್ಲಿ ಕಡಿಮೆ ಬೀಳ್ತಿದೆ, ಒಳ್ಳೆ ಕಂಟೆಂಟ್ ಯೂಸ್ ಮಾಡಿಕೊಂಡು ಶೈನ್ ಆಗ್ಬೇಕು ಅಂತಿದ್ದೀನಿ.
1: ಈಗ ಯಾವುದೇ ಒಂದು ಸೀನರಿಯನ್ನ ನೋಡುವಾಗ ಇದನ್ನ ಪೇಂಟಿಂಗ್ ಮಾಡಬಹುದು ಅಂತ ಅನಿಸ್ತದ, ಹೇಗೆ ಇದು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ? ಕಾಳಿ ಬ್ರಿಡ್ಜ್ ಮೇಲೆ ನೀವು ಹೋಗ್ತಾ ಇದ್ರಿ, ಸನ್ಸೆಟ್ ಆಗ್ತಾ ಇದೆ, ಅಂತ ಸಂದರ್ಭದಲ್ಲಿ ಇದನ್ನ ಒಂದು ಪೇಂಟಿಂಗ್ ಮಾಡಿದ್ರೆ ಆಗ್ಬಹುದು ಅಂತ ಅನಿಸ್ತದ?
2: ಹಾ ಸರ್, ಆಗ್ತದೆ. ನೇಚರ್ ಅಲ್ಲಿ ಏನ್ ನೋಡಿದ್ರು ಹಾಗೆ ಇನ್ಸ್ಪೈರ್ ಆಗ್ತೀನಿ, ನನ್ನಿಂದ ಆಗ್ತದ ಅಂತ ಯೋಚನೆ ಮಾಡ್ತೀನಿ, ಟ್ರೈ ಕೂಡ ಮಾಡ್ತೀನಿ, ಫೇಲ್ ಆಗಿದ್ದಿದೆ ತುಂಬಾ ಸಲ. ನೇಚರ್ ಪೇಂಟಿಂಗ್ ಅಲ್ಲಿ ನಂದು ಅಷ್ಟೇನು ಚೆನ್ನಾಗಿ ಬರಲ್ಲ, ನಾನು ಟ್ರೈ ಮಾಡಿದೀನಿ.
1: ಯಾರು ಬಯೋದಿಲ್ಲ?
2: ಹಾ ಸರ್, ಬಯೋದಿಲ್ಲ, ಆದ್ರೆ ನನ್ಗೆ ನಾನು ಕಾಂಪೀಟ್ ಮಾಡ್ಕೊಂಡು ಮತ್ತೆ ಮುಂದ್ ಬರ್ಬೇಕಂತ ಅನ್ಸುತ್ತೆ.
1: ಈಗ ಪೋರ್ಟ್ರೇಟ್ ಪೇಂಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಕಣ್ಣು ಕಿವಿಗಳು ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಬಹುದು.
2: ಹಾ ಸರ್,
1: ಅವಾಗ ಅದನ್ನ ನೋಡಿದಾಗ ಇದು ಕಣ್ಣು ಸರಿ ಬರ್ಲಿಲ್ಲ, ಇದು ಕಿವಿ ಸರಿ ಬರ್ಲಿಲ್ಲ ಅಂತ ಹೇಳಬಹುದು. ಅದು ನೇಚರ್ ಪೇಂಟಿಂಗ್ ನಲ್ಲಿ ಇರುದೇ ಹಾಗೆ?
2: ಹಾ ಸರ್.
1: ಸುಲಭ
2: ಸುಲಭ ಅಲ್ಲ ಸರ್ ಅದು.
1: ಯಾಕೆ
2: ಅದು ಹಾಗೆ ಸರ್? ಅಂದ್ರೆ ನೋಡಿ ಅನ್ಸ್ಬೇಕು ಏನು ಮಾಡಿದಾರೆ, ಯಾವ ತರ ಮಾಡಿದಾರಲ್ಲ ಅಂತ. ಆ ತರ ನನ್ ಪೇಂಟಿಂಗ್ ಅಲ್ಲಿ ಕಾಣಿಸಲ್ಲ, ಅದಕ್ಕೆ ನಾನು ನೇಚರ್ ಪೇಂಟಿಂಗ್ ಜಾಸ್ತಿ ಮಾಡಲ್ಲ. ಒಂದೇ ಒಂದ್ಸಲ ಮಾಡಿದೀನಿ, ಅದು ರಾಷ್ಟ್ರಕವಿ ಕುವೆಂಪು ಅವ್ರದ್ದು ಕವಿ ಶೈಲ ಕವಿ ಮನೆ, ಅದೊಂದು ಚೆನ್ನಾಗಿದೆ ಅಂತ ನಂಗೆ ಅನ್ಸಿದೆ, ಮತ್ತೆ ಮುಂದೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ.
1: ವಾರದಲ್ಲಿ ಇಂತ ದಿವಸವೇ ಪೇಂಟಿಂಗ್ ಮಾಡುದು ಅಂತ ಇದೆಯೋ ಅಥವಾ ಸಮಯ ಸಿಕ್ಕಿದಾಗೆಲ್ಲ ಮಾಡ್ತಿರ್ತೀರಾ?
2: ಸಮಯ ಸಿಕ್ಕಿದಾಗೆಲ್ಲ ಮಾಡ್ತಿರ್ತೀನಿ ಸರ್, ನನ್ ಡ್ಯೂಟಿ ಹೇಗಿರುತ್ತೆ ಅದ್ರ ಪ್ರಕಾರ ರಜೆ ತಗೊಳ್ತೀನಿ, ಅದಕ್ಕೋಸ್ಕರನೇ
1: ಪೇಂಟಿಂಗ್.
2: ಹಾ, ಮಾಡ್ತೀನಿ ಪೇಂಟಿಂಗ್, ಆಮೇಲೆ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡೋದು.
1: ಈಗ ಒಂದು 2-3 ಫೀಟ್ ಉದ್ದ ಅಗಲ ಇರುವಂತ ಒಂದು ಪೇಂಟಿಂಗ್ ಅನ್ನ ಮಾಡೋದಕ್ಕೆ ಹೋಲಿಸಿ ನೋಡಿದ್ರೆ ಚಿಕ್ಕದು 6x4 inches 2x4 ಏನಾದ್ರು ಮಾಡಿದ್ರು ಇದ್ರೆ ಯಾವ್ದು ಸುಲಭ ಯಾವ್ದು ಕಷ್ಟ?
2: ಎರಡು ಕಷ್ಟನೇ ಸರ್, ಅದರದೇ ಆದ ವ್ಯತ್ಯಾಸ ಇದೆ ಅದ್ರ

0: ಆಗ್ಲಿ, 2 ಫೀಟ್ 3 ಫೀಟ್ ಮಾಡೋದು ಕಷ್ಟನೇ. ಚಿಕ್ಕ ಪೇಂಟಿಂಗ್
1: ಮಾಡೋದು
0: ಸಣ್ಣ ಪೇಂಟಿಂಗ್ ಅಂದ್ರೆ ಸುಲಭ ಅನಿಸ್ತದೆ. ಅದರಲ್ಲಿ ನಮ್ಗೆ ಏನೇನ್ ಬೇಕು ಅದು ತುಂಬಬಹುದು ಜಾಸ್ತಿ. ಆದ್ರೆ ದೊಡ್ಡ ಪೇಂಟಿಂಗ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಡೀಟೇಲಿಂಗ್ ಬೇಕಾಗ್ತದೆ, ಜಾಸ್ತಿ ಎಲ್ಲ ಎಫರ್ಟ್ ಬೇಕು, ಟೈಮ್ ಬೇಕು, ಅದಕ್ಕೆ ಜಾಸ್ತಿ ಟೈಮ್ ಯೂಸ್ ಮಾಡ್ಕೊಂಡು ಮಾಡಬಹುದು.
1: ಈ ಪೋರ್ಟ್ರೇಟ್ ಮಾಡೋದಕ್ಕಿಂತ ಮೊದಲು ಸ್ಕೆಚ್ ಅಂತ ಹಾಕೊಳ್ಳಿಕ್ಕೆ ಉಂಟಾ, ಪೆನ್ಸಿಲ್ ಸ್ಕೆಚ್?
0: ಹಾ ಸರ್, ಪೆನ್ಸಿಲ್ ಸ್ಕೆಚ್ ಹಾಕೊಳ್ಬೇಕು, ಅದಾದ್ಮೇಲೆ ಚೆನ್ನಾಗಿ ಬರ್ತದೆ.
1: ಆಮೇಲೆ ಈಗ ಪೇಂಟಿಂಗ್ ಮಾಡೋದಕ್ಕೆ ಜೊತೆ ಜೊತೆಗೆ ಈ ಕಾರ್ಟೂನ್ ಮಾಡಬೇಕು ಅಂತ ಅನ್ಸಲಿಲ್ವಾ?
0: ಇಲ್ಲ ಸರ್, ಕಾರ್ಟೂನ್ ಯಾವತ್ತೂ ಟ್ರೈ ಮಾಡಿಲ್ಲ, ಮಾಡಬೇಕು ಅಂತ ಅನ್ಸಿಲ್ಲ ನನಗೆ.
1: ಸರಿ, ಈಗ ಶ್ರೀನಿಧಿ ಅವ್ರು ಮತ್ತೆ ಕಾಯ್ತಾ ಇದಾರೆ, ಆಕ್ಟಿಂಗ್ ಮಾಡೋದ್ರಲ್ಲಿ ಬಹಳ ಆಸಕ್ತಿ ಇದೆ ಶ್ರೀನಿಧಿ ಅವ್ರು, ಹೇಳಿ.
2: ಮೊದಲ ಸತಿ ಐಶ್ವರ್ಯ ರಾಯ್ ನೋಡಿದ್ದೆ, ದೇವದಾಸ್ ಆಗುದು ಒಬ್ವಿಯಸ್ಲಿ. ಅಮ್ಮ ಹೇಳಿದ್ರು ಅವಳು ವಿಶ್ವಸುಂದರಿ, ಆಮೇಲೆ ನಾನು ಹೇಳಿದ್ದೆ ಅಮ್ಮಗೆ ನಂಗೂ ಆಗ್ಬೇಕು ಆಕ್ಚುಲಿ, ಅವಳಿಗೆ ಬೀಟ್ ಮಾಡ್ಬೇಕು, ಕ್ವೆಶ್ಚನೇಬಲ್
1: ಅಂತ ಒಂದು ಗುರಿ ಇದೆ.
2: ಹೌದು, ಆಮೇಲೆ ನಂಗೆ ಶಾರುಖ್ ಖಾನ್ ಇದ್ದಾರಲ್ಲ, ಶಾರುಖ್ ಖಾನ್ ಸರ್ ಅವ್ರಿಗೆ ನೋಡಿ ಆಸಕ್ತಿ ಬಂತು, ಇವ್ರ ಟೈಪ್ ಆಗ್ಬೇಕು, ಇವ್ರ ಜೊತೆ ಆಕ್ಟಿಂಗ್ ಮಾಡ್ಬೇಕು ಸ್ಪೆಷಲಿ. ಆಮೇಲೆ ಮಿರರ್ ನೋಡಿ ಆಕ್ಟಿಂಗ್ ಮಾಡ್ತಿದ್ದೆ, ಅಮ್ಮನಿಗೆ ಮತ್ತೆಲ್ಲ ತೋರಿಸಿದ್ದೆ, ನೋಡಿ ನಾನು ಆಕ್ಟಿಂಗ್ ಮಾಡ್ತೀನಿ, ಸಿಂಗಲ್ ರೋಲ್ ಪೋರ್ಟ್ರೇಯಲ್ ಮಾಡ್ತೀನಿ ಅಂತ. ಒಂದ್ ದಿವಸ ನಂಗೆ ನಮ್ ಸ್ಟಾರ್ ಚಾಯ್ಸ್ ಇಂದಾನೇ, ನಮ್ ಡಾನ್ಸ್ ಕ್ಲಾಸ್ ಇಂದಾನೆ ಆಪರ್ಚುನಿಟಿ ಬಂತು, ಹಾ ಸಿಂಗಲ್ ರೋಲ್ ಪೋರ್ಟ್ರೇಯಲ್ ಮಾಡ್ತೀಯಾ ಸ್ಟೇಜ್ ಅಲ್ಲಿ? ಆಮೇಲೆ ಹಾ ಹೌದು, ಎಕ್ಸೆಪ್ಟ್ ಮಾಡಿದೆ. ಡ್ರಾಮಾ ಲೀಸ್ಟ್ ಎಲ್ಲ ಪ್ರಾಕ್ಟೀಸ್ ಮಾಡಿದೆ, ಒಂದೇ ದಿವಸ ಇತ್ತು ಆಕ್ಚುಲಿ. ಆಮೇಲೆ ಪ್ರಾಕ್ಟೀಸ್ ಮಾಡಿ ಸ್ಟೇಜ್ ಅಲ್ಲಿ ಹೋದೆ, ಮಾಡಿದೆ, 3rd ಬಂದೆ, ಅಂಡ್ ಐ ವಾಸ್ ಹ್ಯಾಪಿ. ಒಂದ್ ದಿವಸದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೀಗೆ ಮಾಡಿದೆ, ಐ ವಾಸ್ ವೆರಿ ಹ್ಯಾಪಿ. ಮತ್ತೆ ಸರ್ ಕೂಡ ಪ್ರೌಡ್ ಇದ್ರು, ನಮ್ಮ ಅಮ್ಮ
1: ಸ್ಪರ್ಧಾಳುಗಳಿದ್ರು
2: ತುಂಬಾ, 8-9 ಅಷ್ಟು ಜನ ಇದ್ರು. ಆದ್ರೆ ನಂಗೆ ಐ ವಾಸ್ ಪ್ರೌಡ್ ಆಫ್ ಮೈ ಸೆಲ್ಫ್, ಒಂದೇ ದಿನದಲ್ಲಿ ಕಲಿತೆ ಅಲ್ಲ, ಫಸ್ಟ್ ಟೈಮ್ ಸ್ಟೇಜ್ ಅಲ್ಲಿ ಇದ್ದೆ ಆಕ್ಟಿಂಗ್ ಮಾಡ್ಲಿಕ್ಕೆ. ಆವಾಗಿಂದ ನಂಗೆ ಮತ್ತೆ ಆಸಕ್ತಿ ಬಂತು, ಹಾ ನಾ ಮಾಡ್ಬೋದು ಈಗ, ನಂಗೆ ಬರ್ತದೆ ಈಗ ಅಂತ. ಆವಾಗಿಂದ ಆಡಿಷನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಸಿಲೆಕ್ಟೂ ಆದೆ ತುಂಬಾ ಮೂವೀಸಿಗೆ, ಆದ್ರೆ ಬಿಕಾಸ್ ಆಫ್ ಸಮ್ ಇಶ್ಯೂಸ್ ಐ ಕುಡ್ ನಾಟ್ ಗೋ ದೇರ್.
1: ಓಕೆ, ಈಗ ಈ ಆಕ್ಟಿಂಗ್ ಅಥವಾ ಒಂದು ನಟನೆ ಮಾಡುವಂತಹದ್ದು, ಬೇರೆ ಬೇರೆ ಪಾತ್ರವನ್ನು ಕೂಡ ಬೇರೆ ಬೇರೆ ನಾಟಕಗಳಲ್ಲಿ ಸಂದರ್ಭಗಳಲ್ಲಿ ಮಾಡಿದ್ದಿದೆ ಅಂತ.
2: ಹೌದು ಹೌದು,
1: ಸ್ವಲ್ಪ ಅದರ ಬಗ್ಗೆ ಹೇಳಿ.
2: ಸಿಂಗಲ್ ರೋಲ್ ಪೋರ್ಟ್ರೇ ಅಲ್ಲ, ಈಗ ಸಿಂಗಲ್ ರೋಲ್ ಪೋರ್ಟ್ರೇ ನಾ ಸ್ಟೇಜ್ ಅಲ್ಲಿ ಮಾಡಿದಾಗ ನಂಗೆ 4 ರೋಲ್ ಸಿಕ್ಕಿತ್ತು, ಒಂದು ಅಮ್ಮ, ಡಾಕ್ಟರ್, ಗ್ರ್ಯಾಂಡ್ ಮಾ ಅಂಡ್ ಅ ಚೈಲ್ಡ್. ಅದ್ ನಾನು ಬೇರೆ ಬೇರೆ ಪಾತ್ರದಲ್ಲೇ ಮಾಡಿದ್ದೆ, ವಾಯ್ಸ್ ಮಾಡ್ಯುಲೇಷನ್ ಮಾಡಿ. ಮತ್ತೆ ಆಕ್ಚುಲಿ ನಂಗೆ ಅಜ್ಜಿ ಪಾತ್ರ ಇದೆಯಲ್ಲ, ಅದ್ ನಂಗೆ ತುಂಬಾ ಸೇರಿತ್ತು, ದೊಡ್ಡ ವಾಯ್ಸ್ ಮಾಡ್ಕೊಂಡು ಹೀಗೆಲ್ಲ ಮಾಡೋದು. ನಂಗೆ ಆಡಿಷನ್ ಎಲ್ಲ ಇದ್ದಾಗ ನಾನು ಫಿಲ್ಮ್ ರೋಲ್ಸ್ ತಗೊಳ್ತಿದ್ದೆ, ಅವ್ರದ್ದು ಮಾಡ್ತಿದ್ದೆ, ಸ್ಪೆಷಲಿ ರಮ್ಯಾ, ಅವಳು ಮತ್ತೆ ನಂಗೆ ತುಂಬಾ ಸಿಮಿಲಾರಿಟೀಸ್ ಇದೆ ಅವಳ ರೋಲ್ ಮತ್ತೆ. ಹೌದು, ಆಬ್ವಿಯಸ್ಲಿ, ಬಿಕಾಸ್ ನಂಗೆ ಹೇಳಿದ್ದಾರೆ ಅದಕ್ಕಾಗಿ.
1: ಒಂದು ಸಂದರ್ಭವನ್ನ ಊಹಿಸಿಕೊಂಡು ಡೈಲಾಗ್ ಅನ್ನು ಹೇಳ್ಬೋದಾ? ಈಗ ಅಮ್ಮ ಮತ್ತು ಮಗಳಿರಬಹುದು ಅಥವಾ ಅತ್ತೆ ಸೊಸೆ ಇರಬಹುದು, ಬೇರೆ ಬೇರೆ ಸಂದರ್ಭಗಳಲ್ಲಿ.
2: ಅಮ್ಮ, ಮಗಳೇ ಓದಿದ್ದೀಯಾ, ಯಾಕೆ ಹೀಗೆ ಕುತ್ಕೊಂಡಿದ್ದೀಯಾ, ಮೊಬೈಲ್ ಬಿಡು, ಹೋಗು ಓದ್ಕೋ. ಮಗಳು, ಅಮ್ಮ ಯಾಕೆ ಹೀಗೆ ಮಾಡ್ತೀವಿ ಅಮ್ಮ, ಯಾವತ್ತು ಹೀಗೆ ಮಾಡುದಾ, ಇಲ್ಲ ನಂಗೆ ಓದ್ಕೊಳ್ಳೋದು ಇಂಟ್ರೆಸ್ಟ್ ಇಲ್ಲ ಇವತ್ತು, ನಂಗೆ ಹೋಗೋದು ಬೇಡ ಸ್ಕೂಲಿಗೆ, ನಂಗೆ ಮೊಬೈಲೇ ಬೇಕು ಅಮ್ಮ. ಅಮ್ಮ, ಯಾಕೆ ಮಗಳೇ ಹೀಗೆ ಮಾಡ್ತೀಯ, ಮೊದಲೇ ಕಷ್ಟದಲ್ಲಿ ಇದ್ದೀವಿ ನಾವು, ನೀವು ಓದ್ಕೊಂಡು ದೊಡ್ಡ ಮನುಷ್ಯ ಆಗಿ ನಮಗೆ ಆಸ್ತಿ ಎಲ್ಲ ಕೊಡ್ಬೇಕಲ್ಲ, ನಮಗೂ ಕನಸಿದೆ ಹೀಗೆಲ್ಲ ಆಗೋದು. ಈಗ ನೋಡು ಪಕ್ಕದ ಮನೆ ಅವನು ರೋಹಿತು ಹೇಗೆ ಓದ್ತಾನೆ, ಹೇಗೆ ಟಾಪ್ ಮಾಡ್ತಾನೆ ಅವನ ಎಕ್ಸಾಮಲ್ಲಿ. ಅಮ್ಮ, ನೀ ಯಾಕೆ ನಂಗೆ ಅವನಿಗೆ ಹೋರಿಸಿದ್ದೀಯಾ, ನಂಗೆ ಬೇಡ ಓದೋದು, ನಾ ಎಕ್ಸಾಮ್ ಬಂದಾಗ ಓದ್ತೀನಿ. ಅಮ್ಮ, ಮಗಳೇ ಹೀಗೆ ಮಾಡಬೇಡ ಮಗಳೇ, ಓಕೆ ಬಿಡು, ಈಗ ಅಟ್ಲೀಸ್ಟ್ ಊಟ ಆದರೂ ತಿನ್ನು. ಅಮ್ಮ, ನಂಗೆ ಬೇಡ ಊಟ ಮಾಡೋದಮ್ಮ, ನಂಗೆ ಮೊಬೈಲೇ ಬೇಕು, ಮೊಬೈಲ್ ಕೊಡು ನಂಗೆ ಬೇ. ಅಮ್ಮ, ಈಗ ನಾ ಕೊಡಲ್ಲ, ಹೋಗಿ ಊಟ ಮಾಡು, ಹೋಗಿ. ಮತ್ತೆ ಆಯ್ತಮ್ಮ, ಯಾಕೆ ಹೀಗೆ ಮಾಡ್ತೆ ಅಮ್ಮ, ಯಾವತ್ತು ನಂಗೆ ಮೊಬೈಲ್ ತಕ್ಕೊಳ್ತೀವಲ್ಲ ಅಮ್ಮ.
1: ಯಾವಾಗ ನೋಡಿದ್ರು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಮಗಳು ಅಂತ ಹೇಳುದಿಲ್ವಾ ಅಮ್ಮ?
2: ಇಲ್ಲ ಇಲ್ಲ, ಅಮ್ಮಗೆ ಡ್ಯಾನ್ಸ್ ಇಂಟ್ರೆಸ್ಟ್ ತುಂಬಾ
1: ತುಂಬಾ ಇಂಟ್ರೆಸ್ಟ್ ತುಂಬಾ. ಈ ಡ್ಯಾನ್ಸ್ ಅನ್ನ ಹೀಗೆ ಮಾಡಬಹುದು ಹೇಳ್ತಾರ?
2: ಹಾ ಹಾ ಹಾ, ಹೇಳ್ತಾರೆ ಅಮ್ಮ, ಡ್ಯಾನ್ಸ್ ಯಾಕೆ ಮಾಡಲ್ಲ ಅಂತ ಬೈತಾರೆ. ಆಕ್ಚುಲಿ ನಂಗೆ ಸ್ಟಡಿ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ನಂಗೆ ಡ್ಯಾನ್ಸ್, ಫೋಕಸ್ ಆನ್ ಯೋರ್ ಡ್ಯಾನ್ಸ್.
1: ಓಕೆ ಶ್ರುತಿ, ಈಗ ಕಥೆಯನ್ನ ಬರೆಯುವುದು ಓದುವುದು ಎಲ್ಲ ಹವ್ಯಾಸ, ಸ್ವಲ್ಪ ಅದರ ಬಗ್ಗೆ ಹೇಳಿ.
0: ನಮ್ಮಅಮ್ಮ ಮೊದಲಿಂದನೂ ಕಾದಂಬರಿ ಓದ್ಕೊಂಡು ಬಂದಿರೋರು, ಅವರನ್ನ ನೋಡಿನೇ ಕಲ್ತಿದ್ದೀನಿ ಇರಬಹುದು. ನನಗೆ ಪೂರ್ಣಚಂದ್ರ ತೇಜಸ್ವಿ ಅವರು ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಅವ್ರ ಬುಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಿದ್ದೀನಿ.
1: ಪರಿಸರಕ್ಕೆ ಸಂಬಂಧಪಟ್ಟ ಹೆಚ್ಚು ಕಥೆಗಳು
0: ಸರ್? ಹೌದು, ಅದರಲ್ಲಿ ತುಂಬಾ ಆಸಕ್ತಿ ಇದೆ. ಅಂದ್ರೆ ಚಿಕ್ಕವಳಿದ್ದಾಗಿಂದಾನೆ ಪೇಪರ್ ಓದೋದು, ಆತರ ಕತೆ ಓದೋದಂದ್ರೆ ತುಂಬಾನೇ ಇಷ್ಟ. ಆಮೇಲೆ ತುಂತುರು ಬಾಲಮಂಗಳ ಅದೆಲ್ಲ ತುಂಬಾನೇ ಓದ್ತಿರ್ತಿದ್ದೆ, ನಂಗೆ ಕಣ್ಣು ಬಂದಿತ್ತು, ಆದ್ರೂ ನಾನು ಓದ್ತಿರ್ತಿದ್ದೆ ಚಿಕ್ಕವಳಿದ್ದಾಗ, ಆತರ ಕತೆ ಎಲ್ಲ ಓದ್ಕೊಂಡು ಬಂದಿದ್ದೀನಿ. ಆಮೇಲೆ ಈಗ ದೊಡ್ಡವಳಾಗ್ತಾ ಆಗ್ತಾ ಕಾದಂಬರಿಯಲ್ಲಿ ತುಂಬಾ ಆಸಕ್ತಿ.

0: ಇದೆ.
1: ಈಗ ಸಾಮಾಜಿಕ ಪೌರಾಣಿಕ ಅಂತ ಇರ್ತದಲ್ಲ, ಯಾವ್ದು ಹೆಚ್ಚು ಆಸಕ್ತಿ?
0: ನಂಗೆ ಸಾಮಾಜಿಕ ತುಂಬಾ ಇಷ್ಟ. ಆಮೇಲೆ ಲವ್ ಸ್ಟೋರೀಸ್.
1: ಕತೆ ಅಥವಾ ಕಾದಂಬರಿ ಬರೆಯುವ ಪ್ರಯತ್ನ ಪಟ್ಟಿದ್ದೀರಾ?
0: ಹಾ ಸರ್, ಕತೆ ಬರೆದಿದ್ದೀನಿ, ಲವ್ ಸ್ಟೋರಿನೇ ಅದು. ಒಂದ್ ಸಣ್ಣ ಕತೆ,
1: ಸಣ್ಣದಾಗಿ ಹೇಳ್ಬಿಡಿ.
0: ಹಾ ಸರ್, ಮತ್ತೆ ಅರಳಿತು ಮನ ಅಂತ ಒಂದ್ ಹುಡುಗಿ ಇರ್ತಾಳೆ ರಶ್ಮಿ. ಅವಳು ಕಾಲೇಜ್ ಸ್ಟೂಡೆಂಟ್ ಆಗಿರ್ತಾಳೆ, BSc ಓದ್ತಿರ್ತಾಳೆ. ಅವಳು ಮನೆಗೆ ಬಂದ್ಮೇಲೆ ಅವಳಿಗೆ ಅದೆಲ್ಲ ನೆನಪು ಬರ್ತದೆ. ಏನಂದ್ರೆ, ತುಂಬಾ ವರ್ಷಗಳಿಂದ ಅವಳು ಒಂದ್ ಹುಡುಗನ್ನ ನೋಡ್ತಿರ್ತಾಳೆ ರೋಡಲ್ಲಿ, ಕಿರಣ್ ಅಂತ. ಅವನನ್ನ ತುಂಬಾ ಇಷ್ಟ ಪಡ್ತಿರ್ತಾಳೆ. ಆದ್ರೆ ಅವನ ಅವಳಿಗೆ ನೋಡ್ತಿರಲ್ಲ, ಬಟ್ ಅವಳಿಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಕ್ಕೂ ಬರಲ್ಲ ಅವನಿಗೆ ಹೇಗೆ ಹೇಳ್ಕೊಳ್ಳೋದು ಅಂತ. ಆಮೇಲೆ ಗೊತ್ತಾಗ್ತದೆ ಮನೆಯಲ್ಲಿ ಹುಡುಗ ನೋಡಿದ್ದಾರೆ ಅಂತ. ಅಪ್ಪ ಅಮ್ಮ ಹೇಳ್ತಿರ್ತಾರೆ, ಇವನನ್ನ ಮದುವೆ ಆಗ್ಬಿಡು, ಲೈಫ್ ಸೆಟಲ್ ಆಗತ್ತೆ. ಆಮೇಲೆ ಅವಳಿಗೆ ಬೇಜಾರಾಗುತ್ತೆ, ಏನ್ ಮಾಡೋದು ಅಂತ. ಅವನಿಗೆ ಹೇಳ್ಕೊಳ್ಳಿಕ್ಕೂ ಆಗಲ್ಲ. ಆದ್ರೆ ಮನೇಲಿ ಹುಡುಗ ನೋಡ್ಬಿಟ್ಟಿದ್ದಾರೆ, ನಾಳೆನೆ ಹುಡುಗ ನೋಡ್ಲಿಕ್ಕೆ ಬರ್ತಿದ್ದಾನೆ ಅಂತ. ನಾಳೆ ದಿನ ನೋಡಿದ್ರೆ ಮನೇಲೆಲ್ಲ ಫುಲ್ ಮದುವೆ ರೀತಿ ಸಂಭ್ರಮ ಎಲ್ಲ ನಡೀತಿರ್ತದೆ. ಅವಳು ಬೇಜಾರಲ್ಲಿ ಇರ್ತಾಳೆ, ಹುಡುಗ ನೋಡ್ಲಿಕ್ಕೆ ಬರ್ತಾನೆ. ಆಮೇಲೆ ಅವಳು ಚಾ ಕೊಡ್ಲಿಕ್ಕೆ ಹೋದವಾಗ ಅವಳಿಗೆ ಗೊತ್ತಾಗ್ತದೆ ಅವನೇ ಹುಡುಗ ಅಂತ. ಅವನಿಗೂ ಅವಳು ತುಂಬಾನೇ ಇಷ್ಟ ಇರ್ತಾಳೆ, ಅವನು ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ ಅವಳ ಜೊತೆಗೆ ಮೊದ್ಲಿಂದಾನೆ ತುಂಬಾನೇ. ಆದ್ರೆ ಅವಳೇ ನೋಡಿರಲ್ಲ ಆ ಟೈಮಲ್ಲಿ. ಈ ತರ ಇದೆ ಸರ್.
1: ಪ್ರೀತಿಗೆ ಸಂಬಂಧಪಟ್ಟದಲ್ಲದೆ ಬೇರೆ ಬೇರೆ ವಿಷಯವನ್ನ ಆಯ್ಕೆ ಮಾಡಿಕೊಂಡು ಕೂಡ ಕಥೆಯನ್ನ ಬರಿಬಹುದು. ಕವನ ಬರೆಯುವ ಪ್ರಯತ್ನ ಪಟ್ಟಿದ್ದೀರ?
0: ಇಲ್ಲ ಸರ್, ಕವನ ಬರೀಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ನನಗೆ, ನಾನು ಅದರಲ್ಲಿ ಫಿಟ್ ಆಗಲ್ಲ ಅಂತ ಅನ್ಸುತ್ತೆ ನನಗೆ.
1: ನೀವು ಮಾಡ್ಕೊಂಡ್ಬಿಟ್ಟಿರಿ, ಫಿಟ್ ಆಗೋದಿಲ್ಲ.
0: ಹಾ, ಓದ್ತೀನಿ, ಬರಿಬಹುದು ಅಂತ ಅನ್ಸಿಲ್ಲ ಯಾವತ್ತು ನನಗೆ.
1: ಈಗ ಶ್ರೀನಿಧಿ, ತುಂಬಾ ಕನಸು ಕಾಣುವ ಅಭ್ಯಾಸ ಇದೆಯಾ?
2: ಹೌದು.
1: ಏನ್ ಕನಸು ಕಾಣ್ತಾ ಇದ್ರಿ?
2: ಕನಸು ಕಾಣಿದ್ರು ಅದ್ ಮಾಡ್ಲೇಬೇಕು ಅಂತ ನಂಗಿದೆ.
1: ಏನ್ ಕನಸು ಕಾಣ್ತಾ ಇದ್ರಿ?
2: ಐ ಹ್ಯಾವ್ ಟೂ ಮೆನಿ ಡ್ರೀಮ್ಸ್. ಲಾಯರ್ ಆಗ್ಬೇಕಂತ, ಈಗ RJ ಆಗ್ಬೇಕಂತ,
1: ಸರಿ,
2: ಮತ್ತೆ ಒಂದ್ ಕೇಪಾಪ್ ಸ್ಟಾರ್ ಅಂತ ಇದೆ ಅದು ಆಗ್ಬೇಕಂತ, ಈಗ ಡಾನ್ಸರ್ ಮತ್ತೆ ಕೊರಿಯೋಗ್ರಾಫರ್ ಅಂತದೆಲ್ಲ ಕನಸು ಕಾಣಿ, ಒಂದ್ ಸ್ಟಾರ್ ಆಗ್ಬೇಕಷ್ಟೇ.
1: ಈ ಕನಸುಗಳು ಎಚ್ಚರದಲ್ಲಿ ಇರುವ ಬರುವಂತ ಕನಸುಗಳು.
2: ಹೌದು.
1: ನಿದ್ದೆಯಲ್ಲಿರುವಾಗ ಕನಸು ಬೀಳ್ತಾವ?
2: ನಿದ್ದೆಯಲ್ಲಿ ಬರ್ತದೆ ದೇವದು.
1: ಅದು ಬಿಟ್ಟು ಯಾವ್ದು ಒಳ್ಳೆ ಕನಸು ಬರುದು?
2: ಯಾವತ್ತು ಇಲ್ಲ.
1: ಯಾಕೆ?
2: ನಾನು ದೇವದ ಫಿಲ್ಮ್ ನೋಡ್ಕೊಂಡು ಮಲಗ್ತೀನಿ, ಅದೇ ಬರ್ತದ ನಂಗೆ.
1: ಈಗ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲ ಅಮ್ಮಂದ್ರು ಅಪ್ಪಂದ್ರು ಹೇಳುವಂತದ್ದು ಮಕ್ಕಳು ಸಿಕ್ಕಾಪಟ್ಟೆ ಮೊಬೈಲ್ ನೋಡ್ತಾರೆ ಅಂತ. ನಿಮ್ಗೆ ಏನಿಸ್ತದೆ ಮೊಬೈಲ್ ನ ಒಂದು ಸದುಪಯೋಗ ಹೇಗೆ ಮಾಡ್ಕೋಬಹುದು ಅಂತ?
2: ಈಗ ಏನಾದ್ರೂ ಸ್ಕಿಲ್ಸ್ ಡೆವಲಪ್ ಮಾಡಿದ್ರೆ ಮೊಬೈಲ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಕಾಂಟ್ಯಾಕ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಸ್ಕಿಲ್ಸ್ ಡೆವಲಪ್ ಮಾಡಬಹುದು. ಒಬ್ಬೊಬ್ರು ಮಕ್ಕಳು ಹಾಗೆ ಮಾಡ್ತಾರೆ. ಈ ಗೇಮಿಂಗ್ ಅಲ್ಲೂ ಇದ್ರೆ ಗೇಮರ್ಸ್ ಆದ್ರೂ ಅದ್ ಒಳ್ಳೇದೆ. ಗೇಮ್ಸ್ ಆಡಿದ್ರೆ ಹೌದು ಹೌದು ಲಿಮಿಟ್ ಅಲ್ಲಿ ಇರಬೇಕು. ಈಗ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಗೇಮಿಂಗ್ ಅಂತ ಇರ್ತದೆ, ಅದರಲ್ಲೂ ಮಕ್ಕಳು ಹೋಗ್ತಾರೆ, ವಿನ್ ಆಗ್ತಾರೆ. ಲೂಡೋನು ಆಡ್ಬೋದಲ್ಲ?
1: ಚೆಸ್
2: ಹೌದು, ಚೆಸ್ ಆಡ್ಬೋದು,
1: ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ.
2: ಹೌದು ಹೌದು. ಆಮೇಲೆ ಒಬ್ಬೊಬ್ರು ಮಕ್ಕಳು ಮಿಸ್ ಯೂಸ್ ಮಾಡ್ತಾರೆ ಮೊಬೈಲ್ ಇಂದ. ಈಗ ಸುಮ್ನೆ ಟೈಮ್ ಯಾಕೆ ವೇಸ್ಟ್ ಮಾಡುದು ಮೊಬೈಲ್ ಅಲ್ಲಿ? ಬೈ ಚಾಟಿಂಗ್, ಸೋಶಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡ್ತಾ ಮಾಡ್ತಾ
1: ಎಷ್ಟು ಲೈಕ್ಸ್ ಬಂದಿದೆ,
2: ಅದೇ
1: ಎಷ್ಟು ಶೇರ್ ಆಗಿದೆ.
2: ಯೂಸ್ ಮಾಡಿದ್ರೆ ನಮ್ಗೆ ಯಾವ್ದಾದ್ರು ಏನಾದ್ರು ಸ್ಕಿಲ್ ಡೆವಲಪ್ ಆಗ್ತದಲ್ಲ. ನಾ ಆಕ್ಚುಲಿ ಯೂಸ್ ಯಾಕೆ ಮಾಡ್ತಿದ್ದೆ ಅಂದ್ರೆ, ನಂಗೆ ಲ್ಯಾಂಗ್ವೇಜ್ ಕಲೀಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಇದೆ. ಸಮ್ ಕೊರಿಯನ್ ವಿಡಿಯೋಸ್ ನೋಡ್ತೀನಿ, ಜಾಪನೀಸ್ ವಿಡಿಯೋಸ್ ನೋಡ್ತೀನಿ, ಪರ್ಷಿಯನ್ ಅವಳು ಕಲಿಸ್ತಾಳೆ ನಮ್ಗೆ ನಮ್ಮಕ್ಕ, ಆಮೇಲೆ ಇಂಡೋನೇಷಿಯನ್ ಕಲಿತಾ ಇದ್ದೀನಿ.
1: ಈಗ ಶ್ರುತಿಯವರು ಶ್ರೀನಿಧಿಗೆ ಡ್ಯಾನ್ಸ್ ಕಲಿಸ್ತೀರಿ, ನೀವು ಯಾಕೆ ಡ್ಯಾನ್ಸ್ ಕಲ್ತಿಲ್ಲ?
0: ನಾನು ಕಲ್ತಿದ್ದೆ ಸರ್, ಆಮೇಲೆ ಒಂದ್ ಟೈಮ್ ಬಂತು, ಅವಾಗ ನಂಗೆ ಅನ್ಸ್ತು ಸ್ಟಾಪ್ ಮಾಡೋಣ ಡ್ಯಾನ್ಸ್ ಅಂತ. ಅದರಿಂದ ಸ್ವಲ್ಪ ಇಂಟ್ರೆಸ್ಟ್ ಹೊರಟೋಯ್ತು ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡೋದು. ಅದಾದ್ಮೇಲೆ ಹೀಗೆ ಮನೇಲೆಲ್ಲ ಮಾಡ್ತಿರ್ತೀನಿ, ಆದ್ರೆ ನಂಗೆ, ನಾನು ಸ್ವಲ್ಪ ಇಂಟ್ರೋವರ್ಟ್, ಅದಕ್ಕೆ
1: ತುಂಬಾ ವ್ಯತ್ಯಾಸ ಇದೆ.
0: ಅದಕ್ಕೆ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡೋದು ಬಿಟ್ಟೆ, ಡ್ಯಾನ್ಸ್ ಕ್ಲಾಸ್ ಬಿಟ್ಟೆ. ಬಟ್ ಇವಾಗ್ಲೂ ಟಚ್ ಅಲ್ಲಿ ಇದ್ದೀನಿ, ಸರ್ಗಳೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ.
1: ನೀವು ಪೇಂಟಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ರಿ?
0: ಹಾ ಸರ್.
1: ನಿಮ್ಮ ಕನಸು?
0: ನನ್ನ ಕನಸು ಮೊದಲು ಟೀಚರ್ ಆಗ್ಬೇಕಂತಿದ್ದೆ ಚಿಕ್ಕವಳಿದಾಗ. ಆಮೇಲೆ ಹೋಗ್ತಾ ಹೋಗ್ತಾ
1: ಅದು ಬೇಡ
0: ಇಲ್ಲ ಸರ್, ಕಲಿಸ್ಬೇಕು ಅಂತ ಅವರಿಗೆ. ಆಮೇಲೆ ಹೋಗ್ತಾ ಹೋಗ್ತಾ ಚೇಂಜ್ ಆಗ್ತಾ ಹೋಯ್ತು, ಸ್ಟಡೀಸ್ ಹಾರ್ಡ್ ಆಗ್ತಾ ಹೋಯ್ತು, ಪಾಸ್ ಆದ್ರೆ ಸಾಕು ಅಂತ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ BSc ಅಲ್ಲಿ ಇದ್ದವಾಗ ಇಂಟ್ರೆಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಬಯೋಟೆಕ್ನಾಲಜಿಯಲ್ಲಿ. BSc ಮುಗಿದ್ಮೇಲೆ MSc ಮಾಡ್ಲಿಕ್ಕೆ ಆಗ್ಲಿಲ್ಲ ಅವಾಗಿಂದ, ಅಂದ್ರೆ ಕೆಲ್ಸ ಹೋಗ್ತಿದ್ದೇನೆ. ಸೊ ಆದ್ರೆ ನನ್ಗೆ ಆ ಕೆಲ್ಸದಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ಬೇರೆ ತರ ಆರ್ಟ್ ಅಲ್ಲಿ ಮುಂದುವರಿಬೇಕಂತಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಶೈನ್ ಆಗಬೇಕು ಅಂತಿದ್ದೀನಿ, ಬಟ್ ಕಂಟೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಬರಲ್ಲ. ನಾನು ಟ್ರೈ ಮಾಡ್ತೀನಿ ಇವಾಗಿಂದ ಅಂತ.
1: ಈಗ ಬೇರೆ ಬೇರೆ ಪೇಂಟರ್ಗಳ ಒಂದು ಪೇಂಟಿಂಗ್ ಅನ್ನ ನೋಡಿದಾಗ ನಿಮ್ಗೆ ಏನನ್ಸ್ತದೆ, ಮತ್ತೆ ಅದರನ್ನ ಅಧ್ಯಯನ ಮಾಡ್ತೀರಾ?
0: ಹಾ ಸರ್, ಬೇರೆ ಬೇರೆ ಆರ್ಟಿಸ್ಟ್ಗಳನ್ನ ಫಾಲೋ ಮಾಡ್ತಿರ್ತೀನಿ. ಸಿಂಗರ್ಸ್ ಆಗಿರ್ಬೋದು, ಡ್ಯಾನ್ಸರ್ಸ್ ಆಗಿರ್ಬೋದು, ಪೇಂಟರ್ಸ್ ಎಲ್ಲಾನು ಕ್ರಾಫ್ಟ್ ವರ್ಕಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಎಲ್ಲರನ್ನು ಫಾಲೋ ಮಾಡಿ ಅವ್ರನ್ನ ನೋಡಿ ಕಲಿತಿರ್ತೀನಿ.
1: ಪೂಜಾ,

0: ಶ್ರೀ ಏನಿದೆಯವರು ಒಂದು ಹಾಡನ್ನು ಹಾಡಬೇಕೀಗ. ಹಾಡಿದ ಜೊತೆಗೆ ನಮ್ಮ ಮಾತುಕತೆಯನ್ನು ನಿಲ್ಲಿಸುವ. ಹಿಂದಿ ಆಗ್ಬೋದು, ಕನ್ನಡ ಆಗ್ಬೋದು, ಮೊಬೈಲ್ನಲ್ಲಿ ಇದ್ರೆ ಯೂಸ್ ಮಾಡ್ಕೊಳ್ಳಿ. ಡ್ಯುಯೆಟ್ ಹಾಡ್ತೀರಾ? ನೆನಪಲ್ಲಿ ಇರುವುದನ್ನು ಹಾಡಿ. ಯಾವ್ದಾದ್ರು
1: ದೇಖೋ ಚಾಹೇ ಜಿಸ್ಕೋ ಕುಚ್ ಕುಚ್ ತುಸಾ ದಿಖ್ತಾ ಕ್ಯೂ ಹೈ

0: ಅಕ್ಕ ತಂಗಿ. ಅಕ್ಕನಿಗೆ ತಂಗಿಯ ಯಾವ ಅಭ್ಯಾಸಗಳು ಇಷ್ಟವಾಗ್ತವೆ, ಯಾವುದು ಇಷ್ಟ ಆಗೋದಿಲ್ಲ?
1: ಅವಳು ತುಂಬ ಟ್ಯಾಲೆಂಟೆಡ್ ಇದ್ದಾಳೆ ಸರ್, ಅವಳಿಗೆ ಎಲ್ಲಾನು ಕಲ್ತ್ಕೋಬೇಕಂತ ಆಸೆ ಇದೆ. ನಂಗೆ ಅದೇ ಇಷ್ಟ ಆಗ್ತದೆ, ಅವಳದು ಬೇಗ ಕಲ್ತ್ಕೊಳ್ತಾಳೆ, ಎಲ್ಲಾನು ಕ್ಯಾಚ್ ಮಾಡ್ಕೊಳ್ತಾಳೆ, ಮತ್ತೆ ನಂಗೆ ಮೋಟಿವೇಟ್ ಮಾಡ್ತಾಳೆ, ನೀನು ಹೋಗು ಮುಂದೆ ಹೋಗು ಆಗ್ತದೆ ಅಂತ.
0: ಯಾವ್ದು ಇಷ್ಟ ಆಗೋದಿಲ್ಲ?
1: ಅವಳು ಸಿಟ್ಟು ಮಾಡ್ಕೊಳ್ತಾಳೆ, ಬೇಗ ಕೂಗ್ತಾಳೆ ನನ್ನ ಮೇಲೆ, ಅವಾಗ ಇಷ್ಟ ಆಗೋದಿಲ್ಲ ಅಷ್ಟೇ.
0: ನಿನಗೆ ಅಕ್ಕನ ಮೇಲೆ?
2: ಆಕ್ಚುಲಿ ನಮ್ಮ ಮನೆಯಲ್ಲಿ ನಮ್ಮ ಇಬ್ಬರು ಅಕ್ಕ ತುಂಬ ಸಪೋರ್ಟ್ ಪೇರೆಂಟ್ಸ್ಗಿಂತ, ಸ್ಪೆಷಲಿ ನನ್ನ ದೊಡ್ಡಕ್ಕ. ಅವಳು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಳೆ. ಈಗ ಅಮ್ಮ ಇದು ಬೇಡ ಅಂದರೆ ಅವಳು ಹೋಗು ಅಂತಾಳೆ, ನೀವು ಹೋಗು.
0: ಅಮ್ಮನೂ ಅಕ್ಕನೂ ಜಗಳ ಮಾಡೋದಿಲ್ಲ
2: ಆಗ್ತದೆ, ಸ್ಪೆಷಲಿ ನನಗೋಸ್ಕರ ಆಗ್ತದೆ. ಆದರೆ ಅಮ್ಮ ಆಮೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾಳೆ. ಆಯ್ತು, ಅಮ್ಮ ಒಳಗೆ ಒಳಗೆ ಸಪೋರ್ಟಿವ್ ಇರ್ತಾಳೆ, ಆದರೆ ಹೆದರಿಕೆ ಏನಾದರೂ ಆದರೆ ನನಗೆ ಅಂತ. ಆದರೆ ಅಕ್ಕ ನಂಗೆ ತುಂಬ ಸಪೋರ್ಟ್ ಮಾಡ್ತಾಳೆ, ಅದೇ ನಂಗೆ ಇಷ್ಟ. ಒಬ್ಬೊಬ್ರು ಕೇಳ್ತಾರೆ ನಂಗೆ ನಿಂಗೆ ಅಣ್ಣ ಯಾರಾದರೂ ಬೇಡವಾ ಅಂತ. ನಂಗೆ ಆವಾಗ ಅನಿಸ್ತದೆ ನಂಗೆ ಅಣ್ಣ ಬೇಡ, ಇಬ್ಬರು ಅಕ್ಕ ಇಷ್ಟ ನನಗೆ, ಅವರಿಲ್ಲಾದರೂ ನಾ ಇರಲ್ಲ ಅಷ್ಟೆ.
0: ಸರಿ, ಶ್ರೀನಿಧಿ ಸುರೇಶ್ ನಾಯ್ಕ ಹಾಗೂ ಶ್ರುತಿ ಎಸ್ ನಾಯ್ಕ ಅವರೇ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ಬಹಳ ಆಸಕ್ತಿಯಿಂದ ತೊಡಗಿಸಿಕೊಂಡಿದ್ರಿ, ಸಾಕಷ್ಟು ಕನಸುಗಳನ್ನು ಕೂಡ ಕಾಣ್ತಾ ಇದ್ರಿ. ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಅಂತ ನಮ್ಮ ಕೇಳುಗರ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ಹಾರೈಸ್ತಾ ಇದ್ದೀವಿ. ಧನ್ಯವಾದಗಳು, ನಮಸ್ಕಾರ.
3: ಇದುವರೆಗೆ ಯುವ ಪ್ರತಿಭೆಗಳು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಶ್ರೀನಿಧಿ ಎಸ್ ನಾಯ್ಕ ಹಾಗೂ ಶ್ರುತಿ ಎಸ್ ನಾಯ್ಕ ಅವರೊಡನೆ ಮಾತುಕತೆ ಕೇಳಿದಿರಿ. ಸಂದರ್ಶಿಸಿದವರು ಟಿಶಾನ್ ಪ್ರಸಾದ್.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ ಸರಿಯಾಗಿ 5:30:18. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ ಸಂದೇಶ ಸಂಗಮ, ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ. ಕೇಳುಗರೆ, ಸಂದೇಶ ಸಂಗಮ ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು ನಾನು ನಿಮ್ಮೊಂದಿಗಿದ್ದೇನೆ, ಸಾಕ್ಷಿ ಜೋಶಿ. ಹಾಗೆ ಕೇಳುಗರೆ, ಇಂದಿನ ವಿಷಯ ಹೂವೊಂದಿಗೆ ಮಾತುಕತೆ. ನೀವು ನಿಮ್ಮ ಸಂದೇಶವನ್ನು ಕಳುಹಿಸುವ ಮೊಬೈಲ್ ಸಂಖ್ಯೆ 9480249740, 9480249740. ಈ ಮೊಬೈಲ್ ಸಂಖ್ಯೆಗೆ ತಮ್ಮ ಸಂದೇಶವನ್ನು ಟೈಪ್ ಮಾಡಿ ಕಳುಹಿಸಬಹುದು, ಅಥವಾ ಒಂದು ಬಿಳಿ ಹಾಳೆಯ ಮೇಲೆ ಬರೆದು ಅದರ ಫೋಟೋವನ್ನು ಕ್ಲಿಕ್ ಮಾಡಿ ಕೂಡ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿಕೊಡಬಹುದು. ಈಗಾಗಲೇ ಕೆಲವೊಬ್ಬ ಕೇಳುಗರು ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಮೊದಲು ಯಾರು ಸಂದೇಶವನ್ನು ಕಳುಹಿಸಿದ್ದಾರೆ ಅಂತ ನೋಡೋದಾದರೆ, ಜೆ ಪ್ರೇಮಾನಂದ ಅವರು ಅಂಕೋಲದಿಂದ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಅವರು ಹೂವಿನ ಬಗ್ಗೆ ಒಂದು ಕವನವನ್ನು ಬರೆದಿದ್ದಾರೆ. ಹೂವೆ ಮುಂಜಾನೆ ಮಂಜಲ್ಲಿ ನೊಂದವಳು ನೀನು, ಮಾರುತನಗಾನಕ್ಕೆ ತಲೆದೋಗಿದವಳು ನೀನು, ನೇಸರಿನ ನೋಟಕ್ಕೆ ನಕ್ಕವಳು ನೀನು, ದುಂಬಿಯ ದುಂಬಾಲಿಗೆ ವಧು ನೀಡಿದವಳು ನೀನು, ದುಂಬಿಯ ದುಂಬಾಲಿಗೆ ಮಧು ನೀಡಿದವಳು ನೀನು. ಈ ಪ್ರೇಮಿಗಳ ಪ್ರೀತಿಗೆ ಅತ್ತದ್ದು ಯಾಕೆ ಅಂತ ಅವರು ನಮಗೆ ಒಂದು ಸುಂದರವಾದ ಕವನವನ್ನು ಬರೆದು ಕಳುಹಿಸಿಕೊಟ್ಟಿದ್ದಾರೆ. ಹೂವಿನ ಬಗ್ಗೆ ಹೇಳುವುದಾದರೆ ಎರಡು ಮಾತೇ ಇಲ್ಲ ಅಲ್ವಾ. ಎಲ್ಲರ ಮನೆ ಅಂಗಳದಲ್ಲಿ ಹೂವಿನ ಗಿಡಗಳನ್ನು ನೆಡುವುದಂದರೆ ಎಲ್ಲರಿಗೂ ಇಷ್ಟ. ಹಾಗೆ ಆ ಹೂವನ್ನು ನೋಡಿದಾಗ ಮನಸ್ಸಿಗೆ ಏನೋ ಖುಷಿ ಕೊಡುತ್ತೆ. ಈಗ ಒಂದು ಗೀತೆಯನ್ನು ಕೇಳಿಕೊಂಡು ಬರೋಣ ಸ್ನೇಹಿತರೆ.

ಕೇಳುಗರೇ, ಸಂದೇಶ ಸಂಗಮ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇಂದಿನ ವಿಷಯ ಹೂವೊಂದಿಗೆ ಮಾತುಕತೆ. ಇನ್ನು ಒಬ್ಬರು ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಅವರು ಹೆಸರು ಹಾಗೂ ಊರನ್ನು ಮೆನ್ಷನ್ ಮಾಡಿಲ್ಲ. ದಯವಿಟ್ಟು ನಿಮ್ಮ ಹೆಸರು ಮತ್ತು ಊರನ್ನು ಅದರಲ್ಲಿ ಸಂದೇಶದಲ್ಲಿ ಬರೆದು ಕಳಿಸಿದರೆ ನಮಗೂ ಕೂಡ ಓದಲಿಕ್ಕೆ ಸುಲಭ ಆಗತ್ತೆ. ನೋಡೋಣ ಯಾರು ಅವರು ಯಾರು ಅಂತ ಗೊತ್ತಿಲ್ಲ. ಕಾರವಾರ ಆಕಾಶವಾಣಿಗೆ ಶುಭ ಸಂಜೆ. ಇವತ್ತಿನ ವಿಷಯ ಹೂವು ಅಂತ ಕೊಟ್ಟಿದ್ದೀರಾ, ತುಂಬ ಚೆನ್ನಾಗಿದೆ. ಹೂವು ಮನೆ ಮುಂದೆ ಹೂವಿನ ತೋಟ ಇದ್ದರೆ ತುಂಬ ಚೆಂದ, ಅದರಂದ ಮೋಡಗಳಿಗೂ ಚೆಂದ. ನನಗಂತೂ ಹೂವು ಅಂದರೆ ತುಂಬಾ ಇಷ್ಟ. ಅದೇ ರೀತಿ ಮನೆ ಮುಂದೆ ಹೂವಿನ ತೋಟನೇ ಮಾಡಿಬಿಟ್ಟಿದ್ದೀನಿ. ಹೂವಿನ ಗಿಡ ಜೊತೆ ಮಾತಾಡೋದು ಏನೋ ಒಂಥರ, ನಾವು ಬೇಜಾರಾದಾಗ ಮನಸ್ಸಿಗೆ ಸಂತೋಷ ನೀಡುತ್ತದೆ ಹೂವಿನ ತೋಟ. ಗಿಡದಲ್ಲಿ ಹೂವು ಬಿಟ್ಟಾಗ ಜೇನುಗಳು ಬಂದು ಹೂವಿನ ಮೇಲೆ ಕುಳಿತುಕೊಂಡು ಮಕರಂದ ಹೀರುತ್ತವೆ. ಹೂವುಗಳಲ್ಲಿ ನಾನಾ ಥರದ ಹೂವುಗಳು ಇದೆ. ಅದರಲ್ಲಿ ಸೇವಂತಿಗೆ, ಮಲ್ಲಿಗೆ, ಗುಲಾಬಿ, ದಾಸವಾಳ, ಪಾರಿಜಾತ, ಬೆಟ್ಟದ ತಾವರೆ, ಪಾರಿಜಾತ ಹೂವು, ಹೀಗೆ ನಾನಾ ಥರದ ಹೂವುಗಳನ್ನು ನಾವು ನೋಡುತ್ತೇವೆ. ಅದರಲ್ಲೂ ನಾನು ಗಿಡದಲ್ಲಿ ಹೂವು ಬಿಟ್ಟಾಗ ನೋಡಿ ಸಂತೋಷ ಪಡುತ್ತೇನೆ. ಅದನ್ನು ಕುಯ್ಕೊಂಡು ಮುಟ್ಕೊಳ್ಳೋಕ್ಕೆ ಮನಸ್ಸೇ ಬರಲ್ಲ. ಗಿಡದಲ್ಲಿದ್ದರೆ ನೋಡೋಕ್ಕೆ ತುಂಬ ನೋಟ ಚೆಂದ, ಹೂವಿನ ನೋಟ. ಏನಾದರೂ ಫಂಕ್ಷನ್ಗಳಿಗೆ ಮಾತ್ರ ಹೂಗಳನ್ನು ಕುಯ್ದು ಮುಡಿದುಕೊಳ್ಳುತ್ತೇನೆ, ಹೂವಿನ ತೋಟ ನೋಡಿ ಆನಂದ ಪಡುತ್ತೇನೆ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಆದರೆ ಹೆಸರು ಅವರು ಮೆನ್ಷನ್ ಮಾಡಿಲ್ಲ. ಹೌದಲ್ವಾ, ಮನೆ ಇರಬಹುದು, ಕಚೇರಿ, ಶಾಲಾ, ಕಾಲೇಜು ಇರ್ಬೋದು, ಉದ್ಯಾನವನ ಇರ್ಬೋದು, ಪ್ರತಿಯೊಂದು ಕಡೆಗಳಲ್ಲೂ ನಾವು ಬಣ್ಣ ಬಣ್ಣದ ಹೂವಿನ ಗಿಡಗಳನ್ನು ನೋಡ್ತೇವೆ. ಅದನ್ನು ನೋಡಿದಾಗ ಮನಸ್ಸಿಗೇನೋ ಒಂಥರ ಖುಷಿ, ನೆಮ್ಮದಿ ಸಿಗೋದಂತೂ ನಿಜ. ಪ್ರಕೃತಿಯ ಸೌಂದರ್ಯವನ್ನು ಮನೆ ಬಾಗಿಲಿಗೆ ತರುವ ಅದ್ಭುತ ಕಲ್ಪನೆ ಈ ಹೂವಿನ ಲೋಕಕ್ಕೆ ಇದೆ. ಹೂವಿನ ಗಿಡಗಳು ಮನೆಯ ಅಂದವನ್ನು ಹೆಚ್ಚಿಸುವುದಲ್ಲದೆ ಮಾನಸಿಕ ನೆಮ್ಮದಿ ಹಾಗೂ ಆರೋಗ್ಯಕರ ಪರಿಸರನ ಒದಗಿಸ್ತದೆ ಅಂತ ಹೇಳೋಣ. ಈಗ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ ಸ್ನೇಹಿತರೆ.

ಕೇಳುಗರೆ, ಟಿಸಿ ಬಸವರಾಜ್ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಕಾರವಾರ ಆಕಾಶವಾಣಿಗೆ ಶುಭ ಸಂಜೆ. ಈ ದಿನದ ವಿಷಯ ಹೂವಿನೊಂದಿಗೆ ಮಾತುಕತೆ. ಹೂವು ಎಂದರೆ ತಲೆಯಲ್ಲಿ ಹೊಳೆಯುವುದೇ ಘಮಘಮ ಪರಿಮಳದ ಸುವಾಸನೆಯುಕ್ತ ಮಲ್ಲಿಗೆ ಹೂವು. ಕವಿಯು ಹೂವನ್ನು ಹೋಲಿಸುವುದೇ ಹೆಣ್ಣಿಗೆ. ಯಾವ ಹೂವು ಯಾರ ಮುಡಿಗೆ ಎನ್ನುವ ಹಾಗೆ ಹೂವಿನ ಮಕರಂದ ಹೀರಲು ದುಂಬಿ ಬರುತ್ತದೆ. ಹೂವನ್ನ ಹೆಣ್ಣಿಗೆ ಹೋಲಿಸಿ ಗಂಡನ್ನ ದುಂಬಿಗೆ ಹೋಲಿಸುತ್ತಾರೆ. ಹೆಣ್ಣು ಸಂಪಿಗೆ ಹೂವು ಮುಡಿದರಂತೂ ಹೇಳತಿರದು. ಆ ಸುವಾಸನೆಗೆ ಹೆಣ್ಣು ಇನ್ನೂ ಅಂದವಾಗಿ ಕಾಣುತ್ತಾಳೆ. ಹೂವುಗಳಿಗೆ ಸಜಾತಿಯ ಹೆಸರುಗಳಿವೆ. ಕೆಸರಿನ ಕಮಲ, ಮುಳ್ಳಿನ ಗುಲಾಬಿ, ಮೈಸೂರು ಮಲ್ಲಿಗೆ, ಕೆಂಡದ ಸಂಪಿಗೆ. ಸೂರ್ಯನ ಕಾಂತಿಗೆ ಸೂರ್ಯನ ಸಾಟಿ ಸೂರ್ಯಕಾಂತಿ. ಹೊತ್ತು ಹೇಗೆ ವಾಲುತ್ತಿದೆಯೋ ಹಾಗೆ ವಾಲುತ್ತದೆ ಸೂರ್ಯಕಾಂತಿ. ಹೂವಿಗೆ ವ್ಯಕ್ತಿ ಸತ್ತಾಗ ಹಾಕುವ ಹೂವಿನ ಬೆಲೆನೇ ಬೇರೆ, ವಾಹನಗಳಿಗೆ ಹಾಕುವ ಬೆಲೆಯೇ ಬೇರೆ. ಗೃಹಪ್ರವೇಶ ಗ್ರಹಗಳಿಗಾಕುವ ಬೆಲೆಯೇ ಬೇರೆ, ಸಮಾರಂಭಗಳಲ್ಲಿ ಗಣ್ಯರಿಗೆ ಹಾಕುವ ಬೆಲೆಯೇ ಬೇರೆ. ಇಷ್ಟು ಸಾಕು, ಇಂತಿ ತಮ್ಮ ವಿಶ್ವಾಸಿ ಅಂತ ಟಿಸಿ ಬಸವರಾಜ್ ಅವರು ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಖಂಡಿತವಾಗಿಯೂ ತುಂಬ ಒಳ್ಳೆಯ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದೀರಿ. ಭಾರತೀಯ ಸಂಪ್ರದಾಯಗಳಲ್ಲಿ ಹೂಗಳಿಗೆ ಒಂದು ವಿಶೇಷವಾದ ಸ್ಥಾನವಿದೆ. ಹೂಗಳನ್ನು ದೇವರ ಪೂಜೆಗೆ, ಹಾಗೆ ಮನೆಗೆ ಬರುವ ಅತಿಥಿಗಳನ್ನು ಸ್ವಾಗತ

ಸಮರ್ಪಿಸಲು, ಹಬ್ಬ ಹರಿದಿನಗಳಲ್ಲಿ ಮನೆಯನ್ನ ಅಲಂಕರಿಸಲು ಬಳಸಲಾಗುತ್ತದೆ. ಹಾಗೆ ಟಿಸಿ ಬಸವರಾಜ್ ಅವರು ಹೂವನ್ನು ಎಷ್ಟೆಷ್ಟು ಸಮಾರಂಭಗಳಿಗೆ, ಅಂದರೆ ಯಾವ್ಯಾವ ಒಂದು ಸಮಾರಂಭಗಳಿಗೆ ಬಳಸಿದಾಗ ಅದರ ಬೆಲೆ ಹೇಗಿರುತ್ತೆ ಅಂತ ಅವರು ತುಂಬ ವಿಸ್ತಾರವಾಗಿ ನಮಗೆ ಸಂದೇಶವನ್ನು ಬರೆದು ಕಳಿಸಿಕೊಟ್ಟಿದ್ದಾರೆ.

ಕೇಳುಗರೆ, ಗಜಾನನ್ ಭಟ್ ಬೋಳನ ಮಕ್ಕಿ ಹೊನ್ನಾವರದಿಂದ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಅವರು ಏನು ಬರೆದಿದ್ದಾರೆ ಅಂತ ನೋಡೋಣ. ಶುಭ ಸಂಜೆ, ನಮಸ್ಕಾರ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮನೆಯ ಹೊರಗೆ ಬಂದರೆ ಮೊದಲು ದರ್ಶನ ಆಗುವುದೇ ಹೂವು. ಬೆಳಿಗ್ಗೆ ಮೊದಲು ಆರಂಭವಾಗುವುದೇ ಹೂವಿನೊಂದಿಗೆ ನಮ್ಮ ಮಾತುಕತೆ. ಅದರಲ್ಲಿ ನಾನಾ ರೀತಿಯ ಹೂಗಳು, ಮಲ್ಲಿಗೆ, ದಾಸವಾಳ, ನಿತ್ಯಪುಷ್ಪ, ಚಂಡೆ ಹೂವು, ಕನಕಾಂಬರಿ, ಕರವೀರ, ಹೀಗೆ ಹಲವು ಹೂಗಳಿದ್ದಾವಂತ ಹೇಳ್ತಾ ಇದ್ದಾರೆ ಅವರು. ಕೆಲವು ದೇವರ ಪೂಜೆಗೆ ಬಳಸುವುದು, ಇನ್ನು ಕೆಲವು ಗಿಡದಲ್ಲೇ ಚಂದಕ್ಕೆ ಬಿಡ್ತಾರೆ. ಕೆಲವು ಹೂಗಳಲ್ಲಿ ಔಷಧಿಯ ಗುಣ ಇದೆ. ಧನ್ಯವಾದಗಳು ಅಂತ ಗಜಾನನ್ ಭಟ್ ಬೋಳನ್ ಮಕ್ಕಿ ಇವರು ಹೊನ್ನಾವರದಿಂದ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಒಟ್ಟಾರೆ ಹೇಳುವುದಾದರೆ, ಮನೆ ಅಂಗಳದಲ್ಲಿ ಹೂಗಳು ಕೇವಲ ಸಸ್ಯಗಳಾಗಿರದೆ ಅವು ನಮಗೆ ಎಷ್ಟೋ ಉಪಯೋಗಕ್ಕೆ ಬರುತ್ತೆ. ಮನೆ ದೇವರ ಪೂಜೆಗಿರಬಹುದು, ಮನೆಯ ಅಂದ ಹೆಚ್ಚಿಸಲಿಕ್ಕಿರಬಹುದು, ಹಾಗೆ ಔಷಧಕ್ಕೆ ಇರಬಹುದು. ಮನೆಯ ನಗು ಮತ್ತು ಸಂಸ್ಕೃತಿಯ ಸಂಕೇತವೇ ಈ ಹೂವು ಅಂತ ಹೇಳಬಹುದು. ಎಲ್ಲರೂ ಸಹ ತಮ್ಮ ಬಿಡುವಿನ ವೇಳೆಯನ್ನು ಈ ಗಿಡಗಳ ಪಾಲನೆಗೆ ವಿನಿಯೋಗಿಸುವುದರಿಂದ ನಾವು ಆದಷ್ಟು ಪರಿಸರ ಪ್ರೇಮವನ್ನು ಬೆಳೆಸಿಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ. ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ.

ಈ ವಿಷಯದ ಕುರಿತು ಸಂಧಿಸಿದ ಸಂಗಮ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇನ್ನು ಸ್ವಾತಿ ಆಚಾರ್ಯವರು ಹಬ್ಬವಾಡದಿಂದ ನಮಗೆ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಮನೆ ಅಂಗಳದಲ್ಲಿ ಜಾಗ ಇಲ್ಲದೇ ಇರುವುದರಿಂದ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಬಗೆ ಬಗೆಯ ಹೂವಿನ ಗಿಡಗಳನ್ನು ಬೆಳೆಸಿದ್ದೇನೆ. ಹೂವುಗಳನ್ನು ನೋಡುವುದೇ ಏನೋ ಒಂಥರ ಖುಷಿ. ಆ ಹೂವುಗಳ ನಡುವೆ ಸಮಯ ಕಳೆಯುವುದೇ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ತುಂಬ ಒಳ್ಳೆಯ ವಿಷಯವನ್ನು ನೀಡಿದ್ದೀರಿ ಕಾರವಾರ ಆಕಾಶವಾಣಿಗೆ, ಧನ್ಯವಾದಗಳು ಅಂತ ಸ್ವಾತಿ ಆಚಾರ್ಯವರು ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ನಿಜವಾಗಲೂ ಹೌದು ಸ್ವಾತಿಯವರೇ, ಹೂವಿನ ನಡುವೆ ಸಮಯ ಕಳೆಯುವುದೇ ಒಂದು ಮನಸ್ಸಿಗೆ ನೆಮ್ಮದಿ ನೀಡುವಂಥದ್ದು. ಹಾಗೆ ಕನ್ನಡದ ಖ್ಯಾತ ಕವಿ ಚೆನ್ನವೀರ ಕಣವಿಯವರ ಪ್ರಸಿದ್ಧ ಕವನ ಹೂವು ಮತ್ತು ಕವಿ. ಈ ಕವಿತೆಯು ನಿಸರ್ಗದ ಸೌಂದರ್ಯವನ್ನು ಸವಿಯುವ ಹೂವು ಮತ್ತು ಅದರ ಅನುಭೂತಿಯನ್ನು ಕಾವ್ಯವಾಗಿಸುವ ಕವಿಯ ನಡುವಿನ ಸುಂದರವಾದ ಸಂವಾದ ಹಾಗೂ ಸಂಬಂಧವನ್ನು ಬಿಂಬಿಸುತ್ತೆ. ಈ ಹೂವುಗಳನ್ನು ಕವಿಗಳು ಹೆಣ್ಣಿಗೆ, ಹಾಗೆ ಪ್ರಕೃತಿಗೆ, ಸೃಷ್ಟಿಗೆ, ನಿಸರ್ಗಕ್ಕೆ, ಹೀಗೆ ಯಾವ್ಯಾವುದಕ್ಕೆ ಹೋಲಿಕೆಯನ್ನು ಮಾಡಿ ಕವನಗಳನ್ನು ಸೃಷ್ಟಿಸಿದ್ದಾರೆ ಅಂತ ನಮಗೆಲ್ಲ ಗೊತ್ತೇ ಇದೆ. ಬನ್ನಿ ಸ್ನೇಹಿತರೆ, ಒಂದು ಗೀತೆಯನ್ನು ಕೇಳೋಣ.

ಕೇಳುಗರೇ, ಇದುವರೆಗೆ ಸಂದೇಶ ಸಂಗಮ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳುಹಿಸಿದಂತಹ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದಂತಹ ಎಲ್ಲ ಕೇಳುಗರಿಗೂ ಇನ್ನೊಮ್ಮೆ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಸ್ತುತಿ ನಾನು ಸಾಕ್ಷಿ ಜೋಶಿ, ತಾಂತ್ರಿಕ ಸಹಾಯ ಸಾಚಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೀಗೆ ಸಂದೇಶವನ್ನು ಕಳುಹಿಸ್ತಾ ಇರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇದುವರೆಗೆ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ ಸಂದೇಶ ಸಂಗಮ ಪ್ರಸಾರವಾಯಿತು.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಕಿರು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈ ಸಂಜೆ 6:30 ಅವಲೋಕನ, 6:50 ಕಿಸಾನವಾಣಿಯಲ್ಲಿ ಹಣ್ಣುಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಯಾಗಿರುವ ಡಾ ವಿಜಯಲಕ್ಷ್ಮಿ ಎಸ್ ನಾಯಕ್ ಅವರೊಡನೆ ಸಂದರ್ಶನ. ನಂತರ ಜನಪದ ಸಂಗೀತದಲ್ಲಿ ಗುರುಬಸವನಗೌಡ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 7:45 ಗಜಲ್ಸ್. 8:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಿರಿಗಂಧ ಕಾರ್ಯಕ್ರಮ. 9:15 ಹಿಂದಿ ಚಿತ್ರಗೀತೆಗಳು. 9:30 ಮನಿ ಟಾಕ್, ನಂತರ ಮಂಥನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಮೃತ ವೆಂಕಟೇಶ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಕರುನಾಳು ಬಾಬಿಳಕ್ಕೆ ಭಾಗವಹಿಸುತ್ತಾರೆ ಡಾ ಗುರುರಾಜ್ ಕರ್ಜಗಿ. 7:45 ಚಿತ್ರಗೀತೆಗಳು. 8:30 ಅಂತಾರಾಷ್ಟೀಯ ಯೋಗ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಯೋಗಾಮೃತ, ಪ್ರಸ್ತುತಿ ಶೀತಲ್ ನಾಯ್ಕ್, ಸಮಗ್ರ ನಿರ್ವಹಣೆ ಟಿಶ್ಯಾಮ್ ಪ್ರಸಾದ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಹನ್ನೆರಡು ಗಂಟೆ 35 ಆರೋಗ್ಯ ಸಂಚಿಕೆ. ನುಂಗುವ ಸಮಸ್ಯೆ ಅಥವಾ ಡಿಸ್ಫೇಜಿಯಾ ಕುರಿತು ಡಾ ಬಿಎಸ್ ಪ್ರೇಮಲತಾ ಅವರೊಂದಿಗೆ ಸಂದರ್ಶನ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮದಲ್ಲಿ ಪಿಎಂ ಸೂರ್ಯ ಘರ್ ಯೋಜನೆ ಕುರಿತು ಮಾಹಿತಿ. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಡಿಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, 3:00 ಸಖಿ ಸಹೇಲಿ, 4:00 ಆಜ್ ಕೆ ಮೆಹಮಾನ್. ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು. ಕೆಳಗರೆ ನಿಲಯದಿಂದ ಇನ್ನು ಮುಂದಿನ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಕಿರು ಮಾಹಿತಿ ಪಡೆದುಕೊಂಡಿರಿ.

ಸೆಲ್ಸ್, 8 ಗಂಟೆಗೆ ಸಿರಿಗಂಧ. 9:15 ಹಿಂದಿ ಚಿತ್ರಗೀತೆಗಳು. 9:30 ಮನಿ ಟಾಕ್, ನಂತರ ಮಂಥನ ಕಾರ್ಯಕ್ರಮ. 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಮೃತ ವೆಂಕಟೇಶ್ ಅವರ ಹಾಡುಗಾರಿಕೆ.

ಇಂದು ಸಂಜೆ 6:30 ಅವಲೋಕನ. 6:50 ಕಿಸಾನವಾಣಿಯಲ್ಲಿ ಹಣ್ಣುಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಯಾಗಿರುವ ಡಾ ವಿಜಯಲಕ್ಷ್ಮಿ ಎಸ್ ನಾಯಕ್ ಅವರೊಡನೆ ಸಂದರ್ಶನ. ಜನಪದ ಸಂಗೀತದಲ್ಲಿ ಗುರುಬಸವನಗೌಡ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 7:45 ಗಜ

ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಕರುಣಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುಧೆ. ಏಳು ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸ್ಸಿ ಜೊತೆ, ಪ್ರಾಯೋಜಕರು ಸೆಂಟರ್ ಆಫ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟರಿಂಗ್ ಬೆಂಗಳೂರು. 7:45 ಚಿತ್ರಗೀತೆಗಳು. 8:30 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಯೋಗಾಮೃತ. ಪ್ರಸ್ತುತಿ ಶೀತಲ್ ನಾಯ್ಕ್, ಸಮಗ್ರ ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್.

8:42 ಭಾವಗೀತೆ, 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್. ನಿರ್ಮಾಣ ಎಂ ಶಿವರಾಮ್. ಒಂಬತ್ತು ಹೊಸ ಕನ್ನಡ ಚಿತ್ರಗೀತೆಗಳು. 9:30 ಮಂಜುಳಗಾನ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. ಹನ್ನೆರಡು ವನಿತಾ ವಿಹಾರ. ಸುಲೋಚನಾ ಪಚ್ಚಿನಡ್ಕ ಅವರಿಂದ ಕಥೆ ಹೃದಯಾನುರಾಗ, ನಂತರ ಮೋಹಿನಿ ಅವರಿಂದ ಸ್ವರಚಿತ ಕವನ ವಾಚನ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ನುಂಗುವ ಸಮಸ್ಯೆ ಅಥವಾ ಡಿಸ್ಫೇಜಿಯಾ ಕುರಿತು ಡಾಕ್ಟರ್ ಬಿಎಸ್ ಪ್ರೇಮಲತಾ ಅವರೊಂದಿಗೆ ಸಂದರ್ಶನ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮದಲ್ಲಿ ಪಿಎಂ ಸೂರ್ಯ ಘರ್ ಯೋಜನೆ ಕುರಿತು ಮಾಹಿತಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ನಾಳೆ ಮಧ್ಯಾಹ್ನ 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಡಿಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ. 4:00 ಆಜ್ ಕೆ ಮೆಹಮಾನ್. ನಾಳೆ ಸಂಜೆ 5:00 ಮಹಿಳಾ ರಂಗ, ಹೈನುಗಾರಿಕೆ ಮತ್ತು ಮಿಶ್ರ ಕೃಷಿ ಕುರಿತು ಮಂಗಲ ಶಾಂತಾರಾಮ್ ನಾಗರಕಟ್ಟೆ ಅವರೊಂದಿಗೆ ಸಂದರ್ಶನ. ನಂತರ ಭಟ್ಕಳದ ರೇವತಿ ರೇಶೆಟ್ಟಿ ಅವರಿಂದ ಸ್ವರಚಿತ ಕವನವಾಚನ. 5:30 ಚಿತ್ರಗೀತೆಗಳು. 6:30 ರಸವಾರ್ತೆ. 6:50 ಕಿಸಾನವಾಣಿಯಲ್ಲಿ ಅಪಸ್ಮಾರ ಕಾಯಿಲೆ ಕುರಿತು ಲಕ್ಷಣಗಳು ಮತ್ತು ಪರಿಹಾರ, ಈ ಕುರಿತು ಡಾಕ್ಟರ್ ಪವನ್ ರಾಜ್ ಅವರೊಂದಿಗೆ ಸಂದರ್ಶನ. ನಂತರ ಜನಪದ ಸಂಗೀತ, ಶೇಖವ್ವ ಚೆನ್ನಪ್ಪ ಬಡಿಗೇರ್ ಮತ್ತು ಸಂಗಡಿಗರಿಂದ ಬೀಸುವ ಪದಗಳು. ವಾಚನದ ಮಹತ್ವ, ಈ ಕುರಿತು ಮಾತನಾಡುತ್ತಾರೆ ಪ್ರಕಾಶ್ ಶಾಪೂರ್. 8:00 ಸಿರಿಗಂಧ. 8:30 ಭಾವಗೀತೆಗಳು. ಒಂಬತ್ತು ಗಂಟೆ 15 ಪ್ರಚಲಿತ ವಿದ್ಯಮಾನ. 9:30

ವಂಶಕ್ಕೆ ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಮತ್ತು ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ಮಹಮ್ಮದ್ ರಹೀಲ್ ಮೌಸಿನ್ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 10:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನ. ಕೆಳಗರೆ ಇದುವರೆಗೆ ನಿಲಯದಿಂದ ಇನ್ನು ಮುಂದಿನ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಕಿರು ಮಾಹಿತಿ ಪಡೆದುಕೊಂಡಿರಿ.

ಕೆಳಗರೆ ಇದೊಂದು ಪ್ರಕಟಣೆ. ಮೃತ ಅಪರಿಚಿತ ವಿಶ್ವನಾಥ್ ಶೆಟ್ಟಿ ಎಂಬ ಹೆಸರಿನ ಸುಮಾರು 36 ವರ್ಷ ವಯಸ್ಸಿನ ಗಂಡಸು. ಈತನು ಕಳೆದ 7-8 ವರ್ಷಗಳಿಂದ ಕಾರವಾರ ಶಹರದ ಕೋಣೆವಾಡದ ಕೆಇಬಿ ಕಚೇರಿ ಹತ್ತಿರ ಉಳಿದುಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಬಂದ ಸಂಪಾದನೆಯಿಂದ ಜೀವನ ಮಾಡುತ್ತಿದ್ದವನಿಗೆ ಕಳೆದ 2 ವರ್ಷಗಳಿಂದ ಲಿವರ್ ಸಮಸ್ಯೆ ಹಾಗೂ ಟಿಬಿ ಕಾಯಿಲೆಯಿಂದ ಅತಿಯಾಗಿ ಕೆಮ್ಮುತ್ತಿದ್ದವನಿಗೆ 108 ವಾಹನದ ಮೂಲಕ 15 ಜೂನ್ 2026 ಮಧ್ಯಾಹ್ನ 12:50 ಗಂಟೆಗೆ ಚಿಕಿತ್ಸೆಯ ಕುರಿತು ಜಿಲ್ಲಾ ಆಸ್ಪತ್ರೆ ಕಾರವಾರಕ್ಕೆ ದಾಖಲಿಸಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಸದರಿ ಅಪರಿಚಿತ ವಿಶ್ವನಾಥ ಶೆಟ್ಟಿ ಎಂಬ ಹೆಸರಿನ ವ್ಯಕ್ತಿಯು ಅನಾರೋಗ್ಯದಿಂದ 18 ಜೂನ್ 2026 ಬೆಳಿಗ್ಗೆ 9:30 ಗಂಟೆಗೆ ಮೃತಪಟ್ಟಿರುತ್ತಾನೆ. ಸದರಿ ಅಪರಿಚಿತ ವಿಶ್ವನಾಥ ಶೆಟ್ಟಿ ಎಂಬ ಹೆಸರಿನ ಮೃತದೇಹವು ಜಿಲ್ಲಾ ಆಸ್ಪತ್ರೆಯ ಶವಾಗಾರದಲ್ಲಿದ್ದು ಮೃತ ಗಂಡಸಿನ ಹೆಸರು, ವಿಳಾಸ, ಪಾಲಕರು, ಪೋಷಕರು ಪತ್ತೆಯಾದಲ್ಲಿ ಈ ಮುಂದೆ ಹೇಳುವ ವಿಳಾಸಕ್ಕೆ ಸಂಪರ್ಕಿಸಲು ಕೋರಲಾಗಿದೆ. ಕಾರವಾರ ಶಹರ ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ 0838222636333, PI ಕಾರವಾರ ಶಹರ ಠಾಣೆ ಮೊಬೈಲ್ ದೂರವಾಣಿ ಸಂಖ್ಯೆ 0480805230, ಜಿಲ್ಲಾ ಪೊಲೀಸ್ ಕಂಟ್ರೋಲ್ ರೂಮ್ ದೂರವಾಣಿ ಸಂಖ್ಯೆ 0838222655, ಪೊಲೀಸ್ ಸಹಾಯವಾಣಿ ಸಂಖ್ಯೆ 112 ಅಥವಾ 100. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಕಾರವಾರ. ಸಮಯ 6:20 ವಾಗಲಿದೆ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಆಕಾಶವಾಣಿ ಅವಲೋಕನ ವಿಷಯ ಒಂದು ನಿಲ್ದಾಣ ಒಂದು ಉತ್ಪನ್ನ ರೈಲ್ವೆ ಪ್ಲಾಟ್ಫಾರಂಗಳಲ್ಲಿ ಭಾರತದ ಸ್ಥಳೀಯ ಪರಂಪರೆ ಪರಿಚಯ ಬರೆದವರು ಸಂತೋಷ್ ಓದುತ್ತಿರುವವರು ಸುಗುಣ ಸತೀಶ್ ಭಾರತದಾದ್ಯಂತ ರೈಲ್ವೆ ನಿಲ್ದಾಣಗಳಲ್ಲಿ ಒಂದು ಸದ್ದಿಲ್ಲದ ಬದಲಾವಣೆ ನಡೆಯುತ್ತಿದೆ ಇದು ಸ್ಥಳೀಯ ಕರಕುಶಲತೆಯನ್ನು ದೈನಂದಿನ ಪ್ರಯಾಣದ ಕೇಂದ್ರ ಭಾಗಕ್ಕೆ ತರುತ್ತಿದೆ ಭಾರತೀಯ ರೈಲ್ವೆಯ ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮವನ್ನು 2022-23 ಕೇಂದ್ರ ಬಜೆಟ್ನಲ್ಲಿ ಪರಿಚಯಿಸಲಾಯಿತು ಇದು ಸ್ಥಳೀಯ ಕುಶಲಕರ್ಮಿಗಳು ಮತ್ತು ಸ್ವಸಹಾಯ

ಗುಂಪುಗಳಿಗೆ ಮಾರುಕಟ್ಟೆ ಅವಕಾಶವನ್ನು ಒದಗಿಸಲು ಮೀಸಲಾದ ಚಿಲ್ಲರೆ ಮಳಿಗೆಗಳನ್ನು ನಿರ್ಮಿಸುವ ಮೂಲಕ ಸ್ಥಳೀಯ ಉತ್ಪನ್ನಗಳನ್ನು ಉತ್ತೇಜಿಸುತ್ತದೆ. ಈ ಮೂಲಕ ಸುಸ್ಥಿರ ಜೀವನೋಪಾಯವನ್ನು ಸೃಷ್ಟಿಸುವುದು ಮತ್ತು ಪ್ರಾದೇಶಿಕ ವೈವಿಧ್ಯತೆಯನ್ನು ಪ್ರದರ್ಶಿಸುವುದು ಈ ಯೋಜನೆಯ ಗುರಿಯಾಗಿದೆ. ಪ್ರಸ್ತುತ 2000ಕ್ಕೂ ಹೆಚ್ಚು ರೈಲ್ವೆ ನಿಲ್ದಾಣಗಳು, ಸುಮಾರು 2326 ಓಎಸ್ಒಪಿ ಒಂದು ನಿಲ್ದಾಣ ಒಂದು ಉತ್ಪನ್ನ ಮಳಿಗೆಗಳನ್ನು ಹೊಂದಿವೆ. ಇವು ಸ್ಥಳೀಯ ಉತ್ಪಾದಕರನ್ನು ಲಕ್ಷಾಂತರ ಪ್ರಯಾಣಿಕರೊಂದಿಗೆ ಜೋಡಿಸುತ್ತಿದ್ದು 1.32 ಲಕ್ಷಕ್ಕೂ ಹೆಚ್ಚು ವ್ಯಕ್ತಿಗಳಿಗೆ ಪ್ರಯೋಜನವನ್ನು ನೀಡುತ್ತಿವೆ. 2022ರ ಮಾರ್ಚ್ 25ರಂದು ಪ್ರಾರಂಭವಾದ ಈ ಉಪಕ್ರಮ ರೈಲ್ವೆ ನಿಲ್ದಾಣಗಳನ್ನು ಪ್ರಾದೇಶಿಕ ಉತ್ಪನ್ನಗಳ ಸುಲಭ ಮಾರುಕಟ್ಟೆಗಳನ್ನಾಗಿ ಪರಿವರ್ತಿಸಲು ಭಾರತೀಯ ರೈಲ್ವೆಯ ವ್ಯಾಪಕ ಜಾಲವನ್ನು ಬಳಸಿಕೊಳ್ಳುತ್ತದೆ. 19 ನಿಲ್ದಾಣಗಳಲ್ಲಿ ನಡೆಸಲಾದ 15 ದಿನಗಳ ಯಶಸ್ವಿ ಪ್ರಾಯೋಗಿಕ ಯೋಜನೆಯ ನಂತರ ಒಎಸ್ಒಪಿ ಯೋಜನೆಯನ್ನು ವ್ಯವಸ್ಥಿತವಾಗಿ ವಿಸ್ತರಿಸಲಾಯಿತು. ಹೆಚ್ಚಿನ ಜನರಿಗೆ ಭಾಗವಹಿಸಲು ಅವಕಾಶ ನೀಡುವ ಉದ್ದೇಶದಿಂದ ಕನಿಷ್ಠ ಶುಲ್ಕದೊಂದಿಗೆ ಸರದಿಯ ಆಧಾರದ ಮೇಲೆ ಮಳಿಗೆಗಳನ್ನು ಹಂಚಿಕೆ ಮಾಡಲಾಗುತ್ತದೆ. ರೈಲ್ವೆ ವಿಭಾಗಗಳು, ರಾಜ್ಯ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು ಹಾಗೂ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಮನ್ವಯದೊಂದಿಗೆ ಈ ಯೋಜನೆಯನ್ನು ಜಾರಿಗೊಳಿಸುತ್ತಿವೆ. ಇದು ಸುಗಮ ಕಾರ್ಯಾಚರಣೆ ಮತ್ತು ಹೆಚ್ಚಿನ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸುತ್ತದೆ. ಒಎಸ್ಒಪಿ ಅಡಿಯಲ್ಲಿ ಪ್ರದರ್ಶಿಸಲಾದ ಉತ್ಪನ್ನಗಳು ಪ್ರತಿ ಪ್ರದೇಶದ ವಿಶಿಷ್ಟ ಗುರುತನ್ನು ಪ್ರತಿಬಿಂಬಿಸುತ್ತವೆ. ಉದಾಹರಣೆಗೆ, ತಮಿಳುನಾಡಿನ ತೆಂಕಸಿ ಜಂಕ್ಷನ್ನಲ್ಲಿ ಅತ್ಯಂತ ನಾಜೂಕಾಗಿ ತಯಾರಿಸಿದ ಬೆತ್ತದ ಉತ್ಪನ್ನಗಳು ಸ್ಥಳೀಯ ಕೌಶಲ ಮತ್ತು ಕರಕುಶಲತೆಯನ್ನು ಎತ್ತಿ ತೋರಿಸುತ್ತವೆ. ಹಾಗೆಯೇ ಪಾಟ್ನಾ ರೈಲ್ವೆ ನಿಲ್ದಾಣಗಳಲ್ಲಿನ ಮಳಿಗೆಯಲ್ಲಿ ವಿಶ್ವ ಪ್ರಸಿದ್ಧ ಮಧುಬನಿ ವರ್ಣಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ. ಇದು ಸ್ಥಳೀಯ ಕಲಾವಿದರ ಈ ಸಾಂಪ್ರದಾಯಿಕ ಕಲೆಯನ್ನು ಹೆಚ್ಚಿನ ಜನರಿಗೆ ತಲುಪಿಸಲು ಉತ್ತಮ ವೇದಿಕೆಯನ್ನು ಒದಗಿಸಿದೆ. ಒಳಗೊಳ್ಳುವಿಕೆಯ ಮೇಲೆ ಗಮನಹರಿಸಿರುವ ಒಎಸ್ಒಪಿ ಯೋಜನೆಯು ಕುಶಲಕರ್ಮಿಗಳು, ನೇಕಾರರು, ರೈತರು ಮತ್ತು ಅದರಲ್ಲೂ ವಿಶೇಷವಾಗಿ ಮಹಿಳಾ ನೇತೃತ್ವದ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಆದ್ಯತೆ ನೀಡುತ್ತದೆ. ಔಪಚಾರಿಕ ಮಾರುಕಟ್ಟೆಗಳ ಲಭ್ಯತೆ ಇಲ್ಲದವರನ್ನು ಗುರಿಯಾಗಿಸಿಕೊಂಡು ಅವರಿಗೆ ಸಾಂಸ್ಥಿಕ ಸಮನ್ವಯದ ಮೂಲಕ ಬೆಂಬಲ ನೀಡುವ ಮೂಲಕ ಈ ಯೋಜನೆಯು ತಳಮಟ್ಟದ ಸಮುದಾಯಗಳು ತಮ್ಮ ಸಾಂಪ್ರದಾಯಿಕ ಜೀವನೋಪಾಯವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ವಿಶಾಲವಾದ ಗ್ರಾಹಕ ಬಳಗದೊಂದಿಗೆ ಸಂಪರ್ಕ ಸಾಧಿಸಲು ಅನುವು ಮಾಡಿಕೊಡುತ್ತದೆ. ಒಎಸ್ಒಪಿ ಮಳಿಗೆಗಳು ಪ್ರಯಾಣಿಕರಿಗೆ ಅಧಿಕೃತ ಸ್ಥಳೀಯ ಉತ್ಪನ್ನಗಳನ್ನು ನೆನಪಿನ ಕಾಣಿಕೆಗಳಾಗಿ ಖರೀದಿಸಲು ಅವಕಾಶ ನೀಡುತ್ತವೆ. ಇದು ಪ್ರತಿ ರಾಜ್ಯದ ವಿಶಿಷ್ಟ ಸಾಂಸ್ಕೃತಿಕ ಮತ್ತು ಆರ್ಥಿಕ ಗುರುತನ್ನು ಪ್ರತಿಬಿಂಬಿಸುವುದಲ್ಲದೆ ತಳಮಟ್ಟದ ಜನರ ಜೀವನೋಪಾಯಕ್ಕೆ ಆಸರೆಯಾಗುತ್ತಿದೆ. ಪಶ್ಚಿಮ ಬಂಗಾಳದ ಅಸನ್ಸೋಲ್ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಸಂಖ್ಯೆ 4ರಲ್ಲಿ ಒಎಸ್ಒಪಿ ಮಳಿಗೆಯು ಕೈಮಗ್ಗದ ಬ್ಯಾಗ್ಗಳು, ಕೈಯಿಂದ ತಯಾರಿಸಿದ ಕಲಾಕೃತಿಗಳನ್ನು ಪ್ರದರ್ಶಿಸುವ ಮೂಲಕ ಪ್ರಯಾಣಿಕರನ್ನು ಆಕರ್ಷಿಸುತ್ತಿದೆ. ಚೆನ್ನೈನ ಮೂರ್ ಮಾರ್ಕೆಟ್ ಕಾಂಪ್ಲೆಕ್ಸ್ ರೈಲ್ವೆ ನಿಲ್ದಾಣದಲ್ಲಿರುವ ಮಳಿಗೆಯೊಂದು ರಾಜ್ಯದ ಶ್ರೀಮಂತ ಜವಳಿ ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುವ ಹತ್ತಿ ಕೈಮಗ್ಗ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತವೆ. ಈ ಮಳಿಗೆಗಳು ಪ್ರಯಾಣಿಕರಿಗೆ ಅಧಿಕೃತ ಕೈಮಗ್ಗದ ವಸ್ತುಗಳನ್ನು ಸುಲಭವಾಗಿ ಖರೀದಿಸಲು ಅವಕಾಶ ಮಾಡಿಕೊಡುವುದಲ್ಲದೆ ಸ್ಥಳೀಯ ನೇಕಾರರಿಗೆ ಆರ್ಥಿಕ ಬೆಂಬಲವನ್ನು ನೀಡುತ್ತಿವೆ. ಅದರ ಸಮೀಪದಲ್ಲಿಯೇ ಇರುವ ಅತ್ತರ್ ಸುಗಂಧ ದ್ರವ್ಯ ಮಳಿಗೆಯು ಸಾಂಪ್ರದಾಯಿಕ ಸುಗಂಧಗಳನ್ನು ಪ್ರವಾಸಿಗರಿಗೆ ಪರಿಚಯಿಸುತ್ತಿದೆ. ಒಡಿಶಾದ ಬಲಾಂಗೀರ್ ರೈಲ್ವೆ ನಿಲ್ದಾಣದಲ್ಲಿ ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮದ ಅಡಿಯಲ್ಲಿ ಸ್ಥಾಪಿಸಲಾದ ಸಣ್ಣ ಆಟಿಕೆಗಳ ಮಳಿಗೆಯು ಸ್ಥಳೀಯ ಕುಶಲಕರ್ಮಿಗಳು ಮತ್ತು ಸ್ವಸಹಾಯ ಗುಂಪುಗಳಿಗೆ ಅರ್ಥಪೂರ್ಣ ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ. ವೈವಿಧ್ಯಮಯ ಬಣ್ಣ ಬಣ್ಣದ ಕೈಯಿಂದ ತಯಾರಿಸಿದ ಬೊಂಬೆಗಳನ್ನು ಪ್ರದರ್ಶಿಸುವ ಈ ಮಳಿಗೆಯು ಸ್ಥಳೀಯ ಸಮುದಾಯಗಳ, ವಿಶೇಷವಾಗಿ ಸ್ವಸಹಾಯ ಗುಂಪುಗಳೊಂದಿಗೆ ಗುರುತಿಸಿಕೊಂಡಿರುವ ಮಹಿಳೆಯರ ಸೃಜನಶೀಲತೆ ಮತ್ತು ಕೌಶಲವನ್ನು ಪ್ರತಿಬಿಂಬಿಸುತ್ತದೆ. ಈ ಮಹಿಳೆಯರು ಈಗ ತಮ್ಮ ಉತ್ಪನ್ನಗಳನ್ನು ನೇರವಾಗಿ ವಿಶಾಲ ಮಾರುಕಟ್ಟೆಗೆ ತರಲು ಶಕ್ತರಾಗಿದ್ದಾರೆ. ಒಂದು ನಿಲ್ದಾಣ ಒಂದು ಉತ್ಪನ್ನ ಉಪಕ್ರಮವು ವಿಸ್ತರಣೆಗೊಳ್ಳುತ್ತಾ ಸಾಗಿದಂತೆ ರಾಷ್ಟೀಯ ವೇದಿಕೆಗಳ ಮೂಲಕ ಸ್ಥಳೀಯ ಪ್ರತಿಭೆಗಳನ್ನು ಹೇಗೆ ಉತ್ತೇಜಿಸಬಹುದು ಎಂಬುದಕ್ಕೆ ಪ್ರಬಲ ಉದಾಹರಣೆಯಾಗಿ ನಿಲ್ಲುತ್ತದೆ. ಇದರಿಂದ ಭಾರತದ ಶ್ರೀಮಂತ ಪರಂಪರೆಯು ಅದರ ಉಗಮಸ್ಥಾನವನ್ನು ಮೀರಿ ದೂರದವರೆಗೆ ಪಸರಿಸುವುದನ್ನು ಇದು ಖಚಿತಪಡಿಸುತ್ತದೆ. ಒಂದು ನಿಲ್ದಾಣ ಒಂದು ಉತ್ಪನ್ನ ರೈಲ್ವೆ ಪ್ಲಾಟ್ಫಾರ್ಮ್ಗಳಲ್ಲಿ ಭಾರತದ ಸ್ಥಳೀಯ ಪರಂಪರೆ ಪರಿಚಯ ಕುರಿತ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಮೃತ ಶರೀರಗಳ ವಾರಸುದಾರರ ಪತ್ತೆಗಾಗಿ ಪ್ರಕಟಣೆಗಳು. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜೂನ್ 21 ಅಪರಿಚಿತ ವ್ಯಕ್ತಿಯೊಬ್ಬ ಮೃತನಾಗಿದ್ದಾನೆ.

0: ಈತನ ವಯಸ್ಸು ಅಂದಾಜು 50 ವರ್ಷ. ಕೋಲುಮುಖ, ಗೋಧಿಮ ಬಣ್ಣ, ಸಾಧಾರಣ ಮೈಕಟ್ಟು, 5 ಅಡಿ ಎತ್ತರ ಇರುತ್ತಾನೆ. ಈತನ ಶರೀರದ ಮೇಲೆ ನೀಲಿ ಬಣ್ಣದ ಅರ್ಧ ತೋಳಿನ ಟೀಶರ್ಟ್, ಕಪ್ಪು ಪ್ಯಾಂಟ್ ಇರುತ್ತದೆ. ಬಲಗೈಯಲ್ಲಿ ಹಳದಿ ಕೆಂಪು ಮಿಶ್ರಿತ ದಾರ, ಬಲಗೈ ಮೊಣಕೈ ಬಳಿ ಹಳೆ ಗಾಯದ ಗುರುತು ಇರುತ್ತದೆ. ಇನ್ನು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರಸ್ತೆಯೊಂದರಲ್ಲಿ ಮೃತ ಶರೀರ ಪತ್ತೆಯಾಗಿದೆ. ವರ್ಷ ಸುಮಾರು 65 ವಯಸ್ಸು. ಕೋಲುಮುಖ, ಗೋಧಿಮೈ ಬಣ್ಣ, ಸಾಧಾರಣ ಮೈಕಟ್ಟು, 5 ಅಡಿ 3 ಅಂಗುಲ ಎತ್ತರ. ಮೃತ ಶರೀರದ ಮೇಲೆ ನೀಲಿ ಬಣ್ಣದ ತುಂಬು ತೋಳಿನ ಜಾಕೆಟ್ ಹಾಗೂ ಕಪ್ಪು ಬಣ್ಣದ ಟೀಶರ್ಟ್ ಇದೆ. ಬೂದು ಬಣ್ಣದ ಪ್ಯಾಂಟ್ ಕೂಡ ಧರಿಸಿರುತ್ತಾನೆ ಈ ವ್ಯಕ್ತಿ. ವಾರಸುದಾರರು ಇದ್ದಲ್ಲಿ ನಿಮ್ಮ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಇದುವರೆಗೆ ಮೃತ ಶರೀರಗಳ ವಾರಸುದಾರರ ಪತ್ತೆಗಾಗಿ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

0: ಜೀವನಂ ಎಂಬುದು ನೀರಿಗಿರುವ ಅನರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.
1: ಬಾಯಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಎರಡನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ ಐವರು ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ರಾಜ್ಯದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯದ ಸಾಧನೆ ರಾಷ್ಟಕ್ಕೆ ಮಾದರಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ. ರಾಜ್ಯ ಬಿಜೆಪಿ ನಾಯಕರಿಂದ ದೆಹಲಿಯಲ್ಲಿ ವರಿಷ್ಠರಿಗೆ ಪ್ರಾಥಮಿಕ ವರದಿ ಸಲ್ಲಿಕೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ವಿಚಾರ. ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಸಂಸದ ಬಿವೈ ರಾಘವೇಂದ್ರ ಮನವಿ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ.

0: ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆದ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026ರ ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಪ್ರದಾನ ಮಾಡಿದರು. 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ್ ಕೋರೆ, ಶಿಕ್ಷಣ ತಜ್ಞ ಶಶಿಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ರಾಷ್ಟಪತಿಯವರಿಂದ ಪ್ರಶಸ್ತಿ ಸ್ವೀಕರಿಸಿದರು. ಉದ್ಯಮಿ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಸಂದ ಪ್ರಶಸ್ತಿಯನ್ನು ಅವರ ಪರವಾಗಿ ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ರಾಜ್ಯದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯ ನಿರ್ದೇಶನಾಲಯವು ರಾಷ್ಟವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಎಫ್ಎಸ್ಎಲ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಕರ್ನಾಟಕದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯವು ಅಪರಾಧ ತನಿಖೆಯಲ್ಲಿ ವೈಜ್ಞಾನಿಕ ನಿಖರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ವೇಗದ ವರದಿ ವ್ಯವಸ್ಥೆಯಲ್ಲಿ ದೇಶದ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಎಫ್ಎಸ್ಎಲ್ಗೆ ರಾಷ್ಟೀಯ ಮಾನ್ಯತಾ ಮಂಡಳಿ ಮಾನ್ಯತೆ ದೊರೆತಿದ್ದು, ಅಂತಾರಾಷ್ಟೀಯ ಗುಣಮಟ್ಟದ ಮಾನದಂಡಗಳಡಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ವೈಲ್ಡ್ ಲೈಫ್ ಫೋರೆನ್ಸಿಕ್ ಘಟಕ ಆರಂಭಿಸಲು ಎಲ್ಲಾ ಸಿದ್ದತೆಗಳು ಪೂರ್ಣಗೊಂಡಿದ್ದು, ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಣೆ ಮಾಡಿದ್ದಾರೆ. ವಿಧಾನಪರಿಷತ್ನಲ್ಲಿ ಚುನಾವಣೆಯಲ್ಲಿ ಅಡ್ಡ ಮತದಾನ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನವದೆಹಲಿಯಲ್ಲಿಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನು ಭೇಟಿಯಾಗಿ ಪ್ರಾಥಮಿಕ ವರದಿ ಸಲ್ಲಿಸಿದ್ದಾರೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಅಡ್ಡ ಮತದಾನದ ಮೂಲಕ ಪಕ್ಷಕ್ಕೆ ದ್ರೋಹ ಬಗೆದವರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ವರಿಷ್ಠರು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. 2028ರ ಚುನಾವಣೆಗೆ ಒಗ್ಗಟ್ಟಿನಿಂದ ಹೋರಾಡಿ ಪಕ್ಷವನ್ನು ಗೆಲ್ಲಿಸಲು ವರಿಷ್ಠರು ಸೂಚಿಸಿದ್ದು ಅದರಂತೆ ನಡೆದುಕೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡುವಂತೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ ಅವರು, ಶಿವಮೊಗ್ಗ ಜಿಲ್ಲೆ ಎಲ್ಲಾ ರೀತಿಯಲ್ಲೂ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಅರ್ಹವಾಗಿದೆ ಎಂದು ಹೇಳಿದ್ದಾರೆ. ಮಲೆನಾಡು ಮತ್ತು ಮಧ್ಯ ಕರ್ನಾಟಕ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಹೈಕೋರ್ಟ್ ಪೀಠ ಸ್ಥಾಪನೆಯಿಂದ ಸುಲಭವಾಗಿ ನ್ಯಾಯ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶಿವಮೊಗ್ಗವನ್ನು ಮಂಗಳೂರಿನ ಪ್ರತಿಷ್ಠಿತ ಪೀಠದ ವ್ಯಾಪ್ತಿಗೆ ತರುವ ಪ್ರಸ್ತಾಪನೆಗಳ ಬಗ್ಗೆ ವಕೀಲರು, ಕಕ್ಷಿದಾರರು ಮತ್ತು ಸಾರ್ವಜನಿಕರು ಕಳವಳ ವ್ಯಕ್ತಪಡಿಸಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಜುಲೈ 2ನೇ ವಾರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು, ಈ ನಡುವೆ ಮಳೆ ಅಭಾವದಿಂದ ಜಿಲ್ಲೆಯಾದ್ಯಂತ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ದಿ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಜಯಪುರದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮಾತನಾಡಿದ ಅವರು, ಈ ನಿಟ್ಟನಲ್ಲಿ ಜವಾಬ್ದಾರಿ ಅರಿತು ಅಧಿಕಾರಿಗಳು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ. ಎಲ್ಲೆಲ್ಲಿ ನೀರಿನ ಸಮಸ್ಯೆ ಉಲ್ಬಣವಾಗಬಹುದು ಎಂಬುದರ ಬಗ್ಗೆ ಮುಂಚಿತವಾಗಿ ಮಾಹಿತಿಯನ್ನು ಪಡೆದುಕೊಂಡು ಅಂತಹ ಸ್ಥಳಗಳಲ್ಲಿ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ಮಳೆಯಾಗಿ ಒಳಹರಿವು ಹೆಚ್ಚಳವಾಗುವವರೆಗೆ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕುಡಿಯುವ ಉದ್ದೇಶಕ್ಕಾಗಿ ನೀರನ್ನು ಕಾಯ್ದಿರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ದೆಹಲಿ ಮೂಲದ ಪ್ರಯಾಸ್ ಸಂಸ್ಥೆಯು ಬೆಳಗಾವಿಯ ಕೆಎಲ್ಇ ಕನ್ವೆನ್ಷನ್ ಕೇಂದ್ರದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಆಯೋಜನೆ ಮಾಡಲಾಗಿರುವಂತಹ ಸೆಕೆಂಡ್ ವಿಷನ್ ಕರ್ನಾಟಕ 2026 ಬೃಹತ್ ಪ್ರದರ್ಶನಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಚಾಲನೆಯನ್ನು ನೀಡಿದರು. ಕೇಂದ್ರ ಸರ್ಕಾರದ ಸಚಿವಾಲಯಗಳು, ರಾಜ್ಯ ಸರ್ಕಾರದ ಇಲಾಖೆಗಳು, ಸಂಶೋಧನಾ ಸಂಸ್ಥೆಗಳು, ಸಾರ್ವಜನಿಕ ವಲಯದ ಸಂಸ್ಥೆಗಳು, ಶೈಕ್ಷಣಿಕ ಮತ್ತು ಹಣಕಾಸು ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆಗೆ ನೇರವಾಗಿ ವ್ಯವಹರಿಸಲು ನಾಗರಿಕರಿಗೆ ಒಂದು ಅನನ್ಯವಾದ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ವೇಳೆ ಮಾತನಾಡಿದ ಜಗದೀಶ್ ಶೆಟ್ಟರ್, ಕಳೆದ ವರ್ಷದಂತೆ ಈ ಸಲವೂ ಕರ್ನಾಟಕ ವಿಷನ್ ಪ್ರದರ್ಶನ ಯಶಸ್ಸು ಹೊಂದಿದ್ದು, ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಾಂಗ್ರೆಸ್ಗಾಗಿ ಕೆಲಸ

0: ಮಾಡದವರಿಗೆ ಪಕ್ಷದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನ ಮಾತ್ರ ಅಲ್ಲ, ಎಲ್ಲವನ್ನೂ ಕೊಟ್ಟಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಆಕಾಶವಾಣಿಯ ಸಿಬ್ಬಂದಿಗಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಇಂದು ಸಮುದಾಯ ಸಂಪರ್ಕ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಹೆಚ್ಚುವರಿ ಪ್ರಾಧ್ಯಾಪಕರಾದಂತಹ ಡಾ ಅಜಯ್ ಕುಮಾರ್ ಸಿಬ್ಬಂದಿಗೆ ಉತ್ತಮ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವ ಮಹತ್ವವನ್ನು ತಿಳಿಸಿದರು. ಆತಂಕ, ಕೆಲಸದ ಒತ್ತಡ ಮತ್ತು ತಂತ್ರಜ್ಞಾನ ವ್ಯಸನವನ್ನು ನಿರ್ವಹಿಸಲು ಪ್ರಾಯೋಗಿಕ ತಂತ್ರಗಳನ್ನು ಅವರು ಪ್ರದರ್ಶಿಸಿದರು. ಆರೋಗ್ಯಕರ ಕೆಲಸ, ಜೀವನ, ಸಮತೋಲನದ ಅಗತ್ಯವನ್ನು ಒತ್ತಿ ಹೇಳಿದರು. ಬೆಂಗಳೂರು ಆಕಾಶವಾಣಿಯ ಉಪಮಹಾನಿರ್ದೇಶಕರಾದಂತಹ ಕೆಆರ್ ಸಂಜೀವ್ ಮಾತನಾಡಿ, ಮಾಹಿತಿಯುಕ್ತ ಮತ್ತು ಸಂವಾದಾತ್ಮಕ ಕಾರ್ಯಕ್ರಮ ನಡೆಸಿದ್ದಕ್ಕಾಗಿ ನಿಮ್ಹಾನ್ಸ್ ಸೇವೆಯನ್ನು ಶ್ಲಾಘಿಸಿದರು. ಯುವಜನತೆ ಮಾದಕ ವಸ್ತುಗಳ ವ್ಯಸನದಿಂದ ಮುಕ್ತರಾಗಿ ಸದೃಢ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ದಾವಣಗೆರೆಯ ಹಿರಿಯ ಸಿವಿಲ್ ನ್ಯಾಯಾಧೀಶ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರಾದಂತಹ ಸಿ ರಂಗೇಗೌಡ ಕರೆ ನೀಡಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ನಶಮುಕ್ತ ಭಾರತ ಜಾಗೃತಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾರತದಲ್ಲಿ ಯುವ ಮಾನವ ಸಂಪನ್ಮೂಲ ಹೆಚ್ಚಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಯುವಕರು ಮಾದಕ ವಸ್ತುಗಳ ಆಕರ್ಷಣೆಗೆ ಒಳಗಾಗಿ ಅಮೂಲ್ಯ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವುದು ಆತಂಕಕಾರಿ ಸಂಗತಿ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಜಲಸಂಪನ್ಮೂಲ ಇಲಾಖೆ ಮತ್ತು ತುಂಗಭದ್ರಾ ಮಂಡಳಿಯ ಸಹಯೋಗದೊಂದಿಗೆ ತುಂಗಭದ್ರಾ ಜಲಾಶಯಕ್ಕೆ ನೂತನವಾಗಿ ಅಳವಡಿಸಿದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಕಾರ್ಯಕ್ರಮ ನಾಡಿದ್ದು ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ಜರುಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ಎ ರೇವಂತ್ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಾರ್ಷಿಕ ಬಿಸಿಯು ಉತ್ಸವದ ಅಂಗವಾಗಿ ಸೆಂಟ್ರಲ್ ಕಾಲೇಜಿನ ಕ್ರಿಕೆಟ್ ಮೈದಾನದಲ್ಲಿ ಆಯೋಜನೆ ಮಾಡಿರುವಂತಹ 2025-26 ಸಾಲಿನ ಕ್ರಿಕೆಟ್ ಕ್ರೀಡಾಕೂಟವನ್ನು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ಬಲೂನ್ ಹಾರಿಬಿಡುವ ಮೂಲಕ ಚಾಲನೆ ನೀಡಿದರು. ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿರುವಂತಹ 2 ದಿನಗಳ ಅಂತರ ವಿಭಾಗ ಕ್ರೀಡಾಕೂಟದಲ್ಲಿ ಭಾಗಿಯಾಗಿರುವ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಕ್ರೀಡೆ ಅತ್ಯಂತ ಉಪಯುಕ್ತ ಎಂದು ತಿಳಿಸಿದ್ದಾರೆ. ಕ್ರೀಡೆಯಲ್ಲಿ ಸೋಲಿನಿಂದ ಕಲಿಯಬಹುದಾದಂತಹ ಪಾಠ ನಿಮ್ಮನ್ನು ಪರಿಪಕ್ವಗೊಳಿಸುವುದು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಮುಂಗಾರು ತುಸು ಬಿರುಸುಗೊಂಡಿದ್ದು, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿಯ ಹಲವೆಡೆ ಇಂದಿನಿಂದ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಾವಣಗೆರೆ, ಚಿಕ್ಕಮಗಳೂರು, ಹಾಸನ, ಕೊಡಗು, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ವಿಜಯನಗರ ಜಿಲ್ಲೆಗಳ ಹಲವೆಡೆ ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಇದೇ 28ರವರೆಗೆ ಮೋಡ ಕವಿದ ವಾತಾವರಣದೊಂದಿಗೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ 30 ಡಿಗ್ರಿ ಸೆಲ್ಸಿಯಸ್ ಇದ್ದು, ಕನಿಷ್ಠ ತಾಪಮಾನ 21 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ದೇಶಾದ್ಯಂತ ಇದೇ 28ರಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. 2014ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ದೇಶ ಎಂದು ಘೋಷಣೆ ಮಾಡಿದೆ. ಆದರೂ ನೆರೆ ರಾಷ್ಟಗಳಾದಂತಹ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಕೆಲವು ಪೋಲಿಯೋ ಪ್ರಕರಣಗಳು ವರದಿಯಾಗುತ್ತಿದ್ದು, ಹೆಚ್ಚು ನಿಗಾ ವಹಿಸುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭಾರತದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮುಂದುವರೆಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2ನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ 5 ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ರಾಜ್ಯದ ಫೊರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯದ ಸಾಧನೆ, ರಾಷ್ಟಕ್ಕೆ ಮಾದರಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ. ರಾಜ್ಯ ಬಿಜೆಪಿ ನಾಯಕರಿಂದ ದೆಹಲಿಯಲ್ಲಿ ವರಿಷ್ಠರಿಗೆ ಪ್ರಾಥಮಿಕ ವರದಿ ಸಲ್ಲಿಕೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ವಿಚಾರ. ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಸಂಸದ ಬಿವೈ ರಾಘವೇಂದ್ರ ಮನವಿ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
2: ಆಕಾಶವಾಣಿ ಕಾರವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ

0: ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
1: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಹಣ್ಣುಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಹಾರ ಮತ್ತು ಪೋಷಕಾಂಶ ನಿರ್ವಹಣಾ ವಿಭಾಗದಲ್ಲಿ ವಿಜ್ಞಾನಿಯಾಗಿರುವ ಡಾ ವಿಜಯಲಕ್ಷ್ಮಿ ಎಸ್ ನಾಯಕ್ ಅವರೊಂದಿಗೆ ಸಂದರ್ಶನ.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾ ವಿಜಯಲಕ್ಷ್ಮಿ ಶಿವಪ್ಪ ನಾಯಕ್ ಅಂತ. ನಾನು ಗ್ರಹ ವಿಜ್ಞಾನ ವಿಷಯದ ತಜ್ಞೆಯಾಗಿ ICAR ಕೃಷಿ ವಿಜ್ಞಾನ ಕೇಂದ್ರ ಉತ್ತರ ಕನ್ನಡ ಶಿರಸಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ದಿನ ನಾನು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯ ಕುರಿತು ಕೆಲವೊಂದಿಷ್ಟು ಅಂಶಗಳನ್ನ ನಿಮ್ಮೊಟ್ಟಿಗೆ ನಾನು ಚರ್ಚೆ ಮಾಡಲಿಕ್ಕೆ ಅಥವಾ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತೀನಿ ಅಂತಾನೆ ಹೇಳ್ಬಹುದು. ನಮ್ಗೆಲ್ಲ ತಿಳಿದಿರೋ ಹಾಗೆ ಭಾರತ ಕೃಷಿ ಪ್ರಧಾನ ದೇಶ ಅಂತಾನೆ ಹೇಳ್ಬಹುದು. ಇನ್ನು ಭಾರತದ ಒಂದು ಆರ್ಥಿಕತೆಗೆ ಯಾವುದಪ್ಪ ಒಂದು ಪ್ರಮುಖ ಆಧಾರ ಸ್ತಂಭ ಅಂತ ನೋಡೋದಾದ್ರೆ ಅದು ಕೃಷಿ ಕ್ಷೇತ್ರ ಅಂತಾನೆ ಹೇಳ್ಬಹುದು. ಇನ್ನು ದೇಶದ ಸುಮಾರು 55%ನಷ್ಟು ಜನಸಂಖ್ಯೆ ಕೃಷಿ ಮೇಲೇನೆ ತಮ್ಮ ಒಂದು ಜೀವನವನ್ನ ಅವಲಂಬಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಇದು ಯಾಕೆ ಅಂತ ನಾವು ನೋಡೋದಾದ್ರೆ ವಿಶ್ವದಲ್ಲೇ 2ನೇ ಅತಿ ದೊಡ್ಡ ಕೃಷಿ ಭೂಮಿಯನ್ನ ಹೊಂದಿರುವಂತ ದೇಶ ಯಾವುದು ಅಂತಂದ್ರೆ ಅದು ಭಾರತ ದೇಶ ಅಂತಾನೆ ಹೇಳ್ಬಹುದು. ಹೀಗಾಗಿ ಕೃಷಿ ಉತ್ಪಾದನೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಒಂದು ಪ್ರಮುಖವಾದ ಸ್ಥಾನವನ್ನ ಭಾರತ ದೇಶ ಗಳಿಸಿದೆ ಅಥವಾ ಪಡೆದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನು ನಾವು ಇಲ್ಲಿ ನೋಡೋದಾದ್ರೆ ಹಾಲು, ಬೇಳೆಕಾಳುಗಳಾಗಿರ್ಬಹುದು, ಅದೇ ರೀತಿಯಾಗಿ ಮಸಾಲ ಪದಾರ್ಥಗಳ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ. ಅದೇ ರೀತಿಯಾಗಿ ಹಣ್ಣುಗಳಾಗಿರ್ಬಹುದು, ತರಕಾರಿಗಳಾಗಿರ್ಬಹುದು, ಹತ್ತಿ, ಸಕ್ಕರೆ, ಕಬ್ಬು, ಗೋಧಿ ಮತ್ತು ಅಕ್ಕಿಯ ಒಂದು ಉತ್ಪಾದನೆಯಲ್ಲಿ ಭಾರತ ವಿಶ್ವದ 2ನೇ ಅತಿ ದೊಡ್ಡ ಉತ್ಪಾದಕ ದೇಶ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆಯನ್ನ ಪಡಬೇಕಾಗತ್ತೆ. ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂತ ನಾವು ನೋಡೋದಾದ್ರೆ ನಮ್ಮ ಒಂದು ಹವಾಮಾನ ವೈವಿಧ್ಯತೆ ಮತ್ತೆ ಒಂದು ಫಲವತ್ತಾದ ಭೂಮಿಯು ವಿವಿಧ ರೀತಿಯ ಒಂದು ಹಣ್ಣುಗಳನ್ನಾಗಿರ್ಬಹುದು ಮತ್ತೆ ತರಕಾರಿಗಳನ್ನ ಬೆಳೀಲಿಕ್ಕೆ ಅನುಕೂಲಕರವಾಗಿದೆ ಅಂತಾನೆ ಹೇಳ್ಬಹುದು. ಹಾಗಿದ್ರೆ ನಾವು ಇಷ್ಟೊತ್ತು ನೋಡಿದ್ವಿ ಅಂದ್ರೆ ಭಾರತ ಮೊದಲನೇ ಸ್ಥಾನ, 2ನೇ ಸ್ಥಾನ, ಹಲವಾರು ಬೆಳೆಗಳನ್ನ ಬೆಳೆಯೋದ್ರಲ್ಲಿ ಅಥವಾ ಉತ್ಪಾದನೆ ಮಾಡೋದ್ರಲ್ಲಿ ತೆಗೆದುಕೊಂಡಿದೆ ಅಂತ ಹೇಳಿದೆ ನಾನು. ಆದ್ರೆ ಭಾರತೀಯ ಕೃಷಿ ಮತ್ತು ತೋಟಗಾರಿಕೆ ಕ್ಷೇತ್ರಗಳು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಉತ್ಪಾದನೆ ಮಾಡ್ತಾ ಇದ್ರು ಕೂಡ ಕೊಯ್ಲಿನ ನಂತರದ ಒಂದಿಷ್ಟು ನಷ್ಟಗಳು ಗಂಭೀರ ತೊಂದರೆಗಳಾಗಿ ಏನಾಗ್ತಿದೆ ಅಂದ್ರೆ ಮುಂದುವರಿತಾನೆ ಹೋಗ್ತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ದೇಶದಲ್ಲಿ ತೋಟಗಾರಿಕೆ ಉತ್ಪಾದನೆ ನೋಡೋದಾದ್ರೆ 367.72 ಮಿಲಿಯನ್ ಟನ್ ಏರಿಕೆ ಆಗಿದೆ. ಆದಾಗ್ಯೂ ಕೂಡ ಸಮರ್ಪಕ ಸಂಗ್ರಹಣೆ ಆಗ್ಲಾರ್ದೆ ಅಥವಾ ಕೋಲ್ಡ್ ಸ್ಟೋರೇಜ್ ಇಲ್ಲದೆ ಮತ್ತೆ ಸಂಸ್ಕರಣೆ ಬಗ್ಗೆ, ಮೌಲ್ಯವರ್ಧನೆಯ ಬಗ್ಗೆ ಮತ್ತು ಮಾರುಕಟ್ಟೆ ಒಂದು ಸೌಲಭ್ಯಗಳ ಕೊರತೆ ಇರೋದ್ರಿಂದ ಸುಮಾರು ಎಷ್ಟಂದ್ರೆ 20-30% ಅಷ್ಟು ಹಣ್ಣುಗಳಾಗಿರ್ಬಹುದು ಮತ್ತೆ 30%-35%ನಷ್ಟು ತರಕಾರಿಗಳು ವ್ಯರ್ಥ ಆಗ್ತಿದೆ ಅಂತಾನೆ ನಮ್ಗೆ ಹಲವಾರು ವರದಿಗಳು ಹೇಳ್ತಾ ಇರೋದು. ಹಾಗಾದ್ರೆ ಇಷ್ಟೆಲ್ಲ ವ್ಯರ್ಥ ಆಗ್ತಿದೆ, ಇದರಿಂದ ನಾವು ಹೊರಬರೋದು ಹೇಗೆ ಅನ್ನೋದನ್ನ ನಾವು ಚಿಂತಿಸ್ಬೇಕು, ಹೌದಲ್ವಾ? ಸೊ ಹಾಗಿದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿತಾ ಹೋಗೋಣ. ಈಗ ನಾವು ಆಧುನಿಕ ಕೃಷಿಯನ್ನು ಮಾಡ್ತಾ ಇದ್ದೀವಿ, ಅಲ್ಲಿ ಕೇವಲ ಬೆಳೆ ಬೆಳೆಯೋದಷ್ಟೇ ಪ್ರಮುಖ ಅಲ್ಲ, ಕಟಾವಿನ ನಂತರ ಆ ಬೆಳೆನ ಹೇಗೆ ಸಂರಕ್ಷಿಸಬೇಕು ಮತ್ತೆ ಮಾರುಕಟ್ಟೆಗೆ ಹೇಗೆ ತಲುಪಿಸ್ಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗಿದೆ. ಅಂದ್ರೆ ಕೃಷಿ ಉತ್ಪನ್ನಗಳಿಗೆ ಅಥವಾ ತೋಟಗಾರಿಕೆ ಉತ್ಪನ್ನಗಳಿಗೆ ಯೋಗ್ಯ ಬೆಲೆ ಸಿಗದೇನೆ ರೈತರು ಹಲವಾರು ನಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಇಂದಿನ ದಿನಗಳಲ್ಲಿ ನಾವು ಒಂದು ಆರ್ಥಿಕತೆಯನ್ನ ಬಲಪಡಿಸಬೇಕು ಅಥವಾ ಒಂದು ಕೃಷಿಯನ್ನ ಲಾಭದಾಯಕ ಉದ್ಯಮವನ್ನಾಗಿ ಪರಿವರ್ತಿಸಲಿಕ್ಕೆ ಇರುವಂತ ಪ್ರಮುಖ ಅಸ್ತ್ರ ಯಾವ

ಪ್ಪ ಅಂತಂದ್ರೆ ಆಹಾರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಅಂತಾನೆ ಹೇಳ್ಬಹುದು. ಇದರಿಂದ ಏನಾಗುತ್ತೆ, ನಮ್ಮ ಕೃಷಿಯ ನಷ್ಟವನ್ನು ನಾವು ತಗ್ಗಿಸ್ಬಹುದು, ರೈತರ ಒಂದು ಆದಾಯವನ್ನು ದುಪ್ಪಟ್ಟು ಮಾಡಬಹುದು, ಅದೇ ರೀತಿಯಾಗಿ ನಾವು ಹಲವಾರು ಒಂದು ಪ್ರಯೋಜನಗಳನ್ನ ಪಡ್ಕೊಳ್ಬಹುದು. ಹಾಗಿದ್ರೆ ಇಷ್ಟೊತ್ತು ನಾವು ಭಾರತದ ಒಂದು ಕೃಷಿ ಮತ್ತು ತೋಟಗಾರಿಕೆ ಉತ್ಪಾದನೆಯ ಬಗ್ಗೆ ಮತ್ತೆ ಆಗ್ತಾ ಇರುವಂತ ತೊಂದರೆಗಳ ಬಗ್ಗೆ ತಿಳ್ಕೊಂಡ್ವಿ. ಸೊ ಈಗ ನಾವು ಆಹಾರ ಸಂಸ್ಕರಣೆ ಅಂದ್ರೆ ಏನು, ಮೌಲ್ಯವರ್ಧನೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿತಾ ಹೋಗೋಣ. ಸೊ ಹಾಗಾದ್ರೆ ಆಹಾರ ಸಂಸ್ಕರಣೆ ಅಂತಂದ್ರೆ ನಿಮ್ಗೆಲ್ಲ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿರುತ್ತೆ. ಆಹಾರ ಸಂಸ್ಕರಣೆ ಅಂತಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಂಗೆ, ಈಗ ಒಂದು ಯಾವುದೋ ಹಣ್ಣಿರುತ್ತೆ ಅಥವಾ ತರಕಾರಿ ಇರುತ್ತೆ ಅಥವಾ ಈ ಕೃಷಿ ಉತ್ಪನ್ನಗಳು ಇರ್ತಾವಲ್ವಾ, ಸೊ ಅದನ್ನ ಹಾಳಾಗ್ಲಾರ್ದಂತೆ ನಾವು ತಡಿಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಾಗುತ್ತೆ, ಅದನ್ನ ಒಂದು ಮೌಲ್ಯವರ್ಧನೆ ಮಾಡುವಂತದ್ದಾಗಿರ್ಬೋದು ಅಥವಾ ಸಂಸ್ಕರಣೆ ಮಾಡುವಂತದ್ ಆಗ್ಬೇಕು. ಅಂದ್ರೆ ಈಗ ಜನರು ಅದನ್ನ ದಿನನಿತ್ಯದ ಬಳಕೆಗೆ ಯೋಗ್ಯವಾಗಿ ಬಳಸಲಿಕ್ಕೆ ಆಗ್ಬೇಕು, ಆ ತರದ ಒಂದು ಪ್ರಕ್ರಿಯೆಯನ್ನ ಒಳಗೊಂಡಿರುವಂತದ್ದೇ ಈ ಒಂದು ಆಹಾರ ಸಂಸ್ಕರಣೆ ಅಂತ ಹೇಳ್ಬಹುದು. ಅಂದ್ರೆ ಈಗ ನಾವು ಆಹಾರ ಸಂಸ್ಕರಣೆ ಒಂದು ಪ್ರಕ್ರಿಯೆಯನ್ನ ಮೂರು ಹಂತವಾಗಿ ವಿಂಗಡಿಸಬಹುದು. ಮೊದಲನೇದಾಗಿ

ಸೊ ಈಗ ನಾವು ಆಹಾರ ಸಂಸ್ಕರಣೆ ಅಂದ್ರೇನು, ಮೌಲ್ಯವರ್ಧನೆ ಅಂದ್ರೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿತಾ ಹೋಗೋಣ. ಸೊ ಹಾಗಾದ್ರೆ ಆಹಾರ ಸಂಸ್ಕರಣೆ ಅಂತಂದ್ರೆ ನಿಮ್ಗೆಲ್ಲ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿರುತ್ತೆ. ಆಹಾರ ಸಂಸ್ಕರಣೆ ಅಂತಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಂಗೆ, ಈಗ ಒಂದು ಯಾವುದೋ ಹಣ್ಣಿರುತ್ತೆ ಅಥವಾ ತರಕಾರಿ ಇರುತ್ತೆ ಅಥವಾ ಈ ಕೃಷಿ ಉತ್ಪನ್ನಗಳಿರ್ತಾವಲ್ವಾ, ಸೊ ಅದನ್ನ ಹಾಳಾಗ್ಲಾರ್ದಂತೆ ನಾವು ತಡಿಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ಅದನ್ನ ಒಂದು ಮೌಲ್ಯವರ್ಧನೆ ಮಾಡುವಂತದ್ದಾಗಿರ್ಬೋದು ಅಥವಾ ಸಂಸ್ಕರಣೆ ಮಾಡುವಂತದ್ದಾಗ್ಬೇಕು. ಅಂದ್ರೆ ಈಗ ಜನರು ಅದನ್ನ ದಿನನಿತ್ಯದ ಬಳಕೆಗೆ ಯೋಗ್ಯವಾಗಿ ಬಳಸಲಿಕ್ಕೆ ಆಗ್ಬೇಕು, ಆ ತರದ ಒಂದು ಪ್ರಕ್ರಿಯೆಯನ್ನ ಒಳಗೊಂಡಿರುವಂತದ್ದೇ ಈ ಒಂದು ಆಹಾರ ಸಂಸ್ಕರಣೆ ಅಂತ ಹೇಳ್ಬಹುದು. ಅಂದ್ರೆ ಈಗ ನಾವು ಆಹಾರ ಸಂಸ್ಕರಣೆ ಒಂದು ಪ್ರಕ್ರಿಯೆಯನ್ನ ಮೂರು ಹಂತವಾಗಿ ವಿಂಗಡಿಸಬಹುದು. ಮೊದಲನೇದಾಗಿ ಪ್ರಾಥಮಿಕ ಸಂಸ್ಕರಣೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಿದ್ರೆ ಏನಿದು ಪ್ರಾಥಮಿಕ ಸಂಸ್ಕರಣೆ? ಪ್ರಾಥಮಿಕ ಸಂಸ್ಕರಣೆ ಅಂತಂದ್ರೆ ಈಗ ಒಂದು ಕಚ್ಚಾ ಉತ್ಪನ್ನ ಅಥವಾ ಒಂದು ನಾ ಹೇಳ್ದಂಗೆ ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು ಅಥವಾ ಕೃಷಿ ಉತ್ಪನ್ನ ಆಗಿರ್ಬೋದು, ಅದರ ಒಂದು ಮೂಲ ರೂಪವನ್ನು ನಾವು ಹೆಚ್ಚು ಬದಲಾವಣೆ ಮಾಡ್ದೇನೆ ಈ ಒಂದು ಆರಂಭಿಕ ಅಥವಾ ಅಗತ್ಯ ಕೆಲಸಗಳನ್ನ ಏನ್ ಮಾಡ್ತೀವಲ್ಲ ಅದಕ್ಕೆ ನಾವು ಪ್ರಾಥಮಿಕ ಸಂಸ್ಕರಣೆ ಅಥವಾ ಪ್ರೈಮರಿ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಸೊ ಉದಾಹರಣೆಗೆ ಧಾನ್ಯಗಳನ್ನ ಈಗ ನಾವು ಕೊಯ್ಲಾದ ನಂತರ ಏನ್ ಮಾಡ್ತೀವಿ, ಅದರಲ್ಲಿರುವಂತ ಕಸ ಕಡ್ಡಿ ಏನೇ ಇದ್ರು ತೆಗೆದು ಅದನ್ನ ಸ್ವಚ್ಛಗೊಳಿಸುವಂತದ್ದು, ಅಥವಾ ಹಣ್ಣುಗಳನ್ನ ಏನ್ ಮಾಡ್ತೀವಿ ಕಟಾವಾದ ನಂತರ ಅದನ್ನ ತಂದು ತೊಳೆದು ಅದನ್ನ ಒಣಗಿಸುವಂತದ್ದಾಗಿರ್ಬಹುದು. ಅದೇ ರೀತಿಯಾಗಿ ಈ ಹಣ್ಣುಗಳ ಒಂದು ಗುಣಮಟ್ಟದ ಆಧಾರದ ಮೇಲೆ ಅವನ್ನ ವಿಂಗಡಣೆ ಮಾಡುವಂತದ್ದು, ಇದೆಲ್ಲದೂ ಕೂಡ ಪ್ರಾಥಮಿಕ ಒಂದು ಸಂಸ್ಕರಣೆ ಒಳಗೆ ಬರುತ್ತೆ. ಇನ್ನು ನಾವು ಸೆಕೆಂಡರಿ ಪ್ರೊಸೆಸಿಂಗ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ ಪ್ರಾಥಮಿಕ ಹಂತದಲ್ಲಿ ಸಂಸ್ಕರಿಸಿದ ಒಂದು ಉತ್ಪನ್ನ ಏನಿತ್ತಲ್ವಾ ಅದನ್ನ ಬಳಸಿ ನಿತ್ಯ ಬಳಕೆಯ ಆಹಾರ ಪದಾರ್ಥವಾಗಿ ಪರಿವರ್ತಿಸುವಂತ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಉದಾಹರಣೆಗೆ ಈಗ ನಾವು ಗೋಧಿಯನ್ನು ಸ್ವಚ್ಛ ಮಾಡಿರ್ತೀವಿ, ಅದರಿಂದ ಹಿಟ್ಟನ್ನ ತಯಾರಿಸುವಂತದ್ದು, ಅದೇ ರೀತಿಯಾಗಿ ಈ ಎಣ್ಣೆ ಕಾಳುಗಳನ್ನ ಬಳಸಿ ಅದರಿಂದ ಎಣ್ಣೆ ತೆಗೆಯುವಂಥದ್ದು, ಇದಕ್ಕೆ ಒಂದಿಷ್ಟು ಉದಾಹರಣೆ ಅಂತ ಹೇಳ್ಬಹುದು. ಇನ್ನು ಟರ್ಷರಿ ಪ್ರೊಸೆಸಿಂಗ್ ಅಂತ ಹೇಳೋದು, ಇದರಲ್ಲಿ ಏನಂತಂದ್ರೆ ವೇಗದ ಒಂದು ಜೀವನ ಶೈಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಕುಟುಂಬಗಳೆಲ್ಲ ವಿಭಕ್ತ ಕುಟುಂಬಗಳಾಗ್ತಿದ್ದಾವೆ. ಅಂದ್ರೆ ಮೊದ್ಲೆಲ್ಲ ಹಳ್ಳಿಯೊಳಗೆ ಎಲ್ರು ಕೂಡ್ಕೊಂಡಿರ್ತಿದ್ರು, ಅದೇ ರೀತಿಯಾಗಿ ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನ ಮಾಡ್ಕೋತಿದ್ರು, ಅಡುಗೆನ ಒಟ್ಟಿಗೆ ಮಾಡ್ತಿದ್ರು, ಅಥವಾ ಈಗ ಮನೆಗೆ ಬೇಕಾಗುವಂತ ಯಾವುದೇ ಒಂದು ಪದಾರ್ಥ ಇದ್ರೆ ಎಲ್ಲರೂ ಸೇರ್ಕೊಂಡು ಮಾಡ್ತಿದ್ರು. ಸೊ ಹಾಗಾಗಿ ಏನಾಗ್ತಿತ್ತು ಅಂದ್ರೆ ಈ ಎಲ್ಲ ಕೆಲಸಗಳು ಸುಲಭ ಆಗ್ತಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನಸಂಖ್ಯೆ ಅಂದ್ರೆ ಗ್ರಾಮಗಳನ್ನ ತೊರೆದು ಈ ಪಟ್ಟಣದ ಕಡೆಗೆ ಮುಖ ಮಾಡ್ತಿರುವಂತದ್ದು ಒಂದು, ಅದೇ ರೀತಿಯಾಗಿ ಈಗ ದಂಪತಿಗಳಿಬ್ರು ಕೂಡ ಕೆಲಸ ಮಾಡ್ತಾ ಇರ್ತಾರೆ, ಅಂತ ಸಂದರ್ಭದಲ್ಲಿ ಅವರಿಗೆ ಅಡುಗೆ ಮಾಡ್ಕೊಳಕಾಗಿರ್ಬೋದು ಅಥವಾ ಆಹಾರದ ಸೇವನೆಗೂ ಕೂಡ ಏನಿರಲ್ಲ, ಟೈಮ್ ಇರಲ್ಲ. ಅಂತ ಒಂದು ಸಂದರ್ಭದಲ್ಲಿ ಆ ಗ್ರಾಹಕರಿಗೆ ಅನುಕೂಲ ಆಗೋ ತರ ನೇರವಾಗಿ ತಿನ್ನೋಕಾಗಿರ್ಬೋದು ಅಥವಾ ಕೇವಲ ಬಿಸಿ ಮಾಡಿ ಬಳಸಕ್ಕೆ ಯೋಗ್ಯ ಆಗಿರುವಂತ ಒಂದು ವಾಣಿಜ್ಯ ಮಟ್ಟದ ಸಿದ್ಧ ಆಹಾರವನ್ನ ತಯಾರಿಸೋದೇ ಈ ಒಂದು ಹಂತದ ವಿಶಿಷ್ಟತೆ ಅಂತ ಹೇಳ್ಬೋದು. ಇನ್ನ ಇದಕ್ಕೆ ಉದಾಹರಣೆ ಯಾವ್ದಪ್ಪ ಅಂತಂದ್ರೆ, ಈಗ ನಾವು ಇನ್ಸ್ಟಂಟ್ ಉಪ್ಪಿಟ್ಟೆಲ್ಲ ನೋಡ್ತೀವಿ, ಆಮೇಲೆ ಇಡ್ಲಿ ಹಿಟ್ಟಿನ ಮಿಶ್ರಣ, ಏನಾಗ ಆಲ್ರೆಡಿ ಮಿಶ್ರಣ ಎಲ್ಲ ಆಗಿರುತ್ತೆ, ನಾವು ಜಸ್ಟ್ ಹಂಚಿನ ಮೇಲೆ ದೋಸೆ ಹಾಕಿದ್ರೆ ದೋಸೆ ರೆಡಿ ಅಥವಾ ಇಡ್ಲಿ ಹಾಕಿದ್ರೆ ಇಡ್ಲಿ ರೆಡಿ, ಆ ತರ ಅಂದ್ರೆ ಪ್ಯಾಕ್ ಮಾಡಿದ ಸಿದ್ಧ ತಿಂಡಿಗಳು ಕೂಡ ಇದರಲ್ಲಿ ಬರ್ತವೆ ಅಂತಾನೆ ಹೇಳ್ಬಹುದು. ಇಷ್ಟೊತ್ತು ನಾವು ಆಹಾರ ಸಂಸ್ಕರಣೆಯ ಬಗ್ಗೆ ತಿಳ್ಕೊಂಡ್ವಿ, ಈಗ ನಾವು ಮೌಲ್ಯವರ್ಧನೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗ ನಾನು ಅವಾಗ್ಲೇ ಹೇಳ್ದಂಗೆ ಒಂದು ಕೃಷಿ ಉತ್ಪನ್ನ ಆಗಿರ್ಬಹುದು ಅಥವಾ ತೋಟಗಾರಿಕೆ ಉತ್ಪನ್ನ ಆಗಿರ್ಬಹುದು, ಅದೇ ರೀತಿಯಾಗಿ ತರಕಾರಿಗಳಾಗಿರ್ಬಹುದು, ಇವುಗಳನ್ನ ಏನಂತಂದ್ರೆ ಒಂದು ತಾಂತ್ರಿಕತೆ ಅಂದ್ರೆ ಹೊಸ ಒಂದು ತಾಂತ್ರಿಕತೆಯನ್ನ ಬಳಸಿ ಸುಧಾರಿತ ಪ್ಯಾಕೇಜಿಂಗ್ ಮಾಡುವಂಥದ್ದು, ಮತ್ತೆ ಅದಕ್ಕೆ ಪೌಷ್ಟಿಕಾಂಶದ ಸೇರ್ಪಡೆಯನ್ನ ಮಾಡುವಂಥದ್ದು ಅಥವಾ ಆಕರ್ಷಕ ಬ್ರ್ಯಾಂಡಿಂಗ್ ಅಥವಾ ಅದರ ಒಂದು ಆಕರ್ಷಣೆಯನ್ನ ಹೆಚ್ಚು ಮಾಡುವಂತ ಒಂದು ಗುಣಲಕ್ಷಣಗಳನ್ನ ಅದಕ್ಕೆ ನೀಡಿ ಅದರ ಒಂದು ಮಾರುಕಟ್ಟೆ ಮೌಲ್ಯ ಮತ್ತೆ ಈ ಗ್ರಾಹಕರನ್ನ ಸೆಳೆಯುವಂತ ಒಂದು ಪ್ರಕ್ರಿಯೆಗೆ ಏನಂತೀವಿ ಅಂತಂದ್ರೆ ಮೌಲ್ಯವರ್ಧನೆ ಅಂತ ಹೇಳ್ತೀವಿ ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಪ್ರಕ್ರಿಯೆ ಏನ್ ಮಾಡುತ್ತಂದ್ರೆ ಉತ್ಪನ್ನಕ್ಕೆ ಮಾರಾಟ ಅಂದ್ರೆ ಮಾರಾಟ ಯಾವುದು ಒಂದು ಮಾರುಕಟ್ಟೆಯಲ್ಲಿ ಮಾಡ್ತೀವಲ್ಲ ಅಲ್ಲಿ ಒಂದು ಹೊಸ ಆಯಾಮ ನೀಡುತ್ತೆ ಅಂತಾನೆ ಹೇಳ್ಬಹುದು. ಈಗ ನಾವು ನಿಮ್ಗೆಲ್ಲ ಗೊತ್ತಿದೆ, ಈಗ ಬಾಳೆಹಣ್ಣು ಆಗಿರ್ಬೋದು ಅಥವಾ ಇದು ಹಲಸಿನಣ್ಣನ್ನ ಹಾಗೆ ಹೋಗಿ ಮಾರಿದ್ವಿ ಅಂತಂದ್ರೆ ಅದಕ್ಕೆ ಹೆಚ್ಚು ಬೆಲೆ ಸಿಗಲ್ಲ, ಆದ್ರೆ ಅದರ ಒಂದು ಮೌಲ್ಯವರ್ಧನೆಯನ್ನ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ಹತ್ತಾರು ಪಟ್ಟಿನ ಲಾಭವನ್ನ ನಾವು ತಗೋಬಹುದು ಅಂತ ಹೇಳ್ಬಹುದು. ಇನ್ನು ಮೌಲ್ಯವರ್ಧನೆಯನ್ನು ಕೂಡ ನಾವು ವಿವಿಧ ರೂಪದಲ್ಲಿ ನೋಡಬಹುದು. ಹೇಗೆ ಅಂತಂದ್ರೆ ಒಂದು ರೂಪ ಪರಿವರ್ತನೆ ಅಂದ್ರೆ ಈಗ ಮೂಲ ಕೃಷಿ ಉತ್ಪನ್ನ ಏನಿರುತ್ತಲ್ಲ ಅದರ ಒಂದು ಭೌತಿಕ ರೂಪವನ್ನ ನಾವು ಏನ್ ಮಾಡ್ತೀವಿ ಸಂಪೂರ್ಣವಾಗಿ ಬದಲಾಯಿಸ್ತೀವಿ, ಅಂದ್ರೆ ಆಕರ್ಷಕ ಉತ್ಪನ್ನವನ್ನಾಗಿ ಮಾಡೋದು ಅಂತ ಹೇಳ್ಬಹುದು. ನಾನು ಅವಾಗ್ಲೇ ಹೇಳ್ದಂಗೆ ಹಲಸಿನ ಹಣ್ಣನ್ನ ಕೇವಲ ಹಣ್ಣಾಗಿ ನಾವು ಮಾರಿದ್ವಿ ಅಂತಂದ್ರೆ ಅದಕ್ಕೆ ಅಷ್ಟು ಬೆಲೆ ಬರಲ್ಲ. ಅದೇ ನಾವು ವ್ಯಾಕ್ಯೂಮ್ ಫ್ರೈಡ್ ಹಲಸಿನ ಚಿಪ್ಸ್ ಆಗಿರ್ಬಹುದು, ಹಪ್ಪಳ ಆಗಿರ್ಬಹುದು, ಪಲ್ಪ್ ಅಥವಾ ಜಾಮ್ ತಯಾರಿಸಿದ್ವು ಅಂದ್ರೆ ಅದಕ್ಕೆ
ಹೆಚ್ಚಿನ ಒಂದು ಲಾಭ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು.

ಇನ್ನು ನೆಕ್ಸ್ಟ್ ಪೌಷ್ಟಿಕಾಂಶ ಹೆಚ್ಚಿಸುವುದು, ಇದು ಮೌಲ್ಯವರ್ಧನೆಯಲ್ಲೇ ಬರುತ್ತೆ. ಅಂದ್ರೆ ಆಹಾರದ ಒಂದು ಗುಣಮಟ್ಟವನ್ನು ಹೆಚ್ಚಿಸಬೇಕಂದ್ರೆ ಅದಕ್ಕೆ ಅಗತ್ಯ ಜೀವಸತ್ವಗಳಾಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಮತ್ತೆ ಖನಿಜಾಂಶಗಳನ್ನ ಸೇರಿಸುವಂತದ್ದು. ಉದಾಹರಣೆಗೆ ಈಗ ಸಿರಿಧಾನ್ಯಗಳನ್ನ ನಾವು ಸಂಸ್ಕರಿಸಿ ಈ ಒಂದು ಪೌಷ್ಟಿಕ ಹೆಲ್ತ್ ಮಿಕ್ಸ್ ಅಂತ ಹೇಳ್ತೀವಿ, ಅಥವಾ ರಾಗಿ ಅಂಬ್ಲಿ ಪೌಡರ್, ಇವುಗಳನ್ನ ನಾವು ಸಿದ್ಧಪಡಿಸುವಂತದ್ದು. ಇನ್ನೊಂದೇನಂತಂದ್ರೆ ಸುಲಭ ಬಳಕೆ ಮತ್ತು ಸುಂದರ ಪ್ಯಾಕೇಜಿಂಗ್. ಏನಿದು ಹಿಂಗಂತಂದ್ರೆ, ಅಂದ್ರೆ ಈಗ ಗ್ರಾಹಕರಿಗೆ ಬಳಸಲಿಕ್ಕೆ ತೊಂದರೆ ಆಗದಿರೋ ಹಂಗೆ ಅದನ್ನ ಏನ್ ಮಾಡುವಂಥದ್ದು, ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡುವಂಥದ್ದು. ಮತ್ತೆ ಈಗ ಸ್ಟ್ಯಾಂಡಿಂಗ್ ಪೌಚ್ ಅಂತ ಬರುತ್ತೆ, ಮತ್ತೆ ಅದು ಕೂಡ ಕೆಲವೊಂದು 50 ಗ್ರಾಮ್ದು, ಕೆಲವೊಂದು 100 ಗ್ರಾಮ್ದು, ಕೆಲವೊಂದು 1/2 ಕೆಜಿದು, ಈ ತರ ನಾವು ಪ್ಯಾಕೇಜಿಂಗ್ ಮಾಡಿಡುವಂಥದ್ದು, ಅಥವಾ ಜಿಪ್ಲಾಕ್ ಕವರ್ಗಳಲ್ಲಿ ಆಕರ್ಷಕವಾಗಿ ನಾವು ಪ್ಯಾಕ್ ಮಾಡೋದ್ರಿಂದ, ಮತ್ತೆ ಒಂದು ಬ್ರ್ಯಾಂಡಿಂಗ್ ಮಾಡೋದ್ರಿಂದ ಈ ಒಂದು ಉತ್ಪನ್ನ ಹೆಚ್ಚು ಏನಾಗುತ್ತೆ ಅಂದ್ರೆ ಆಕರ್ಷಿತ ಆಗುತ್ತೆ, ಮತ್ತೆ ಮಾರುಕಟ್ಟೆಯಲ್ಲಿ ಗ್ರಾಹಕರು ಇದನ್ನ ಹೆಚ್ಚಿನ ಒಂದು ಬೆಲೆ ನೀಡಿ ಖರೀದಿ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇಷ್ಟೊತ್ತು ನಾವು ಸಂಸ್ಕರಣೆ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಅದೇ ರೀತಿಯಾಗಿ ಮೌಲ್ಯವರ್ಧನೆ ಅಂದ್ರೆ ಏನು ಅಂತಾನು ಕೂಡ ನಾವು ತಿಳ್ಕೊಂಡ್ವಿ. ಈಗ ನಾವು ಏನಂತಂದ್ರೆ ಈ ಒಂದು ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆ ಮಾಡೋದ್ರಿಂದ ಯಾವೆಲ್ಲ ಉಪಯೋಗಗಳಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಅಂತ ನನಗನ್ನಿಸ್ತಿದೆ. ಸೊ ಹಾಗಿದ್ರೆ ಈಗ ನಾವು ಕೃಷಿ ತ್ಯಾಜ್ಯವನ್ನ ಕಡಿಮೆ ಮಾಡುವಂಥದ್ದು, ಅಥವಾ ಈಗ ಹಾಳಾಗುವಿಕೆ ಇರುತ್ತಲ್ವ, ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ಇದರ ಒಂದು ಹಾಳಾಗುವಿಕೆಯನ್ನ ಈ ಮೌಲ್ಯವರ್ಧನೆ ಅಥವಾ ಸಂಸ್ಕರಣೆ ಅನ್ನುವಂಥದ್ದು ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗ ಕೃಷಿ ಉತ್ಪನ್ನಗಳು ತಾಜಾ ಇರ್ತಾವಲ್ವ, ವಿಶೇಷವಾಗಿ ಹಣ್ಣು ಮತ್ತು ತರಕಾರಿಗಳು ನಮಗ್ ತಿಳಿದಿರೋ ಹಂಗೆ ಬೇಗನೆ ಹಾಳಾಗ್ತವೆ. ಆಮೇಲೆ ಭಾರತದಲ್ಲಿ ಇವುಗಳ ಒಂದು ಉತ್ಪಾದನೆ ಸುಮಾರು 5-30% ಅಷ್ಟು ಕೊಯ್ಲಿನ ಸಂದರ್ಭದಲ್ಲಿ, ಅದೇ ರೀತಿಯಾಗಿ ಸಾಗಾಣಿಕೆ ಸಂದರ್ಭದಲ್ಲಿ ಮತ್ತು ಶೇಖರಣೆ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ನಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಇದರ ಒಂದು ಅಂದಾಜು ವಾರ್ಷಿಕ ನಷ್ಟ ಎಷ್ಟು ಅಂತ ನೋಡೋದಾದ್ರೆ ಅದು 8,000 ಕೋಟಿಗೂ ಹೆಚ್ಚಿದೆ. ಸೊ ಹಾಗಾಗಿ ಈ ಒಂದು ಮೌಲ್ಯವರ್ಧನೆ ಏನ್ ಮಾಡುತ್ತಂದ್ರೆ ಈ ಒಂದು ನಷ್ಟವನ್ನ ಗಣನೀಯವಾಗಿ ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇನ್ನು ನಾನು ಆವಾಗ್ಲೇನೆ ಹೇಳಿದೆ, ಈಗ ಗ್ರಾಹಕರು ಬದಲಾಗುತ್ತಿರುವ ಒಂದು ಬೇಡಿಕೆಗಳಿದಾವೆ, ಸೊ ಹಾಗಾಗಿ ಅವನ್ನೆಲ್ಲ ನಾವು ಪೂರೈಸಬೇಕಂದ್ರೂ ಕೂಡ ಈ ಒಂದು ಮೌಲ್ಯವರ್ಧನೆ ತುಂಬಾನೇ ಇಂಪಾರ್ಟೆಂಟ್. ಮೌಲ್ಯವರ್ಧನೆ ಜೊತೆಗೆ ಸಂಸ್ಕರಣೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಾನು ಅವಾಗ್ಲೇ ಹೇಳ್ದಂಗೆ ವೇಗದ ನಗರೀಕರಣ ಆಗಿರ್ಬೋದು, ಅಥವಾ ಮಧ್ಯಮ ವರ್ಗ ಮತ್ತು ವಿಭಕ್ತ ಕುಟುಂಬಗಳ ಹೆಚ್ಚಳದಿಂದಾಗಿ ಜನರು ತಮ್ಮ ಒಂದು ಆಹಾರದ ಹವ್ಯಾಸಗಳನ್ನ ಬದಲಾಯಿಸ್ಕೊಂಡಿದ್ದಾರೆ. ಅಂದ್ರೆ ಇಂದಿನ ಗ್ರಾಹಕರಿಗೆ ಏನ್ ಬೇಕಂದ್ರೆ ಸುರಕ್ಷಿತವಾಗಿರುವಂತ ಮತ್ತೆ ಬ್ರಾಂಡೆಡ್ ಹಾಗೂ ನಾವು ಸುಲಭವಾಗಿ ಸಿದ್ಧಪಡಿಸಲಿಕ್ಕೆ ಇರುವಂತಹ ಆಹಾರ ಪದಾರ್ಥಗಳನ್ನ ಹೆಚ್ಚು ಬಯಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಆಹಾರ ಸಂಸ್ಕರಣಾ ವಲಯ ಏನಿದೆ ಅಲ್ಲ, ಸೊ ಇವರ ಒಂದು ಜೀವನ ಶೈಲಿಗೆ ಪೂರಕವಾಗಿರೋ ಹಂಗೇನೆ ಕೆಲಸ ಮಾಡ್ತಿದೆ. ಸೊ ಇದಷ್ಟೇ ಅಲ್ದೇನೆ, ಈಗ ಆಯಾ ಒಂದು ಕೆಲವೊಂದಿಷ್ಟು ಪದಾರ್ಥಗಳು ಇರ್ತವೆ ಅಥವಾ ಕೆಲವೊಂದಿಷ್ಟು ಹಣ್ಣುಗಳು ಇರ್ತವೆ, ಅಂದ್ರೆ ಕೆಲವೊಂದಿಷ್ಟು ಸೀಸನ್ ಅಥವಾ ಒಂದ್ 2-3 ತಿಂಗಳು ಮಾತ್ರ ನಮ್ಗೆ ಏನಿರುತ್ತೆ ಅಂದ್ರೆ ಅದು ಸಿಗ್ತವೆ ಅಥವಾ ಅವೈಲೇಬಲ್ ಇರ್ತವೆ. ಆದ್ರೆ ವರ್ಷ ಪೂರ್ತಿ ಸಿಗೋ ತರ ಮಾಡ್ಲಿಕ್ಕೂ ಕೂಡ ಈ ಒಂದು ಆಹಾರದ ಸಂಸ್ಕರಣೆ ಒಂದು ಮೌಲ್ಯವರ್ಧನೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇನ್ನ ನಾವು ಈ ಸಂಸ್ಕರಣೆ ಮಾಡೋದಾಗಿರ್ಬೋದು ಅಥವಾ ಮೌಲ್ಯವರ್ಧನೆಯನ್ನ ಮಾಡ್ತಾರೆ ಅಂತಂದ್ರೆ ಈ ಉದ್ಯಮಿಗಳು ಏನಿರ್ತಾರಲ್ಲ, ಅವರು ಕೆಲವೊಂದು ಗುಣಮಟ್ಟದ ಮಾನದಂಡಗಳು ಅಂತ ಏನಿರುತ್ತಲ್ಲ ಅದನ್ನ ಪಾಲಿಸ್ತಾರೆ. ಸೊ ಹಾಗಾಗಿ ಗ್ರಾಹಕರಿಗೆ ಸುರಕ್ಷಿತ ಮತ್ತು ಆರೋಗ್ಯಕರ ಉತ್ಪನ್ನಗಳು ಕೂಡ ಲಭಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನ ಗ್ರಾಮೀಣ ಸಮುದಾಯಗಳ ಸಬಲೀಕರಣ ಮತ್ತು ಉದ್ಯೋಗ ಸೃಷ್ಟಿ ಅಂತ ಹೇಳೋದು. ಓಕೆ, ಹಾಗಾದ್ರೆ ಏನಿದು? ಈಗ ನಮ್ಮ ಕೆವಿಕೆಯಲ್ಲೇ ಎಷ್ಟೊಂದ್ ಜನ ಅಂತಂದ್ರೆ ಈಗ ನಾವು ಪ್ರತಿ ವರ್ಷನೂ ಹಲವಾರು ತರಬೇತಿಗಳನ್ನ ಪಡಿತೀವಿ. ಆ ತರಬೇತಿಯನ್ನ ಪಡೆದ ನಂತರ ಅವ್ರೇನ್ ಮಾಡ್ತಾರಂದ್ರೆ ಒಂದು ಸಣ್ಣದಾಗಿನೇ ಒಂದು ಘಟಕವನ್ನ ತಮ್ಮ ಊರಲ್ಲಾಗಿರ್ಬಹುದು ಅಥವಾ ತಮ್ಮ ಮನೆಯಲ್ಲೇ ಸ್ಥಾಪಿಸ್ಕೊಳ್ತಾರೆ ಅಂತ ಹೇಳಿ, ಅವಾಗ ಅವರು ಒಂದು 4 ಜನಕ್ಕೆ ಒಂದು ಏನ್ ಕೊಡ್ತಾರೆ, ಉದ್ಯೋಗವನ್ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಈಗ ಗ್ರಾಮೀಣ ಜನಸಂಖ್ಯೆಯಲ್ಲಿ ಕೆಲವೊಮ್ಮೆ ಅವರಿಗೆ ಯಾವುದೇ ರೀತಿಯ ಒಂದು ಕೆಲಸ ಇರಲ್ಲ, ಅಂತ ಸಂದರ್ಭದಲ್ಲಿ ಈ ತರದ ಒಂದು ಘಟಕಗಳ ಸಂಸ್ಕರಣಾ ಘಟಕಗಳನ್ನ ನಾವು ಸ್ಥಾಪನೆ ಮಾಡಿದ್ವಿ ಅಂತಂದ್ರೆ ಅವ್ರಿಗೂ ಕೂಡ ಒಂದು ಉದ್ಯೋಗ ಸೃಷ್ಟಿ ಆಗುತ್ತೆ ಮತ್ತೆ ಆರ್ಥಿಕ ಒಂದು ಬಲವರ್ಧನೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಸೊ ಹಾಗಿದ್ರೆ ಈಗ ನಾವು ನೋಡ್ತಿರ್ಬಹುದು, ಫಾರ್ ಎಕ್ಸಾಂಪಲ್ ಈಗ ಹಲ್ಸ್ ಹಣ್ಣಿನ ಒಂದು ಚಿಪ್ಸ್ ಮಾಡ್ತಾರೆ ಅಥವಾ ಹಪ್ಪಳಗಳನ್ನ ಮಾಡ್ತಾರೆ ಅಂತಂದ್ರೆ ಅವ್ರದಾದ ಒಂದು ಸಂಸ್ಕರಣಾ ಘಟಕ ಇರುತ್ತೆ. ಸೊ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈಗ ಹಲ್ಸ್ ಹಣ್ಣನ್ನ ಕಟ್ ಮಾಡೋದಾಗಿರ್ಬೋದು, ಸೊಳ್ಳೆ ತೆಗೆಯೋದಾಗಿರ್ಬೋದು, ಮತ್ತೆ ಅದನ್ನ ನೀಟಾಗಿ ಕತ್ತರಿಸೋದಾಗಿರ್ಬೋದು, ಅಂದ್ರೆ ಚಿಪ್ಸ್ಗೆಲ್ಲ ಕತ್ತರಿಸ್ತಾರಲ್ವಾ ಆತರ ಕತ್ತರಿಸೋದಾಗಿರ್ಬೋದು, ಪ್ಯಾಕೇಜಿಂಗ್ ಮಾಡೋದಾಗಿರ್ಬೋದು, ಫ್ರೈಯಿಂಗ್ ಮಾಡೋದು, ಇದಕ್ಕೆಲ್ಲವೂ ಕೂಡ ಕೆಲವೊಮ್ಮೆ ಕಾರ್ಮಿಕರು ಬೇಕಾಗ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಅದೇ ಊರಲ್ಲಿ ಇರುವಂತ ಕೆಲವೊಂದಿಷ್ಟು ಜನರಿಗೆ ಉದ್ಯೋಗ ಕೂಡ ಸಿಗುತ್ತೆ, ಮತ್ತೆ ಆರ್ಥಿಕವಾಗಿ ಅವರು ಕೂಡ ಬಲಿಷ್ಠರಾಗ್ತಾರೆ ಅಂತಾನೆ ಹೇಳ್ಬೋದು. ಇಷ್ಟೇ ಅಲ್ದೇನೆ ಈಗ ನಾವು ರಫ್ತು ಅವಕಾಶಗಳು ಹೆಚ್ಚು, ಅಂದ್ರೆ ಈಗ ಜಾಗತಿಕ ಮಾರುಕಟ್ಟೆ ಅಥವಾ

ಹೆಚ್ಚು ಮಾರುಕಟ್ಟೆಯಲ್ಲಿ ಕಚ್ಚಾ ಉತ್ಪನ್ನಗಳಿಗಿಂತ ಸಂಸ್ಕರಿಸಿದ ಆಹಾರ ಮತ್ತೆ ಈ ಕೃಷಿ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಅಂತಾನೆ ಹೇಳ್ಬೋದು. ಉಪ ಉತ್ಪನ್ನಗಳು ಅಂತ ಕೃಷಿದು ಉಪ ಉತ್ಪನ್ನಗಳು ಏನಿರ್ತಾವಲ್ಲ ಅದಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಸೊ ಹಾಗಾಗಿ ಭಾರತ ಸರ್ಕಾರ ಕೂಡ ಇದಕ್ಕೂ ಕೂಡ ಹಲವಾರು ಒಂದು ಸೌಲಭ್ಯಗಳನ್ನ ಯುವ ಉದ್ಯಮಿಗಳಿಗಾಗಿರ್ಬೋದು, ಅದೇ ರೀತಿಯಾಗಿ ಮಹಿಳೆಯರಿಗಾಗಿರ್ಬೋದು ಒದಗಿಸ್ತಾ ಇದೆ. ಸೊ ಹಾಗಾಗಿ ಇಲ್ಲೂ ಕೂಡ ನಾವು ಕೇವಲ ಒಂದು ಸ್ಥಳೀಯ ಮಾರುಕಟ್ಟೆ ಅಲ್ಲದೆ ಜಾಗತಿಕ ಮಟ್ಟದಲ್ಲೂ ನಮ್ಮ ಒಂದು ಮೌಲ್ಯವರ್ಧಿತ ವಸ್ತುಗಳನ್ನ ನಾವು ಮಾರಬಹುದು ಅಂತ ಹೇಳ್ಬಹುದು. ಅಷ್ಟೇ ಅಲ್ಲದೇನೆ ಇನ್ನು ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದರ ಒಂದು ಮಹತ್ವ ಏನಿದೆ ಅಪ್ಪ ಅಂತ ನಾವು ನೋಡೋದಾದ್ರೆ, ಈಗ ನಾವು ನೋಡ್ತಾ ಇರ್ತೀವಿ ಅಂದ್ರೆ ಈಗ ಸೀಸನ್ ಬಂದಾಗ ಅಥವಾ ಆ ಒಂದು ಹಂಗಾಮಿನಲ್ಲಿ ಆ ಬೆಳೆ ಹೆಚ್ಚಿನ ಪ್ರಮಾಣದಲ್ಲಿ ಏನಾಗುತ್ತೆ ಉತ್ಪಾದನೆಯನ್ನ ಮಾಡ್ತೀವಿ, ಅಂತ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಬೆಲೆ ಏರಿಳಿತ ಆಗುವಂತ ಚಾನ್ಸಸ್ ಇರುತ್ತೆ. ಅವಾಗ ರೈತರಿಗೆ ಅಥವಾ ಮಹಿಳೆಯರಿಗೆ ಅದು ನಷ್ಟಾನೇ ಅಂತಾನೆ ಹೇಳ್ಬಹುದು. ಸೊ ಅಂತ ಒಂದು ಸಂದರ್ಭದಲ್ಲಿ ಏನ್ ಮಾಡುವಂಥದ್ದು, ವರ್ಷ ಪೂರ್ತಿ ಲಭಿಸೋ ಹಾಗೆ ಇವ್ರೇನಾದ್ರೂ ಮೌಲ್ಯವರ್ಧಿತ ವಸ್ತುಗಳನ್ನ ಮಾಡಿಟ್ಕೊಂಡ್ರೆ ಒಂದೇ ಬೆಲೆಗೆ ಅವರು ವರ್ಷ ಪೂರ್ತಿ ಮಾರ್ಬೋದು. ಇದರಿಂದ ಏನಂತಂದ್ರೆ ಅವರ ಒಂದು ಆರ್ಥಿಕ ಲಾಭ ಹೆಚ್ಚಾಗುತ್ತೆ ಮತ್ತು ಅದು ಸ್ಥಿರತೆಯನ್ನ ಉಳಿಸ್ಕೋಬಹುದು ಅಂತಾನೆ ಹೇಳ್ಬಹುದು. ಇಷ್ಟೊತ್ತು ನಾವು ಈ ಒಂದು ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆ ಮಾಡೋದ್ರಿಂದ ಆಗುವಂತ ಒಂದು ಉಪಯೋಗಗಳು ಯಾವುವು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ, ಅಥವಾ ಅದರಿಂದ ಆಗುವಂತ ಆರ್ಥಿಕ ಲಾಭ ಏನು ದೇಶಕ್ಕೆ ಅನ್ನೋದ್ರ ಬಗ್ಗೆನು ಕೂಡ ನಾವು ತಿಳ್ಕೊಂಡ್ವಿ. ಹಾಗಿದ್ರೆ ಈಗ ನಾವು ನಮ್ಮ ಒಂದು ಉತ್ತರ ಕನ್ನಡ ಡಿಸ್ಟಿಕ್ ಅಂತ ನೋಡುವಾಗ ಈಗ ಏಪ್ರಿಲ್ ಇಂದ ಜೂನ್ ವರ್ಗು ಅಥವಾ ಮಾರ್ಚ್ ಇಂದ ಜೂನ್ ವರ್ಗೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಹಲಸಿನ ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ನಡೆಯುವಂತ ನಮ್ಗೆಲ್ಲ ಗೊತ್ತೇ ಇದೆ. ಅಂದ್ರೆ ಈ ಒಂದು ಹಚ್ಚ ಹಸಿರಿನ ಉತ್ತರ ಕನ್ನಡದೊಳಗೆ ಉತ್ತರ ಕನ್ನಡ ಒಂದು ಡಿಸ್ಟಿಕ್ ಒಳಗೆ ಏನಂತಂದ್ರೆ ಎತ್ತರವಾಗಿ ಬೆಳೆದಿರುವಂತ ಒಂದು ಹಲಸಿನ ಮರಗಳಲ್ಲಿ ಹಲಸು ತುಂಬಾನೇ ಏನಂತಂದ್ರೆ ಹೊಳಿತಾ ಇರುತ್ತೆ ಅಂದ್ರೆ ಏಪ್ರಿಲ್ ಇಂದ ಜೂನ್ ವರ್ಗು, ಹೌದಲ್ವಾ? ಸೊ ಎಲ್ಲರ ಮನೆಯಲ್ಲೂ ನಾವು ನೋಡಿರ್ತೀವಿ ಅಂದ್ರೆ ಹಲಸಿನ ಒಂದು ಹಣ್ಣಿನಿಂದ ಒಂದೆಲ್ಲ ಒಂದು ಪದಾರ್ಥಗಳನ್ನ ಅವರು ತಯಾರು ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಚಿಪ್ಸ್ ಅನ್ನ ಮಾಡ್ತಾರೆ ಮತ್ತೆ ಏನ್ ಮಾಡ್ತಾರೆ ಅಂತಂದ್ರೆ ಹಪ್ಪಳಗಳನ್ನು ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇನ್ನು ನಾವು ಹಲಸಿನ ಹಣ್ಣನ್ನ ಅಂತ ನೋಡುವಾಗ ಇದು ನಾವು ಕೇವಲ ಹಣ್ಣು ಅಂತ ನೋಡಲ್ಲ, ಅದು ಒಂದು ಪೋಷಕಾಂಶಗಳ ಭಂಡಾರ ಅಂತಾನೆ ನೋಡ್ತೀವಿ. ಅಂದ್ರೆ ಗ್ರಾಮೀಣ ಜೀವನದ ಭಾಗ ಅಂತಾನೆ ಹೇಳ್ಬಹುದು. ಮತ್ತೆ ಮಹಿಳೆಯರ ಒಂದು ಕೈಚಾತುರ್ಯ ಅಂದ್ರೆ ಮಹಿಳೆಯರು ಒಂದಲ್ಲ ಒಂದು ಪದಾರ್ಥವನ್ನು ಇದರಿಂದ ಮಾಡ್ತಾನೆ ಇರ್ತಾರೆ ಅಂತ ಹೇಳೋದ್ರಿಂದ ಇದರ ಒಂದು ಪ್ರತಿಯೊಂದು ಭಾಗವು ಕೂಡ ಉಪಯುಕ್ತ ಅಂತಾನೆ ಹೇಳ್ಬಹುದು. ನಾವು ಸೊಳೆಯನ್ನ ಸವಿದ್ರೆ ಆ ಸಿಹಿ ಏನಂತ ಗೊತ್ತಾಗುತ್ತೆ, ಅದೇ ರೀತಿಯಾಗಿ ಕಾಯಿಯ ಊಟದ ರುಚಿಯನ್ನ ಹೆಚ್ಚಿಸುತ್ತೆ. ಮತ್ತೆ ಈಗ ಬೀಜ ಅಂತ ಹೇಳ್ತೀವಲ್ವಾ, ಹಲಸು ಹಣ್ಣಿನ ಬೀಜ ಇದು ಒಂದು ಆರೋಗ್ಯದ ಮೌಲ್ಯವನ್ನ ನಮ್ಗೆ ನೀಡುತ್ತೆ ಅಂತ ಹೇಳ್ಬಹುದು. ಇನ್ನ ಹಲಸಿನ ಹಣ್ಣಿನ ಬಗ್ಗೆ ಮತ್ತೆ ಅದರ ಪೋಷಣೆಯ ಬಗ್ಗೆ ಅದರಿಂದ ಆಗುವಂತ ಒಂದು ಲಾಭಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲದಾಗಿ ರೋಗ ನಿರೋಧಕ ಶಕ್ತಿಯನ್ನ ಬಲವರ್ಧನೆ ಮಾಡುತ್ತೆ ಅಂತಾನೆ ಹೇಳ್ಬಹುದು. ಹಲಸಿನ ಹಣ್ಣಿನೊಳಗೆ ವೈಟಮಿನ್ ಸಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಮತ್ತೆ ಅತ್ಯುತ್ತಮ ಮೂಲ ಅಂತಾನೆ ಹೇಳ್ಬಹುದು. ಇದೇನಂತಂದ್ರೆ ಬಿಳಿ ರಕ್ತ ಕಣಗಳು ಏನಿರ್ತಾವಲ್ಲ ಅದರ ಒಂದು ಕಾರ್ಯವನ್ನು ಹೆಚ್ಚಿಸುವ ಮೂಲಕ ವೈರಲ್ ಮತ್ತು ಬ್ಯಾಕ್ಟೀರಿಯಾ ಸೋಂಕುಗಳ ವಿರುದ್ಧ ಹೋರಾಡುವಂತ ಒಂದು ಶಕ್ತಿಯನ್ನ ನಮ್ಗೆ ಕೊಡುತ್ತೆ. ಅದೇ ರೀತಿಯಾಗಿ ಕ್ಯಾನ್ಸರ್ ವಿರುದ್ಧ ರಕ್ಷಣೆ ಅಂದ್ರೆ ಇದರಲ್ಲಿ ವಿಟಮಿನ್ ಸಿ ಜೊತೆಗೆ ಲಿಗ್ನಾನ್ಸ್ ಆಗಿರ್ಬೋದು, ಐಸೋಫ್ಲೇವೋನ್ಸ್ ಮತ್ತೆ ಸ್ಯಾಪೋನಿನ್ಸ್ ಅನ್ನುವಂತ ಫೈಟೋನ್ಯೂಟ್ರಿಯೆಂಟ್ಸ್ ಇವೆ. ಇವೇನ್ ಮಾಡ್ತಾವೆ ಅಂದ್ರೆ ಕ್ಯಾನ್ಸರ್ ಉಂಟು ಮಾಡುವಂತ ಫ್ರೀ ರಾಡಿಕಲ್ಸ್ ಅಂತ ಏನ್ ಹೇಳ್ತೇವೆ ಅದನ್ನ ದೇಹದಿಂದ ಹೊರಗೆ ಹಾಕ್ತವೆ. ಇನ್ನು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ ಅಂತಾನೆ ಹೇಳ್ಬೋದು. ಹೇಗೆ ಅಂತ ನಾವು ನೋಡೋದಾದ್ರೆ ಹಲಸಿನ ಹಣ್ಣಲ್ಲಿ ಅಲ್ಸರ್ ವಿರೋಧಿ ಗುಣಗಳಿದಾವೆ, ಅದ್ರ ಜೊತೆಗೆ ಜೀರ್ಣಾಂಗದ ಏನಾದ್ರೂ ತೊಂದರೆಗಳಿದ್ರೆ ಅದನ್ನು ಕೂಡ ಗುಣಪಡಿಸ್ಲಿಕ್ಕೆ ಇದು ನೆರವಾಗುತ್ತೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಹೆಚ್ಚಿನ ಪ್ರಮಾಣದ ನಾರಿನಾಂಶ ಇದೆ, ಮಲಬದ್ಧತೆಯನ್ನ ತಡೆದು ಅಂದ್ರೆ ಮಲಬದ್ಧತೆ ಯಾರಿಗಿರುತ್ತಲ್ವಾ ಅದರಿಂದ ಅವರು ಹೊರಬರ್ಲಿಕ್ಕೂ ಕೂಡ ಈ ಒಂದು ಹಣ್ಣು ತುಂಬಾನೇ ಸಹಕಾರಿ ಅಂತ ಹೇಳ್ಬಹುದು. ಇನ್ನು ಕಣ್ಣು ಮತ್ತು ಚರ್ಮದ ಆರೋಗ್ಯಕ್ಕೂ ಕೂಡ ಇದು ಒಳ್ಳೇದು, ಯಾಕಂದ್ರೆ ಇದರಲ್ಲಿ ವಿಟಮಿನ್ ಎ ಪ್ರಮಾಣ ಚೆನ್ನಾಗಿದೆ. ಅದರ ಜೊತೆಗೆ ಈರುಳ್ಳಿಗಣ್ಣು ಮತ್ತೆ ಮ್ಯಾಕ್ಯುಲರ್ ಡಿಜೆನರೇಷನ್ ಅಂತ ಸಮಸ್ಯೆಗಳನ್ನು ಕೂಡ ಇದೇನ್ ಮಾಡುತ್ತೆ ತಡೆಯುತ್ತೆ ಅಂತಾನೆ ಹೇಳ್ಬಹುದು. ಅದ್ರ ಜೊತೆಗೆ ಚರ್ಮದ ಆರೋಗ್ಯವನ್ನು ಕೂಡ ಇದೇನ್ ಮಾಡುತ್ತೆ ಕಾಪಾಡುತ್ತೆ. ಮತ್ತೆ ಇದ್ರಲ್ಲಿ ನಾವು ನೋಡ್ಬೋದು ಹಲಸಿನ ಹಣ್ಣೊಳಗೆ ಸುಕ್ರೋಸ್ ಮತ್ತೆ ಫ್ರುಕ್ಟೋಸ್ ನಂತ ನೈಸರ್ಗಿಕ ಸಕ್ಕರೆ ಇರೋದ್ರಿಂದ ಇದನ್ನ ನಾವೇನಾದ್ರೂ ತಿಂದ ತಕ್ಷಣನೇ ನಮ್ಗೆ ದೇಹಕ್ಕೆ ಶಕ್ತಿ ಇಮಿಡಿಯೇಟ್ ಆಗಿ ಸಿಗುತ್ತೆ ಅಂತ ಹೇಳ್ಬಹುದು. ಮತ್ತೆ ಹಲಸಿನ ಹಣ್ಣಲ್ಲಿ ಪೊಟ್ಯಾಸಿಯಂ ಅಂಶ ಕೂಡ ಹೆಚ್ಚಿಗೆ ಇರೋದ್ರಿಂದ ಇದು ರಕ್ತದೊತ್ತಡವನ್ನ ಒಂದು ಸಮತೋಲನದಲ್ಲಿ ಇಡಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬಹುದು. ಇದರಿಂದ ಹೃದಯಾಘಾತ ಮತ್ತೆ ಪಾರ್ಶ್ವವಾಯು ಈ ತರದ ಅಪಾಯಗಳು ಏನಿರ್ತಾವಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಮ್ಯಾಗ್ನೇಷಿಯಂ ಅಂಶ ಕೂಡ ಏನ್ ಮಾಡುತ್ತೆ ಅಂದ್ರೆ ಇದರಲ್ಲಿರುವಂತ ಮ್ಯಾಗ್ನೇಷಿಯಂ ನಮ್ಮ ದೇಹ ಕ್ಯಾಲ್ಸಿಯಂ ಅನ್ನ ಹೀರ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ಮೂಳೆಗಳು ಬಲಗೊಳ್ತವೆ ಮತ್ತೆ ಆಸ್ಟಿಯೋಪೊರೋಸಿಸ್ ನಂತ ಕಾಯಿಲೆ

0: ಸಮಸ್ಯೆಗಳು ಕೂಡ ನಾವು ತಡಿಬಹುದು. ಮತ್ತೆ ನಾವು ರಕ್ತಹೀನತೆಯನ್ನ ತಡೆಗಟ್ಟುವಂಥದ್ದು, ಇದರಲ್ಲಿ ಕಬ್ಬಿಣಾಂಶ ಇರೋದ್ರಿಂದ ರಕ್ತಹೀನತೆಯನ್ನ ತಡೆಗಟ್ಟಬಹುದು ಮತ್ತು ದೇಹದಲ್ಲಿ ಸರಿಯಾದ ಒಂದು ರಕ್ತ ಪರಿಚಲನೆಗೆ ಇದು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬಹುದು. ಈಗ ನಾನು ಹೇಳಿದಂಗೆ ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ ಏನಂತಂದ್ರೆ ಹಲಸು ಒಂದೇ ಸಮಯದಲ್ಲಿ ಏನಂತಂದ್ರೆ ಅಧಿಕ ಪ್ರಮಾಣದಲ್ಲಿ ದೊರಕುತ್ತೆ, ಆದ್ರೆ ಅದರ ಒಂದು ಶೇಖರಣಾ ಅವಧಿ ಕಡಿಮೆ ಇರೋದ್ರಿಂದ ಇದು ಒಂದು ಸವಾಲು ಅಂತಾನೆ ಹೇಳ್ಬಹುದು. ಸೊ ಹಾಗಾಗಿ ಆ ಸವಾಲನ್ನ ಎದುರಿಸಲಿಕ್ಕೆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ತುಂಬಾನೇ ಮುಖ್ಯ ಅಂತ ಹೇಳ್ಬಹುದು. ಇದರಿಂದ ನಾವು ನಷ್ಟ ಏನಿರುತ್ತಲ್ವಾ ಅದನ್ನ ಲಾಭ ಅಂತ ಮಾಡಬಹುದು. ಈ ಹಣ್ಣಿನ ಸಂಸ್ಕರಣೆ ಪರಿಸರವನ್ನ ಕಾಪಾಡೋದ್ರ ಜೊತೆಗೆ ಆರ್ಥಿಕ ಲಾಭ ಕೂಡ ತಂದ್ಕೊಡುತ್ತೆ. ಅಂದ್ರೆ ಈಗ ನಾವು ಹಾಗೆ ಬಿಟ್ವಿ ಅಂತಂದ್ರೆ ಅದು ಪರಿಸರವನ್ನ ಹಾಳು ಮಾಡುತ್ತೆ, ತ್ಯಾಜ್ಯ ಆಗುತ್ತೆ. ಸೊ ಹಾಗಾಗಿ ಇದರ ಒಂದು ಮೌಲ್ಯವರ್ಧನೆ ಮಾಡಿದ್ವಿ ಅಂತಂದ್ರೆ ನಮ್ಗೆ ಆರ್ಥಿಕ ಲಾಭ ತಂದ್ಕೊಡುತ್ತೆ ಅಂತಾನೆ ಹೇಳ್ಬಹುದು. ಇದರ ಜೊತೆಗೆ ನಾವು ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ ನೋಡೋದಾದ್ರೆ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಮನೆ ಅನ್ನಕ್ಕಿನ ಹಳ್ಳಿಗಳಲ್ಲಿ ನಾವು ನೋಡುವಾಗ ಆ ಮನೆಗಳ ಒಂದು ಗಿಡಗಳೇನಿತ್ತು ಅದರ ನೆರಳಲ್ಲಾಗಿರ್ಬೋದು ಅಥವಾ ಅಂಗಳದಲ್ಲಿ ಹಲಸಣ್ಣನ್ನ ಕೊಚ್ಚುವಂತದ್ದಾಗಿರ್ಬೋದು, ಆ ಸೊಳೆಗಳನ್ನ ಬಿಡಿಸುವಂತದ್ದಾಗಿರ್ಬೋದು, ಮತ್ತೆ ಅವುಗಳ ಒಂದು ಏನ್ ಹೇಳ್ತೀವಿ ಸೊಳೆಗಳನ್ನ ಬಿಡಿಸುವಂತದ್ದಾಗಿರ್ಬೋದು, ಅದ್ರ ಜೊತೆಗೆ ಹಪ್ಪಳಗಳನ್ನ ಸಾಲು ಸಾಲಾಗಿ ಒಣಗಿಸುವಂತದ್ದಾಗಿರ್ಬೋದು, ಮತ್ತೆ ಹಲಸಣ್ಣಿಂದ ಚಿಪ್ಸ್ ಮಾಡ್ತಿರುವಂತದ್ದು, ಇವೆಲ್ಲವೂ ಕೂಡ ನಮ್ಗೆ ಕಾಣ್ಲಿಕ್ಕೆ ಸಿಗುವಂತ ದೃಶ್ಯಗಳು ಹಳ್ಳಿಗಳಲ್ಲಿ. ಇಷ್ಟೆಲ್ಲ ನಮ್ಗೆ ಒಂದು ಅವಕಾಶಗಳನ್ನ ಮೌಲ್ಯವರ್ಧನೆಯಲ್ಲಿ ಹಲಸನನ್ನು ನೀಡ್ತಿದೆ ಅನ್ನೋದಾದ್ರೆ ಇದು ಹೇಗೆ ಸಾಧ್ಯ ಆಗ್ತಿದೆ ಅನ್ನೋದಾದ್ರೆ ಉತ್ತರ ಕನ್ನಡ ಒಂದು ಡಿಸ್ಟಿಕ್ ನ ಗ್ರಾಮೀಣ ಮಹಿಳೆಯರೇನಿದ್ದಾರೆ ಅಥವಾ ಉತ್ತರ ಕನ್ನಡ ಡಿಸ್ಟಿಕ್ ನ ಒಂದು ಮಹಿಳೆಯರು ಯಾರ್ಯಾರು ಇದಾರಲ್ವಾ ಅವರು ಸಂಸ್ಕರಣೆಯಲ್ಲಿ ಒಂದು ಮಹತ್ವದ ಪಾತ್ರವನ್ನ ವಹಿಸ್ತಾರೆ ಅಂತ ಹೇಳ್ಬಹುದು. ನಾನು ಮೊದಲೇ ತಿಳಿಸಿದಂಗೆ ಇವರು ಹಲವಾರು ಒಂದು ತರಬೇತಿಯನ್ನು ಪಡೆದಿರ್ತಾರೆ. ಈಗ ಹಲಸಿನ ಹಣ್ಣಿನ ಮೌಲ್ಯವರ್ಧನೆ ಆಗಿರ್ಬೋದು, ಅರಣ್ಯ ಆಧಾರಿತ ಹಣ್ಣುಗಳ ಮೌಲ್ಯವರ್ಧನೆ ಆಗಿರ್ಬೋದು, ಮತ್ತು ಬಾಳೆಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಆಗಿರ್ಬೋದು, ಇದ್ರ ಬಗ್ಗೆ ಅವ್ರು ಏನ್ ಮಾಡಿರ್ತಾರೆ ಹಲವಾರು ತರಬೇತಿಯನ್ನ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಪಡೆದಿರ್ತಾರೆ. ಅದೇ ರೀತಿಯಾಗಿ ಹಲವಾರು ಎನ್ಜಿಒಗಳು ಕೂಡ ಇಲ್ಲಿ ಕೆಲಸವನ್ನ ಮಾಡ್ತಿದ್ದಾವೆ. ಅಂದ್ರೆ ತರಬೇತಿಗಳನ್ನ ನೀಡೋದಾಗಿರ್ಬೋದು, ಅವರಿಗೆ ಒಂದು ಸಂಸ್ಕರಣಾ ಘಟಕಗಳನ್ನ ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಸಹಾಯವನ್ನ ಮಾಡ್ತಿರೋದ್ರಿಂದ ಈ ಒಂದು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಈ ಒಂದು ಡಿಸ್ಟಿಕ್ ಅಲ್ಲಿ ತುಂಬಾನೇ ಚೆನ್ನಾಗಿ ಆಗ್ತಿದೆ ಅಂತಾನೆ ಹೇಳ್ಬಹುದು. ಹೀಗಾಗಿ ಏನಾಗ್ತಿದೆ ಅಂದ್ರೆ ಹಲಸಿನ ಹಣ್ಣಿನಿಂದ ತಯಾರಾದಂತ ಉತ್ಪನ್ನಗಳು ಕೇವಲ ಸ್ಥಳೀಯ ಸಂತೆಗಳಲ್ಲಷ್ಟೇ ಅಲ್ಲದೇನೆ ನಗರದ ಮಾರುಕಟ್ಟೆಗಳಲ್ಲಾಗಿರ್ಬೋದು ಮತ್ತೆ ಜಾಗತಿಕ ಮಾರುಕಟ್ಟೆಯಲ್ಲೂ ಕೂಡ ಇವು ಹೆಸರು ಮಾಡ್ತಿದೆ ಅಂತಾನೆ ಹೇಳ್ಬಹುದು. ಸೊ ಇಷ್ಟೊತ್ತು ನನಗೆ ಮಾತಾಡ್ಲಿಕ್ಕೆ ಅವಕಾಶ ನೀಡೋದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು.
1: ಇದುವರೆಗೆ ಹಣ್ಣುಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಹಾರ ಮತ್ತು ಪೋಷಕಾಂಶ ನಿರ್ವಹಣಾ ವಿಭಾಗದಲ್ಲಿ ವಿಜ್ಞಾನಿಯಾಗಿರುವ ಡಾ ವಿಜಯಲಕ್ಷ್ಮಿ ಎಸ್ ನಾಯಕ್ ಅವರ ಮನ ಸಂದರ್ಶನ ಕೇಳಿದಿರಿ.
2: पक्षियों से तो हम खेत को बचा लेते हैं पर इन घातक रसायनों से कैसे बचाएं?
3: मतलब
2: देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग पहली वाली बात कहा
3: परंतु सब ये डाले
2: सब नहीं आज भी लाखों जागरूक किसान परंपरागत विधि से फसल उगा रहे पर्चा कम और उपज की कीमत भी बेहतर पा रहे
3: सच
2: है एक्सपीरियंस से बता रहे हैं धूप में बाल सफेद नहीं किए हैं
3: ठीक है भाई मैं भी आज से जैविक खेती शुरू करूंगा
4: माटी से प्रेम की परंपरा है परंपरागत खेती
1: ಕೇಳುವರೇ ಇದೊಂದು ಪ್ರಕಟಣೆ. ಮೃತ ಅಪರಿಚಿತ ವಿಶ್ವನಾಥ ಶೆಟ್ಟಿ ಎಂಬ ಹೆಸರಿನ ಸುಮಾರು 36 ವರ್ಷ ವಯಸ್ಸಿನ ಗಂಡಸು ಈತನು ಕಳೆದ 7-8 ವರ್ಷಗಳಿಂದ ಕಾರವಾರ ಶಹರದ ಕೋಣೆವಾಡದ ಕೆಇಬಿ ಕಚೇರಿ ಹತ್ತಿರ ಉಳಿದುಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಬಂದ ಸಂಪಾದನೆಯಿಂದ ಜೀವನ ಮಾಡುತ್ತಿದ್ದವನಿಗೆ ಕಳೆದ 2 ವರ್ಷದಿಂದ ಲಿವರ್ ಸಮಸ್ಯೆ ಹಾಗೂ ಟಿಬಿ ಕಾಯಿಲೆಯಿಂದ ಅತಿಯಾಗಿ ಕೆಮ್ಮುತ್ತಿದ್ದವನಿಗೆ 108 ವಾಹನದ ಮೂಲಕ 15 ಜೂನ್ 2026 ಮಧ್ಯಾಹ್ನ 12 ಗಂಟೆಗೆ ಚಿಕಿತ್ಸೆ ಕುರಿತು ಜಿಲ್ಲಾ ಆಸ್ಪತ್ರೆ ಕಾರವಾರಕ್ಕೆ ದಾಖಲಿಸಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಸದರಿ ಅಪರಿಚಿತ ವಿಶ್ವನಾಥ ಶೆಟ್ಟಿ ಎಂಬ ಹೆಸರಿನ ವ್ಯಕ್ತಿ

ಯು ಅನಾರೋಗ್ಯದಿಂದ 18 ಜೂನ್ 2025 ಬೆಳಿಗ್ಗೆ 9:30 ಗಂಟೆಗೆ ಮೃತಪಟ್ಟಿರುತ್ತಾನೆ. ಸದರಿ ಅಪರಿಚಿತ ವಿಶ್ವನಾಥ ಶೆಟ್ಟಿ ಎಂಬ ಹೆಸರಿನ ಮೃತದೇಹವು ಜಿಲ್ಲಾ ಆಸ್ಪತ್ರೆ ಶವಾಗಾರದಲ್ಲಿದ್ದು ಈ ಬಗ್ಗೆ ಮೃತ ಗಂಡಸಿನ ಹೆಸರು, ವಿಳಾಸ, ಪಾಲಕರು, ಪೋಷಕರು ಪತ್ತೆಯಾದಲ್ಲಿ ಈ ಮುಂದೆ ಹೇಳುವ ವಿಳಾಸಕ್ಕೆ ಸಂಪರ್ಕಿಸಲು ಕೋರಲಾಗಿದೆ. ಕಾರವಾರ ಶಹರ ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ 08382226333, ಪಿಐ ಕಾರವಾರ ಶಹರ ಠಾಣೆ ಮೊಬೈಲ್ ಸಂಖ್ಯೆ 9480808052300, ಜಿಲ್ಲಾ ಪೊಲೀಸ್ ಕಂಟ್ರೋಲ್ ರೂಂ ದೂರವಾಣಿ ಸಂಖ್ಯೆ 08382226550, ಪೊಲೀಸ್ ಸಹಾಯವಾಣಿ ಸಂಖ್ಯೆ 112 ಅಥವಾ 100 ಸಂಖ್ಯೆಗೆ ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಗುರುಬಸವನಗೌಡ ಮತ್ತು ಸಂಗಡಿಗರಿಂದ ಭಜನಾ ಪದಗಳು.

ಅನಿತ ಮಹಿಮಗೆ ಅನುಪಮ ತೇಜಗೆ

ಪರರೂಪಿಗೆ ಪರಮಾನೋದಯೇ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗುರುಬಸವನಗೌಡ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದಿರಿ.

ಇಲ್ಲಿಯವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

ಕೆಲವರು ನಾಳೆ ಬೆಳಗ್ಗೆ 8:30 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಯೋಗಾಮೃತ ಪ್ರಸಾರವಾಗಲಿದೆ. ಪ್ರಸ್ತುತಿ ಶೀತಲ್ ನಾಯ್ಕ್, ಸಮಗ್ರ ನಿರ್ವಹಣೆ ಟಿಶಾಮ್ ಪ್ರಸಾದ್. ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಇನ್ನೀಗ ಪ್ರಕಟಣೆ 7:30 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಮರಕ್ಕೆ ನೀಡುವ ಕೊಡಲಿ ಏಟು, ಮನುಷ್ಯನ ಬಾಳಿಗೆ ಚಾಟಿ ಏಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ.
2: ಮಲೆನಾಡಿನ ಹಕ್ಕಿಯೇ ಬಾ,
1: ಕಾಡಲಿ ತುಂಬಿರಲು ತರುಲತೆ ನಾಡಲಿ ನಲಿಯುವುದು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 65 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕರ್ನಾಟಕದ 5 ಗಣ್ಯರಿಗೆ ಪದ್ಮಗೌರವ. ನಾಗರಿಕ ದೇವೋಭವ ತತ್ವದಡಿ ಆಡಳಿತ ನಡೆಸಲು ಅಧಿಕಾರಿಗಳಿಗೆ ಕರೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ. ಪರ್ಷಿಯನ್ ಕೊಲೆಯಲ್ಲಿ 10 ಭಾರತೀಯ ಹಡಗುಗಳು ಇರುವುದನ್ನು ಖಚಿತಪಡಿಸಿದ ವಿದೇಶಾಂಗ ಸಚಿವಾಲಯ. ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸ. ಎಲ್ನಿನೋ ಎದುರಿಸಲು ಮುನ್ನೆಚ್ಚರಿಕಾ ಕ್ರಮ. ರೈತರ ನೆರವಿಗೆ ಸರ್ಕಾರದಿಂದ ಅಗತ್ಯ ಸಿದ್ದತೆ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್, ಇಂದು ಭಾರತದ ಕೊರಳಿಗೆ 3 ಪದಕ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಇಂದು ಸಂಜೆ ಆಯೋಜನೆ ಮಾಡಲಾಗಿದ್ದಂತಹ 2 ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗಣ್ಯರಿಗೆ ಪದ್ಮ ಪ್ರಶಸ್ತಿಗಳನ್ನು ವಿತರಣೆ ಮಾಡಿದರು. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿನ ಅಪಾರ ಕೊಡುಗೆಗಾಗಿ ಹಿರಿಯ ಪತ್ರಕರ್ತ ಸಿ ನಾರಾಯಣನ್ ಹಾಗೂ ಸಮಾಜ

0: ಸೇವೆಗಾಗಿ ನಿವೃತ್ತ ನ್ಯಾಯಮೂರ್ತಿ ಕೆಟಿ ಥಾಮಸ್ ಅವರಿಗೆ ದೇಶದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಪದ್ಮವಿಭೂಷಣ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಮಾಜಿ ಟೆನಿಸ್ ಆಟಗಾರರಾದಂತಹ ವಿಜಯ್ ಅಮೃತರಾಜ್, ಹಿರಿಯ ನಟ ಮಮ್ಮೂಟಿ ಮತ್ತು ಖ್ಯಾತ ಹಿನ್ನೆಲೆ ಗಾಯಕಿ ಅಲ್ಕಾ ಯಾಜ್ಞಿಕ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕರ್ನಾಟಕದ ಸಾಧಕರಾದಂತಹ ಡಾ ಸುರೇಶ್ ಹನಗವಾಡಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಡಾ ಪ್ರಭಾಕರ್ ಕೋರಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮರಣೋತ್ತರವಾಗಿ ಟಿಟಿ ಜಗನ್ನಾಥನ್ ಅವರಿಗೆ ಘೋಷಣೆ ಮಾಡಲಾದಂತಹ ಪದ್ಮಶ್ರೀ ಪ್ರಶಸ್ತಿಯನ್ನು ಅವರ ಪರವಾಗಿ ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ಇಂದು ನಡೆದ ಸಮಾರಂಭದಲ್ಲಿ 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕೇಂದ್ರ ಸರ್ಕಾರವು ಈ ಸಾಲಿನಲ್ಲಿ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿತ್ತು. ಇದರಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಒಳಗೊಂಡಿವೆ. ಸಾರ್ವಜನಿಕ ಆಡಳಿತದಲ್ಲಿ ನಾಗರಿಕ ದೇವೋಭವ ತತ್ವವನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಪ್ರತಿಯೊಬ್ಬ ಅಧಿಕಾರಿಯೂ ನಾಗರಿಕರನ್ನೇ ಆಡಳಿತ ಕೇಂದ್ರ ಬಿನ್ನುವಾಗಿ ಇಟ್ಟುಕೊಂಡು ಕೆಲಸ ಮಾಡಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು 2024 ಬ್ಯಾಚ್ನ 183 ಐಎಎಸ್ ಪ್ರೊಫೆಷನರಿ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ ಪ್ರಧಾನಿಯವರು, ವಿಕಸಿತ ಭಾರತ ಅಟ್ 2047ರತ್ತ ದೇಶದ ಪಯಣವನ್ನು ಮುನ್ನಡೆಸಲು ಯುವ ನಾಗರಿಕ ಸೇವಕರು ಸನ್ನದ್ದರಾಗಬೇಕು ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಯುವ ಅಧಿಕಾರಿಗಳು ದೃಢ ಸಂಕಲ್ಪ ಮತ್ತು ಜನಕೇಂದ್ರಿತ ಆಡಳಿತದ ಮೂಲಕ ದೇಶದ ನಿರ್ಮಾಣಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಬೇಕು ಎಂದ ಪ್ರಧಾನಿಯವರು, ಸರ್ಕಾರದ ಸಮಗ್ರ ಹೆಜ್ಜೆಯ ಅಗತ್ಯವನ್ನು ಪ್ರತಿಪಾದಿಸಿದ್ದಾರೆ. ಇಲಾಖೆಗಳ ನಡುವಿನ ಪರಿಣಾಮಕಾರಿ ಸಮನ್ವಯದಿಂದ ಮಾತ್ರ ದೀರ್ಘಕಾಲೀನ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯ ಎಂದು ಅವರು ತಿಳಿಸಿದ್ದಾರೆ. ಮುಂಬರುವ ದಶಕಗಳ ಪ್ರತಿಯೊಂದು ನಿರ್ಧಾರವು ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ ಮತ್ತು ಯುವ ಜನರಿಗೆ ಅವಕಾಶಗಳ ಸೃಷ್ಟಿಗೆ ಪೂರಕವಾಗಿರಬೇಕು ಎಂದು ಒತ್ತಿ ಹೇಳಿದ ಅವರು, ಪ್ರಸ್ತುತ ಐಎಎಸ್ ಬ್ಯಾಚ್ನಲ್ಲಿ 40%ಕ್ಕಿಂತ ಹೆಚ್ಚು ಮಹಿಳಾ ಅಧಿಕಾರಿಗಳು ಇರುವುದರ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಪರ್ಷಿಯನ್ ಗಲ್ಫ್ ಪ್ರದೇಶದಲ್ಲಿ ಪ್ರಸ್ತುತ 10 ಭಾರತೀಯ ಹಡಗುಗಳು ಉಳಿದುಕೊಂಡಿದ್ದು ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸವಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ಕತಾರ್ ಸ್ಫೋಟದಲ್ಲಿ 12 ಭಾರತೀಯರು ಸಾವನ್ನಪ್ಪಿದ್ದು 66 ಮಂದಿ ಗಾಯಗೊಂಡಿದ್ದಾರೆ. ಮೃತರ ಪಾರ್ಥಿವ ಶರೀರಗಳನ್ನು ತಾಯ್ನಾಡಿಗೆ ತರಲು ಕತಾರ್ ಸರ್ಕಾರದೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇನ್ನು ಪಿಒಕೆ ಅಶಾಂತಿಗೆ ಭಾರತವನ್ನು ಹೊಣೆ ಮಾಡಿರುವ ಪಾಕಿಸ್ತಾನದ ಆರೋಪವನ್ನು ತಳ್ಳಿಹಾಕಿದ ಅವರು, ಇದು ಪಾಕಿಸ್ತಾನದ ದಶಕಗಳ ಶೋಷಣೆಯ ಫಲವಾಗಿದ್ದು ಅಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಜಾಗತಿಕ ಸಮುದಾಯವು ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇರಾನ್, ಚೀನಾ, ಬ್ರೆಜಿಲ್ ಸೇರಿದಂತೆ ವಿವಿಧ ದೇಶಗಳ ಭದ್ರತಾ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಜಾಗತಿಕ ಸವಾಲುಗಳ ಕುರಿತು ಚರ್ಚಿಸಿದ್ದಾರೆ ಎಂದು ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಇದೇ ವೇಳೆ ಭಾರತ ಯುಎ ರಕ್ಷಣಾ ಪಾಲುದಾರಿಕೆ ಬಲಗೊಳ್ಳುತ್ತಿರುವುದನ್ನು ಶ್ಲಾಘಿಸಿದ ಅವರು, ಬಾಂಗ್ಲಾದೇಶದಲ್ಲಿ ದೇವತಾ ಮೂರ್ತಿಗಳ ಅಪವಿತ್ರೀಕರಣದ ವರದಿಗಳ ಬೆನ್ನಲ್ಲೇ ಅಲ್ಲಿನ ಅಲ್ಪಸಂಖ್ಯಾತ ಸಮುದಾಯಗಳ ಸುರಕ್ಷತೆಯನ್ನು ಖಾತರಿಪಡಿಸಬೇಕೆಂದು ಬಾಂಗ್ಲಾದೇಶ ಸರ್ಕಾರಕ್ಕೆ ಭಾರತ ಕರೆ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 370ನೇ ವಿಧಿಯ ರದ್ದತಿಯೊಂದಿಗೆ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಅಖಂಡ ಭಾರತದ ಕನಸು ನನಸಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಾಫೆಡ್ ಸಂಸ್ಥೆಯ ನೂತನ ಹರಾಜು ಪೋರ್ಟಲ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ದೇಶದ ಏಕತೆಗಾಗಿ ಪ್ರಾಣತ್ಯಾಗ ಮಾಡಿದ ಮುಖರ್ಜಿ ಅವರ ಕೊಡುಗೆಗಳನ್ನು ಸ್ಮರಿಸಿದ್ದಾರೆ. ಇದೇ ವೇಳೆ ಕೃಷಿ ಖರೀದಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ರೈತರಿಗೆ ನೇರವಾಗಿ ಕನಿಷ್ಠ ಬೆಲೆ ತಲುಪಿಸಲು ಕರೆ ನೀಡಿದ ಅವರು, 12 ವರ್ಷಗಳ ಹಿಂದೆ ಸಂಕಷ್ಟದಲ್ಲಿದ್ದಂತಹ ನಫೆಡ್ ಇಂದು 74 ಲಕ್ಷ ರೈತರಿಗೆ ನೆರವಾಗುತ್ತಾ 30,000 ಕೋಟಿ ರೂಪಾಯಿ ವಹಿವಾಟು ನಡೆಸುವ ಬಲಿಷ್ಠ ಸಂಸ್ಥೆಯಾಗಿ ಬೆಳೆದಿದೆ ಎಂದು ಹೇಳಿದ್ದಾರೆ. ಸಚಿವರು ರೈತರ ಮಕ್ಕಳಿಗಾಗಿ ನಫೆಡ್, ಕಲ್ಯಾಣ್, ವಿದ್ಯಾರ್ಥಿ ವೇತನ ಮತ್ತು ದಾಸ್ತಾನು ನಿರ್ವಹಣೆಯ ದೃಷ್ಟಿ ಪೋರ್ಟಲ್ ಸೇರಿದಂತೆ ಹಲವು ಡಿಜಿಟಲ್ ಉಪಕ್ರಮಗಳನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು. ಕೇಂದ್ರ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಮಾತನಾಡಿ, ಕಳೆದ ಒಂದು ದಶಕದಲ್ಲಿ ಕೃಷಿ ಉತ್ಪಾದನೆ ಗಣನೀಯವಾಗಿ ಹೆಚ್ಚಳವಾಗಿದೆ. ಈ ಪೋರ್ಟಲ್ ಮೂಲಕ ರೈತರು ಬೆಳೆ ಮಾರಾಟ ಮಾಡಿದ 48 ಗಂಟೆಗಳ ಒಳಗಾಗಿ ಹಣವನ್ನು ನೇರವಾಗಿ ಅವರ ಖಾತೆಗಳಿಗೆ ಪಡೆಯಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಎಲ್ನಿನೋ ಅಭಾವದಿಂದ

0: ಕಷ್ಟವೆತ್ತಬಹುದಾದಂತಹ ದುರ್ಬಲ ಮುಂಗಾರು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ರೈತರಿಗೆ ನೆರವಾಗಲು ಸರ್ಕಾರ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಇದುವರೆಗೆ ಶೇಕಡ 43% ಕಡಿಮೆ ಮಳೆಯಾಗಿದ್ದು ಜುಲೈ ತಿಂಗಳಲ್ಲೂ ಮುಂಗಾರು ದುರ್ಬಲವಾಗಿರುವ ಸಾಧ್ಯತೆ ಇದೆ. ದೇಶದ ಸುಮಾರು 315 ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಆತಂಕವಿದೆ ಎಂದು ಹೇಳಿದ್ದಾರೆ. ಈ ಪರಿಸ್ಥಿತಿ ನಿಭಾಯಿಸಲು ಕಡಿಮೆ ನೀರು, ಬೇಕಾಗುವ ಬೆಳೆ ಕಾಳುಗಳು, ಸಿರಿಧಾನ್ಯಗಳು ಮತ್ತು ಎಣ್ಣೆಕಾಳುಗಳ ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವಂತೆ ರಾಜ್ಯ ಸರ್ಕಾರಗಳಿಗೆ ಅವರು ಸಲಹೆ ನೀಡಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದವನ್ನು ಪುನರ್ ರೂಪಿಸಲು ಹಾಗೂ ಮುಂದುವರೆಸಲು ಉನ್ನತ ಮಟ್ಟದ ವ್ಯಾಪಾರ ಮಾತುಕತೆಗಳು ಇಂದು ಆರಂಭಗೊಂಡಿವೆ. ಅಮೆರಿಕದ ಸುಂಕ ನೀತಿಯಲ್ಲಿ ಆಗಿರುವಂತಹ ಬದಲಾವಣೆಗಳಿಂದಾಗಿ ಈ ವರ್ಷದ ಆರಂಭದಲ್ಲಿ ರೂಪುಗೊಂಡಿದ್ದಂತಹ ಒಪ್ಪಂದದ ಚೌಕಟ್ಟಿಗೆ ಅಡಚಣೆ ಉಂಟಾದಂತಹ ಹಿನ್ನೆಲೆಯಲ್ಲಿ ಎರಡೂ ರಾಷ್ಟಗಳು ಹೊಸದಾಗಿ ಮಾತುಕತೆಯನ್ನು ನಡೆಸುತ್ತಿವೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ನವದೆಹಲಿಯಲ್ಲಿ ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಜೇಮಿಸನ್ ಗ್ರಿಯರ್ ಹಾಗೂ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸರ್ಗಿಯೋ ಗಾರ್ ಅವರೊಂದಿಗೆ ಸಭೆಯನ್ನು ನಡೆಸಿದರು. ಅಮೆರಿಕವು ತನ್ನ ವ್ಯಾಪಾರ ಪಾಲುದಾರ ರಾಷ್ಟಗಳಿಂದ ಆಗಮಿಸುವ ಆಮದುಗಳ ಮೇಲೆ ವಿಧಿಸಿರುವ ತಾತ್ಕಾಲಿಕ ಶೇಕಡ 10% ಸುಂಕದ ಆದೇಶ ಜುಲೈ 24ರಂದು ಅಂತ್ಯಗೊಳ್ಳಲಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವ ಗುರಿಯನ್ನು ಉಭಯ ದೇಶಗಳು ಹೊಂದಿವೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭಕ್ತರು ನೀಡಿದಂತಹ ದೇಣಿಗೆ ಮತ್ತು ಕಾಣಿಕೆಗಳ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದಂತಹ ಅಕ್ರಮಗಳ ಕುರಿತು ತನಿಖೆ ನಡೆಸುತ್ತಿರುವಂತಹ 3 ಸದಸ್ಯರ ವಿಶೇಷ ತನಿಖಾ ತಂಡ ಎಸ್ಐಟಿ ಇಂದು ತನ್ನ ಪ್ರಾಥಮಿಕ ತನಿಖಾ ವರದಿಯನ್ನು ಸಲ್ಲಿಸಿದೆ. ಲಕ್ನೋ ಆಯುಕ್ತ ಹಾಗೂ ಎಸ್ಐಟಿ ಮುಖ್ಯಸ್ಥ ವಿಜಯ್ ವಿಶ್ವಾಸ್ ಪಂತ್ ಅವರು ಗೃಹ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಸಂಜಯ್ ಪ್ರಸಾದ್ ಅವರಿಗೆ ವರದಿಯನ್ನು ಸಲ್ಲಿಸಿದ್ದಾರೆ. ವರದಿ ಸಲ್ಲಿಸಿದ ಬಳಿಕ ಮಾತನಾಡಿದ ವಿಜಯ್ ವಿಶ್ವಾಸ್ ಪಂತ್, ಇದು ಪ್ರಾಥಮಿಕ ತನಿಖಾ ವರದಿಯಾಗಿದ್ದು ತನಿಖೆ ಇಂದು ಮುಂದುವರೆದಿದೆ ಎಂದು ಹೇಳಿದ್ದಾರೆ. ದೇಣಿಗೆ ಹಣದ ದುರ್ಬಳಕೆ ಮತ್ತು ಹಣಕಾಸು ಅಕ್ರಮಗಳ ಆರೋಪಗಳ ಕುರಿತು ತನಿಖೆ ನಡೆಸಲು ಉತ್ತರ ಪ್ರದೇಶ ಸರ್ಕಾರ ಈ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿತ್ತು. ತನಿಖೆಯ ಪ್ರಾಥಮಿಕ ಹಂತದಲ್ಲಿ ನಡೆದ ಪರಿಶೀಲನೆಗಳ ವಿವರಗಳನ್ನು ಎಸ್ಐಟಿ ತನ್ನ ವರದಿಯಲ್ಲಿ ಸಲ್ಲಿಸಿದೆ ಎಂದು ಹೇಳಿದ್ದಾರೆ. 1993ರ ಕೋಲ್ಕತ್ತಾ ಬೋಬಜಾರ್ ಬಾಂಬ್ ಸ್ಫೋಟ ಪ್ರಕರಣದ ಪ್ರಮುಖ ಸಂಚುಕೋರ ಜೀವಾವಧಿ ಶಿಕ್ಷೆಗೆ ಒಳಗಾದಂತಹ ಅಪರಾಧಿ 77 ವರ್ಷದ ಮೊಹಮ್ಮದ್ ರಶೀದ್ ಖಾನ್ ಅನ್ನು ಅವಧಿಗೂ ಮುನ್ನ ಬಿಡುಗಡೆ ಮಾಡುವಂತೆ ದೆಹಲಿ ಹೈಕೋರ್ಟ್ ನೀಡಿದ್ದ ಆದೇಶಕ್ಕೆ ಸುಪ್ರೀಂಕೋರ್ಟ್ ಇಂದು ತಡೆ ನೀಡಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಪಶ್ಚಿಮ ಬಂಗಾಳ ಸರ್ಕಾರ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದಂತಹ ಪಿಕೆ ಮಿಶ್ರಾ ಮತ್ತು ಸಂಜೀವ್ ಸಚ್ದೇವ್ ಅವರಿದ್ದ ಪೀಠ ಈ ಮಧ್ಯಂತರ ಆದೇಶ ಹೊರಡಿಸಿ ಶಿಕ್ಷೆಗೆ ಒಳಗಾಗಿರುವಂತಹ ರಶೀದ್ ಖಾನ್ಗೆ ನೋಟಿಸ್ ಜಾರಿ ಮಾಡಿದೆ. ಜರ್ಮನಿಯ ಸುಹ್ನಲ್ಲಿ ನಡೆಯುತ್ತಿರುವಂತಹ ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಶೂಟರ್ಗಳು ಇಂದು 2 ಬೆಳ್ಳಿ ಹಾಗೂ 1 ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಜೂನಿಯರ್ ವೈಯಕ್ತಿಕ ವಿಭಾಗದಲ್ಲಿ ಶಿವ ನರ್ವಾಲ್ ಬೆಳ್ಳಿ ಹಾಗೂ ಯುಗ್ ಪ್ರತಾಪ್ ಸಿಂಗ್ ರಾಥೋಡ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಜೂನಿಯರ್ ತಂಡ ವಿಭಾಗದಲ್ಲಿ ಶಿವ ನರ್ವಾಲ್, ಸಂದೀಪ್ ಬಿಷ್ಣೋಯ್ ಮತ್ತು ಚಿರಾಗ್ ಶರ್ಮಾ ಅವರ ತಂಡ ದೇಶಕ್ಕೆ ಬೆಳ್ಳಿ ಪದಕವನ್ನು ತಂದುಕೊಟ್ಟಿತು. 5 ಚಿನ್ನ 3 ಬೆಳ್ಳಿ 7 ಕಂಚು ಪದಕಗಳ ಜೊತೆಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 65 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ಕರ್ನಾಟಕದ 5 ಗಣ್ಯರಿಗೆ ಪದ್ಮಗೌರವ. ನಾಗರಿಕ ದೇವೋಭವ ತತ್ವದಡಿ ಆಡಳಿತ ನಡೆಸಲು ಅಧಿಕಾರಿಗಳಿಗೆ ಕರೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ. ಪರ್ಷಿಯನ್ ಕೊಲ್ಲಿಯಲ್ಲಿ 10 ಭಾರತೀಯ ಹಡಗುಗಳು ಇರುವುದನ್ನು ಖಚಿತಪಡಿಸಿದ ವಿದೇಶಾಂಗ ಸಚಿವಾಲಯ. ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸ. ಎಲ್ನಿನೋ ಎದುರಿಸಲು ಮುನ್ನೆಚ್ಚರಿಕಾ ಕ್ರಮ, ರೈತರ ನೆರವಿಗೆ ಸರ್ಕಾರದಿಂದ ಅಗತ್ಯ ಸಿದ್ದತೆ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್, ಇಂದು ಭಾರತದ ಕೊರಳಿಗೆ 3 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಗಜಲ್ಸ್. ಚಂಚಲ್ ಚಂಚಲ್ ಆಂಖೆ ಹಾಡಿದ್ದಾರೆ ಪಂಕಜ್ ಉದಾಸ್.

ಆಶಾ ಭೋಸ್ಲೆಯವರ ಧ್ವನಿಯಲ್ಲಿ ದಿಲ್ ಹೇ ದಿಲ್ ಮೇ ಗಜಲ್ಸ್ ಕೇಳುತ್ತಿದ್ದೀರಿ. ಇದುವರೆಗೆ ಗಜಲ್ಸ್ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಿರಿಗಂಧ ಕಾರ್ಯಕ್ರಮ ಮೂಡಿಬರುವುದು.

ಕಾರ್ಯಕ್ರಮದಲ್ಲಿ ಇದೇನು ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ಇದೆ. ಇದರ ಉಗಮಕ್ಕೆ ಕಾರಣವಾಗಿದ್ದು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ, ಇದನ್ನ IOC ಅಂತ ಕರೀತಾರೆ. 1894 ಜೂನ್ 23 ಅಂದ್ರೆ ಎಕ್ಸಾಕ್ಟ್ಲಿ ಇದೇ ದಿನ ಜೂನ್ 23 ಪ್ಯಾರಿಸ್ನಲ್ಲಿ ಇದು ಸ್ಥಾಪನೆ ಆಯಿತು. ಈ ಒಂದು ಸ್ಥಾಪನೆ ನೆನಪಿಗಾಗಿ 1948 ಪ್ರತಿ ವರ್ಷ ಜೂನ್ 23 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ ದಿನ ಅಂತ ಆಚರಿಸ್ತಾರೆ. ಈ ಆಚರಣೆಯನ್ನು ಯಾಕೆ ಆಚರಿಸಲಾಗುತ್ತೆ ಅಂತಂದ್ರೆ, ಬಹಳ ಸರಳವಾಗಿ ಹೇಳಬೇಕು ಅಂತಂದ್ರೆ, ಜಗತ್ತಿನಾದ್ಯಂತ ಕ್ರೀಡಾ ಮನೋಭಾವವನ್ನು ಬೆಳೆಸಬೇಕು. ಕ್ರೀಡೆ ಅನ್ನೋದು ಬಹಳ ಮುಖ್ಯ. ಕ್ರೀಡೆ ನಮ್ಮನ್ನು ದೈಹಿಕವಾಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು ಸದೃಢವಾಗಿ ಇರುವಂತೆ ಮಾಡುತ್ತೆ. ಆ ನಿಟ್ಟಿನಲ್ಲಿ ದೈಹಿಕ ಫಿಟ್ನೆಸ್ ಅನ್ನು ಉತ್ತೇಜಿಸೋದಕ್ಕೋಸ್ಕರವಾಗಿ, ಜೊತೆಗೆ ನಮ್ಮಲ್ಲಿ ಮೌಲ್ಯಗಳನ್ನು ಹೆಚ್ಚಿಸೋದಕ್ಕೋಸ್ಕರವಾಗಿ, ಶ್ರೇಷ್ಠತೆ, ಗೌರವ ಮತ್ತು ಸ್ನೇಹ ಇದನ್ನು ಸಾರೋದಕ್ಕೋಸ್ಕರವಾಗಿ ಈ ಒಂದು ಕ್ರೀಡಾಕೂಟ ಆರಂಭ ಆಯಿತು. ವಿಶೇಷವಾಗಿ ಈ ಒಲಿಂಪಿಕ್ ಕ್ರೀಡಾ ದಿನದಂದು ವಿಶ್ವದಾದ್ಯಂತ ಒಲಿಂಪಿಕ್ ರನ್, ಜೊತೆಗೆ ಬೇರೆ ಬೇರೆ ರೀತಿಯ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತೆ. ನಮ್ಮ ಭಾರತದಲ್ಲೂ ಕೂಡ ಆಯೋಜಿಸಲಾಗುತ್ತೆ. ಯುಎನ್ ಜನರಲ್ ಅಸೆಂಬ್ಲಿ ಅಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 2002 ನಿರ್ಣಯ ಕೈಗೊಂಡು ಜೂನ್ 23 ಸಾರ್ವಜನಿಕ ಸೇವಾ ದಿನ ಅಂತ ಕೂಡ ಘೋಷಿಸಿದೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನವನ್ನು ಯಾಕಾಗಿ ಆಚರಿಸ್ತಾರೆ, ಇದರ ಮಹತ್ವ ಏನು ಅನ್ನೋದ್ರ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನ ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ತಿಳಿತಾ ಸಾಕೋಣ. ಅದಕ್ಕಿಂತ ಮುನ್ನ ಒಂದು ಸುಮಧುರವಾಗಿರುವಂತಹ ಗೀತೆಯನ್ನ ನಾವು ಕೇಳೋಣ. ಮೂಡಿ ಬರ್ತಾ ಇದೆ ಯಾರೇ ನೀನು ಚಲುವೆ, ಈ ಚಿತ್ರದಿಂದ ಆಯ್ದ ಒಂದು ಗೀತೆ. ಅನುರಾಧ ಶ್ರೀರಾಮ್ ಹಾಗೂ ಶ್ರೀನಿವಾಸ್ ಗೀತೆಯನ್ನು ಹಾಡಿದ್ದಾರೆ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸರೇಖಾ ಅವರು.

ಇವತ್ತಿನ ಶ್ರೀಗಂಧ ಕಾರ್ಯಕ್ರಮ ಕೇಳಲು ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇರೋದು ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್. ಸ್ನೇಹಿತರೆ, ಇವತ್ತು ಜೂನ್ 23 ಇಂದಿನ ದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ ದಿನ ಅಂತ ಆಚರಿಸ್ತಾರೆ. ಬನ್ನಿ, ಈ ಒಲಿಂಪಿಕ್ ಕ್ರೀಡೆ ಯಾವಾಗ ಆರಂಭ ಆಯಿತು, ಇದರ ಮಹತ್ವ ಏನು, ಇದರ ವಿಶೇಷತೆ ಏನು ಇತ್ಯಾದಿ ವಿಚಾರಗಳನ್ನು ನಾವು ಈ ಸಂದರ್ಭದಲ್ಲಿ ಮಾತಾಡ್ತಾ ಕೆಲವು ಸುಮಧುರವಾಗಿರುವಂತಹ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಸಾಗೋಣ. ಇವತ್ತಿನ

ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ.

ಸ್ನೇಹಿತರೆ, ಇಂದು ಜೂನ್ 23 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ ದಿನ ಅಂತ ಆಚರಿಸ್ತಾರೆ. ಇದೇ ಒಂದು ಹಿನ್ನೆಲೆಯಾಗಿ ಇಟ್ಟುಕೊಂಡು ಒಲಿಂಪಿಕ್ ಕ್ರೀಡಾಕೂಟದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ನಾನು ಹಿಂದೆ ಹೇಳಿದೆ. ಹೌದು, ಒಲಿಂಪಿಕ್ ಕ್ರೀಡಾಕೂಟ ಇದು ಪ್ರಮುಖವಾಗಿ ಬೇಸಿಗೆ ಒಲಿಂಪಿಕ್ ಅಂದರೆ ಸಮ್ಮರ್ ಒಲಿಂಪಿಕ್ಸ್, ಹಾಗೆಯೇ ಚಳಿಗಾಲದ ಸಮಯದಲ್ಲಿ ಚಳಿಗಾಲದ ಒಲಿಂಪಿಕ್ಸ್ ಅಂದರೆ ವಿಂಟರ್ ಒಲಿಂಪಿಕ್ಸ್ ಎಂಬುದಾಗಿ ಎರಡು ವಿಭಾಗಗಳಲ್ಲಿ ವರ್ಷದುದ್ದಗಲಕ್ಕೂ ಕೂಡ ನಡೆಯುತ್ತೆ. ಜೊತೆಗೆ ನೂರಾರು ಕ್ರೀಡಾ ಪ್ರಕಾರಗಳನ್ನು ಈ ಒಲಿಂಪಿಕ್ ಕ್ರೀಡಾಕೂಟ ಒಳಗೊಂಡಿರುತ್ತೆ. ಆಧುನಿಕ ಒಲಿಂಪಿಕ್ಸ್ನಲ್ಲಿ ಆಡಲಾಗುವಂತಹ ಪ್ರಮುಖ ಕ್ರೀಡಾ ಪ್ರಕಾರಗಳನ್ನು ನಾವು ಗಮನಿಸಿದರೆ, ವಿಶೇಷದ ಸಮ್ಮರ್ ಒಲಿಂಪಿಕ್ಸ್ ಸ್ಪೋರ್ಟ್ಸ್ಗಳಲ್ಲಿ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಓಟ ಇರ್ಬೋದು, ಜಂಪ್ಸ್ ಇರ್ಬೋದು, ಲಾಂಗ್ ಜಂಪ್, ಹೈ ಜಂಪ್ ಇರ್ಬೋದು, ಥ್ರೋ, ಶಾರ್ಟ್ ಪುಟ್ಟು, ಈ ತರಹದ ಎಸೆತಗಳೆಲ್ಲ ಕೂಡ ಇರುತ್ತೆ. ಇನ್ನು ಜಲಕ್ರೀಡೆಗಳ ವಿಭಾಗದಲ್ಲಿ ಸ್ವಿಮ್ಮಿಂಗ್ ಇರ್ಬೋದು, ಡೈವಿಂಗ್ ಇರ್ಬೋದು, ವಾಟರ್ ಪೋಲೋ, ಜೊತೆಗೆ ಸಿಂಕ್ರೊನೈಸ್ಡ್ ಸ್ವಿಮ್ಮಿಂಗ್ ಅನ್ನುವಂತಹ ಒಂದು ಪ್ರಕಾರವು ಕೂಡ ಈ ಒಂದು ಜಲಕ್ರೀಡೆಗಳ ವಿಭಾಗದಲ್ಲಿ ಇಲ್ಲಿ ಇರುತ್ತೆ. ಇನ್ನು ಜಿಮ್ನಾಸ್ಟಿಕ್ ವಿಭಾಗದಲ್ಲಿ ಆರ್ಟಿಸ್ಟಿಕ್ ರಿದಮಿಕ್ ಜಿಮ್ನಾಸ್ಟಿಕ್ಸ್ ಜೊತೆಗೆ ಟ್ರ್ಯಾಂಪೋಲೈನ್ ಕೂಡ ಇರುತ್ತೆ ಅಂತ ಗೊತ್ತಾಗುತ್ತೆ. ಜೊತೆಗೆ ಸಮರ ಕಲೆಗಳು ಅಂದರೆ ಕಾಂಬ್ಯಾಟ್ ಸ್ಪೋರ್ಟ್ಸ್ ಅಂತ ನಾವು ಕರಿತೀವಿ, ಬಾಕ್ಸಿಂಗ್, ಕುಸ್ತಿ, ಜೂಡೋ, ಜೊತೆಗೆ ಟೆಂಕಾಡು ಮತ್ತು ಫೆನ್ಸಿಂಗ್ ಅಂದರೆ ಕತ್ತಿ ವರಸೆ ಅಂತ ಕರಿತೀವಲ್ಲ, ಇದನ್ನು ಕೂಡ ಈ ಒಂದು ಒಲಿಂಪಿಕ್ ಕ್ರೀಡಾಕೂಟ ಒಳಗೊಂಡಿರುತ್ತೆ. ಇನ್ನು ರಾಕೆಟ್ ಸ್ಪೋರ್ಟ್ಸ್ ಅಂತ ಬ್ಯಾಡ್ಮಿಂಟನ್ ಇರ್ಬೋದು, ಟೆನ್ನಿಸ್ ಇರ್ಬೋದು, ಟೇಬಲ್ ಟೆನ್ನಿಸ್ ಇರ್ಬೋದು. ಇನ್ನು ಗುಂಪು ಆಟಗಳು ಅಂದರೆ ಟೀಮ್ ಸ್ಪೋರ್ಟ್ಸ್ಗಳು, ಹಾಕಿ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಬಾಸ್ಕೆಟ್ಬಾಲ್, ವಾಲಿಬಾಲ್ ಮತ್ತು ಹ್ಯಾಂಡ್ಬಾಲ್ಗಳು ಅಷ್ಟೇ ಅಲ್ಲ.

ಟಾರ್ಗೆಟ್ ಸ್ಪೋರ್ಟ್ಸ್ಗಳು ಇದ್ದಾವೆ, ಶೂಟಿಂಗ್ ಇರ್ಬೋದು, ಜೊತೆಗೆ ಆರ್ಚರಿ ಅಂದರೆ ಬಿಲ್ಲುಗಾರಿಕೆ ಅಂತ ಹೇಳ್ತೀವಲ್ಲ, ಈ ಒಂದು ಪ್ರಕಾರದಲ್ಲೂ ಕೂಡ ಕ್ರೀಡಾಕೂಟದಲ್ಲಿ ಈ ಒಂದು ಪ್ರಕಾರವು ಕೂಡ ಇರುತ್ತೆ. ಜೊತೆಗೆ ವೇಟ್ ಲಿಫ್ಟಿಂಗ್ ಇರುತ್ತೆ, ಸೈಕ್ಲಿಂಗ್ ಇರುತ್ತೆ, ರೋಯಿಂಗ್ ಅಂದರೆ ದೋಣಿಯ ಸ್ಪರ್ಧೆ, ಹಾರ್ಸ್ ರೈಡಿಂಗ್ ಅದನ್ನು ಕೂಡ ಒಳಗೊಂಡಿರುತ್ತೆ. ಯುವ ಪೀಳಿಗೆಯನ್ನ ಆಕರ್ಷಿಸುವುದಕ್ಕೋಸ್ಕರವಾಗಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಇತ್ತೀಚಿನ ವರ್ಷಗಳಲ್ಲಿ ಇನ್ನೂ ಅನೇಕ ಕ್ರೀಡೆಗಳನ್ನ ಈ ಒಂದು ಒಲಿಂಪಿಕ್ ನಲ್ಲಿ ಪರಿಚಯಿಸ್ತಾ ಇದೆ. ಅದರಲ್ಲಿ ಕ್ರಿಕೆಟ್ ಲಾಸ್ ಏಂಜಲೀಸ್ ನಲ್ಲಿ ಒಲಿಂಪಿಕ್ಸ್ 2028 T20 ಮಾದರಿಯ ಕ್ರಿಕೆಟ್ ಅಧಿಕೃತವಾಗಿ ಅದು ಮರಳುತ್ತಾ ಇದೆ ಮುಂದಿನ ವರ್ಷಕ್ಕೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಇದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕ್ರೀಡೆಗಳನ್ನ ಯುವ ಪೀಳಿಗೆ ಆಕರ್ಷಿತರಾಗಬೇಕು ಇದರ ಕಡೆಗೆ ಅಂತೇಳಿ ಪರಿಚಯಿಸಲಾಗ್ತಾ ಇದೆ ಈ ಒಂದು ಕ್ರೀಡಾಕೂಟದಲ್ಲಿ. ಇನ್ನು ಚಳಿಗಾಲದ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಕೂಡ ಅನೇಕ ಬಗೆಯ ಕ್ರೀಡಾ ಪ್ರಕಾರಗಳು ಇರುತ್ತೆ. ಆ ಎಲ್ಲ ವಿಚಾರವನ್ನ ನಿಮಗೆ ತಿಳಿಸಿಕೊಡ್ತೀನಿ ಮುಂದಿನ ಹಂತದಲ್ಲಿ. ಬನ್ನಿ ಈಗ ಸಿರಿಗಂಧ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆಯನ್ನು ಕೇಳೋಣ. ಮೂಡಿ ಬರ್ತಾ ಇದೆ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇರುವ ಬಣ್ಣದ ಗೆಜ್ಜೆ ಚಿತ್ರದಿಂದ ಆಯ್ದ ಗೀತೆ. ಗೀತೆಯನ್ನು ಬರೆದು ಸಂಗೀತ ಕೇಳಬಡಿಸಿದ್ದಾರೆ ಹಂಸಲೇಖ. SS ಜಾನಕಿ ಅವರು ಕೂಡ ಈ ಗೀತೆಗೆ ಧ್ವನಿಯಾಗಿದ್ದಾರೆ.

ಬ್ರಿಟಿಷರ ಆಳ್ವಿಕೆಯಲ್ಲಿಯೇ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರ ಗೀತೆಯ ಕವಿ ರವೀಂದ್ರನಾಥ ಟಾಗೋರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಸಮ್ಮರ್ ಒಲಿಂಪಿಕ್ಸ್ ಅಂದರೆ ಬೇಸಿಗೆ ಕಾಲದಲ್ಲಿ ಆಡುವಂತಹ ಒಲಿಂಪಿಕ್ ಕ್ರೀಡೆಯಲ್ಲಿ ಇರುವಂತಹ ನಾನಾ ಬಗೆಯ ಕ್ರೀಡಾ ಪ್ರಕಾರಗಳನ್ನು ತಿಳ್ಕೊಂಡಿದ್ದಾಯಿತು. ಇನ್ನು ಮುಂದೆ ವಿಂಟರ್ ಒಲಿಂಪಿಕ್ ಸ್ಪೋರ್ಟ್ಸ್ಗಳು ಯಾವ್ಯಾವು ಇದ್ದಾವೆ ಅಂತ. ವಿಂಟರ್ ಅಂತಂದರೆ ಚಳಿಗಾಲ, ಚಳಿಗಾಲದ ಸಮಯದಲ್ಲಿ ಅಷ್ಟೇ ಆಡಬಹುದಾದಂತಹ ಕ್ರೀಡೆಗಳು ಈ ಒಂದು ವಿಂಟರ್ ಒಲಿಂಪಿಕ್ ಸ್ಪೋರ್ಟ್ಸ್ಗಳಲ್ಲಿ ಇದ್ದಾವೆ. ಆ ಪೈಕಿ ಐಸ್ ಹಾಕಿ ಅಂತ ಹೇಳಿ, ಇದು ಮಂಜಿನ ಮೈದಾನದಲ್ಲಿ ಆಡುವಂತಹ ಹಾಕಿ. ಇನ್ನು ಸ್ಕೀಯಿಂಗ್ ಅಂತ ಒಂದು ಪ್ರಕಾರ ಇದೆ, ಹಿಮದ ಬೆಟ್ಟಗಳ ಮೇಲೆ ವೇಗವಾಗಿ ಜಾರುವಂತಹ ಸ್ಪರ್ಧೆ. ಇದಕ್ಕೆ ಅಲ್ಪೈನ್ ಮತ್ತು ಕ್ರಾಸ್ ಕಂಟ್ರಿ ಅಂತ ಕೂಡ ಕರೀತಾರೆ. ಇನ್ನು ಫಿಗರ್ ಸ್ಕೇಟಿಂಗ್ ಅಂತ ಒಂದು ಪ್ರಕಾರ ಇದೆ, ಮಂಜಿನ ಮೇಲೆ ಸಂಗೀತಕ್ಕೆ ತಕ್ಕಂತೆ ನೃತ್ಯ ಮತ್ತು ಜಿಮ್ನಾಸ್ಟಿಕ್ ಮಾಡುವಂತಹ ಒಂದು ಪ್ರಕಾರ. ಅದು ಕೂಡ ಬಹಳ ವಿಶೇಷವಾಗಿರುವಂತಹ ಒಂದು ಸ್ಕೇಟಿಂಗ್ ಪ್ರಕಾರ, ಅದು ಚಳಿಗಾಲದಲ್ಲಿ ಒಲಿಂಪಿಕ್ನಲ್ಲಿ ಆಡಿಸಲಾಗುತ್ತೆ. ಅಷ್ಟೇ ಅಲ್ಲ, ಕರ್ಲಿಂಗ್ ಇರ್ಬೋದು, ಬಾಬ್ ಸ್ಲೆಡ್ ಇರ್ಬೋದು, ಬಯಾಥ್ಲಾನ್ ಇರ್ಬೋದು, ಶಾರ್ಟ್ ಟ್ರ್ಯಾಕ್ ಸ್ಪೀಡ್ ಸ್ಕೇಟಿಂಗ್ ಇರ್ಬೋದು, ಈ ಎಲ್ಲ ಪ್ರಕಾರಗಳನ್ನು ವಿಂಟರ್ ಒಲಿಂಪಿಕ್ ಸ್ಪೋರ್ಟ್ಸ್ ಒಳಗೊಂಡಿದೆ. ಅಷ್ಟೇ ಅಲ್ಲ, ಇನ್ನು ವಿಶೇಷ ಚೇತನರಿಗೋಸ್ಕರವಾಗಿ ಪ್ಯಾರಾಲಿಂಪಿಕ್ಸ್ ಕ್ರೀಡಾ ಕೂಟ ಅಂತ ನಡೆಯುತ್ತೆ. ಅಲ್ಲಿಯೂ ಕೂಡ ದೈಹಿಕವಾಗಿ ಭಿನ್ನ ಸಾಮರ್ಥ್ಯ ಹೊಂದಿರುವಂತಹ ಕ್ರೀಡಾಪಟುಗಳಿಗೆ ವಿಶೇಷವಾಗಿ ವಿನ್ಯಾಸಪಡಿಸಲಾಗಿರುವಂತಹ ಕ್ರೀಡೆಗಳನ್ನು ಸೇರಿಸಲಾಗಿದೆ. ಉದಾಹರಣೆಗೆ ಪ್ಯಾರಾ ಅಥ್ಲೆಟಿಕ್ಸ್ ಇರ್ಬೋದು, ವೀಲ್ ಚೇರ್ ಬಾಸ್ಕೆಟ್ಬಾಲ್ ಇರ್ಬೋದು, ಪ್ಯಾರಾ ಬ್ಯಾಡ್ಮಿಂಟನ್ ಇರ್ಬೋದು, ಈ ಎಲ್ಲ ಕ್ರೀಡೆಗಳನ್ನು ಈ ಪ್ಯಾರಾಲಿಂಪಿಕ್ಸ್ ಕ್ರೀಡಾ ಪ್ರಕಾರ ಒಳಗೊಂಡಿದೆ. ಸ್ನೇಹಿತರೆ, ಈ ಒಂದು ಒಲಿಂಪಿಕ್ಸ್ನ ಮಹತ್ವದ ಕುರಿತಾಗಿ ಇನ್ನಷ್ಟು ಮಾತಾಡೋಣ ಒಂದು ಗೀತೆಯ ನಂತರ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ ಮುಂದಿನ ಗೀತೆ. ರಾಜೇಶ್ ಕೃಷ್ಣನ್, ರಮೇಶ್ ಚಂದ್ರ ಹಾಗೂ ಸಂಗೀತಾ ಕಟ್ಟಿ ಅವರ ಧ್ವನಿಗಳಲ್ಲಿ ಕವಿ HS ವೆಂಕಟೇಶ್ ಮೂರ್ತಿ ಬರೆದಿರುವ ಗೀತೆಗೆ ಮನೋಮೂರ್ತಿ ಅವರ ಸಂಗೀತ. ಅಮೆರಿಕ ಅಮೆರಿಕ ಚಿತ್ರದಿಂದ ಆಯ್ದ ಗೀತೆ ಇದು.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 8:23 ಕನ್ನಡ ಚಿತ್ರಗೀತೆಗಳು. ಕಾರ್ತಿಕ್ ಮತ್ತು ಸುಪ್ರಿಯಾ ಲೋಹಿತ್ ಅವರ ಧ್ವನಿಯಲ್ಲಿ ಕೇಳಿ ಮಳೆ ಚಿತ್ರದಿಂದ ಇದ್ದ ಗೀತೆ. ಶಿವರಂಜೇಗೌಡ ಅವರ ಗೀತೆಗೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಯಶ್ ಜಾನಕಿ ಅವರ ಇವುಗಳ ಧ್ವನಿಗಳಲ್ಲಿ ಕೇಳಿ ಟೋನಿ ಚಿತ್ರದ ಗೀತೆ.
1: ಕುಸ್ತಿಪಟು ಕೆ ಡಿ ಜಾಧವ್ ಅವರು ಕಂಚಿನ ಪದಕವನ್ನು ಗೆದ್ದು ಇತಿಹಾಸ.

ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಯುಗಳ ಧ್ವನಿಗಳಲ್ಲಿ ಬಣ್ಣದ ಗೆಚ್ಚೆ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಮತ್ತು ಸಂಗೀತ ಒದಗಿಸಿದ್ದಾರೆ ಹಂಸಲೇಖ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

0: ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
1: ನಮಸ್ಕಾರ. ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೇ ಪ್ರಿಯಾಂಕಾ ಅರೋರಾ. ಮುಖ್ಯ ಸಮಾಚಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆ ಕಹಾ ಸುರಕ್ಷಾ ಸಹಯೋಗ ಮಜಬೂತ್ ಕರ್ನೆ ಔರ್ ಆತಂಕವಾದ ತಥಾ ಸೈಬರ್ ಸುರಕ್ಷಾ ಜೈಸಿ ಚುನೌತಿಯೋ ಸೆ ನಿಪಟನೆ ಮೇ ಬ್ರಿಕ್ಸ್ ಕಿ ಮಹತ್ವಪೂರ್ಣ ಭೂಮಿಕಾ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ನೆ ನಾಗರಿಕ ಅಲಂಕರಣ ಕೆ ದೂಸರೆ ಸಮಾರೋಹ ಮೇ ಪದ್ಮ ಪುರಸ್ಕಾರ ಪ್ರದಾನ ಕಿಯೆ. ಪುರಸ್ಕಾರ ಪಾನೆ ವಾಲೋ ಮೇ ಪತ್ರಕಾರ ಪಿ ನಾರಾಯಣನ್, ಪೂರ್ವ ಟೆನಿಸ್ ಖಿಲಾಡಿ ವಿಜಯ್ ಅಮೃತರಾಜ್, ಅಭಿನೇತಾ ಮಮ್ಮೂಟಿ ಔರ್ ಆರ್ ಮಾಧವನ್ ತಥಾ ಗಾಯಿಕಾ ಅಲ್ಕಾ ಯಾಜ್ಞಿಕ್ ಶಾಮಿಲ್. ಸರ್ಕಾರ ನೆ ಕಹಾ ಅಲ್ ನೀನೋ ಕೆ ಕಾರಣ ಕಮ್ಜೋರ್ ಮಾನ್ಸೂನ್ ಕೆ ಸಂಭಾವಿತ ಅಸರ್ ಸೆ ನಿಪಟನೆ ಮೇ ಕಿಸಾನೋ ಕಿ ಮದದ್ ಕೆ ಲಿಯೆ ಅಗ್ರಿಮ್ ತಯಾರಿಯಾಂ ಕಿ ಜಾ ರಹಿ ಹೈ. ಮೌಸಮ್ ವಿಭಾಗ ನೆ ದಿಲ್ಲಿ, ಹರಿಯಾಣ, ಚಂಡೀಗಢ ಔರ್ ಪಶ್ಚಿಮಿ ಉತ್ತರ ಪ್ರದೇಶ ಮೇ ಕಲ್ ತಕ್ ಗರಜ್ ಕೆ ಸಾಥ್ ತೇಜ್ ಹವಾಯಿ ಚಲ್ನೆ ಕಾ ಆರೆಂಜ್ ಅಲರ್ಟ್ ಜಾರಿ ಕಿಯಾ. ಜರ್ಮನಿ ಮೇ ಜೂನಿಯರ್ ನಿಶಾನೆಬಾಜಿ ವಿಶ್ವ ಚಾಂಪಿಯನ್ಶಿಪ್ ಮೇ ಭಾರತ ಕಾ ದಬದಬಾ ಜಾರಿ. ಆಜ್ ಭಾರತ ನೆ ದೋ ರಜತ ಸಹಿತ ತೀನ್ ಪದಕ ಜೀತೆ. ಔರ್ ಫಿಫಾ ಫುಟ್ಬಾಲ್ ವಿಶ್ವಕಪ್ ಮೇ ಪುರ್ತಗಾಲ್ ಕಾ ಸಾಮ್ನಾ ಉಜ್ಬೇಕಿಸ್ತಾನ್ ಸೆ ಹೋಗಾ. ಅಬ್ ಸಮಾಚಾರ ವಿಸ್ತಾರ ಸೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆ ಆಜ್ ಕಹಾ ಕಿ ಬದಲ್ತೆ ವೈಶ್ವಿಕ ಪರಿದೃಶ್ಯ ಮೇ ಸುರಕ್ಷಾ ಸಹಯೋಗ ಕೋ ಮಜಬೂತ್ ಕರ್ನೆ ಔರ್ ಆತಂಕವಾದ ತಥಾ ಸೈಬರ್ ಸುರಕ್ಷಾ ಸೆ ಲೇಕರ್ ಉಭರ್ತಿ ಪ್ರೌದ್ಯೋಗಿಕಿಯೋ ತಕ್ ಕಿ ಸಾಝಾ ಚುನೌತಿಯೋ ಸೆ ನಿಪಟನೆ ಮೇ ಬ್ರಿಕ್ಸ್ ಕಿ ಮಹತ್ವಪೂರ್ಣ ಭೂಮಿಕಾ ಹೈ. ಪ್ರಧಾನಮಂತ್ರಿ ನೆ ಆಜ್ ಶಾಮ್ ಬ್ರಾಜಿಲ್, ರೂಸ್, ಭಾರತ್, ಚೀನ್ ಔರ್ ದಕ್ಷಿಣ ಅಫ್ರೀಕಾ ಸಹಿತ ಬ್ರಿಕ್ಸ್ ದೇಶೋ ಕೆ ರಾಷ್ಟ್ರೀಯ ಸುರಕ್ಷಾ ಸಲಹಾಕಾರೋ ತಥಾ ವರಿಷ್ಠ ಸುರಕ್ಷಾ ಅಧಿಕಾರಿಯೋ ಸೆ ಮುಲಾಕಾತ್ ಕಿ. ಸೋಷಲ್ ಮೀಡಿಯಾ ಪೋಸ್ಟ್ ಮೇ ಶ್ರೀ ಮೋದಿ ನೆ ಕಹಾ ಕಿ ಭಾರತ್ ಕಿ ಬ್ರಿಕ್ಸ್ ಅಧ್ಯಕ್ಷತಾ ವ್ಯಾವಹಾರಿಕ ಸಹಯೋಗ ಕೋ ಬಢಾವಾ ದೇನೆ, ವೈಶ್ವಿಕ ದಕ್ಷಿಣ ಕಿ ಪ್ರಾಥಮಿಕತಾ ಕಾ ಸಮರ್ಥನ್ ಕರ್ನೆ ಔರ್ ಏಕ್ ಸುರಕ್ಷಿತ್ ಅಧಿಕ ಸಂರಕ್ಷಿತ್ ತಥಾ

ಆಕಾಶವಾಣಿ ಕಾರವಾರ, ಸಮಯ 9:30. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮನಿ ಟಾಕ್, ನಂತರ ಮಂಥನ ಕಾರ್ಯಕ್ರಮ.

ಸಮಯ 9 ಗಂಟೆಯಾಗಿ 30 ನಿಮಿಷಗಳಾಗುತ್ತಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇವತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳೋಣ ಅಮೃತ ವೆಂಕಟೇಶ್ ಅವರ ಹಾಡುಗಾರಿಕೆ. ಪಕ್ಕವಾದದಲ್ಲಿ ವಯಲಿನ್ ನುಡಿಸುವವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ನುಡಿಸುವವರು ವಿದ್ವಾನ್ ತ್ರಿಚಿ ಜಿ ಅರವಿಂದ್, ಹಾಗೂ ಮೋರ್ಸಿಂಗ್ ನುಡಿಸಲಿದ್ದಾರೆ ವಿದ್ವಾನ್ ಎಂ ಗುರುರಾಜ್. ಮೊದಲಿಗೆ ಕೇಳಿ ಪಾಹಿ ಜಗಜ್ಜನನಿ ವಾಚಸ್ಪತಿ ರಾಗ ಆದಿತಾಳದಲ್ಲಿ ಸ್ವಾತಿ ತಿರುನಾಳರ ರಚನೆ.

ಅಮೃತ ವೆಂಕಟೇಶ್ ಅವರ ಹಾಡುಗಾರಿಕೆಯನ್ನು ಕೇಳ್ತಾ ಇದ್ರಿ. ಮುನ್ನಿಗ ಕೇಳಿ ಪಿಳ್ಳಂಗೋವಿಯ ಚಲುವ ಕೃಷ್ಣ. ಪುರಂದರದಾಸರ ಕೃತಿ ಸಿಂಧು ಭೈರವಿರಾಗ ತಿಶ್ರ ನಡೆ ತಾಳದಲ್ಲಿದೆ.

ಇದುವರೆಗೆ ಪ್ರಸಾರವಾದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಮೃತ ವೆಂಕಟೇಶ್ ಅವರ ಹಾಡುಗಾರಿಕೆಯನ್ನು ಕೇಳಿದರೆ. ಈ ಪಕ್ಕವಾದ್ಯದಲ್ಲಿ ಇವರಿಗೆ ವಯಲಿನ್ ನುಡಿಸಿದವರು ವಿದ್ವಾನ್ ಮೈಸೂರು ಆರ್ದಾಯಕ, ಮೃದಂಗ ನುಡಿಸಿದವರು ವಿದ್ವಾನ್ ತ್ರಿಚಿ ಜಿ ಅರವಿಂದ್ ಹಾಗೂ ಮೋರ್ ಸಿಂಗ್ ನುಡಿಸಿದವರು ವಿದ್ವಾನ್ ಎಂ ಗುರುರಾಜ್. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು. ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು.

ಪ್ರೀತಿಯ ಕೇಳುಗರಿಗೆಲ್ಲ ಇವತ್ತಿನ ಗೀತಾ ಚಂದ್ರಿಕೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಂಪಾದ ಹೊತ್ತಲ್ಲಿ ಇಂಪಾದ ಹಾಡುಗಳು, ಇದುವೇ ಈ ಮೆಲೋಡಿ ಟೈಮ್ ಗೀತಾ ಚಂದ್ರಿಕೆ ಕಾರ್ಯಕ್ರಮದ ವಿಶೇಷತೆ. ಬನ್ನಿ ಮೊದಲ ಗೀತೆಯನ್ನು ಕೇಳೋಣ. ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದಿಂದ ಆಯ್ದ ಒಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಬರೆದಿರುವ ಗೀತೆ, ಎಂ ಎಸ್ ವಿಶ್ವನಾಥ್ ಅವರ ಸ್ವರಕಲ್ಪನೆ.

0: ನಾನೊಬ್ಬ ವಿಘಟ ಕವಿ, ಕೇಳಿ ಒಂದು ಕತೆ, ಒಂದು ದೊಡ್ಡ ಕಾಡು. ಅಲ್ಲಿ ಒಂದು ದೊಡ್ಡ ಆಲದ ಮರ.
1: ಅಕ್ಕ ತಂಗಿ ಗಿಣಿಗಳು ಎರಡು ಪಕ್ಕದೆ ಕುಳಿತಿರಲು, ರೆಕ್ಕೆಯ ಬಡಿಯುತ್ತ ಹಾರುತ್ತ ಬಂದವು ಗಿಣಿಗಳು ಇನ್ನೆರಡು.
0: ಅವೆರಡು ಗಂಡು ಗಿಣಿಗಳು.

ಕೋರಿದಮ್ಮ.

ಎಂಬ ಅದು ತನ್ನಂತೆಯೇ ನಡೆಯದು ಎಂಬ ಸತ್ಯವಾರೀತಮ್ಮ.

ಇನ್ನೀಗ ಕೇಳೋಣ ಒಂದು ಹಿಂದಿ ಗೀತೆ. ಬದಲ್ತೆ ರಿಶ್ತೆ ಚಿತ್ರದಿಂದ ಆಯ್ದ ಗೀತೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಹಾಗೂ ಮಹೇಂದ್ರ ಕಪೂರ್. ಅಂಜಾನ್ ಬರೆದಿರುವ ಗೀತೆಗೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ.

ಗೀತ ಚಂದ್ರಿಕೆ ಕಾರ್ಯಕ್ರಮದಲ್ಲಿ ಇನ್ನೀಗ ಕನ್ನಡದ ಗೀತೆಯೊಂದನ್ನು ಕೇಳೋಣ. ಸಮಯದ ಗೊಂಬೆ ಚಿತ್ರದಿಂದ ಆಯ್ದ ಗೀತೆ. ಗೀತೆಗೆ ಧ್ವನಿಯಾದವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು. ಶ್ರೀ ಉದಯಶಂಕರ್ ಬರೆದಿರುವ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ.